ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 14 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 5 ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 11:25 ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಉಳಿದಂತೆ ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಎಂ ಮೇಘಮಾಲಾ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ. ಭಾಗವಹಿಸ್ತಾ ಇದ್ದಾರೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್ ಅವರು. 8:35 ಚಿತ್ರಗೀತೆಗಳನ್ನು ಕೇಳುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 10:30 ಸುನೆರೆಪಲ್, 11:00 ಸವಿನೆನಪು ಕೇಳುವಿರಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಯುವಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಗೀತಾ ತಳವಾರ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿ ಎಂ ಜಗದೀಶ್, ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಂ ರವಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 2:40 ಹಕ್ಕಿಯ ಬಳಗ, ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಇನ್ನು 6:30 ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ, 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾಕ್ಟರ್ ಪ್ರಹ್ಲಾದ್ ಬಿ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಈ ರಾತ್ರಿ 7:30 to 7:34, 7:45 to 8:45, 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿದೆ. ಇದು ಆಕಾಶವಾಣಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣು ಕಟಾರಿಯಾ. President Draupadi Murmu has called upon teachers and educators to continually update their knowledge, embrace technology and adopt innovative teaching methods. In her message on the occasion of Teachers' Day today, the President said, "Teachers and educators play a vital role in nurturing talent and strengthening character through the guidance and mentorship." She said, "Dedicated and caring teachers can recognize the unique potential of students, inspire them and encourage them to strive for excellence." Teachers' Day is observed every year on 5th of September to mark the birth anniversary of Dr. Radhakrishnan, a renowned educationist, author, philosopher and former president. The occasion honors the vital role of teachers and educators centers in nation building. Teachers transform the lives of students, shape generations, and strengthen the foundations of society. On the occasion, President Murmu will confer the National Teachers Awards on 48 school teachers in New Delhi this morning. The selected teachers are from 27 states, 7 union territories, and 6 central government organizations. She will also present national awards to 21 teachers and faculty members from higher education institutions and polytechnics. Prime Minister Narendra Modi will participate in the centenary celebrations of Sri Ram College of Commerce in New Delhi today. Mr. Modi will also address the gathering on the occasion. Sri Ram College of Commerce, part of the University of Delhi, is one of the country's premier institutions of higher education. Established in 1926 by eminent industrialist and philanthropist Sir Sri Ram, the college has, over the past century, nurtured generations of scholars, professionals, administrators, entrepreneurs, policymakers, and nation builders. Vice President C.P. Radhakrishnan will be on a day-long visit to Chennai in Tamil Nadu today. He will participate in India Valves 2026, a national academic meeting focused on advancing the treatment of valvular and structural heart diseases. He will also launch the India Valve Registry at Guindy in Chennai. The External Affairs Ministry has said three more Indian nationals, including a 5-year-old child, have been rescued from the flood-hit Trishuli Bazar area of Nepal, bringing the total count of Indian evacuees to 169. Sharing border updates on the safety of Indian nationals while briefing media in New Delhi yesterday, MEA spokesperson Randhir Jaiswal said 275 Indian nationals remain missing. He noted that 1,907 Indians have safely crossed over to Nepal from China. Mr. Jaiswal said that the Indian Embassy in Kathmandu is facilitating the return of Indian evacuees on flights back home. The spokesperson said India has supplied around 95 tons of relief material to Nepal since the devastating flash floods hit the country on the 26th of last month. The UN General Assembly has voted to replace the traditional world map with one that more accurately reflects the size of Africa. The Correct the Map resolution, sponsored by Togo and backed by African Union members, passed with the support of 164 nations, include France and the UK. The United States was the only nation to vote against it, while 6 countries abstained. The UN vote is non-binding, but it will encourage governments and institutions to stop using the traditional Mercator map. The National Testing Agency has released admit cards for candidates appearing for UGC NET June 2026 in English, Commerce and Sociology on the 9th and 10th of this month. Candidates can download their admit cards from ugcnet.ta.nic.in using their login credentials. The World Archery Para Series 2026 begins at Ahmedabad in Gujarat today. The event brings together 105 athletes from 19 countries. It is the first time India is hosting the World Archery Para Series. The third stage of the series is being held at the Sabarmati Riverfront in Ahmedabad and will continue till 9th of this month. Union Home and Corporation Minister Amit Shah virtually inaugurated the event last evening. Addressing the gathering, he said, India is moving towards becoming a global sporting hub. And that is the end of this news bulletin.
0: ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಂ ರಾಜಪ್ಪ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮವೊಂದನ. ಹರಿನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ.

ಶುಭೋದಯ ಕರ್ನಾಟಕ. ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಸರ್ಪಭೂಷಣ ಶಿವಯೋಗಿಯವರ ಒಂದು ರಚನೆಯನ್ನು ಹಾಡಿದ್ದಾರೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಬೋಧಿಸೆನನು ಗುರುವೇ, ನಿಮ್ಮಯ ಪಾದವ ನಂಬಿರುವೆ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ.
1: ನಿರಾಕಾರನಾದ ದೇವನ ಸಾಕಾರ ರೂಪವೇ ಗುರು ಅಥವಾ ಶಿಕ್ಷಕನೆಂದು ನಂಬಿರುವ ಈ ನೆಲದಲ್ಲಿ ಸದಾ ಚಲನಶೀಲವಾದ ಈ ಲೋಕಜ್ಞಾನವನ್ನು ಧಾರೆ ಎರೆಯಲು ನಮಗೆಲ್ಲ ಒಬ್ಬೊಬ್ಬ ಶಿಕ್ಷಕ ಬೇಕೇ ಬೇಕು. ನಾವಿಂದು ಎಷ್ಟೇ ಯಾಂತ್ರಿಕವಾಗಿ ಮುಂದುವರೆದಿದ್ದರೂ ಪ್ರಜ್ಞಾವಂತ ಪ್ರಜೆಗಳನ್ನು ಕಾರ್ಖಾನೆಗಳಲ್ಲಿ ಸೃಷ್ಟಿಸಲು ಸಾಧ್ಯವಿಲ್ಲ. ಅವರು ಶ್ರೇಷ್ಠ ಶಿಕ್ಷಕರಿಂದಲೇ ತಯಾರಾಗಬೇಕಾಗುತ್ತದೆ. ಅಂತಹ ಗುರುತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿರುವುದರಿಂದ ಸಮಾಜದಲ್ಲಿ ಇಂದಿಗೂ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇಂತಹ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಸೆಪ್ಟೆಂಬರ್ 5, ಶಿಕ್ಷಕರ ದಿನಾಚರಣೆ. ಭಾರತದ ಜ್ಞಾನ ಪರಂಪರೆಯ ಆಗಸದಲ್ಲಿ ಧ್ರುವತಾರೆಯಂತೆ ಮಿನುಗಿದ ಶ್ರೇಷ್ಠ ಪ್ರಾಧ್ಯಾಪಕ, ಶಿಕ್ಷಣ ತಜ್ಞ, ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನಕ್ಕೇರಿದರೂ ಅವರ ಮನಸ್ಸಿನೊಳಗಿನ ಶಿಕ್ಷಕ ಎಂದಿಗೂ ನಿವೃತ್ತಿಯಾಗಿರಲಿಲ್ಲ. ಅಧಿಕಾರದ ಶಿಖರಕ್ಕೇರಿದ ವ್ಯಕ್ತಿ ತನ್ನ ಜನ್ಮದಿನದ ಗೌರವವನ್ನು ತನಗಾಗಿ ಸ್ವೀಕರಿಸದೆ ಅದನ್ನು ಶಿಕ್ಷಕ ಸಮುದಾಯದ ಪವಿತ್ರ ಸೇವಾ ಸಂಕಲ್ಪಕ್ಕೆ ಸಮರ್ಪಿಸಿರುವುದನ್ನು ನೋಡಿದಾಗ ಇದಕ್ಕಿಂತ ಶಿಕ್ಷಕ ವೃತ್ತಿಯ ಪಾವಿತ್ರ್ಯವನ್ನು ಸಾರುವ ಮತ್ತೊಂದು ದೊಡ್ಡ ಉದಾಹರಣೆ ಇರದು. ಅಷ್ಟಕ್ಕೂ ಈ

0: ಶಿಕ್ಷಕರು ಭೌತಿಕವಾಗಿ ಏನನ್ನೂ ಸೃಷ್ಟಿಸದೇ ಇರಬಹುದು, ಆದರೆ ಅಕ್ಷರಗಳ ಅರಿವಿನೊಟ್ಟಿಗೆ ಒಂದು ಜಡ ಮನಸ್ಸಿನ ಒಳಹೊಕ್ಕು ಅಂತರಂಗ ಮತ್ತು ಬಹಿರಂಗಗಳೆರಡನ್ನೂ ಮುಖಾಮುಖಿಯಾಗಿಸುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೆರೆದುಕೊಳ್ಳುವಾಗ ಸಹಜವಾಗಿ ನಮ್ಮೊಳಗಿನ ಅಂತಃಶಕ್ತಿಯು ಜಾಗೃತಗೊಂಡು ನಾವು ತಿಳಿದಿರುವುದಕ್ಕಿಂತ ತಿಳಿಯದಿರುವುದು ಎಷ್ಟಿದೆ ಎಂಬುದರ ಆತ್ಮಜ್ಞಾನದ ಅರಿವು ಪ್ರಚುರಗೊಳ್ಳುತ್ತಾ ಹೋಗುತ್ತದೆ. ಆಗ ನೈಜ ಬದುಕಿನ ಗುರಿ ಉದ್ದೇಶಗಳು, ಸರಿ ತಪ್ಪುಗಳ ಮೌಲ್ಯ ನಿರ್ಣಯ, ಅಲ್ಪತೆಯಿಂದ ಪೂರ್ಣತೆ ಕಡೆಗೆ ಸಾಗುವ ಮಾರ್ಗಗಳು, ಹೀಗೆ ಒಂದು ಮಗು ಒಂದಿಷ್ಟು ಹೊಸ ಸಾಧ್ಯತೆಗಳೊಂದಿಗೆ ಈ ಲೋಕವನ್ನು ಎದುರುಗೊಳ್ಳಲು ಬೇಕಾಗುವ ಏನೆಲ್ಲ ಆತ್ಮಸ್ಥೈರ್ಯವನ್ನು ಶಿಕ್ಷಕರು ಕಟ್ಟಿಕೊಡುತ್ತಾ ಬಂದಿದ್ದಾರೆ. ಅವರು ಕಟ್ಟುವುದು ಕೇವಲ ಪಾಠದಲ್ಲಿನ ಅಕ್ಷರಗಳನ್ನಷ್ಟೇ ಅಲ್ಲ, ಬದುಕನ್ನು ಓದುವ ದೃಷ್ಟಿಯ ಜೊತೆಗೆ ಆ ಬದುಕಿನ ಪುಟಗಳಲ್ಲಿ ಎದುರಾಗುವ ಏಳು ಬೀಳುಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕೆಂಬ ವಿವೇಕವನ್ನೂ ಕೂಡ ಕರುಣಿಸುತ್ತಾರೆ. ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಯ ಕನಸಿನ ಹಿಂದೆ ಕಾಣದಂತೆ ನಿಂತಿರುವುದು ಒಬ್ಬ ಶಿಕ್ಷಕರ ತಾಳ್ಮೆ, ತ್ಯಾಗ, ಪ್ರೋತ್ಸಾಹ ಮತ್ತು ನಿರಂತರ ಪರಿಶ್ರಮ. ಆದರೆ ಇಷ್ಟೆಲ್ಲ ಮೌಲ್ಯವರ್ಧನೆಗೆ ಕಾರಣವಾಗುವ ಶಿಕ್ಷಕರ ಇಂದಿನ ಬದುಕು ಅನೇಕ ಬಗೆಯ ತಲ್ಲಣಗಳಿಂದ ಕೂಡಿರುವ ಪರಿಣಾಮದಿಂದ ಗುರು ಶಿಷ್ಯರ ನಡುವಿನ ಸಂಬಂಧ ಎಲೆಯ ಮೇಲೆ ಅಂಟಿಯೂ ಅಂಟದಂತಿರುವ ಮಂಜಿನ ಹನಿಯಂತಾಗಿರುವುದನ್ನು ನೋಡಿದಾಗ ಖೇದವೆನಿಸಿದ ಸಂಗತಿ ಅನಿಸುತ್ತದೆ. ಹಿಂದಿನಂತೆ ಇಂದಿನ ಮಕ್ಕಳನ್ನು ದಂಡಿಸುವಂತಿಲ್ಲ, ಬಯ್ಯುವಂತಿಲ್ಲ, ಅನುತ್ತೀರ್ಣಗೊಳಿಸುವಂತೆಯೂ ಇಲ್ಲ. ಹೀಗೆ ಹತ್ತಾರು ನಿಯಮಗಳ ಮಧ್ಯದಲ್ಲಿ ಶಿಕ್ಷಕ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರುವುದು ಒಂದೆಡೆಯಾದರೆ, ಇನ್ನು ಶಿಕ್ಷಕರು ಬೋಧಿಸುವ ಪಾಠ ಬೋಧನೆಯ ಬಹುತೇಕ ವಿಷಯ ವಸ್ತುಗಳು ಇಂಟರ್ನೆಟ್ನಲ್ಲೋ ಅಥವಾ ಇನ್ನಿತರ ಯಾವುದೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕೇ ಸಿಗುತ್ತವೆಂಬ ಉಡಾಪೆಯ ಮನೋಭಾವದಿಂದ ಬಹಳಷ್ಟು ಕಡೆ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಭಯ, ಭಕ್ತಿ, ಗೌರವವಿಲ್ಲದೆ ಶಿಕ್ಷಕರನ್ನು ಲಘುವಾಗಿ ಪರಿಗಣಿಸಿ ಮಾತನಾಡುವ, ಅವರಿಗೆ ಗೇಲಿ ಮಾಡಿ ಮುಜುಗರವನ್ನುಂಟು ಮಾಡುವ ಮಕ್ಕಳ ಮನೋವೃತ್ತಿ ಹೆಚ್ಚುತ್ತಿರುವುದು ಮತ್ತೊಂದೆಡೆಯಾಗಿದ್ದು, ಇಂತಹ ಋಣಾತ್ಮಕ ಬಂಧನಗಳಿಂದ ಬಿಡಿಸಿಕೊಳ್ಳುವುದೇ ಇಂದಿನ ಶಿಕ್ಷಕ ಸಮುದಾಯಕ್ಕೆ ಇರುವ ಬಹುದೊಡ್ಡ ಸವಾಲಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಸನ್ನಿವೇಶಗಳು ಒಂದು ಸುಶಿಕ್ಷಿತ ಸಮಾಜದ ಕನಸಿಗೆ ಪೂರಕವಾಗುವ ಬದಲು ಮಾರಕವೆಂದೇ ಹೇಳಬಹುದು. ಏಕೆಂದರೆ ಒಂದು ರಾಷ್ಟ್ರದ ಮೌಲ್ಯ ಅಲ್ಲಿನ ಶಿಕ್ಷಕರ ಗುಣಮಟ್ಟದ ಮೇಲೆ ನಿರ್ಧರಿಸಲ್ಪಡುವುದರಿಂದ ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ ಗೌರವ, ಪ್ರೀತಿ, ಆದರಗಳು ಇರುವುದಿಲ್ಲವೋ ಅಲ್ಲೆಲ್ಲ ಅಜ್ಞಾನ, ಅಂಧಕಾರ, ಮೌಢ್ಯತೆ, ಮೋಸ, ವಂಚನೆ, ಭ್ರಷ್ಟಾಚಾರ, ಅತ್ಯಾಚಾರಗಳಂತಹ ವಿಷ ಬೀಜಗಳು ಮೊಳಕೆ ಒಡೆದು ಇಡೀ ಸಮಾಜದ ತಳಹದಿಯನ್ನೇ ಅಲಗಾಡಿಸುತ್ತವೆ ಎಂಬ ಕಹಿ ಸತ್ಯವನ್ನು ಅರ್ಥೈಸಿಕೊಳ್ಳುವುದು ಇಂದಿನ ಪ್ರಸ್ತುತ ಸಮಾಜದಲ್ಲಿನ ಮಕ್ಕಳ ಮತ್ತು ಪಾಲಕರ ಆದ್ಯ ಕರ್ತವ್ಯವಾಗಬೇಕಿದೆ. ಇಂತಹ ಸ್ಥಿತ್ಯಂತರದ ಕಾಲಘಟ್ಟದಲ್ಲೂ ಅದೆಷ್ಟೋ ಶಿಕ್ಷಕರು ವೇಗವಾಗಿ ಓಡುತ್ತಿರುವ ಜಗದೊಟ್ಟಿಗೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳುತ್ತಾ ತಮ್ಮ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ಹೇಗೆ ಇನ್ನಷ್ಟು ಮರುಮೌಲ್ಯಮಾಪನ ಮಾಡಿಕೊಳ್ಳಬೇಕೆಂಬ ಆತ್ಮಾವಲೋಕನದೊಂದಿಗೆ, ಒಂದು ಮೇಣದ ಬತ್ತಿಯನ್ನುರಿಸಲು ಒಂದು ಬೆಂಕಿ ಕಡ್ಡಿ ಹೇಗೆ ತನ್ನನ್ನು ತಾನು ಸುಟ್ಟುಕೊಳ್ಳುವುದೋ, ಹಾಗೆಯೇ ಸಜೀವ ಚೈತನ್ಯ ಮೂರ್ತಿಗಳಾದ ಮಕ್ಕಳಲ್ಲಿ ಕಾಂತಿಯ ಬೆಳಕನ್ನುಂಟು ಮಾಡಲು ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಿರುವುದು ಅವರ ಪರಿಪುಷ್ಟಗೊಂಡ ಸ್ಫಟಿಕ ಸದೃಶ್ಯ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದರೆ ತಪ್ಪಾಗಲಾರದು. ಹೀಗೆ ಒಂದು ನಾಗರಿಕ ಸಮುದಾಯವನ್ನು ಉಚ್ಛ್ರಾಯ ಸ್ಥಿತಿಗೇರಿಸಲೆಂದೇ ನಮ್ಮೊಳಗಿನ ಕಲಿಕೆಯನ್ನು ಮಿತಗೊಳಿಸದೆ ನಿದ್ದೆಯೆಚ್ಚರಗಳಲ್ಲೂ ಅಜೀವ ಸ್ವಾಯತ್ತ ಕಲಿಕೆದಾರರನ್ನಾಗಿ ಮಾಡುವುದರ ಮೂಲಕ ಈ ಲೋಕದ ವಿಷಯ ವಾಸನೆಗಳ ಕಡೆಗೆ ನಮ್ಮ ಕಣ್ಣು ಮನಸ್ಸು ಹಾಯಿಸದಂತೆ ತಿದ್ದಿ ತೀಡಿ ಬುದ್ಧಿ ಹೇಳಿ ಜೀವನ ಸಾಧನೆಗಳ ಅನೇಕ ಮೆಟ್ಟಲುಗಳನ್ನು ಹತ್ತಲು ನಮಗೆಲ್ಲ ದಿವ್ಯಾನುಭವದ ರಸಾನುಭೂತಿಯನ್ನು ಉಣಬಡಿಸುತ್ತಿರುವ ಈ ನಾಡಿನ ಶಿಕ್ಷಕರನ್ನು ಸದಾ ಗೌರವಿಸಿದಾಗ ಮಾತ್ರ ಸ್ವಾಸ್ಥ್ಯ ಸಮಾಜದ ಬೆಳೆಯನ್ನು ಬೆಳೆಯಲು ಸಾಧ್ಯ.
1: ಇದುವರೆಗೆ ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
3: ಎಲ್ಲ ದೇಶಗಳಲ್ಲೂ, ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯ

0: ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈ ಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತ ಆಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ರಚನೆ ದೊಡ್ಡ ಬಾಣಗೆರೆ ಪ್ರಕಾಶಮೂರ್ತಿಯವರದು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ಆಧುನಿಕ ಕೃಷಿಯಲ್ಲಿ ದೀರ್ಘಕಾಲದಿಂದಲೂ ಸಾಂಪ್ರದಾಯಿಕ ರಾಸಾಯನಿಕ ಗೊಬ್ಬರಗಳೇ ಮೇಲುಗೈ ಸಾಧಿಸಿವೆ. ಇವು ಸಂಶ್ಲೇಷಿತ ಸಾರಜನಕ ರಂಜಕ ಪೊಟ್ಯಾಸಿಯಂ ಸಂಯುಕ್ತಗಳ ಮೂಲಕ ಅತ್ಯಂತ ವೇಗವಾಗಿ ಬೆಳೆ ಇಳುವರಿಯನ್ನು ನೀಡುತ್ತವೆ. ಆದರೂ ಇವುಗಳ ದೀರ್ಘಕಾಲದ ಮತ್ತು ಅತಿಯಾದ ಬಳಕೆಯು ಗಂಭೀರ ಪರಿಸರ ಹಾನಿಗೆ ಕಾರಣ ಆಗಿದೆ. ಇದರಿಂದ ಮಣ್ಣಿನ ಸವೆತ, ಅಂತರ್ಜಲ ಮಾಲಿನ್ಯ, ಹಸಿರುಮನೆ ಅನಿಲಗಳ ಬಿಡುಗಡೆ ಮತ್ತು ಉಪಯುಕ್ತ ಸೂಕ್ಷ್ಮಜೀವಿ ಪರಿಸರ ವ್ಯವಸ್ಥೆಯ ನಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಜಾಗತಿಕ ಜನಸಂಖ್ಯೆ ಹೆಚ್ಚುತ್ತಿರುವಾಗ ಮತ್ತು ಹವಾಮಾನ ಬದಲಾವಣೆ ತೀವ್ರಗೊಳ್ಳುತ್ತಿರುವಾಗ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಪರ್ಯಾಯ ಅಗತ್ಯತೆ ಹಿಂದೆಂದಿಗಿಂತಲೂ ಈಗ ತುರ್ತಾಗಿ ಬೇಕಾಗಿದೆ. ಪರ್ಯಾಯ ಅಥವಾ ಜೈವಿಕ ಆಧಾರಿತ ರಸಗೊಬ್ಬರಗಳು, ಜೈವಿಕ ವಸ್ತುಗಳು, ಸೂಕ್ಷ್ಮ ಜೀವಿಗಳು, ಖನಿಜ ನಿಕ್ಷೇಪ ಮತ್ತು ಮರುಬಳಕೆಯ ತ್ಯಾಜ್ಯದಿಂದ ಪಡೆದ ಪೋಷಕಾಂಶಗಳ ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿದೆ. ಈ ಉತ್ಪನ್ನಗಳು ಮಣ್ಣಿನ ಪೋಷಕಾಂಶಗಳನ್ನು ಮರುಪೂರ್ಣಗೊಳಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯ, ಜೀವವೈವಿಧ್ಯ, ದೀರ್ಘಕಾಲದ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರ್ತವೆ. ಹಾಗಾದರೆ ಪರ್ಯಾಯ ಗೊಬ್ಬರ ಅಂದ್ರೇನು? ಸಾಂಪ್ರದಾಯಿಕ ಸಂಶ್ಲೇಷಿತ ರಾಸಾಯನಿಕವಾಗಿ ತಯಾರಿಸಿದ ಗೊಬ್ಬರವಲ್ಲದ ಯಾವುದೇ ಪೋಷಕಾಂಶಗಳನ್ನು ಒದಗಿಸುವ ಇನ್ಪುಟ್ ಅನ್ನು ಪರ್ಯಾಯ ರಸಗೊಬ್ಬರ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಎರೆಗೊಬ್ಬರ, ಬಯೋಚಾರ್, ಕಲ್ಲು ಖನಿಜಗಳು ಮತ್ತು ಸಸ್ಯಗಳ ಪೋಷಕಾಂಶಗಳಾಗಿ ಸುರಕ್ಷಿತವಾಗಿ ಮರುಬಳಕೆ ಮಾಡಬಹುದಾದ ಕೈಗಾರಿಕಾ ಉಪ ಉತ್ಪನ್ನಗಳು ಬೆಳೆ ಪರಿವರ್ತನೆಗೆ ಸೇರಿವೆ. ಈ ಪರಿಕಲ್ಪನೆಯ ನ್ಯಾನೋ ರಸಗೊಬ್ಬರಗಳು ಮತ್ತು ನಿಧಾನವಾಗಿ ಬಿಡುಗಡೆಯಾಗುವ ಫಾರ್ಮುಲೇಷನ್ಗಳಂತಹ ನಿಖರ ಪೌಷ್ಟಿಕಾಂಶದ ವಿಧಾನಗಳು ಸೇರಿರುತ್ತವೆ. ಪರ್ಯಾಯ ರಸಗೊಬ್ಬರಗಳು ಏಕೆ ಮುಖ್ಯ ಅಂದರೆ ಪಳಿಯುಳಿಕೆ ಇಂಧನ ಆಧಾರಿತ ಸಂಶ್ಲೇಷಿತ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿಕೊಳ್ಬಹುದು. ಮಣ್ಣಿನ ದೀರ್ಘಕಾಲೀನ ಸಾವಯವ ಅಂಶ ಮತ್ತು ಸೂಕ್ಷ್ಮ ಜೀವಿಗಳ ಜೀವನವನ್ನು ಸುಧಾರಿಸುತ್ತೆ. ಪೋಷಕಾಂಶಗಳ ಕೊಚ್ಚಿ ಹೋಗುವಿಕೆ ಮತ್ತು ಜಲಮೂಲಗಳ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ. ರಾಶಿಗಳ ಮೂಲಕ ಗಾಳಿಯನ್ನು ಪಂಪ್ ಮಾಡೋದು, ಬೊಕಾಶಿ ಪೋಷಕಾಂಶಗಳನ್ನು ಸಂರಕ್ಷಿಸಲು ಸೂಕ್ಷ್ಮಜೀವಿ ಮಿಶ್ರಿತ ತೌಡನ್ನು ಬಳಸಿ ಮಾಡುವ ಆಮ್ಲಜನಕರಹಿತ ಹುದುಗುವಿಕೆ, ಕಂಪೋಸ್ಟ್ ಪಕ್ವತೆಯ ಸೂಚಕಗಳು, ಗಾಢ ಕಂದುಬಣ್ಣ, ಮಣ್ಣಿನ ಸುವಾಸನೆ ಮತ್ತು ಪುಡಿಪುಡಿಯಾಗಿ ವಿನ್ಯಾಸ, ತಾಪಮಾನವು ಸುತ್ತಮುತ್ತಲಿನ ಸಾಮಾನ್ಯ ತಾಪಮಾನಕ್ಕೆ ಸ್ಥಿರವಾಗುವುದು, ಅಂದರೆ ಬಿಸಿಯಾಗುವ ಹಂತ ಮುಗಿದಿರುವುದು, C2N ಇಂಗಾಲ ಸಾರಜನಕ ಅನುಪಾತ 10:15 ಅಥವಾ 1 ಇಳಿಯುವುದು, ಮೂಲ ಸಾವಯವ ವಸ್ತುಗಳ ಯಾವುದೇ ಗುರುತುಗಳು ಕಾಣಿಸದೇ ಇರುವುದು, 1.3 ಎರೆಗೊಬ್ಬರ ವರ್ಮಿಕೋಸ್ಟ್ ಸಾವಯವ ತ್ಯಾಜ್ಯದ ಮೇಲೆ ಎರೆಹುಳುಗಳು ತಮ್ಮ ಕ್ರಿಯೆಯ ಮೂಲಕ ಎರೆಗೊಬ್ಬರವನ್ನು ಉತ್ಪಾದಿಸುತ್ತವೆ. ಈ ಪ್ರಕ್ರಿಯೆಯು ಕಚ್ಚಾ ಸಾವಯವ ವಸ್ತುಗಳನ್ನು 45-90 ದಿನಗಳಲ್ಲಿ ಪೋಷಕಾಂಶ ದಟ್ಟವಾದ ಜೈವಿಕವಾಗಿ ಸಕ್ರಿಯವಾಗಿರುವ ಗೊಬ್ಬರವಾಗಿ ಪರಿವರ್ತಿಸುತ್ತದೆ. ಸಾಮಾನ್ಯ ಕಾಂಪೋಸ್ಟ್ಗಿಂತ ಇರುವ ಪ್ರಮುಖ ಅನುಕೂಲಗಳು 4-8 ಪಟ್ಟು ಹೆಚ್ಚಿನ ಸೂಕ್ಷ್ಮಜೀವಿ ಚಟುವಟಿಕೆ, ಸಸ್ಯಗಳಿಗೆ ಸುಲಭವಾಗಿ ಸಿಗುವ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂನಿಂದ ಸಮೃದ್ಧವಾಗಿರ್ತವೆ. ಸಸ್ಯ ಹಾರ್ಮೋನ್ಗಳಾದ ಆಕ್ಸಿನ್, ಸೈಟೋಕಿನ್ನಿನ್, ಗಿಬರ್ಲಿನ್ಗಳು ಇವನ್ನು ಜಾಸ್ತಿ ಹೊಂದಿರ್ತವೆ. ಹ್ಯೂಮಿಕ್ ಆಮ್ಲದ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಿರುತ್ತೆ. ಮಣ್ಣಿಂದ ಹರಡುವ ರೋಗಕಾರಕಗಳನ್ನು ಅತ್ಯುತ್ತಮವಾಗಿ ನಿಯಂತ್ರಣ ಮಾಡುತ್ತೆ. ಜೈವಿಕ ಗೊಬ್ಬರಗಳು ಜೀವಂತ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿರುವ ಸಿದ್ಧತೆಗಳಾಗಿವೆ. ಇವುಗಳನ್ನು ಬೀಜಗಳು, ಸಸ್ಯದ ಮೇಲ್ಮೈಗಳು ಅಥವಾ ಮಣ್ಣಿಗೆ ಅನ್ವಯಿಸಿದಾಗ ಅವು ಬೇರಿನ ವಲಯವನ್ನು ಅಥವಾ ಸಸ್ಯದ ಒಳಭಾಗವನ್ನು ಆಕ್ರಮಿಸಿಕೊಂಡು ಪ್ರಮುಖ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುವ ಮೂಲಕ ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಇವು ಸುಸ್ಥಿರ ಮತ್ತು ಸಾವಯವ ಕೃಷಿಯ ಮೂಲಾಧಾರವಾಗಿವೆ.
0: ರೈತರಿಗೆ ಸಲಹೆ ಕೇಳಿದರೆ ಇದು ಆಕಾಶವಾಣಿ. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ, ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ।
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ। ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ। ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ। ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ। ಯೋಧ ಸಂತತಿ ಬೆಳೆಯುತ್ತೆ।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ದಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆಯಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ ಶೇಕಡ 70 ಹಾಗೂ ಸರ್ಕಾರಕ್ಕೆ ಶೇಕಡ 30 ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 40 ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಳಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮಂತಾವು ಜೋಡಿಸಿಕೊಂಡ್ರು. ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲಿ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು ಪ್ರಿಯ ಗಾಯನ ಇರಬಹುದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು, ಯೋಗ, ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಟು ಇರಬಹುದು. ನಮ್ಮ ವಿದ್ಯಾರ್ಥಿಗಳು ವೊಕೇಶನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ, ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್, ಒತ್ತಡ ಮುಕ್ತ ಜೀವನ, ಭಾರತೀಯ ಜ್ಞಾನ ಪ್ರಣಾಳಿ IKS ದ ಕೃಷ್ಣತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
0: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟ್ರಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ

0: 2026-27 ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಆರ್ಎಂಎಸ್ಎ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ವಿಜಯಪುರ ಜಿಲ್ಲೆ ಕಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಹನುಮಂತ ಕಲ್ಲಪ್ಪ ಕಾತರಕಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನಗೆ 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನಮಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತಾ ಇದೆ. ಶಾಲೆಗೆ ಇಂತ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
0: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟೀಯ ಯುವ ತರಬೇತಿ ಕೇಂದ್ರ ಹಾಗೂ ವಿದ್ಯಾನಗರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕ್ರೀಡೆ ಮತ್ತು ಯುವ ಸಬಲೀಕರಣ ಎಂಬ ಇಲಾಖೆಯನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದೆ. ರಾಷ್ಟೀಯ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಯೋಜನೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಹಾಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ, ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಮೇಘಮಾಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಈ ಒಂದು ಕವಿತೆ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ.

ಇನ್ನೀಗ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಈ ಒಂದು ಕವಿತೆ. ಬಾನಿಗೆ ಜಿಗಿಯುವ ನಗುವಿನ ಬಗೆಗೆ ಜೋಲುವ ಅಳುವಿನ ಧಾತು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಮೇಘಮಾಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಚನ್ನವೀರ ಕಣವಿ ವಿರಚಿತ ಈ ಒಂದು ಕವನ. ಬಾನಂಗಣದಲ್ಲಿ ಕಂಕಣ ಕಟ್ಟಿದೆ ಚಂದಿರ ರೋಹಿಣಿಯರ ಬಳಸಿ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಮೇಘಮಾಲಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ।
4: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ।
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ।

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಾಗೆ ಚಿಂತನೆಯನ್ನು ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟಪತಿಗಳು, ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟಪತಿಗಳು, ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನ ಹರಿಸುವಂತಹ ರಾಷ್ಟೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲ್ವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169 ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್,

0: 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ ಒಂಬತ್ತು ಮತ್ತು ಹತ್ತರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ UGCNET.TA.NIC.IN ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ ಮೂರು ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3ರಿಂದ ಸಂಜೆ 6 ಗಂಟೆಯವರೆಗೆ ಎರಡನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜೆನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನ ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರೂಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆಂಟ್ ಅವರನ್ನ 21-13, 16-21, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಭಾಗ್ಯವಂತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ. ಇನ್ನೀಗ ಕೇಳಿ ಪ್ರಚಂಡ ಪುಟಾಣಿಗಳು ಚಿತ್ರದಿಂದ ಆದ ಒಂದು ಗೀತೆಯನ್ನು, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ.

ಇನ್ನು ಮುಂದೆ ಕೇಳಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ ಆದ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ, ರಾಜನ್ ನಾಗೇಂದ್ರ ಅವರಿಂದ.

0: ಸ್ವಾಮಿ ಸ್ವಲ್ಪ ನಿಧಾನ ಮಾಡಿ, ಬೇಗ ಆಗ್ಬೇಡಿ, ಒಂದೇ ಒಂದು ಸಲ ಸ್ವಾಮಿ ದರ್ಶನ ಮಾಡ್ಬಿಡ್ತೀನಿ.
1: ಹೋಗ್ತಾ ಇದ್ದು ಸಾಧ್ಯವಿಲ್ಲ.
0: ಅಯ್ಯೋ ನಿಮ್ ದಮ್ಮ ಹತ್ತಿದಿ, ನನ್ ಬಾಲಾಜಿ ನೋಡೋದಕ್ಕೋಸ್ಕರ ಬಹಳ ದೂರದಿಂದ ಬಂದಿದ್ದೀನಿ ಸ್ವಾಮಿ. ಅಯ್ಯೋ ಸ್ವಾಮಿ ಸ್ವಾಮಿ, ಒಂದ್ಸಲ ಒಂದೇ ಒಂದ್ಸಲ ನನ್ ಬಾಲಾಜಿ ದರ್ಶನ ಮಾಡ್ಬಿಡ್ತೀನಿ.
1: ಸಾಧ್ಯ ಇಲ್ಲ ಅಂದ್ರೆ ಹಠ ಮಾಡ್ತಾ ಇದೀಯ.

0: ಜಾಗದಲ್ಲೇ ಕಚೇರಿ ಕೆಲಸ, ಟಿವಿ ನೋಡುವುದು ಇತ್ಯಾದಿ ಇತರೆ ಕೆಲಸ ಮಾಡಬೇಡಿ. ಆ ಸ್ಥಳ ಮಲಗಲು ಮಾತ್ರ ಮೀಸಲಿರಲಿ. ರಾತ್ರಿ ಮಲಗುವ ಮುಂಚೆ ಕನಿಷ್ಠ 2 ಗಂಟೆ ಮೊದಲು ರಾತ್ರಿಯ ಊಟವನ್ನು ಮುಗಿಸಿ. ಸಂಪೂರ್ಣ ಕತ್ತಲಿದ್ದರೆ ಬೇಗ ನಿದ್ರೆ ಆವರಿಸುತ್ತೆ. ಈ ಸರಳ ಉಪಾಯಗಳನ್ನು ಅನುಸರಿಸಿ ನೋಡಿ, ಉತ್ತಮ ನಿದ್ರೆ ಬಂದೇ ಬರುತ್ತೆ. ಆರೋಗ್ಯವಂತ ವ್ಯಕ್ತಿಗಳಿಗೆ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 6 ಗಂಟೆಗಳ ಕಾಲ ಕನಿಷ್ಠ ನಿದ್ದೆ ಅವಶ್ಯಕ ಅಂದು ರಾತ್ರಿ 12ಕ್ಕೆ ಮಲಗಿ ಬೆಳಗ್ಗೆ 7ಕ್ಕೆ ಏಳುವುದು ಸೂಕ್ತ ಸಮಯ ಅಲ್ಲ. ರಾತ್ರಿ 9:30 ಅಥವಾ 10 ಗಂಟೆಗೆ ಮಲಗಿ ಮುಂಜಾನೆ ಬೇಗ ಏಳುವುದು ಸೂಕ್ತ. ಆಯುರ್ವೇದದ ಪ್ರಕಾರ ಇದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಂಜಾನೆ ಸುಮಾರು 4.5 ಗಂಟೆ ಸಮಯ. ಈ ಸಮಯದಲ್ಲಿ ಏಳುವುದರಿಂದ ಮನಸ್ಸು ಆರೋಗ್ಯಕರವಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ದಿನಪೂರ್ತಿ ಲವಲವಿಕೆಯಿಂದ ಇರ್ತೀವಿ, ದೇಹಕ್ಕೆ ಆಮ್ಲಜನಕ ಯಥೇಚ್ಛವಾಗಿ ಸಿಗುತ್ತೆ ಅಂತ ಸಂಶೋಧನೆಗಳಿಂದಲೂ ಸಹ ದೃಢಪಟ್ಟಿದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಯಾವ ರೀತಿ ಆಹಾರದಿಂದ ದೇಹಕ್ಕೆ ಪೋಷಣೆ ದೊರೆಯುತ್ತದೆಯೋ ಹಾಗೆ ನಿದ್ದೆಯಿಂದ ಮನಸ್ಸಿಗೆ ಪೋಷಣೆ ದೊರೆಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಒತ್ತಡ ನಿರ್ವಹಣೆಯಲ್ಲಿ ನಿದ್ದೆ ಪ್ರಮುಖ ಪಾತ್ರ ವಹಿಸುತ್ತೆ. ಸರಿಯಾದ ಪ್ರಮಾಣದ ನಿದ್ದೆಯಿಂದ ಜ್ಞಾನೇಂದ್ರಿಯಗಳಿಗೆ ಆರಾಮ ದೊರೆಯಿತು, ಮನಸ್ಸು ಉಲ್ಲಾಸಕರವಾಗುತ್ತೆ ಮತ್ತು ಚೈತನ್ಯದಾಯಕವಾಗಿರುತ್ತೆ. ಇವು ನಿದ್ದೆಯ ಪ್ರಯೋಜನಗಳು. ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದೇ ಇದ್ರೆ ಅಂಗಮರ್ದ ಅಂದ್ರೆ ಶರೀರ ಭಾರ ಎನಿಸುವುದು, ಕಣ್ಣು ಚುಚ್ಚಿದಂತಾಗುವುದು ಇತ್ಯಾದಿ ಲಕ್ಷಣಗಳು ಉಂಟಾಗುತ್ತೆ. ಪ್ರಮಾಣಕ್ಕೆ ತಕ್ಕಂತೆ ನಿದ್ದೆ ಮಾಡಬೇಕು. ನಾವು ಅತಿಯಾದ ನಿದ್ದೆಯಿಂದಲೂ ಸಹ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು ಹೆಚ್ಚಾಗುತ್ತೆ, ಆಲಸ್ಯ ಇತ್ಯಾದಿ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಥೈರಾಯ್ಡ್, PCOD, ಮಧುಮೇಹ, ಮೈಗ್ರೇನ್, ರಕ್ತದೊತ್ತಡ, ಖಿನ್ನತೆ, ಮಾನಸಿಕ ಒತ್ತಡ ಇತ್ಯಾದಿ ಜೀವನ ಶೈಲಿ ವ್ಯಾಧಿಗಳಲ್ಲಿ ಚಿಕಿತ್ಸೆಯೊಂದಿಗೆ ನಿಮ್ಮ ಅಭ್ಯಾಸಗಳನ್ನು ಸಹ ಈಗ ಹೇಳಿದಂತೆ ಬದಲಿಸಿ ನೋಡಿ, ಬಹುತೇಕ ವ್ಯಾಧಿಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಸೂಕ್ತ ಪ್ರಮಾಣದಲ್ಲಿ, ಸೂಕ್ತ ಸಮಯದಲ್ಲಿ, ಸೂಕ್ತ ರೀತಿಯಲ್ಲಿ ನಿದ್ದೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರಲು ಸಾಧ್ಯ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಆರೋಗ್ಯಕ್ಕಾಗಿ ನಿದ್ದೆ. ಈ ಕುರಿತು ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 kHz. DRM ತರಂಗಾಂತರ 603 kHz. ಸಮಯ 8:35:15. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸುಲೋಚನಾ ಅವರ ಧ್ವನಿಯಲ್ಲಿ ಕಾಕನ ಕೋಟೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಿ ಅಶ್ವಥ್ ಅವರಿಂದ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಹೊಸ ಬೆಳಕು ಚಿತ್ರದಿಂದ ಆದ ಒಂದು ಗೀತೆಯನ್ನು ಕೇಳೋಣ. ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ. ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ.

ಭಯ ಯಾವ ಮನುಷ್ಯನಿಗೆ? ಆಸೆ ಅಪೇಕ್ಷೆ ಇರೋನಿಗೆ. ತನ್ನ ಆಸೆಗಳು ನಿರೀಕ್ಷೆಗಳು ನೆರವೇರುತ್ತೋ ಇಲ್ವೋ ಅನ್ನೋಂಥ ಆತಂಕ ನಿರಾಶೆ ಆತನಿಗೆ. ಆದರೆ ಇವೆಲ್ಲವನ್ನ ಮೀರಿದ ಆತ್ಮವಂತನಿಗೆ ಇಲ್ವೇ ಇಲ್ಲ, ಯಾವ ಭಯವೂ ಇಲ್ಲ, ಯಾವ ಕಳವಳವೂ ಇಲ್ಲ. ಆಸೆನೇ ದುಃಖದ ಮೂಲ ಕಾರಣ ಅಂದ ನಮ್ಮ ಗೌತಮ ಬುದ್ಧ. ಇದು ಸರ್ವಕಾಲದ ಸತ್ಯ. ಇನ್ನು ಆಸೆಯ ಬೆನ್ನಟ್ಟಿ ಓಡೋರು ಹಲುಬೋರು ಕಡೆಗೊಂದ್ಸಾರಿ ಹುಚ್ಚರೆ ಆಗ್ಬಿಡ್ತಾರೆ. ಇದು ಸರ್ವಕಾಲದ ವಿಜ್ಞಾನ. ಲೌಕಿಕ ಆಮಿಷಗಳನ್ನು ಗೆದ್ದ ಆತ್ಮ ಸಮಾಧಾನಿ ದೇವರಿಗೂ ಹೆದರಲ್ಲ ಅಂತಾರೆ ಡಿ ವಿ ಜಿ. ಹಾಗೇನೆ ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಹೇಳಿ ಕೇಳಿ ಆತ ವಿರಾಗಿ, ಆಯ್ದುಕೊಂಡ ಹಾದಿನೂ ವೈರಾಗ್ಯ ಪಥವೇ. ಅಂಥವನಿಗೆ ಯಾವ ನಷ್ಟ, ಎಂಥ ಭಯ? ಒಂದು ಅನುದ್ವಿಗ್ನತೆಯಲ್ಲಿ, ಒಂದು ದಿವ್ಯ ಚಿತ್ತ ಸಮಾಧಾನದಲ್ಲಿ ಆತ ಹಾದಿನ ಸಮಸಿ ಬಿಡ್ತಾನೆ. ಇಂಥವನೀಗ ಪಾರಂಗತ ಅಂತಾರೆ ಡಿ ವಿ ಜಿಯವರು. ಇಂಥವನಿಗೆ ಅಂತರಾಳ ದೂರಗಳೇನು, ಸ್ವೈರ ಪಥ ಆತನದು. ಆತನ ದಾರಿ ಸ್ವೇಚ್ಛೆಯಿಂದ ಕೂಡಿದ್ದು, ಅಂದ್ರೆ ತನ್ನ ಇಷ್ಟದಂತೆ ನಡೆಯೋನು ಆತ. ಯಾಕೆಂದ್ರೆ ತನ್ನ ದಾರಿಯನ್ನ ತನ್ನ ಗುರಿಯನ್ನ ನಿರ್ಧರಿಸಿಕೊಂಡು ಬಿಟ್ಟಿದ್ದಾನೆ ಆತ. ಅದು ಅಕಳಂಕವಾದದ್ದು ಮತ್ತು ದೈವಿಕವಾದದ್ದು ಅನ್ನೋ ಅರಿವು ಆತನಿಗೆ ಚೆನ್ನಾಗೇ ಇದೆ. ಹಾಗಾಗಿ ಅದು ಸ್ವೈರವೇ ಆದರೂ, ಸ್ವೇಚ್ಛೆಯೇ ಆದರೂ, ಆತನಿಗೆ ಅದು ಮುಕ್ತಿ ಮಾರ್ಗ. ಭಕ್ತಿ, ನೀತಿ, ಕರ್ಮ ಎಲ್ಲವನ್ನ ಮೀರಿದ ಜ್ಞಾನ ಮಾರ್ಗ. ಇದೇ ತತ್ವಗಳನ್ನ ಸರ್ ಹೆನ್ರಿ ವಾರ್ಟನ್ ಅನ್ನೋ ಮಹಾಶಯ ಒಂದು ಇಂಗ್ಲಿಷ್ ಪದ್ಯದಲ್ಲಿ ಬರೆದಿದ್ದಾನೆ. ಬಿ ಎಂ ಶ್ರೀ ಅದನ್ನ ಅನುವಾದಿಸಿದ್ದಾರೆ. ಅದರ ಕೆಲವು ಸಾಲುಗಳು ಹೀಗಿವೆ: ಏನು ಸುಖಿಯೋ ತಾನು ಹುಟ್ಟಿನಲಿ ಕಲಿಕೆಯಲಿ, ಧರ್ಮವಲ್ಲದೆ ಬೇರೆ ಸೂತ್ರವಿರದವನು, ರಾಗಗಳು ತನಗೊಡೆಯ ರಾಗದ ಒಲು ಆಳುವನು, ಮಿಡು ಮಿಡುಕಿ ಲೋಕವನು ಕಟ್ಟಿಕೊಳ್ಳದವನು. ನೋಡಿ, ಹೀಗೆ ಡಿ ವಿ ಜಿ ಹೇಳೋ ಹಾಗೆ ವೈರಾಗ್ಯ ಪಥಿಕನಾದ ಈತನಿಗೆ, ಅಂದ್ರೆ ಈ ಬಗೆಯ ಮುಕ್ತನಿಗೆ, ತೊತ್ತುಗಳ ತೊಡರಿಲ್ಲ, ಏರು ವಾಸೆಗಳಿಲ್ಲ, ಬೀಳುವಳುಕಿಲ್ಲ. ಇಂಥವನು ನಿರ್ಭೀತನಾಗಿ, ಆಶಾರಹಿತನಾಗಿ ತನ್ನ ಸ್ವೈರ ಪಥದಲ್ಲಿ ತಾನು ಮುಂದೆ ಮುಂದೆ ಸಾಗಿಬಿಡ್ತಾನೆ.

ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ತೆ ತಪ್ಪದಿರಲೆಂದು. ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ತೆ ತಪ್ಪದಿರಲೆಂದು. ಆರಿಂದಲೇಂ ಭೀತಿ ಏಂಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ. ಆರಿಂದಲೇಂ ಭೀತಿ ಏಂಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ.

ಚಿಕ್ಕ ವಯಸ್ಸಿನಲ್ಲಿ ಒಂದು ಒಳ್ಳೆ ಹಾಡನ್ನ ನಾನು ಕೇಳಿದ್ದೆ. ಈಗಲೂ ಆಕಾಶವಾಣಿ ಅದನ್ನ ಆಗಾಗ ಪ್ರಸಾರ ಮಾಡ್ತಾನೆ ಇರುತ್ತೆ. ಪ್ರತಿ ಬಾರಿ ಅದೇ ಪುಳಕ, ಅದೇ ಸಂತೋಷ. ಆ ಹಾಡು ಹೀಗಿದೆ: ಸಜ್ಜನರೇ ಝೂಟು ಮತ್ ಬೋಲೋ, ಖುದಾ ಕೆ ಪಾಸ್

0: ಜಾನ ಹೇ, ಎಂಥ ಒಳ್ಳೆ ಮಾತು ಇದು ನೋಡಿ. ದೇವ್ರನ್ನ ಕಂಡ್ರೆ ಭಯ ಇರಬೇಕು. ಯಾವ ರೀತಿ ಭಯ? ಸುಳ್ಳು ಹೇಳಬಾರದು ಅನ್ನುವಂತ ಭಯ. ಸುಳ್ಳು ಅನ್ನೋದು ಸಾಂಕೇತಿಕ ಅಷ್ಟೇ. ಕಳ್ತನ, ಚಾಡಿ, ದ್ರೋಹ, ಹೀಗೆ ಯಾವುದೇ ಕೆಟ್ಟ ಕೆಲಸ ಮಾಡದೆ ಇರೋದೇ ನಿಜವಾದ ದೈವಭಕ್ತಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಕೂಡ ಎಷ್ಟು ಮಾರ್ಮಿಕವಾಗಿ ಹೇಳಿದರೆ. ಇಲ್ಲಿ ಮತ್ತೆ ಈ ನಾಲಿಗೆ ಅನ್ನೋದು ನಿಮಿತ್ತ ಅಷ್ಟೇ. ಈ ನಾಲಿಗೆನ ಕುಣಿಸೋದು ಯಾವುದು? ನಮ್ಮ ಒಳಮನಸ್ಸು. ಅದನ್ನ ಹತೋಟಿಲಿ ಇಟ್ಕೋಬೇಕು ನಾವು. ದೇವತೆಗಳ ಪ್ರೀತ್ಯರ್ಥ ಮಾಡಬೇಕಾಗಿರೋ ನಿಜವಾದ ಕರ್ತವ್ಯ ಅದೇ. ಸಾಮಾನ್ಯವಾಗಿ ದೇವ್ರನ್ನ ಕಂಡ್ರೆ ವಿಪರೀತ ಭಯ ನಮಗೆ. ಗಲ್ಲಗಲ್ಲ ಬಡ್ಕೊಳ್ತೀವಿ, ರಾಶಿ ರಾಶಿ ಹಣ್ಣು ಕಾಯಿ ಒಡಿತೀವಿ. ಇರೋರು ಹುಂಡಿಗೆ ತಗೊಂಡೋಗಿ ಚಿನ್ನದ ರಾಶಿನೇ ಸುರಿಲೂಬಹುದು. ಬಹುಶಃ ತಪ್ಪು ಮಾಡದಷ್ಟೂ ದೈವಭೀತಿ ಜಾಸ್ತಿ. ಏನು ಬೇಕಾಗಿಲ್ಲ ಅಂತಾರೆ ಡಿವಿಜಿ. ಆರಿಂದಲೇಂ ಭೀತಿ, ಏಂ ಬಂದೊಡಾದ ಕೊಳುವ ಪಾರಮಾರ್ಥಿಕನಿಗೆ. ದೇವರು ಕೊಡಬಹುದಾದಂಥ ವರಗಳಿಗೆ ನಾವು ಲೋಲುಪರಾದ್ರೆ ತಾನೇ ಅವರುಗಳ ದಾಕ್ಷಿಣ್ಯ? ಅಯ್ಯೋ ಹೋಗಪ್ಪ ದೇವ್ರೆ, ನೀನು ಕೊಟ್ಟಷ್ಟ್ರಲ್ ಬಾಳ್ತೀನಿ ಅನ್ನುವಂಥ ಸಂತೃಪ್ತನಿಗೆ, ಸಮಾಧಾನಿಗೆ ಯಾವುದೇ ಭೀತಿನೂ ಇಲ್ಲ. ಒಬ್ಬ ಮಹಾನ್ ಶಿವಭಕ್ತ ವೃದ್ಧ, ಅವನು ಲಿಂಗದ ಮೇಲೆ ಕಾಲಿಟ್ಟು ವಿಶ್ರಮಿಸ್ತಾ ಇದ್ನಂತೆ. ಇನ್ನೊಬ್ಬ ಶಿವಭಕ್ತ ಇದನ್ನ ನೋಡಿ ಗಾಬರಿಯಾಗಿ, ಇದೇನ್ ಸ್ವಾಮಿ ದೇವ್ರ ಮೇಲೆ ಕಾಲಿಟ್ಟಿದಿರಲ್ಲ ಅಂದ್ರೆ? ಆ ಹಿರಿಯ ನಗತ, ಹಾಗಾದ್ರೆ ದೇವ್ರ ಇಲ್ದೇ ಇರೋ ಜಾಗ ತೋರಿಸಿ ಪುಣ್ಯ ಕಟ್ಕೊಪ್ಪ ಅಂದಂತೆ. ಇಂಥ ಮನೋಸ್ಥೈರ್ಯ ನಿಜವಾದ ದೈವಭಕ್ತರದು. ಇಂಥವರು ದೇವ್ರಿಗೂ ಹೆದರಲ್ಲ, ಅವನ್ನ ಯಾವುದಕ್ಕೂ ಯಾಚಿಸಲ್ಲ. ತನ್ನ ಆತ್ಮವೇ ದೇವ್ರು, ತನ್ನ ಪರಿಶುದ್ಧ ಬದುಕೇ ದೇವ್ರು ಅನ್ನುವಂಥ ನಿರ್ಭೀತಿಲಿ ಮುನ್ನಡೀತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಇದೀಗ ಕೇಳೋಣ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಕರ್ನಾಟಕ ಸರ್ಕಾರದ ಪ್ರಸ್ತುತ ಶಾಲಾ ಶಿಕ್ಷಣ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಅವರು ನಮ್ಮ ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ಬಂದಿದ್ದಾರೆ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ತಾವು ನಮ್ಮ ಜನತೆಯನ್ನು ತಲುಪ್ತಾ ಇರೋದಕ್ಕೆ ಹರ್ಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಸರ್. ಎರಡನೇ ಅವಧಿಯಲ್ಲೂ ಕೂಡ ತಾವು ಇದೇ ಖಾತೆಯನ್ನು ನಿರ್ವಹಿಸ್ತಾ ಇರೋದಕ್ಕೆ ನಿಮಗೆ ತುಂಬ ಅಭಿನಂದನೆಗಳು ಸರ್.
2: ಭಾಳ ಸಂತೋಷ. ಒಬ್ಬ ಶಿಕ್ಷಣ ಸಚಿವನಾಗಿ ಆಕಾಶವಾಣಿಗೆ ಬಂದು ತಮ್ಮಲ್ಲಿ ನನ್ನ ಇಲಾಖೆ ಮತ್ತು ವಿಶೇಷವಾಗಿ ಶಿಕ್ಷಕರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮನ್ನು ಬೆಳೆಸಿರ್ತಕ್ಕಂಥ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ, ಭಾಳ ಸಂತೋಷ. ನಾನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜೊತೆಗೆ ನನಗನ್ಸುತ್ತೆ ಇದು ದೇಶ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿದರೆ ತಪ್ಪಾಗಲಾರ್ದು. ದೇಶನ ಬಿಲ್ಡ್ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಆಗ್ತದೆ. ಸಂಪನ್ಮೂಲ ಸೃಷ್ಟಿ ಎಲ್ಲಿ ಆಗ್ತದೆ ಅಂತ ಹೇಳಿದರೆ ಮಕ್ಕಳಿಂದ ಮಾತ್ರ ಸಾಧ್ಯ. ಮಕ್ಕಳನ್ನು ತಯಾರಿ ಮಾಡ್ತಕ್ಕಂಥದ್ದು ಯಾರಿಂದ ಅಂತ ಹೇಳಿದರೆ ನನಗನ್ಸುತ್ತೆ ಗುರುಗಳಿಂದ, ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ.
1: ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು ಅಂತಂಥೇಳಿ ನಾವು ಪದೇ ಪದೇ ಮಾತಾಡ್ತಾ ಇರ್ತೀವಿ, ಮತ್ತು ಅನೇಕ ಕಡೆ ತುಂಬ ಶ್ಲಾಘನೀಯ ಕೆಲಸ ಕಾರ್ಯಗಳು ನಡೀತಾ ಇವೆ ಅಂತನ್ನುವಂಥ ಅಂಶ ಕೂಡ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಅಂತಂದರೆ ಭಾಳ ಒಂಥರ ಅಭಿಮಾನದಿಂದ ನಾವು ಮಾತಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ಕ್ರಮಗಳು ಸರ್ಕಾರದ ಕಡೆಯಿಂದ ಏನೇನು ನಡೀತಾ ಇವೆ ಅಂತನ್ನೋದು ಗೊತ್ತಾಗಬೇಕು ಸರ್.
2: ಮೊದಲೇದಾಗಿ ನಾನು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ನಮ್ಮ ರಾಷ್ಟ್ರಪತಿಗಳಾಗಿದ್ದರು. ಶಿಕ್ಷಕರು ಏನು ಮಾಡ್ಬೋದು ಅಂಥೇಳಿ ಸಾಧನೆಯನ್ನು ಮಾಡಿದ್ರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಭಾಳ ಹೆಮ್ಮೆಯಿಂದ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದೊಂದು ಹಬ್ಬ ಇದು, ಅದಕ್ಕೆ ಶಿಕ್ಷಕರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಭಾವಿಕವಾಗಿ ಇವತ್ತಿನ ಒಂದು ಆಧುನಿಕ ಸಂದರ್ಭದಲ್ಲಿ ಇವತ್ತೆಲ್ಲ ತುಂಬ ಫಾಸ್ಟಾಗಿ ಎಲ್ಲ ಫೆಸಿಲಿಟೀಸ್ ಬೇಕು, ಚೆನ್ನಾಗಿರಬೇಕು ಅನ್ನೋದು, ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದಾಗ ಎರಡು ಥರ ನೋಡಬೇಕಾಗ್ತದೆ. ಒಂದು, ಓ ಇಲ್ಲಿ ಸವಲತ್ತಿಲ್ಲ, ದುಡ್ಡು ಕೊಟ್ಟು ಬೇರೆ ಕಡೆಗೆ ಸವಲತ್ತನ್ನು ಪರ್ಚೇಸ್ ಮಾಡಿಕೊಂಡು ನಾವು ಶಿಕ್ಷಣವನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವೇ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ. ಇದೊಂದು ದುರಂತ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಆದರೆ ಅವ್ರ ಸೇವೆಯನ್ನು ನಾವು ದೂರನ್ನು ತಳ್ಳೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರಗಳು ಇದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕಾಗಿತ್ತೋ, ಎಲ್ಲ ಒಂದು ರೀತಿಯಲ್ಲಿ ಸರಿ ಮಾಡಬೇಕಾಗಿತ್ತೋ ಅನ್ನೋದು. ಯಾಕೆಂದರೆ ಶಿಕ್ಷಣ ಸಚಿವನಾದ ತಕ್ಷಣ ಬರೀ ಒಳ್ಳೇದು ಹೇಳೋದಲ್ಲ, ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕಾಗ್ತದೆ. ಇಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಶಿಕ್ಷಕರು ನಮ್ಮನ್ನು ಕೈ ಬಿಡಲಿಲ್ಲ, ಅದು ಬಹಳ ಮುಖ್ಯ. ನನ್ನ ಇಲಾಖೆಯಲ್ಲಿ 46,000 ಶಾಲೆ ಇದೆ, ಸುಮಾರು 2,00,000 ಟೀಚರ್ಸ್ ಇದ್ದಾರೆ. ಅನುದಾನಿತ ಶಾಲೆಗಳು ಸೇರಿದರೆ ಅದು ಇನ್ನೂ ಜಾಸ್ತಿ ಆಗ್ತದೆ. ಟೋಟಲು ಅನುದಾನಿತ, ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆ ಎಲ್ಲದೂ ತಗೊಂಡ್ರೆ 1,16,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಈಗ ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ತುಂಬ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಈಗಲೂ ಕೂಡ ಇದ್ದಾವೆ, ಕೆಲವು ಸರಿ ಮಾಡಿಕೊಂಡಿದ್ದೀವಿ, ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲಸ ಮಾಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ನನಗೆ ಈ ಇಲಾಖೆ ಕೊಡಬೇಕಾದ್ರೆ ಹೇಳಿದರು. ಅದು ಭಾಳ ಕಷ್ಟದ ಇಲಾಖೆ ಇದು, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಹೆಸರು ಬರುತ್ತೆ, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ ಅಂತೇಳಿ ನನಗೆ ಭಾಳ ಸಂತೋಷ, ವಿಶ್ವಾಸವನ್ನು ಇಟ್ಟು. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೆ ನನಗೆ ಶಿಕ್ಷಣ ಸಚಿವನಾಗಿ ಆ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ನನಗೆ ಅದೇ ಅನಿಸುತ್ತೆ ನನಗೆ ವಿಶ್ವಾಸ ಇರೋದು ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವು ಕೂಡ ಪ್ರೋಗ್ರೆಸ್ಸಲ್ಲಿ ಕೆಲಸ ಮಾಡಬೇಕು, ಕಟ್ಟಡಗಳ ಸರಿ ಮಾಡಬೇಕು, ಶೌಚಾಲಯಗಳು ಕೊಡಬೇಕು, ನಾವು ಕಲಿಸ್ತಕ್ಕಂಥ ರೀತಿ ಇವತ್ತು ಏನು ಮಾಡರ್ನೈಸೇಷನ್ ಅಂತ ಹೇಳಿ ಕೇಳ್ತೀವಿ ಅದಕ್ಕೂ ಕೂಡ ಸೆಟ್ ಆಗಬೇಕಾಗ್ತದೆ. ಮತ್ತು ಅದ್ರ ಜೊತೆಗೆ ಕೊರತೆ ಜಾಸ್ತಿ, ಟೀಚರ್ಸ್ ಕೊರತೆ ಜಾಸ್ತಿ ಇತ್ತು. ಈಗ ನಮ್ಮ ಸರ್ಕಾರ ಭಾಳ ಸಂತೋಷ, ಯಾಕೆಂದರೆ 72,000 ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಈಗೆಲ್ಲರೂ ಕೂಡ ಪ್ರಕ್ರಿಯೆ ಆಗ್ತಾ ಇದೆ. ಅದರೊಳಗೆ ನನ್ನ ಇಲಾಖೆನೇ ಬರೀ ಸುಮಾರು 16,000 15,000 ಪ್ಲಸ್ ಇನ್ನೊಂದು 800 ಏನೋ ಇದೆ, ಟೋಟಲ್ 16,000 ಚಿಲ್ಲರೆ ಶಿಕ್ಷಕರ ನೇಮಕಾತಿಗೆ ಕೊಟ್ಟಿರೋದು. ಇನ್ನೂ ಕೂಡ ಕಮ್ಮಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಬಂದಮೇಲೆ ಸುಮಾರು 13,000 ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಒಂದು 15,000-16,000 ಟೀಚರ್ಸು ಅನುದಾನಿತ ಶಾಲೆಗಳಲ್ಲಿ, ಅದು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಟೀಚರ್ಸು 2015 2020 ಅನುದಾನಿತ ಶಾಲೆಗಳಿಗೆ ಅವ್ರಿಗೂ ಕೂಡ ನಾವು ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇದ್ರ ಜೊತೆಗೆ ನಾವು ಬಂದ ಮೇಲೆ ಏನು ಶಾರ್ಟೇಜ್ ಆಫ್ ಟೀಚರ್ಸ್ ಇದ್ರು ಅದನ್ನ ಅತಿಥಿ ಶಿಕ್ಷಕರಾಗಿ ತಗೊಂಡ್ವಿ. ಆದರೆ ಅಟ್ಲೀಸ್ಟ್ ಯಾಕೆಂದರೆ ಅವ್ರಿಗೆ ಗೌರವಧನ ಕೊಡೋದು ಭಾಳ ಕಮ್ಮಿ, ನಮ್ಮ ವ್ಯವಸ್ಥೆ ಎಲ್ಲ ಹಂಗೆ ಬಂದಿದೆ. ನಾವು ಬಂದ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಇನ್ನೂ ಕೂಡ ಅವ್ರ ಆಸೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. 1ನೇ ತಾರೀಕು ಜೂನು ಎಲ್ಲ ಶಾಲೆಯಲ್ಲೂ ಕೂಡ ಎಲ್ಲೋ ಒಂದು 2-3 ಕಡೆಗೆ ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಆ ಟೈಮಲ್ಲಿ ಹೋದ ವರ್ಷ ಟೀಚರ್ಸು ಮಕ್ಕಳಿಗೆ ಕಾದರು, ಮಕ್ಕಳು ಟೀಚರ್ಸಿಗೆ ಕಾಯಬಾರ್ದು, ಅದು ಫಸ್ಟ್ ಸ್ಟೇಜ್ ಮಾಡಬೇಕು. ಅದನ್ನು ಒಂದು ಹಂತಕ್ಕೆ ನಾವು ತಗೊಂಡು ಬಂದಿದ್ದೀವಿ. ಅದನ್ನು ಶಿಕ್ಷಕರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ.
1: ತುಂಬ ಸಮಗ್ರವಾದಂತಹ ಬಹಳ ಆಶಾದಾಯಕವಾದ ಚಿತ್ರಣವನ್ನು ತಾವು ಕೊಟ್ಟಿದ್ದೀರಿ ಸರ್. ಈಗ ಇಷ್ಟೆಲ್ಲ ಅನೇಕ ಸವಾಲುಗಳ ಮಧ್ಯೆ, ಅನೇಕ ಸರ್ಕಾರದ ಕೆಲಸ ಕಾರ್ಯಗಳ ಮಧ್ಯೆ ಶಿಕ್ಷಕರ ಕಲ್ಯಾಣದ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅವರ ಕಲ್ಯಾಣಕ್ಕೆ ಸಾಕಷ್ಟು ಒತ್ತು ನೀಡಲಾಗಿದೆ ಅಂತಂಥೇಳಿ ಅನೇಕ ನಮ್ಮ ಸರ್ಕಾರದ ಕೆಲವು ವರದಿಗಳು, ನೀವು ಏನು ಮಾಧ್ಯಮಕ್ಕೆ ನೀಡಿದಂತಹ ವಿಚಾರಗಳಾಗಿರ್ಬೋದು, ಆಧುನಿಕ ಶಿಕ್ಷಣ ಸಿಗಬೇಕು ನಮ್ಮ ಮಕ್ಕಳಿಗೂ ಕೂಡ. ನಾವು ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂತ ಕಲ್ಪನೆ ಬರಬಾರ್ದು. ಹಾಗಾಗಿ ಅದನ್ನು ತೊಡೆದು ಹಾಕಲು ಸಾಕಷ್ಟು ಅನೇಕ ಕ್ರಾಂತಿಕಾರಿಕ ವಿಚಾರಗಳು ತಾವು ಮಾಡಿದ್ದೀರಿ. ಈ ಹಿಂದೆ ಸುಮಾರು 1,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಆ ಒಂದು ಕಲ್ಪನೆ ಬಹಳ ಸುಂದರವಾದಂಥದ್ದು ಸರ್, ಅದರ ಬಗ್ಗೆ ಹೇಳಿ ಸರ್.
2: ನೋಡಿ, ನಾನು ಏನು ಮಾಡಿದೆ, ಈಗ 3 ವರ್ಷದೊಳಗೆ ನೀವು ರೆಕಾರ್ಡ್ ತಗೊಳ್ಳಿ, ಹಿಂದೆ ಯಾವಾಗಲೂ ಕೂಡ ಏನಾದರೂ ಆದರೆ ಒಂದು ಸ್ಟ್ರೈಕ್ ನಡೀತಾ ಇದೆ ರೆಗ್ಯುಲರ್ ಆಗಿ ಅಂದರೆ ಅದು ನನ್ನ ಇಲಾಖೆ ಶಿಕ್ಷಕರದ್ದೆ. ಪಾಪ ಅವರಿಗೆ ಕೊರತೆ ಇತ್ತು, ಇಲ್ಲ ಅಂತ ಹೇಳಲ್ಲ, ಅವರಿಗೆ ಸ್ಪಂದನೆಯೂ ಕೂಡ ಮಾಡ್ತಾ ಇರಲಿಲ್ಲ. ನಾನು ಫಸ್ಟ್ ಏನು ಮಾಡಿದೆ ಅಂದರೆ, ನಾಳೆ ನೀವು ಸ್ಟ್ರೈಕ್ ಮಾಡಬೇಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ನಾನು ಇರೋದೇ ನಾನು ಕೆಲಸ ಮಾಡೋದಕ್ಕೆ, ಸಮಸ್ಯೆಗಳಿದೆ ಅವ್ರಿಗೂ ಅರ್ಥ ಆಗುತ್ತೆ. ಸೊ ನನ್ನ ಪ್ರಕಾರ ಅವ್ರು ಇವತ್ತು ಕೂಡ ಎಷ್ಟು ಜವಾಬ್ದಾರಿತ್ವಾಗಿ ಎಲ್ಲ ನಮ್ಮ ಅಸೋಸಿಯೇಷನ್ಸ್ ಅವರು ಏನು ಅವರ ಸಂಘಟನೆ ಇದೆ, ಹೈಯೆಸ್ಟ್ ಮೀಟಿಂಗ್ಸ್ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ. ನಾ ಹೇಳಿದೆ, ದಯವಿಟ್ಟು ಬೀದಿಗೆ ಬರಬೇಡಿ, ನಾವೇನಾದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳು ಹೇಳ್ಕೊಳ್ಬೇಕೇನು, ತಪ್ಪೇನಿಲ್ಲ. ಹೀಗಾಗಿ ನನ್ನ 3 ವರ್ಷದೊಳಗೆ ಎಲ್ಲೂ ನಾನು ಅವರಿಗೆ ಸ್ಟ್ರೈಕ್ ಮಾಡಕ್ಕೆ, ನಾ ಬಂದಾಗ ಸ್ಟ್ರೈಕ್ ನಡೀತು, ಅದಾದ್ಮೇಲೆ ಸ್ಟ್ರೈಕ್ ಮಾಡಕ್ಕೆ ಬಿಟ್ಟಿಲ್ಲ, ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದೆ. ಅದೇ ರೀತಿ ಅವರು ಕೂಡ ನಮಗೆ ಕೆಲಸ ಮಾಡ್ಕೊ, ಅವ್ರಿಗೆ ಪ್ರಮೋಷನ್ ಕೆಲವು ಹೆಲ್ಡಪ್ ಆಗಿತ್ತು, ಕೆಲವು ಬೇರೆ ಬೇರೆ ರೀತಿಯಲ್ಲಿ
1: ಆಮೇಲೆ
2: ಅವ್ರಿಗೆ 7th ಪೇನು ಕೂಡ ಈಗ ನಾವು ಅದೇನು ಇದಿಲ್ಲ. ಆಮೇಲೆ ವರ್ಗಾವಣೆ ಬಂದ ತಕ್ಷಣ ವರ್ಗಾವಣೆ ಅಟ್ ಎ ಟೈಮ್ ವರ್ಗಾವಣೆ ಮಾಡಿಬಿಟ್ಟೆ. ಅವಾಗ ಏನಾಗ್ಬಿಡ್ತು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಆಗ್ಬಿಡ್ತು. ಅದು ಸ್ವಲ್ಪ ನನಗೆ ನೋವು ಒಂದು ಕಡೆಗಿದ್ರು ಕೂಡ, ಬಟ್ ಶಿಕ್ಷಕ

0: ಈಗ ಎಂ ಎಲ್ ಸಿಸ್ ಇದ್ದಾರೆ, ನಮ್ಮ ಮೇಲ್ಮನೆಯ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಕರಿಂದ ಮೆಂಬರ್ಸ್ ಆಗಿ ಕೂಡ ಒಳಗಡೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಹೇಳಿದೆ, ನೀವೆಲ್ಲ ಅವ್ರ ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೋಬಹುದು, ವಿಧಾನ ಪರಿಷತ್ತಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಇವತ್ತೊಬ್ಬ ಮಂತ್ರಿಗೆ ವಿಧಾನ ಪರಿಷತ್ತಲ್ಲಿ ಬೇಷ್ ಅಂತ ಹೇಳಿರೋರು ವಿರೋಧ ಪಕ್ಷದವರು ಅಂತ ಹೇಳಿದರೆ ಅದು ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂದರೆ ಅವರಿಗೆ ಸ್ಪಂದನೆ ಮಾಡಿ, ಇಟ್ಸ್ ಎ ಟೀಮ್ ವರ್ಕ್, ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಶಿಕ್ಷಕರು ಬಹಳ ಅವರೆಲ್ಲರೂ ಕೂಡ ಆ ಶ್ರಮವನ್ನು ಕೊಡ್ತಾರೆ, 99% ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
1: ದಾಖಲಾತಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿ ನಾವು ಭಾವಿಸ್ತಿರ್ತೀವಿ, ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳಿ ಅವಾಗವಾಗ ಅಲ್ಲಿ ಆ ಕೂಗುಗಳು ಬರ್ತವೆ.
0: ಹೌದು,
1: ಇದಕ್ಕಾಗಿ ಏನಾದರೂ ವಿಶೇಷವಾದಂಥದ್ದು ಪುರಸ್ಕಾರಗಳಾಗಲಿ ಅಥವಾ ಇಲ್ಲಿ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಇದೆ ತುಂಬಾ ಅಂತ ಹೇಳಿ ಆ ಭಾವನೆ ಬರಬೇಕು ಜನರಿಗೆ?
0: ಏನಾಗುತ್ತೆ, ಇದು ತಳಗಡೆ ಫೌಂಡೇಶನ್ ಇಂದ ಪ್ರಾಬ್ಲಮ್ ಇದ್ದಿದ್ದು ನಾನು ಐಡೆಂಟಿಫೈ ಮಾಡಿದೆ. ಏನು ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಈಗೆಲ್ಲರಿಗೂ ಏನಾಗಿದೆ, ಎಲ್ ಕೆ ಜಿ ಯು ಕೆ ಜಿಗೆ ಹೋಗ್ಬೇಕು. ನನ್ನ ಇಲಾಖೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇರಲಿಲ್ಲ. ನಾವು ಬಂದ್ಮೇಲೆ ಎಲ್ ಕೆ ಜಿ ಯು ಕೆ ಜಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 5,000 ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡಿದ್ವಿ. 5,000 ಈಗ ಕಲ್ಯಾಣ ಕರ್ನಾಟಕದಲ್ಲಿ, ನೀವು ನಂಬಲ್ಲ, 1,000 ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಫಂಡಲ್ಲಿ ಓಪನ್ ಮಾಡಿದೆ, ಸುಮ್ಮನೆ ನೋಡೋಣ ಸಡನ್ ಆಗಿ ಅಂತ. ಬರೀ 43 ದಿವಸದೊಳಗೆ 48,000 ಮಕ್ಕಳು ಅಡ್ಮಿಷನ್ ಬಂತು. ಸೊ ಯಾರು ಈ ಮಕ್ಕಳು ಅಂತ ಹೇಳಿದರೆ, ಯಾರು ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇಲ್ಲ, ದೇ ವುಡ್ ಹ್ಯಾವ್ ಗಾನ್ ಬೇರೆ ಪ್ರೈವೇಟ್ ಶಾಲೆಗೆ ಎಲ್ಲರೂ ಹೋಗ್ಬಿಡೋರು. ಈಗ ಏನಾಗ್ತದೆ, ಈ ಎಲ್ ಕೆ ಜಿ ಯು ಕೆ ಜಿ ಅವರು 1ನೇ ಕ್ಲಾಸಿಗೆ ಬರ್ತಾರೆ. ಸೊ ನಿಮಗೆ ಅಲ್ಲೇ ಉಳ್ಕೊಂಡ್ಬಿಟ್ಟು, ಸೊ ಅಡ್ಮಿಷನ್ ಆಗುತ್ತೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಫೆಸಿಲಿಟಿ ಇಲ್ಲ ಅಂಥೇಳಿ ಆಚೆ ಹೋಗ್ಬಿಡೋರು. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ದ್ವಿಭಾಷಾ, ಅದು ಟೀಕಾ ಟಿಪ್ಪಣಿಗಳು ಮಾಡಿದರು. ಆದರೆ ದ್ವಿಭಾಷಾ ಬಂದ ಮೇಲೆ ಕನ್ನಡ ಮಾಧ್ಯಮನೂ ಇರ್ತದೆ, ಇಂಗ್ಲೀಷ್ ಮಾಧ್ಯಮನೂ ಇರ್ತದೆ, ಅವ್ರು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಮುಂಚೆ ಓ ಇಲ್ಲ ಇಲ್ಲಿ ದ್ವಿಭಾಷಾ ಇಲ್ಲ, ನಾನು ಬೇರೆ ಕಡೆಗೆ ನಾನು ಇಂಗ್ಲೀಷ್ ಮೀಡಿಯಮ್ಮೋ ಬೇರೆ ಮೀಡಿಯಮ್ಮಿಗೆ ಹೋಗ್ತೀನಿ ಅಂತ ಹೋಗ್ಬಿಡೋರು. ಈಗೇನಾಗಿದೆ, ಆ ಫೆಸಿಲಿಟಿ ನಾವೇ ಕೊಡ್ತಾ ಇದ್ದೀವಿ. ಸೊ ಏನಾಗಿದೆ, ಆ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಕೆಲವು ಕಡೆಗೆ ಏನಾಯಿತು, ಹೈಸ್ಕೂಲ್ ಕೊರತೆ ಇತ್ತು. ನಾನು ಬಂದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸುಮಾರು 100-175 ಹೈಸ್ಕೂಲ್ನ ನಾನು ಕೊಟ್ಟಿದ್ದೀನಿ, ಪ್ಲಸ್ ಪಿ ಯು ಸಿನೂ ಕೂಡ ಇದೆ. 7ನೇ ಕ್ಲಾಸ್ ಮುಗಿಯುತ್ತಾ, 8ನೇ ಕ್ಲಾಸ್ ನಿಮ್ಮ ಊರಲ್ಲಿ ಇಲ್ಲ ನಿಮ್ಮ ಸುತ್ತಮುತ್ತ ಹೈಸ್ಕೂಲ್ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಬೇರೆ ಪ್ರೈವೇಟ್ ಸ್ಕೂಲಿಗೆ ಹೊರಟೋಗ್ಬಿಡ್ತೀನಿ. ಈಗ ನಾನೇ ಸ್ಕೂಲ್ ಓಪನ್ ಮಾಡಿದ್ಮೇಲೆ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಹೈಸ್ಕೂಲ್ ಆದಮೇಲೆ ಪಿ ಯು ಸಿ ಇರಲಿಲ್ಲ, ಈಗ ಪಿ ಯು ಸಿನೂ ಕೂಡ ನಾವು ಕೊಡೋದ್ರಿಂದ ಪಿ ಯು ಸಿಯಲ್ಲೂ ಕೂಡ ಚೆನ್ನಾಗಾಗ್ತಾ ಇದೆ. ಸುಮ್ಮನೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ದಾಖಲಾತಿಯಲ್ಲೂ ಕೂಡ ಸ್ವಲ್ಪ ಜೆನ್ಯುನಿಟಿ ಆಫ್ ದಾಖಲಾತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದು, ನಾನು ಇಲ್ಲ ಅಂತ ಹೇಳಲ್ಲ. ನಾವೇನು 1,00,000 ಇದ್ದಾರೆ ಅಂತ ಹೇಳಿದರೆ ಅಷ್ಟು ಮಕ್ಕಳು ಇದಾರೋ ಇಲ್ಲೋ ಅನ್ನೋದು ಪ್ರಶ್ನೆನೂ ಕೂಡ ಇತ್ತು. ಈಗ ಫೇಷಿಯಲ್ ಅಟೆಂಡೆನ್ಸ್ ನಡೆಯುತ್ತೆ, ಎಲ್ಲದೂ ಕೂಡ ನಡೀತದೆ. ಅಲ್ಲಿ ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾ ಇದೆ, ಅಂದರೆ ಎಲ್ ಕೆ ಜಿ ಯು ಕೆ ಜಿ ಇಂಪ್ರೂವ್ ಆಗ್ತಾ ಇದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಸ್ಕೂಲಲ್ಲಿ ಮೆಲ್ಲಕ್ಕೆ ಮೇಲೆ ಬರ್ತದೆ. ಇನ್ನೊಂದು 3-4 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಏನು ಅಂದರೆ, ನಾವು 8 ಗ್ಯಾರಂಟಿ ಅಂತೇಳಿ ಮಾಡಿದ್ದೀವಿ. ಅದು ಕೆ ಪಿ ಎಸ್ ನೀವು ಕೇಳಿರೋದ್ರಿಂದ ಅದನ್ನು ನಾನು ಹೇಳ್ತೀನಿ. 8 ಗ್ಯಾರಂಟಿ ಈ ಸತಿಗೆ, ಈ ವರ್ಷ ಪಿ ಯು ಸಿಯಲ್ಲಿ ಹೋದ ವರ್ಷ 138,000 ಮಕ್ಕಳಿದ್ರು, 139,000. ಈ ವರ್ಷ ಎಷ್ಟು ಗೊತ್ತಾ, 181,000. 42,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗಿದ್ದಾರೆ.
1: ಸಂತೋಷ.
0: ಸೊ ನಾವು ಈ 3 ವರ್ಷದೊಳಗೆ ಕಷ್ಟಪಟ್ಟಿರೋದು ಫಲ ಪಿ ಯು ಸಿಯಲ್ಲಿ ಇವಾಗ ನಮಗೆ ಕೊಡ್ತಾ ಇದೆ. ಪ್ಲಸ್ ಫಾರ್ ದ ಫಸ್ಟ್ ಟೈಮ್ ಇಡೀ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲೇ ವೆಬ್ಕಾಸ್ಟಿಂಗ್ ಅಂತ ಮಾಡಿದ್ವಿ. ಕೆಲಸದ ಏನಾಗಿತ್ತು, ಮ್ಯಾಲ್ ಪ್ರಾಕ್ಟೀಸ್, ಈ ಏನು ಎಕ್ಸಾಮಿನೇಷನ್ ಪವಿತ್ರತೆ ಏನಿದೆ, ಏನು ಪರೀಕ್ಷೆಯ ಪವಿತ್ರತೆ, ಅದನ್ನು ನಾವು ಕಾಪಾಡೋದು ನಮ್ಮ ಕೆಲಸ ಆಗ್ತದೆ, ನಮ್ಮ ಕರ್ತವ್ಯ ಆಗ್ತದೆ. ವೆಬ್ಕಾಸ್ಟಿಂಗ್ ಮಾಡಿದ್ವಿ, ಕಾಪಿಂಗ್ ಆಲ್ಮೋಸ್ಟ್ ಎಲ್ಲದೂ ಕೂಡ ನಿಲ್ಲಾಯಿತು. ಫ್ರೀ ಕರೆಂಟ್ ಕೊಟ್ವಿ ಶಾಲೆಗೆ. ಟೀಚರ್ಸ್ ಯಾರು ಮಕ್ಕಳಿಗೆ ಹೇಳಿಕೊಟ್ಟು, ಮಕ್ಕಳು ಪ್ರಿಪ್ರೇಟರಿ ಎಲ್ಲೋ ಬೇರೆದ್ರಲ್ಲಿ ಫೇಲ್ ಆಗೋರು, ಓ ನಮ್ಮ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂತೇಳಿ ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟನಲ್ಲ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಮಾಡೋರು, ಅದಕ್ಕೆ ಪಾಪ ಅವ್ರಿಗೆ ದುಡ್ಡು ನಾನು ಜಾಸ್ತಿ ಕೊಡ್ತಾ ಇಲ್ಲ. ಬಟ್ ಜವಾಬ್ದಾರಿಯನ್ನೇ ಇವತ್ತು ಶಿಕ್ಷಕರು ಅದನ್ನು ತಗೊಂಡಿದ್ದಾರೆ. ನನ್ನ 20% ಮಕ್ಕಳು ಫೇಲ್ ಆಗೋರು, ಮುಂಚೆ ಐ ಥಿಂಕ್ 73-78% ಆಗೋದು ಯಾವುದು ರಿಸಲ್ಟ್. ಈ ಸತಿ ದಾಖಲೆ 98.08 SSLC, 92% PUC ಅಲ್ಲಿ ಕಾಪಿ ಹೊಡಿದೆ. ಇದೇ ಶಿಕ್ಷಕರು ಸ್ವಲ್ಪ ಹೆಚ್ಚು ಕಮ್ಮಿ ಶಿಕ್ಷಕರ ಕೊರತೆ ಇದ್ದು ಕೂಡ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ, ಆದರೂ ಕೂಡ
1: ನಮ್ಮ
0: ಮಕ್ಕಳು ಆ ಸಾಧನೆಯನ್ನ ಗುರುಗಳಿಗೆ ಕಾಣಿಕೆಯಾಗಿ ನಮ್ಮ ಸರ್ಕಾರ ಕೊಟ್ಟಿದ್ದಾರಂತ ಹೇಳಿದ್ರೆ
1: ಶಿಕ್ಷಕರ ಶ್ರಮ ಅಷ್ಟೇ ಇದೆ.
0: ಹೌದು, ಇನ್ನೂ ಸಮಸ್ಯೆ ಇದೆ. ಆ ಸಮಸ್ಯೆ ಇದ್ರೂ ಕೂಡ ಒಂದು ಡೈರೆಕ್ಷನ್ ನಮಗೆ ಸಿಕ್ಕಿದೆ. ಈಗ ಬ್ಯಾಕಪ್ ಕೂಡ ಚೆನ್ನಾಗಿ ಸಿಕ್ಕಿದೆ. ಬ್ಯಾಕಪ್ ಏನು ಅಂದ್ರೆ ನಮ್ದು ಕರ್ನಾಟಕ ಪಬ್ಲಿಕ್ ಶಾಲೆ, ನೀವು ಕೇಳಿದ್ದು ಕರ್ನಾಟಕ

0: ಪಬ್ಲಿಕ್ ಶಾಲೆ ಅಂತೇಳಿ ಸಿ ಒಬ್ಬ ಮಗುಗೆ, ಈಗ ನಿಮ್ಮ ಮಕ್ಕಳು ಒಂದ್ ಕಡೆಗೆ ಎಲ್ ಕೆ ಜಿ ಯು ಕೆ ಜಿ ಸೇರಿಸ್ತೀರಾ, ಅದಾದ್ಮೇಲೆ ಇನ್ನೊಂದು ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಸೇರಿಸ್ತೀರಾ, ಹೈಸ್ಕೂಲಿಗೆ ಇನ್ನೊಂದು ಕಡೆ ಸೇರಿಸ್ತೀರಾ, ಪಿ ಯು ಸಿಗೆ ಇನ್ನೊಂದು ಕಡೆ ಸೇರಿಸ್ತೀರಾ, ಡಿಗ್ರಿ ಇನ್ನೊಂದು ಕಡೆ ಸೇರಿಸ್ತೀರಾ, ಎಷ್ಟು ನೋಡಿ. ಅಂದರೆ ಮಕ್ಕಳಿಗೆ ಪ್ರೆಷರು, ತಂದೆ ತಾಯಿಯವರಿಗೆ ನಿಮಗೆ ಪ್ರೆಷರು, ಮಕ್ಕಳು ಹೋಗಿ ಬರೋದು, ಆ ವಾತಾವರಣನೇ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಒಂದು ಮಗು ಎಲ್ ಕೆ ಜಿಯಿಂದ 12ನೇ ಕ್ಲಾಸ್ವರೆಗೂ ಒಂದೇ ಪ್ರಿಮಿಸಸಲ್ಲಿ ಓದ್ಬಿಟ್ರೆ, ಟೀಚರ್ ಯಾರಿರ್ತಾರೆ ಅವರಿಗೆ ಫುಲ್ಲು ತಂದೆ ತಾಯಿಯವ್ರ ಜವಾಬ್ದಾರಿ ಥರ ಮಕ್ಕಳನ್ನ ಪೋಷಣೆ ಮಾಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಒಂದು ಒಳ್ಳೆ ಎಕರೆ ಇಲ್ಲ, 5 ಎಕರೆ 10 ಎಕರೆವರೆಗೂ ಇದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ. ನಮ್ಮ ಉದ್ದೇಶ ಏನು, ಮಕ್ಕಳು ಸುತ್ತಬಾರ್ದು ಎಜುಕೇಷನ್ಗೋಸ್ಕರ. ಒಂದು ಮಗು ಎಲ್ ಕೆ ಜಿಗೆ ಎಂಟ್ರಿ ಆದರೆ 14 ವರ್ಷ ಆದಮೇಲೆ ಪಿ ಯು ಸಿ ಮುಗಿಸ್ಕೊಂಡು ಆಚೆ ಬರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ, ಕಂಪ್ಯೂಟರ್ ಹೇಳ್ಕೊಡೋರು ಇರ್ತಾರೆ, ನಿಮಗೆ ಮಾರಲ್ ಸೈನ್ಸ್ ಅವ್ರು ಇರ್ತಾರೆ, ಆರ್ಟ್ ಹೇಳ್ತಕ್ಕಂಥದ್ದು. ಸೊ ಎಲ್ಲ ಟೀಚರ್ಸ್ ಇರ್ತಾರೆ, ಫಿಸಿಕಲ್ ಟೀಚರ್ಸ್ ಎಲ್ಲರಿಗೂ ಇರ್ತಾರೆ. 1ನೇ ಕ್ಲಾಸಿಂದನೇ ಕಂಪಲ್ಸರಿ ಕಂಪ್ಯೂಟರ್,
1: ಡಿಜಿಟಲ್ ಶಿಕ್ಷಣ.
0: ಎಸ್, ಡಿಜಿಟಲ್ ಶಿಕ್ಷಣನೂ ಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಭಾಳ ಒತ್ತನ್ನು ಹಾಕಿದ್ದಾರೆ ಡೆಲ್ಲಿಯಿಂದನೂ ಕೂಡ. ಇಲ್ಲ, ಇವತ್ತು ನೀವು ಕಾಂಪಿಟೇಟಿವ್ ಫೀಲಿಂಗ್ಸ್ನ ಕೊಡಬೇಕಂತ ಹೇಳಿ ಸ್ಕಿಲ್ 6ನೇ ಕ್ಲಾಸಿಂದನೇ ಸ್ಕಿಲ್ನ ನಾವು ಕೌಶಲ್ಯ ಟ್ರೈನಿಂಗ್ ಏನಿದೆ ಅವರಿಗೆ ಕೊಟ್ಟುಬಿಟ್ರೆ, ಬಿಕಾಸ್ ಟುಡೇ ಇಟ್ ಈಸ್ ನಾಟ್ ಅಬೌಟ್ ಥಿಯರಿ ಓನ್ಲಿ, ಇಟ್ ಈಸ್ ಅಬೌಟ್ ಪ್ರಾಕ್ಟಿಕಲ್ ಆಲ್ಸೋ. ಸೊ ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ದ್ವಿಭಾಷಾ ಇರ್ತದೆ, 1ನೇ ಕ್ಲಾಸಿಂದ 14ನೇ ಕ್ಲಾಸ್ವರೆಗೂ ಇರುತ್ತೆ. ಮಗುಗೆ ಹಾಡೋದು ಹೇಳ್ಕೊಡಿ, ಹಾಡುತ್ತೆ. ಆಟ ಹೇಳ್ಕೊಡಿ, ಆಟಾಡುತ್ತೆ. ಪಾಠ ಹೇಳ್ಕೊಡಿ, ಪಾಠ ಹೇಳ್ಕೊಡುತ್ತೆ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಕೆಟ್ಟ ಬುದ್ಧಿ ಕಲಿತೆ. ನಾವು ಏನೇನು ಬುದ್ಧಿ ಕಲಿಸ್ತೀವಿ ಅದನ್ನ ಕೊಡಬೇಕು
1: ಅದಕ್ಕೆ.
0: ಎಸ್, ಇವಾಗ ನಾವು ಅದನ್ನ ಮ್ಯೂಸಿಕ್ ಟೀಚರ್ ತಗೊಂಡ್ಬರ್ತಾ ಇದೀವಿ. ಸ್ಕೂಲ್ ಬ್ಯಾಂಡ್ ಇರ್ತದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ 1,200 ರಿಂದ 2,000 ವರ್ಗೂ ನಾವು ಇಲ್ಲಿಂದ ಫ್ರೀ ಬಸ್ಸಸ್ ಕಳಿಸ್ತೀವಿ. ಎಲ್ಲಿ ಚಿಕ್ಕ ಶಾಲೆ ಇರ್ತದೆ ಪಾಪ ಅವರಿಗೆ ತೊಂದರೆ ಇರ್ತದೆ, ಆ ಊರಿಗೆ ಬಸ್ಸನ್ನು ಕಳಿಸಿ ಆ ಮಕ್ಕಳನ್ನ ವಾಪಸ್ಸು ಕರ್ನಾಟಕ ಪಬ್ಲಿಕ್ ಶಾಲೆಗೆ ತರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿದ್ರೆ ಇನ್ನೊಬ್ಬರು ಏಜ್ಡ್ ಯಾರು ಒಬ್ಬರು ಡ್ಯೂಟಿಗೆ ಹಾಕಿ ಆ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಬಂದು ಮತ್ತೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೋಡಿ, ಒಂದು ಮಗು, ಇದನ್ನು ಕರ್ನಾಟಕ ರಾಜ್ಯದ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕರು ಇನ್ ಸರ್ಕಾರಿ ಶಾಲೆ, ದೇ ಆಲ್ ಆರ್ ಮೆರಿಟೆಡ್. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಲಿ, ಇನ್ನೊಬ್ಬರಾಗಲಿ, ಯಾರೊಬ್ಬರು ಶಿಕ್ಷಕರಿಗೆ ನಿನಗೆ ಬಾ ಇಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ದೇ ಆಲ್ ಕಮ್ ಅಂಡರ್ ಮೆರಿಟ್, ಓನ್ಲಿ ಬೈ ಮೆರಿಟ್. ಸೊ ನಿಮಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ. ಬೇರೆ ಟೀಚರ್ಸು ಒಳ್ಳೆಯವರೇ, ಪ್ರೈವೇಟಲ್ಲೂ ಒಳ್ಳೆಯವರೇ, ಅನುದಾನಿತ ಶಾಲೆಯಲ್ಲೂ ಅಷ್ಟೇ. ನಮ್ಮಲ್ಲಿ 100% ಮೆರಿಟೆಡ್ ಇರೋದ್ರಿಂದ ನಾನು ಈ ರಾಜ್ಯದ ಜನರಿಗೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ನೀವು ಆ ಕಾನ್ಫಿಡೆನ್ಸ್ ನಾವು ಬಿಲ್ಡಪ್ ಮಾಡಿದ್ದೀವಿ, ಆ ಕಾನ್ಫಿಡೆನ್ಸಿಗೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದರೆ ನಮಗೂ ಕೂಡ ಅದು ಚಾಲೆಂಜಿಂಗ್ ಆಗಿ ತೊಗೊಂಡು ನಾವು ಮುಂದೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಇಬ್ಬರೇ ಟೀಚರ್ ಇದ್ದಾರೆ ಅಂತ ಈ ಹಳ್ಳಿ ಕಡೆಗೆ ಈಗ ನಡೀತಾ ಇದೆ. KPS ಅಲ್ಲಿ ಹಂಗಲ್ಲ, ಎಲ್ಲ ಕ್ಲಾಸಿಗೂ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ, ಸಬ್ಜೆಕ್ಟಿಗೆಲ್ಲ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಏನು ನಿಮಗೆ ಪ್ರೈವೇಟ್ ಅಂತೇಳಿ ಒಂದು ಫೀಲಿಂಗ್ ಏನಿದೆ ಆ ಥರ ಒಂದು ವ್ಯವಸ್ಥೆಯನ್ನು ಕೊಡ್ತೀವಿ. ಆರ್ಥಿಕ ಹೊರೆಯೂ ಕೂಡ ದಯವಿಟ್ಟು ನಿಮಗೆ ಕಮ್ಮಿ ಆಗ್ತದೆ. ಯಾಕೆಂದರೆ ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮಧ್ಯಾಹ್ನ ಊಟ, ಊಟದ ಜೊತೆಗೆ ತಟ್ಟೆಯಲ್ಲಿ ಮೊಟ್ಟೆ ಕೊಡ್ತೀವಿ, ಮೊಟ್ಟೆ ಇಲ್ಲ ಅಂದರೆ ಬಾಳೆಹಣ್ಣು ಕೊಡ್ತೀವಿ, ಆಮೇಲೆ ನಿಮಗೆ ಬುಕ್ಸ್ ಫ್ರೀಯಾಗಿ ಕೊಡ್ತೀವಿ. ಈಗ ನೋಟ್ ಬುಕ್ಸ್ ಕೂಡ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು, ಈಗ ನೋಟ್ ಬುಕ್ನೂ ನಾವು ಕೊಡ್ತಾ ಇದ್ದೀವಿ. PUC 10ನೇ ಕ್ಲಾಸ್ವರೆಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ವಿ, ಈಗ ಈ ವರ್ಷದಿಂದ ಸೆಕೆಂಡ್ ಇಯರ್ 12th standard ವರೆಗೂ ನಾವು ಟೆಕ್ಸ್ಟ್ ಬುಕ್ನ ಕೊಡ್ತಾ ಇದ್ದೀವಿ. ಈಗ 12th standard ವರೆಗೂ ಫ್ರೀ ಟೆಕ್ಸ್ಟ್ ಬುಕ್. ಸೊ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಆರ್ಥಿಕ ಹೊರೆ ನಿಮಗೆ ಬರೋದಿಲ್ಲ. ಶೂಸು, ಸಾಕ್ಸು ಎಲ್ಲದು ಕೊಡೋದ್ರಿಂದ ಆರ್ಥಿಕವಾಗೂ ಕೂಡ ನಿಮಗೆ ಉಳಿತಾಯ ಆಗುತ್ತೆ. ನಮ್ಮ ಗ್ಯಾರಂಟಿಗಳ ಜೊತೆಗೆ ನಿಮಗೆ ಇದು ಕೂಡ ಉಳಿತಾಯ ಆಗುತ್ತೆ. ದಯವಿಟ್ಟು ಸರ್ಕಾರಿ ಶಾಲೆಗೆ ಕಾನ್ಫಿಡೆನ್ಸ್ ಕೊಂಡು ಧೈರ್ಯ ಮಾಡಿ ಕಳಿಸಿ, ನಾವು ಇರೋ ವ್ಯವಸ್ಥೆಯಲ್ಲಿ ಬೆಸ್ಟಾಗಿ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ ಶಿಕ್ಷಕರು. ನಿಜವಾಗ್ಲೂ ಅವ್ರು ಹೇಳ್ತೀನಿ, ಭಾಳ ಕಷ್ಟಪಟ್ಟುಬಿಟ್ಟು ಅವ್ರು ಮಾತ್ರ ನಿಜವಾಗ್ಲೂ. ನಾವು ಯಾವಾಗಲೂ ಕೂಡ ಐ ಥಿಂಕ್ ನಾವು ಬಂದು ಹಿಂಗೆಲ್ಲ ಕುತ್ಕೊಂಡು ಇಷ್ಟೊಂದು ಬಂದು ಮಾತಾಡ್ತೀವಿ ಅಂದರೆ ಅಲ್ಲಿ ಗುರುಗಳು ಯಾರು ಅಂದರೆ ಜನ್ಮ ಕೊಟ್ಟಿರೋರು ತಂದೆ ತಾಯಿಯವರಾದರೆ ನಮ್ಮನ್ನು ಭವಿಷ್ಯವಾಗಿ ಜೀವನನ ಸಾಧಿಸ್ಲಿಕ್ಕೆ ನಮಗೆ ರೂಪಿಸ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ತಂದೆ ತಾಯಿಯವ್ರಿಗಿಂತ ನನಗನ್ಸುತ್ತೆ ಗುರುಗಳು ಅನಿಸುತ್ತೆ. ಅದರಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಒಂದೊಂದು ಹಂತಕ್ಕೂ ಕೂಡ ಮಲ್ಟಿಪಲ್ ಕೈಂಡ್ ಆಫ್ ಗುರುಗಳು ಸಿಗ್ತಾರೆ. 1ನೇ ಕ್ಲಾಸಲ್ಲಿ ಒಂದು ಕಡೆ, LKGಯಲ್ಲಿ ಒಂದು ಕಡೆಗೆ ಸಿಗ್ತಾರೆ, ಹೈಸ್ಕೂಲಲ್ಲಿ, PUCಯಲ್ಲಿ. ನೋಡಿ, ಇದೆಲ್ಲ ಅದು ನಾವು ಬರ್ತಾ ಬರ್ತಾ ಎಷ್ಟೊಂದು ಸತಿ ನಾವು ಮರ್ತೋಗ್ಬಿಡ್ತೀವಿ. ಆದರೆ ಮೇನ್ ಫೌಂಡೇಶನ್ ಒಂದು ದೇಶ ಮತ್ತು ಒಂದು ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ಒಂದು ಮನುಷ್ಯತ್ವವಾಗಿ ಬೆಳಿಬೇಕಲ್ಲ, ಅದು ನನಗನ್ಸುತ್ತೆ ಗುರುಗಳ

0: ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಬಹಳ ಎಲ್ಲ ಕಡೆನೂ ಕೂಡ ಬಹಳ ಕಷ್ಟ, ಎಷ್ಟೊಂದು ಕಡೆಗೆ ಅಡ್ಮಿಷನ್ನೇ ಸಿಗ್ತಾ ಇಲ್ಲ. ನಾವಿನ್ನೂ ಜಸ್ಟ್ ಅನೌನ್ಸ್ ಮಾಡಿದ್ದೀವಿ, ಈಗ ಹಣ ಬಿಡುಗಡೆ ನವೆಂಬರ್ ತಿಂಗಳಲ್ಲಿ ಡಿ ಪಿ ಆರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ ಸ್ಕೂಲಿಗೂ ಕೂಡ ಆವ್ರೇಜ್ ಆಫ್ 4-5 crores ಒಂದೊಂದು ಶಾಲೆ ಕೊಟ್ಟು ಅಲ್ಲಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. 1,000 ಕೆ ಪಿ ಎಸ್ ಶಾಲೆ, ADB ಬ್ಯಾಂಕ್ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಲ್ಪ ಈ ಶಿಕ್ಷಣ ಅಂದರೆ ಬಹಳ ಪ್ರಿಯ, ಬಹಳ ಅಂದ್ರೆ ಬಹಳ ಪ್ರಿಯ. ಅದಕ್ಕೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಇನ್ನೂ 1,000 ಶಾಲೆ ಮಾಡಬೇಕು. ಈ ಇನ್ನೊಂದು 12, 10, 13 ನಮಗೆ 100 ಆಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ. ಸೊ ಅದಕ್ಕೆ 100 ಸಿ ಎಸ್ ಆರ್ ಶಾಲೆಗಳು ಅಂತ ಅವ್ರು ಬೇರೆ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಸರ್ಕಾರನು ಕೂಡ ಸಹಕಾರ ಮಾಡ್ತಾ ಇದೆ, ಶಿಕ್ಷಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಶಿಕ್ಷಣ ಒಂದು ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ.
1: ಬಹಳ ಸಂತೋಷ ಆಗುತ್ತೆ. ತುಂಬಾ ವಿಸ್ತಾರವಾಗಿ ಇಡಿಯಾದಂತಹ ಒಂದು ಕಲ್ಯಾಣದ ಕೆಲಸಗಳನ್ನ ಹೇಗೆ ಮಾಡ್ತಾ ಇದ್ದೀರಂತ ಅನ್ನೋದು, ಮತ್ತೆ ನೀವು ತುಂಬಾ ಕಾನ್ಫಿಡೆನ್ಸ್ ಅನ್ನು ತುಂಬಿದ್ದೀರಿ ಎಲ್ಲರಲ್ಲೂ ಕೂಡ, ಮತ್ತು ನಿಮ್ಮಲ್ಲಿ ಒಂದು ಅದಮ್ಯ ಚೇತನ ಇದೆ, ತುಂಬಾನೇ ಬಹಳ ಚುರುಕಾಗಿ ತಾವು ಓಡಾಡ್ತಾ ಇದ್ದೀರಿ, ಅದು ಬಹಳ ಸಂತೋಷದ ವಿಷಯ. ಈಗ ಇಂಥ ಸಂದರ್ಭದಲ್ಲಿ ಜೊತೆಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಕಲ್ಯಾಣದ ಬಗ್ಗೆನೂ ಕೂಡ ಮಾತಾಡ್ತಾ ಬಂದಿದ್ದೀವಿ ನಾವು. ಅವರಿಗೆ ಒಳ್ಳೇದಾಗಬೇಕು, ಯಾವತ್ತು ಅವರಿಗೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ ಇರಬಹುದು, ಮತ್ತೆ ಅಥವಾ ಇನ್ನಿತರ ಕೆಲವು ಸಮಸ್ಯೆಗಳು ಇರ್ತವೆ, ಅದನ್ನು ಕೂಡ ಅದರ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಶಿಕ್ಷಕರ ಜಯಂತಿ ಸಂದರ್ಭದಲ್ಲಿ ವಿಚಾರ ಮಾತಾಡ್ಬೇಕು ನಾವು.
0: ಇದು ಶಿಕ್ಷಕರ ಅವ್ರ ಜೊತೆಗೆ ಒಂದು ಕಮಿಟಿನೂ ಕೂಡ ಇದೆ, ನಮ್ದು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಅಂತ ಹೇಳಿ ಒಂದು ಮಾಡ್ಕೊಂಡಿದೀವಿ, ಅದು KSTBF ಅಂತ ಹೇಳಿ. ಸೊ ಅದರಲ್ಲಿ ಶಿಕ್ಷಕರ ಈ ಸಂಘಗಳ ಅಧ್ಯಕ್ಷರು ಕೂಡ ಇರ್ತಾರೆ, ನಾಮಿನೇಟೆಡ್ ಎಲ್ಲರೂ ಕೂಡ ಇರ್ತಾರೆ. ಅವ್ರಿಗೇನಾದ್ರು ಸಡನ್ ಆಗಿ ಹುಷಾರಿಲ್ಲ ಅಂದರೆ, ಅವ್ರ ಫ್ಯಾಮಿಲಿಗೆ ಏನಾದ್ರು ಆರ್ಥಿಕ ಸಹಾಯ ಬೇಕು ಅಂದರೆ ಅವ್ರಿಗೂ ಕೂಡ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಸುಮಾರು 5,000 ಕೆಲವು ಸತಿ 50,000 ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ಕೆಲವು ಏನು ಹಣದ ವ್ಯವಸ್ಥೆ ಇರಬೇಕು, ಅವ್ರ ಮಕ್ಕಳಿಗೆ ಓದೋದಕ್ಕಿರ್ಬೋದು ಅದಕ್ಕೂ ಕೂಡ, ಆಮೇಲೆ ಕೆಲವು ಅವರಿಗೆ ಫೆಸಿಲಿಟೀಸ್ನ ಕೊಡ್ತಕ್ಕಂಥ ಕೆಲಸವನ್ನು, ಬೇಸಿಕಲಿ ಅವರಿಗೆ ಏನಾದರೂ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ಬೇಕಂತ ಹೇಳಿದರೆ ಅವರಿಗೆ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿಂದ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕೆಲವು ಒಳ್ಳೆ ನನಗನ್ಸುತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದರೆ, ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಇದೆ ಅವರಿಗೆ. ಈಗ ಹೊಸದಾಗಿ ಬೇರೆ ಬೇರೆ ನಮ್ಮ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಯೋಜನೆಯಲ್ಲಿ ಅವರಿಗೆ ಸರ್ಕಾರಿ ನೌಕರರಾಗಿ ಏನೇನು ಫೆಸಿಲಿಟಿ ಸಿಗಬೇಕು, ಯಾಕೆಂದರೆ ಅವರು ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ಗೌರ್ಮೆಂಟ್ನ ಒಂದು ಮೇನ್ ಫೋರ್ಸ್, ಅವ್ರ ಮೇನ್ ಪಿಲ್ಲರ್ಸ್. ಸೊ ಇಂಥ ಒಂದು ಸೇವೆಗಳನ್ನು ಮತ್ತು ವೈಯಕ್ತಿಕವಾಗಿ ಅವರು ಏನಾದ್ರು ಕೋರ್ಸ್ಗಳನ್ನು ಮಾಡಬೇಕಂದ್ರೆ ಅವರಿಗೆ ಶಿಷ್ಯ ವೇತನ ಕೊಡೋದು ಇದೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಸ್ಟ್ಯಾಂಡರ್ಡ್ ಆಗಿ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಏನೇ ಸಜೆಷನ್ ಕೊಟ್ಟರೆ ಕೂಡ ಅವ್ರಿಗೂ, ಆಮೇಲೆ ನಮ್ಮ ಇಲಾಖೆ ತುಂಬ ಟ್ರಾನ್ಸ್ಪರೆನ್ಸಿ ಆಗಿಟ್ಟಿರ್ತೀವಿ, ನೋಡಿ ಇಷ್ಟು ಹಣ ಇದೆ ಇದನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು ನಾವೆಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪಾಪ ಅವರೇ ದುಡ್ಡು ಎಲ್ಲ ಹಾಕ್ತಾರೆ, ಹಾಕಿ ಮಾಡ್ತಕ್ಕಂಥದ್ದು. ಮತ್ತು ಗುರುಭವನಗಳನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅದನ್ನು ಸಾಕಷ್ಟು ಕಡೆಗಾಗಿದೆ, ಇನ್ನು ಕೆಲವು ಕಡೆಗೆಲ್ಲ. ಈ ಹೊಸ ತಾಲೂಕು ಬಂದ ತಕ್ಷಣ ಸ್ವಲ್ಪ ಕಷ್ಟ ಆಗ್ತದೆ, ಹೊಸ ಗುರುಭವನ ಮಾಡಬೇಕಾಗ್ತದೆ, ಹಳೆಯದು ಗುರುಭವನ ಆಗಿರುತ್ತೆ, ಅದರೊಳಗೆ ಸರ್ಕಾರದ ಪಾಲು ಇರ್ತದೆ, ಮತ್ತೆ ಗುರುಗಳು ಅವರೆಲ್ಲ ಸೇರಿ ಸಂಘದಲ್ಲೂ ಕೂಡ ಅವರು ಪಾಲನ್ನು ಕೊಡ್ತಕ್ಕಂಥದ್ದು. ಈ ಥರ ಸಾಕಷ್ಟು ವಿಚಾರಗಳನ್ನು ಅವರಿಗೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಆಮೇಲೆ ನಿರಂತರವಾಗಿ ಅವರ ಅಸೋಸಿಯೇಷನ್ಸ್ ಅವರು ನಮ್ಮ ಆಫೀಸರ್ಸ್ ಜೊತೆಗೆ ರೆಗ್ಯುಲರ್ ಆಗಿ ನಾನು ಹೇಳಿದ್ದೀನಿ ಟಚ್ಚಲ್ಲಿ ಇರೋದು, ಮೀಟಿಂಗ್ಸ್ ಮಾಡೋದು ಅದನ್ನೆಲ್ಲದೂ ಕೂಡ ಅವ್ರು ಏನೇ ಬಂದ್ರೇನು. ಆ್ಯಂಡ್ ಟೀಚರ್ಸ್ ಆರ್ ಹ್ಯಾಪಿ, ಒಂದು ಇಡೀ ರಾಜ್ಯದಲ್ಲಿ ನಾನು ನೋಡಿದ್ದೀನಿ
1: ಯಾವುದೇ ಮುಷ್ಕರಗಳು ನಡೀತಾ ಇಲ್ಲ,
0: ನಡೀತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಸಮಸ್ಯೆಗಳು ಇರ್ತವೆ, ಇಲ್ಲ ಅಂತ ಹೇಳಲ್ಲ, ಸ್ಪಂದನೆ ಮಾಡಬೇಕು. ನಾವಿರೋದಕ್ಕೆ ನಾವೇನು, ಈಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾವು ನೀವೆಲ್ಲ ಸಂಬಳ ಕಟ್ತೀರಾ, ನಮಗೆ ನಮಗೆ ಸಂಬಳ ಬರೋದು ನಿಮ್ಮ ಟ್ಯಾಕ್ಸ್ ಹಣದಲ್ಲಿ, ಅದರಲ್ಲಿ ಈ ಶಿಕ್ಷಕರು ಅವರು ಏನೋ ಟ್ಯಾಕ್ಸ್ ಕಟ್ಟಿ ಎಲ್ಲಿಂದನೋ ಬಂದಿರ್ತದೆ. ನಾವು ಯಾವಾಗಲೂ ಕೂಡ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನಾದರೂ ಮಾಡಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಶಿಕ್ಷಕರು ಏನು ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಆ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ, ಆ ಪ್ರೆಷರ್ನೂ ಕಮ್ಮಿ ಮಾಡಬೇಕು. ನನ್ನ ಇಲಾಖೆಯಿಂದ ಅವ್ರಿಗೆ ಫೋಕಸ್ ಏನಂದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ.
1: ಸಚಿವರೇ, ಬಹುಶಃ ನಾವು ಮಾತಾಡ್ತಾ ಹೋದರೆ ಶಿಕ್ಷಣ ಕ್ಷೇತ್ರದ ವಿಚಾರಗಳು ಮುಗಿಯೋದೇ ಅಲ್ಲ, ಅಷ್ಟು ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗತ್ತೆ. ಅದು ಮಾಧ್ಯಮದ ವಿಷಯ ಆಗಿರ್ಬೋದು, ಸೌಕರ್ಯದ ವಿಷಯ ಆಗಿರ್ಬೋದು, ಅಥವಾ ಶಿಕ್ಷಕರಿಗೆ ಆಗುವಂಥ ಒಂದು ಕಲ್ಯಾಣದ ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತು ನಿಮ್ಮ ಕೆಲವು ಆಲೋಚನೆಗಳು. ಈಗೇನು ಹೊಸದಾಗಿ KPS ಈ ರೀತಿಯಾದ ಶಾಲೆಗಳನ್ನು ಆರಂಭಿಸಿ 1-12 ಒಂದೇ ಕಡೆ ಕಲಿಯುವಂಥದ್ದು ಕೇಂದ್ರೀಯ ಶಿಕ್ಷಣ ಆಗಲಿ ಅಥವಾ ನವೋದಯ ಶಾಲೆ ಮಾದರಿಯಲ್ಲಿ ನಮ್ಮಲ್ಲಿ ಕೂಡ ಎಲ್ಲವೂ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ಮಾಡಿ ತೋರಿಸಿದಿರಿ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇಂಥ ಒಂದು ಕೆಲವು ಆಶಾದಾಯಕ ಮಾತುಗಳು ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ತಾವು ಸಮರ್ಥವಾಗಿ ಮಾಡ್ತಾ ಇದ್ದೀರಿ ಅಂತಂತೇಳಿ ನಮಗೆ ಕಂಡು ಬರ್ತಾ ಇದೆ ಸರ್. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಗೆ ಬಂದು ತಾವು ಇಷ್ಟು ವಿವರವಾಗಿ ಮಾತಾಡಿದ್ದಕ್ಕೆ, ಇಷ್ಟು ಸಮಯ ನಮ್ಮ ಜೊತೆಗೆ ನೀವು ಕಳೆದಿದ್ದೀರಾ, ನಮ್ಮೆಲ್ಲ ಶ್ರೋತೃ ಬಳಗದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.
0: ಬಹಳ ಸಂತೋಷ ಆಗುತ್ತೆ. ನಿಮ್ಮ ವಿಸ್ತರಣೆ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಇದೆ. ಈ ಸಂದೇಶಗಳು ಹೋಗಬೇಕು, ಮಾಹಿತಿಗಳು ಹೋಗಬೇಕು. ಸಮಸ್ಯೆಗಳು ನಮಗೆ ಬಂದಾಗ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಟ್ಟಾಗ ನಮ್ಮ ಇಲಾಖೆಗೂ ಕೂಡ ಒಳ್ಳೆಯದಾಗ್ತದೆ, ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ. ಇದರೆಲ್ಲದ್ರ ಜೊತೆಗೆ ಆಕಾಶವಾಣಿ ಏನು ಇವತ್ತು ಈ ಕಾರ್ಯಕ್ರಮನ ನನ್ನನ್ನು ಕರೆಸಿ ಸಮಯ ನಾವು ಕೊಡೋದಲ್ಲ, ನಮ್ಮ ಜವಾಬ್ದಾರಿ ಅದು. ನಾವೆಲ್ಲರೂ ಕೂಡ ಅದನ್ನ ಹಂಚ್ಕೊಳ್ಬೇಕಾಗತ್ತೆ. ನಮ್ಮ ಕಮಿಟ್ಮೆಂಟ್ ಇರಬೇಕು, ನಾವು ಬಂದು ಈ ಥರ ಚರ್ಚೆ ಮಾಡಬೇಕು. ಬರೀ ಇದೊಂದೇ ಇಲಾಖೆ ಅಲ್ಲ, ಇಲಾಖೆ ಸುಮಾರು 35% ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂದರೆ ನನ್ನ ಇಲಾಖೆಯಲ್ಲಿದ್ದಾರೆ. ಸಮಸ್ಯೆಗಳು ಎಲ್ಲಿದ್ದಾವೆ ಅಂದರೆ ನನ್ನ ಇಲಾಖೆಯಲ್ಲಿದ್ದಾರೆ. ನಾನು ಮಕ್ಕಳ ಒಂದು ವಿಶ್ವಾಸಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಲ್ಲ ಶಿಕ್ಷಕರು ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನಿಮಗೂ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
1: ನಮಸ್ಕಾರ.
0: ಧನ್ಯವಾದಗಳು.
2: ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಇದುವರೆಗೆ ನೀವು ಕೇಳ್ತಾ ಇದ್ರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. DRM ತರಂಗಾಂತರ 603 kHz. ಸಮಯ 9:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.

0: ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.
1: ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
0: ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೀವನದಲ್ಲಿ ತಾಯಿಗೆ ಮೊದಲ ಸ್ಥಾನ ಇದ್ದರೆ, ನಮ್ಮನ್ನು ಜ್ಞಾನ ಮತ್ತು ಸಂಸ್ಕಾರದ ಲೋಕಕ್ಕೆ ಕರೆದೊಯ್ಯುವ ಗುರುವಿಗೆ ವಿಶೇಷ ಸ್ಥಾನ ಇದೆ. ಮಗು ಶಾಲೆಯ ಮೆಟ್ಟಿಲು ಹತ್ತಿದ ಕ್ಷಣದಿಂದ ಅದರ ಕೈ ಹಿಡಿದು ಅಕ್ಷರ, ಜ್ಞಾನ, ಶಿಸ್ತು, ಸಂಸ್ಕಾರ, ಮಾನವೀಯತೆ ಹಾಗೂ ಜೀವನದ ಮೌಲ್ಯಗಳನ್ನು ಕಲಿಸುವವರು ಶಿಕ್ಷಕರು. ಆದ್ದರಿಂದಲೇ ಶಿಕ್ಷಕರನ್ನು ಭವಿಷ್ಯದ ಶಿಲ್ಪಿಗಳು ಅಂತ ಕರೆಯಲಾಗುತ್ತೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನಂದು ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಈ ದಿನ ದೇಶದ ಶ್ರೇಷ್ಠ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಲೇಖಕ ಹಾಗೂ ಭಾರತದ 2ನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ. ಬನ್ನಿ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸ್ವಲ್ಪ ಮಾತು, ಗುರುವಿನ ಮಹತ್ವ ಹಾಗೆಯೇ ಮಧುರವಾದ ಗೀತೆಗಳನ್ನು ಕೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಅಂಗೈಲಿ ಅಕ್ಷರ ಚಿತ್ರದಿಂದ ಆದ ಒಂದು ಗೀತೆಯನ್ನು ರಶ್ಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಜ್ಞಾನೇಶ್ ಹಾಗೂ ಶೈಲಜಾರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ರವೀಶ್ ಅವರಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ನೇ ತಾರೀಕಿನಂದು ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು. ಅವರು ತತ್ವಜ್ಞಾನಿ, ಶಿಕ್ಷಣ ತಜ್ಞ ಹಾಗೂ ದೇಶದ ಪ್ರಮುಖ ಸಾರ್ವಜನಿಕ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದರು. 1952 1952 ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ನಂತರ ಬಳಿಕ ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಸಹ ಅಲಂಕರಿಸಿದರು. ಶಿಕ್ಷಣ ಮತ್ತು ತತ್ವಶಾಸ್ತ್ರ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗೌರವಿಸುವ ಉದ್ದೇಶದಿಂದ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುವ ಪರಂಪರೆ ಬಂದಿದೆ.

ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಗುರು ಶಿಷ್ಯರು ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ ಕೇವಲ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸುವ ಮಾರ್ಗವಾಗಿರಲಿಲ್ಲ. ಜ್ಞಾನವನ್ನು ಜೀವನದೊಂದಿಗೆ ಬೆಸೆಯೋದು, ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯವನ್ನು ಬೆಳೆಸೋದು, ಹಾಗೆಯೇ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸೋದು ಶಿಕ್ಷಣದ ಪ್ರಮುಖ ಉದ್ದೇಶವಾಗಬೇಕು ಎಂಬ ನಿಲುವು ಅವರ ಚಿಂತನೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಕಾರಣದಿಂದಲೇ ಅವರ ಜನ್ಮದಿನ ಒಬ್ಬ ವ್ಯಕ್ತಿಯನ್ನು ಸ್ಮರಿಸುವ ದಿನಕ್ಕಿಂತಲೂ ಶಿಕ್ಷಕ ವೃತ್ತಿಯ ಮಹತ್ವವನ್ನು ನೆನಪಿಸುವ ಸಂದರ್ಭವಾಗಿ ರೂಪುಗೊಂಡಿದೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಎಳೆಯರು ನಾವು ಗೆಳೆಯರು ಚಿತ್ರದಿಂದ ಶ್ರೀಕರ್, ವೇಣುಗೋಪಾಲ್, ಅಭಿನವ್, ಸಾನ್ವಿ ಶೆಟ್ಟಿ ಹಾಗೂ ಸಂಹಿತಾ ಅವರುಗಳ ಧ್ವನಿಯಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ಅನೂಪ್ ಸೀಳಿನವರಿಂದ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

ಶ್ರೋತೃಗಳೇ, ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಮಹತ್ತರವಾದ ಸ್ಥಾನ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಎಂಬ ಈ ಒಂದು ಶ್ಲೋಕ ಗುರುವಿನ ಮಹತ್ವವನ್ನು ಸಾರುತ್ತೆ. ಗುರು ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನವೆಂಬ ಬೆಳಕನ್ನು ನೀಡ್ತಾರೆ. ಪೋಷಕರು ಮಗುವಿಗೆ ಜನ್ಮ ನೀಡಿದರೆ ಶಿಕ್ಷಕರು ಆ ಮಗುವಿನ ವ್ಯಕ್ತಿತ್ವಕ್ಕೆ ರೂಪ ನೀಡ್ತಾರೆ. ಮಗುವಿನ ಪ್ರತಿಭೆಯನ್ನು ಗುರುತಿಸಿ ಅದರಲ್ಲಿರುವ ಸಾಮರ್ಥ್ಯವನ್ನು ಹೊರತಂದು ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆಸುವವರು ಶಿಕ್ಷಕರು. ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಎತ್ತರಕ್ಕೆ ಏರಿದಾಗ ಅವನ ಸಾಧನೆಯ ಹಿಂದೆ ಅನೇಕ ಶಿಕ್ಷಕರ ಪರಿಶ್ರಮ ಅಡಗಿರುತ್ತೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಯಶಸ್ಸನ್ನು ತಮ್ಮದೇ ಯಶಸ್ಸೆಂದು ಭಾವಿಸುತ್ತಾರೆ. ಪ್ರತಿ ವಿದ್ಯಾರ್ಥಿಯೊಬ್ಬನು ಉತ್ತಮ ಸಾಧನೆ ಮಾಡಿದಾಗ ಶಿಕ್ಷಕರ ಮುಖದಲ್ಲಿ ಮೂಡುವಂಥ ಒಂದು ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಬೆಟ್ಟದ ಹೂ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಶ್ರೋತೃಗಳೇ, ಯಾವುದೇ ದೇಶದ ಅಭಿವೃದ್ಧಿ ಆ ದೇಶದ ಶಿಕ್ಷಣದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾರೆ. ಉತ್ತಮ ಶಿಕ್ಷಣ ನೀಡುವ ಶಿಕ್ಷಕರು ಉತ್ತಮ ನಾಗರಿಕರನ್ನು ರೂಪಿಸುತ್ತಾರೆ, ಉತ್ತಮ ನಾಗರಿಕರು ಉತ್ತಮ ಸಮಾಜವನ್ನು ನಿರ್ಮಿಸ್ತಾರೆ, ಉತ್ತಮ ಸಮಾಜವೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕೆ ಬುನಾದಿಯಾಗುತ್ತೆ. ಆದ್ದರಿಂದ ಶಿಕ್ಷಕರನ್ನು ಕೇವಲ ಶಾಲೆಯೊಳಗಿನ ಪಾಠ ಬೋಧಕರಾಗಿ ನೋಡುವುದು ಸರಿಯಲ್ಲ, ಅವರು ರಾಷ್ಟ್ರ ನಿರ್ಮಾಣದ ಪ್ರಮುಖ ಭಾಗವಾಗಿದ್ದಾರೆ. ವೈದ್ಯರು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ನ್ಯಾಯಾಧೀಶರು, ಕಲಾವಿದರು, ಕ್ರೀಡಾಪಟುಗಳು, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಅವರ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಶಿಕ್ಷಕರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಒಬ್ಬ ಶಿಕ್ಷಕ ಬೋಧಿಸುವ ಒಂದು ಪಾಠ ವಿದ್ಯಾರ್ಥಿಯ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಪ್ರೋತ್ಸಾಹದ ಮಾತು ವಿದ್ಯಾರ್ಥಿಯಲ್ಲಿ ಆತ್ಮವಿಶ್ವಾಸ ಮೂಡಿಸಬಹುದು. ಒಂದು ಸಣ್ಣ ಸಲಹೆ ಅವನನ್ನು ದೊಡ್ಡ ಸಾಧನೆಯತ್ತ ಕೊಂಡೊಯ್ಯಬಹುದು. ಏನಂತೀರಿ? ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಭಕ್ತ ಜ್ಞಾನದೇವ ಚಿತ್ರದಿಂದ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: ಶಿಕ್ಷಕರ ದಿನಾಚರಣೆ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆ ಮಧುರವಾದ ಗೀತೆಗಳೊಂದಿಗೆ ಗಾನಗಂಗೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ।

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶಿಕ್ಷಕರ ದಿನಾಚರಣೆ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಮಧುರವಾದ ಗೀತೆಗಳೊಂದಿಗೆ ಗಾನಗಂಗೆ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕಿನಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ನಮ್ಮ ಜೀವನದಲ್ಲಿ ಶಿಕ್ಷಕರ ಮಹತ್ವ ಮತ್ತು ಅವರು ಸಮಾಜಕ್ಕೆ ನೀಡುವ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸುವ ದಿನ ಇದಾಗಿದೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಯುವರತ್ನ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಸಂತೋಷ್ ಆನಂದರಾಮ್, ಸಂಗೀತ ತಮನ್ SS.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಶ್ರೋತೃಗಳೇ, ಶಿಕ್ಷಣ ಎಂದರೆ ಕೇವಲ ಪುಸ್ತಕದ ಜ್ಞಾನವನ್ನು ಪಡೆಯುವುದಲ್ಲ. ನಿಜವಾದ ಶಿಕ್ಷಣವು ವ್ಯಕ್ತಿಯಲ್ಲಿ ವಿವೇಕ, ವಿನಯ, ಶಿಸ್ತು, ಜವಾಬ್ದಾರಿ, ಸಹಾನುಭೂತಿ ಹಾಗೂ ಮಾನವೀಯತೆಯನ್ನು ಬೆಳೆಸಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ, ಇತಿಹಾಸ ಕಲಿಸುವುದರ ಜೊತೆಗೆ ಜೀವನದ ಪಾಠಗಳನ್ನು ಸಹ ಕಲಿಸುತ್ತಾರೆ. ಸೋತರೆ ನಿರಾಶರಾಗಬೇಡಿ, ತಪ್ಪುಗಳಿಂದ ಕಲಿಯಿರಿ, ಎಲ್ಲರನ್ನ ಗೌರವಿಸಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಪರಿಶ್ರಮಕ್ಕೆ ಪರ್ಯಾಯ ಇಲ್ಲ ಎಂಬ ಜೀವನದ ಅಮೂಲ್ಯ ಪಾಠಗಳನ್ನು ಶಿಕ್ಷಕರು ತಮ್ಮ ನಡೆ ನುಡಿಯ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಗುರುಭಕ್ತಿ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶ್ರೋತೃಗಳೇ, ಶಿಕ್ಷಕ ವೃತ್ತಿ ಸಾಮಾನ್ಯ ಉದ್ಯೋಗ ಅಲ್ಲ. ಇದು ಒಂದು ಸೇವೆ ಹಾಗೂ ಜವಾಬ್ದಾರಿ. ಒಬ್ಬ ಶಿಕ್ಷಕ ತರಗತಿಯಲ್ಲಿ ನಿಂತು ಪಾಠ ಮಾಡುವುದರ ಹಿಂದೆ ಸಾಕಷ್ಟು ಸಿದ್ಧತೆ ಇರುತ್ತೆ. ವಿದ್ಯಾರ್ಥಿಗಳ ಸಾಮರ್ಥ್ಯ, ಅವರ ಆಸಕ್ತಿ, ಅವರ ಕಲಿಕೆಯ ವೇಗ, ಇವೆಲ್ಲವನ್ನು ಗಮನಿಸಿ ಪಾಠವನ್ನು ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತೆ ಬೋಧಿಸುವುದು ಸುಲಭದ ಕೆಲಸ ಅಲ್ಲ. ವಿದ್ಯಾರ್ಥಿಗಳ ತಪ್ಪುಗಳನ್ನು ತಿದ್ದುವಾಗ ಶಿಕ್ಷಕರು ಕೆಲವೊಮ್ಮೆ ಕಠಿಣವಾಗಿ ಕಾಣಬಹುದು. ಆದರೆ ಆ

ಕಠಿಣತೆಯ ಹಿಂದೆ ವಿದ್ಯಾರ್ಥಿಯ ಭವಿಷ್ಯದ ಬಗ್ಗೆ ಇರುವ ಕಾಳಜಿ ಇರುತ್ತೆ. ಮಕ್ಕಳು ತಮ್ಮ ಭವಿಷ್ಯದ ಬಗ್ಗೆ ತಿಳಿಯದ ವಯಸ್ಸಿನಲ್ಲಿ ಶಿಕ್ಷಕರು ಅವರ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ. ಕೆಲವೊಮ್ಮೆ ಪೋಷಕರಿಗಿಂತಲೂ ಹೆಚ್ಚು ಸಮಯವನ್ನು ಶಿಕ್ಷಕರು ಮಕ್ಕಳೊಂದಿಗೆ ಕಳೆಯುತ್ತಾರೆ. ಅವರ ಸಮಸ್ಯೆಗಳನ್ನು ಆಲಿಸುತ್ತಾರೆ, ಅವರಿಗೆ ಧೈರ್ಯ ತುಂಬುತ್ತಾರೆ. ಹಾಗೆಯೇ ಅಗತ್ಯವಿದ್ದಾಗ ಸ್ನೇಹಿತರಂತೆ ಮಾರ್ಗದರ್ಶಕರಂತೆ ಅವರ ಜೊತೆ ನಿಲ್ತಾರೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ. ಕಿರಿಕ್ ಪಾರ್ಟಿ ಚಿತ್ರದಿಂದ ವರುಣ್ ರಾಮಚಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ರಕ್ಷಿತ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

ಶಿಕ್ಷಕರು ಸಮಾಜದ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು. ಅವರು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನತ್ತ ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಾರೆ. ಅವರು ಕೇವಲ ಪುಸ್ತಕದ ಪುಟಗಳನ್ನು ತೆರೆದು ಪಾಠ ಮಾಡುವವರಲ್ಲ, ಬದುಕಿನ ಪುಟಗಳನ್ನು ಓದಲು ಕಲಿಸುವವರು. ಆದ್ದರಿಂದ ಶಿಕ್ಷಕರ ದಿನಾಚರಣೆ ನಮಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ಒಂದು ಸುಂದರ ಅವಕಾಶ. ನಮ್ಮ ಜೀವನದಲ್ಲಿ ಜ್ಞಾನದ ದೀಪ ಬೆಳಗಿಸಿದ ಎಲ್ಲ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋಣ. ಅವರ ಪರಿಶ್ರಮ, ತ್ಯಾಗ ಹಾಗೂ ಮಾರ್ಗದರ್ಶನಕ್ಕೆ ಗೌರವವನ್ನು ಸಲ್ಲಿಸೋಣ.

ನಮ್ಮ ಬದುಕಿನ ದಾರಿದೀಪರಾದ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗುರುಗಳಿಗೆ ಶತಶತ ನಮನಗಳು ಅಂತ ಹೇಳ್ತಾ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ವಿಷ್ಣು ಸೇನಾ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ದೇವಾ ಅವರಿಂದ.

सुनेरे पल। ಸುನೇರ ಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಕಸ್ಮೆ ವಾದೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

0: ಸುನಿರಪಲ್ನ ಮುಂದಿನ ಗೀತೆಯನ್ನು ಕೇಳಿ. ಕಭಿ ಕಭಿ ಚಿತ್ರದಿಂದ, ಸಾಹಿತ್ಯ ಶಯ್ಯರ್ ಅವರದು, ಸಂಗೀತ ಖಯ್ಯಂ ಅವರಿಂದ. ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರುಗಳ ಧ್ವನಿಯಲ್ಲಿ ಮೊದಲಿಗೆ
1: ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಕಿ ಜಿಂದಗಿ ತೇರಿ ಜುಲ್ಫೋಂ ಕಿ ನರ್ಮ್ ಛಾವ್ ಮೇ ಗುಜರ್ನೆ ಪಾತಿ ತೋ ಶಾದಾಬ್ ಹೋ ಬಿ ಸಕ್ತಿ ಥಿ ಯೇ ರಂಜೋ ಗಮ್ ಕಿ ಸ್ಯಾಹಿ ಜೊ ದಿಲ್ ಪೆ ಛಾಯಿ ಹೈ ತೇರಿ ನಜರ್ ಕಿ ಶುವಾಂ ಮೇ ಖೋ ಬಿ ಸಕ್ತಿ ಥಿ ಮಗರ್ ಯೇ ಹೋ ನಾ ಸಕಾ.

ಸುನೇರಪಲ್ನ ಮುಂದಿನ ಗೀತೆ ಕೇಳಿ. ಏಕ್ ದೂಜೆ ಕೇಳಿಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನ.

0: आकाशवाणी एट 90 90 साल की आवाज दिल से दिल तक नॉन स्टॉप धमाल पुरानी यादें नया जोश है देश का रेडियो अब भी बॉस है आकाशवाणी के गौरवमयी 90 साल
1: ಸುನೀರ್ ಪಲ್ನ ಮುಂದಿನ ಗೀತೆಯನ್ನು ಕೇಳಿ. ಶರಾಬಿ ಚಿತ್ರದಿಂದ ಆಶಾ ಭೋಂಸ್ಲೆಯವರ ಧ್ವನಿಯಲ್ಲಿ ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಪ್ಪಿ ಲಹರಿಯವರಿಂದ.

ಇದುವರೆಗೆ ಸುನೇರೆಪಲ್ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಸವಿನೆನಪು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಶುಭಮಂಗಳ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, MN ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ್ ಭಾಸ್ಕರ್ ಅವರಿಂದ.

ಮಾಮ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಬಿಳಿ ಹೆಂಡತಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

0: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಜಿ ಕೆ ವೆಂಕಟೇಶ್.
1: ದುಡಿಮೆಯ ದೇವರು ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ ದುಡಿಯೋಣ ಬನ್ನಿರಿ.
0: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್.

0: ಕಲಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೇ?
3: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಬಯಲುದಾರಿ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಶಿವದೇಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ

0: the Vigyan Bhavan, and as the Honorable Rashtrapati Ji in her address said, that the society which respects teachers is indeed a progressive one, and she congratulated all the winners of the awards. She said that teachers from Ladakh to the Andaman and Nicobar Islands and from Arunachal Pradesh to Gujarat are all playing a pivotal role in furthering education and nurturing our students. She hailed the efforts of the Department of School Education, Higher Education and Skills and Entrepreneurship. She expressed the confidence that India will emerge as a knowledge economy and also the skill capital of the world. She mentioned about the reputation of the teachers of India's ancient Nalanda University, which spread far and wide and attracted students from all over the world. And she said that in the last 12 years, the primary school dropout rate has come down to almost nil.
1: आज के इस समारोह में हमें एक महत्वपूर्ण संदेश मिलता है, राष्ट्र निर्माण केवल बड़ी परियोजनाओं से नहीं होता, राष्ट्र निर्माण कक्षा में होता है। श्रोताओं, अब समारोह अपने समापन की ओर बढ़ रहा है। आज का यह आयोजन हमें एक बार फिर याद दिलाता है कि शिक्षक केवल भविष्य देश के नागरिक नहीं बनाते, वे भविष्य भारत का निर्माण भी करते हैं। राष्ट्रपति द्रौपदी मुर्मू द्वारा सम्मानित किए गए सभी शिक्षक हमारे लिए प्रेरणा है। उनके विद्यालयों को बधाई, उनके विद्यार्थियों को बधाई, उनके परिवारों को बधाई और भारत के प्रत्येक शिक्षक को हमारा सादर नमन। इसी भावना के साथ विज्ञान भवन नई दिल्ली से राष्ट्रीय शिक्षक पुरस्कार 2026 का यह विशेष प्रसारण संपन्न होता है। इस प्रसारण को आप तक पहुंचाने में तकनीकी सहयोग दिया अशोक कुमार मिश्रा और बाबूलाल मीणा ने। हमारे ओबी इंचार्ज थे वीके तोमर और प्रस्तुतकर्ता प्रमोद कुमार। मैं शोएसआर खान अपने साथी कमेंटेटर कौशिक राय के साथ आपको आकाशवाणी के स्टूडियो वापस लिए चलता हूं। नमस्कार।
2: ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ. ಇನ್ನೀಗ
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಪರ್ಡ್ರಾಪ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
4: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರತಿಯನಿಗೂ ಹೆಚ್ಚಿನ ಬೆಳೆ ಎಂಬ ಯೋಜನೆಯನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯು 2015 July 1 ಪ್ರಾರಂಭ ಮಾಡಿತು. ಈ ಯೋಜನೆಯು ಮುಖ್ಯವಾಗಿ ಸೂಕ್ಷ್ಮ ನೀರಾವರಿ ಮೂಲಕ ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದಲ್ಲದೆ ಇದು ಸೂಕ್ಷ್ಮ ನೀರಾವರಿಗಾಗಿ ಮೂಲ ಸೃಷ್ಟಿಗೆ ಪೂರಕವಾಗಿ ಸೂಕ್ಷ್ಮ ಮಟ್ಟದ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣೆ ನಿರ್ವಹಣಾ ಚಟುವಟಿಕೆಯನ್ನು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇಶದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿರತಕ್ಕಂಥ ಪ್ರದೇಶವನ್ನು ಹೆಚ್ಚಳ ಮಾಡುವುದು, ನಿಖರವಾದ ನೀರಿನ ನಿರ್ವಹಣೆಯ ಮೂಲಕ ಬೆಳೆಗಳ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸತಕ್ಕಂಥದ್ದು, ಕಬ್ಬು ಬಾಳೆ ಹತ್ತಿ ಮುಂತಾದ ಹೆಚ್ಚಿನ ನೀರನ್ನು ಬಳಸುವ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಿ ಮತ್ತು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿ ಹೊಲ ಬೆಳೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಲು ಸಾಕಷ್ಟು ಗಮನವನ್ನು ಈ ಯೋಜನೆ ನೀಡುತ್ತದೆ. ಫಲೀಕರಣವನ್ನು ಉತ್ತೇಜಿಸಲು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸಂಭಾವ್ಯ ಬಳಕೆಯನ್ನು ಮಾಡಿಕೊಳ್ಳುತ್ತದೆ. ಅಲ್ಲದೆ ನೀರಿನ ಕೊರತೆ ಇರತಕ್ಕಂಥ ನಿರ್ಣಾಯಕ ಅಂತರ್ಜಲ ಬ್ಲಾಕ್ಗಳ ಜಿಲ್ಲೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸತಕ್ಕಂಥದ್ದು, ಸಾಧ್ಯವಾದಷ್ಟು ಎತ್ತುವ ಮತ್ತು ಒತ್ತಡದ ನೀರಾವರಿ ಎರಡಕ್ಕೂ ಶಕ್ತಿ ಅತ್ಯುತ್ತಮ ಬಳಕೆಗಾಗಿ ಕೊಳವೆ ಬಾವಿಯನ್ನು ನದಿ ಎತ್ತುವ ನೀರಾವರಿ ಯೋಜನೆಗಳನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳೊಂದಿಗೆ ಈ ಯೋಜನೆ ಜೋಡಿಸುತ್ತದೆ. ನಡೆಯುತ್ತಿರುವ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಚಟುವಟಿಕೆಗಳೊಂದಿಗೆ ವಿಶೇಷವಾಗಿ ಅವುಗಳ ಸಂಭಾವ್ಯ ಬಳಕೆಗಾಗಿ ರಚಿಸಲಾದ ನೀರಿನ ಮೂಲಗಳು, ಒತ್ತಡದ ನೀರಾವರಿಗಾಗಿ ಸೌರಶಕ್ತಿಯ ಏಕೀಕರಣ ಇತ್ಯಾದಿಗಳೊಂದಿಗೆ ಒಮ್ಮುಖ ಮತ್ತು ಸಿನರ್ಜಿಯನ್ನು ಇದು ಸ್ಥಾಪಿಸುತ್ತದೆ. ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಗಾಗಿ ಆಧುನಿಕ ವೈಜ್ಞಾನಿಕ ಜ್ಞಾನದೊಂದಿಗೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನವನ್ನು ಉತ್ತೇಜಿಸುತ್ತದೆ. ಅಭಿವೃದ್ಧಿಪಡಿಸುವುದು

0: ಮತ್ತು ಪ್ರಸಾರ ಮಾಡುವುದು ಕೂಡ ಯೋಜನೆಯ ಉದ್ದೇಶವಾಗಿದೆ. ಅಲ್ಲದೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸ್ಥಾಪನೆ ಮತ್ತು ನಿರ್ವಹಣೆಗಾಗಿ ಕೌಶಲಪೂರ್ಣ ಮತ್ತು ಕೌಶಲರಹಿತ ವ್ಯಕ್ತಿಗಳಿಗೆ, ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಇದು ಸೃಷ್ಟಿಸುತ್ತದೆ. ಈ ಯೋಜನೆಯ ಪ್ರಮುಖ ಲಕ್ಷಣಗಳು: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇದನ್ನು PMKSY ಅಂತಲೂ ಕರೀತಾರೆ, ಅದನ್ನು ಖಚಿತ ನೀರಾವರಿಗಾಗಿ ನೀರಿನ ಮೂಲಗಳನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಜಲ್ ಸಂಚಯ್ ಮತ್ತು ಜಲ್ ಸಿಂಚನ್ ಮೂಲಕ ಮಳೆ ನೀರನ್ನು ಸೂಕ್ಷ್ಮ ಮಟ್ಟದಲ್ಲಿ ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ಯೋಜನೆಯ ಅವಿಭಾಜ್ಯ ಅಂಗ ಇದಾಗಿದೆ. ಈ ಯೋಜನೆಯಲ್ಲಿ 4 ಅಂಶಗಳಿವೆ: ಪ್ರತಿ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಪ್ರತಿ ಅನಿ ಹೆಚ್ಚಿನ ಬೆಳೆ, ಮತ್ತು ಹರ್ ಖೇತ್ ಕೋ ಪಾನಿ ಮತ್ತು ಜಲಾನಯನ ಅಭಿವೃದ್ಧಿ ಅಂತದ್ದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಸೂಕ್ಷ್ಮ ಮಟ್ಟದ ಸಂಗ್ರಹಣಾ ರಚನೆಗಳು, ದಕ್ಷ ನೀರಿನ ಸಾಗಣೆ ಮತ್ತು ಅನ್ವಯಿಕೆ, ನಿಖರ ನೀರಾವರಿ ವ್ಯವಸ್ಥೆಗಳು, ನರೇಗಾ ಅನುಮತಿಸತಕ್ಕಂತಹ ಮಿತಿಗಳನ್ನು ಮೀರಿ ಇನ್ಪುಟ್ ವೆಚ್ಚವನ್ನು ಭರ್ತಿ ಮಾಡುವುದು, ದ್ವಿತೀಯ ಸಂಗ್ರಹಣೆ, ನೀರು ಎತ್ತುವ ಸಾಧನಗಳು, ವಿಸ್ತರಣಾ ಚಟುವಟಿಕೆಗಳು, ಸಮನ್ವಯ ಮತ್ತು ನಿರ್ವಹಣೆ, ಇವುಗಳನ್ನು ಅನುಷ್ಠಾನಗೊಳಿಸುತ್ತದೆ. ಈ ಯೋಜನೆಯ ನೋಡಲ್ ಇಲಾಖೆ ಯಾವುದು ನೋಡ್ಕೋತದೆ ಅಂತಂದರೆ, PMKSY ಅಂತಿಮ ಫಲಿತಾಂಶ ಪ್ರತಿಯೊಂದು ಜಮೀನಿನಲ್ಲಿ ನೀರಿನ ಪರಿಣಾಮಕಾರಿ ವಿತರಣೆ ಮತ್ತು ಅನ್ವಯಿಕೆಯನ್ನು ಖಚಿತಪಡಿಸುತ್ತದೆ. ಇದರಿಂದಾಗಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ರಾಜ್ಯ ಕೃಷಿ ಇಲಾಖೆಯು ಅನುಷ್ಠಾನಕ್ಕೆ ನೋಡಲ್ ಇಲಾಖೆಯಾಗಿರಬಹುದು. ಆದಾಗ್ಯೂ ಇಲಾಖೆಯ ಸ್ಥಾಪಿತ ಸಾಂಸ್ಥಿಕ ವ್ಯವಸ್ಥೆ ಮತ್ತು ಆದೇಶದ ಆಧಾರದ ಮೇಲೆ ನೋಡಲ್ ಇಲಾಖೆಯನ್ನು ಗುರುತಿಸಲು ರಾಜ್ಯ ಸರ್ಕಾರವು ಮುಕ್ತವಾಗಿದೆ. ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರದ ನಡುವಿನ ಎಲ್ಲ ಸಂವಹನವು ನೋಡಲ್ ಇಲಾಖೆಯ ಮೂಲಕ ಮತ್ತು ಅದರ ಮೂಲಕ ಯೋಗ್ಯವಾಗಿರುತ್ತದೆ. ಪ್ರತಿ ಹನಿ ಹೆಚ್ಚು ಬೆಳೆ ಅನುಷ್ಠಾನಕ್ಕಾಗಿ ಮೀಸಲಾದ ಅನುಷ್ಠಾನ ಸಂಸ್ಥೆಗಳು, ಇಲಾಖೆಗಳನ್ನು ಗುರುತಿಸಲು ರಾಜ್ಯಗಳು ಸ್ವತಂತ್ರವಾಗಿವೆ. ಈ ಯೋಜನೆಯ ಲಾಭ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳನ್ನು ಅಳವಡಿಸಲು, ರೈತರಿಗೆ ಹಣಕಾಸಿನ ನೆರವು, ಬಳಕೆಯ ದಕ್ಷತೆಯನ್ನು ಸಾಧಿಸಲು, ಇದಕ್ಕಾಗಿ ಎಲ್ಲ ಸ್ವತ್ತುಗಳು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಕಡ್ಡಾಯವಾಗಿ ಜೋಡಿಸಬೇಕು. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಅಳವಡಿಕೆಯನ್ನು ಮಾಡಬೇಕು. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಮಾಡಬಹುದು ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕ ಇದನ್ನು ಮಾಡಬಹುದು. ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯದ ಮಾದರಿಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 55% ಮತ್ತು ಇತರ ರೈತರಿಗೆ 45% ಆಗಿರುತ್ತದೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಲ್ಲಿ ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿಶತ 60-40 ಅನುಪಾತದಲ್ಲಿ ಪೂರೈಕೆ ಮಾಡಲಾಗುತ್ತದೆ. ಈ ರಾಜ್ಯಗಳ ಸಂದರ್ಭದಲ್ಲಿ ಹಂಚಿಕೆ ಅನುಪಾತವು ಪ್ರತಿಶತ 90-10 ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಮಾದರಿಯು ಕೇಂದ್ರ ಸರ್ಕಾರದಿಂದ 100% ಮಂಜೂರು ಮಾಡಲಾಗಿದೆ. ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ರೈತರು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೀರು ಕೊಯ್ಲು ರಚನೆಗಳು, ಸಾಗಣೆ ದಕ್ಷತೆಗಾಗಿ ನೀರು ಎತ್ತುವ ಸಾಧನಗಳು ಮತ್ತು ಕೃಷಿ ಹೊಂಡವನ್ನು ಅಗೆಯುವಂತಹ ಪ್ರಯೋಜನಗಳನ್ನು ಪ್ರತಿ ಹನಿ ಹೆಚ್ಚು ಬೆಳೆಗೆ ಇದರ ಮಧ್ಯಸ್ಥಿಕೆಗಳ ಅಡಿಯಲ್ಲಿ ಪಡೆಯಬಹುದು. ಈ ಯೋಜನೆಯ ಅರ್ಹತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ರೈತರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನವು ಪ್ರತಿ ಫಲಾನುಭವಿಗೆ ಒಟ್ಟಾರೆ 5 ಹೆಕ್ಟೇರ್ಗಳ ಮಿತಿಗೆ ಸೀಮಿತವಾಗಿರುತ್ತದೆ. ಫಲಾನುಭವಿಯು ಯೋಜನೆಯಡಿಯಲ್ಲಿ BIS ಗುರುತು ಹೊಂದಿರುವ ವ್ಯವಸ್ಥೆಗಳು ಅಥವಾ ಘಟಕಗಳನ್ನು ಮಾತ್ರ ಖರೀದಿಸಬೇಕು. ಈ ಯೋಜನೆಯು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯ ಆಧಾರ ವಿವರಗಳು ಅಗತ್ಯವಿದೆ. ಈ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಫ್ಲೈನ್ ಮೂಲಕ ಅಥವಾ ರೈತರು ತಮ್ಮ ಕ್ಷೇತ್ರ ಮತ್ತು ಪ್ರದೇಶದ ಅವಶ್ಯಕತೆ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯತ್ ಮೂಲಕ ತಮ್ಮ ಬ್ಲಾಕ್ ಅಥವಾ ಜಿಲ್ಲೆಯ ಕೃಷಿ ಅಧಿಕಾರಿಯನ್ನು ಅಥವಾ ಕಿಸಾನ್ ಕಾಲ್ ಸೆಂಟರ್ ಟೋಲ್ ಫ್ರೀ ಸಂಖ್ಯೆ 1800-1800-1551 ಇಲ್ಲಿಗೆ ಕರೆ ಮಾಡಬಹುದು. ಈ ರೈತರು ಸಂಬಂಧಪಟ್ಟ ಅಧಿಕಾರಿಯನ್ನು ಸಂಪರ್ಕಿಸಿ ಯೋಜನೆಗಾಗಿ ಅರ್ಜಿ ನಮೂನೆಯನ್ನು ಸಂಗ್ರಹಿಸಬಹುದು. ಈ ಅರ್ಜಿ ನಮೂನೆಯಲ್ಲಿ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಪಾಸ್ಪೋರ್ಟ್ ಕರ್ತದ ಛಾಯಾಚಿತ್ರವನ್ನು ಅಂಟಿಸಿ ಕಡ್ಡಾಯ ದಾಖಲೆಗಳನ್ನು ಲಗತ್ತಿಸಬೇಕು. ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿ ನಮೂನೆಯನ್ನು ದಾಖಲೆಗಳೊಂದಿಗೆ ಗೊತ್ತುಪಡಿಸಿದ ಸ್ವೀಕಾರ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಗ್ಗೆ ಸ್ವೀಕೃತಿ ಅಧಿಕಾರಿಯಿಂದ ರಸೀದಿ ಅಥವಾ ಸ್ವೀಕೃತಿ ಪತ್ರವನ್ನು ಪಡೆದಿರಬೇಕು.
1: PM ಪರ್ಡ್ರಾಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು ವ್ಯಕ್ತಿಗಳು ಮತ್ತು ರಾಷ್ಟ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟ್ರಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟ್ರಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ, ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು, ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
3: ಡ್ರಗ್ಸ್ ಕಾ ಮಾಮಲಾ ಬಡೆ ಶಹರೋ ಮೇ ಯಾ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹೀ ನಹೀ ಕಿಸೀ ಕೋ ಕ್ಯಾ ಹೈ ಕೋಯಿ ಆಕರ್ ಕೇ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ ಆಜ್ ಕೇ ಜೋ ಆಪ್ ಟೀಚರ್ಸ್ ಹೈ ಕ್ಯಾ ಅವೇರ್ನೆಸ್ ಉಸ್ಕೇ ಕಾರಣ ಕ್ಯಾ ಭಯ ಹೈ ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸೀ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಹೈ ಪ್ರಕಾರ ಸೇ ಮೇ ಪೂರೀ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಹೂಂ ಕಿ ಹಮೇ ಬಹುತ್ ಪಹಲೇ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೆ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೆ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರ್ನೆ ನಹೀ ದೇನಾ.

0: ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಸಬಲಗೊಳಿಸುತ್ತಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಿಕ್ಷಕರ ದಿನದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿರುವ ಅವರು, ಮಹಾನ್ ವಿದ್ವಾಂಸ ತತ್ವಜ್ಞಾನಿ ಮತ್ತು ಶಿಕ್ಷಕ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
4: इस बार सम्मानित किए जा रहे हैं 82 शिक्षकों में स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 13 शिक्षक शामिल है. लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का प्रतिनिधित्व करता है जो हर दिन लगभग 25 ಕರೋಡ್ ವಿದ್ಯಾರ್ಥಿಯ ತಕ್ ಶಿಕ್ಷಣ ಪಹುಂಚಾತಾ.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22ರಿಂದ 28ರವರೆಗೆ ನಡೆಯಲಿರುವ ಸಾಮಾನ್ಯ ಚರ್ಚೆಯ ಮಧ್ಯಾಹ್ನದ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ವಾದವನ್ನು ಮಂಡಿಸಲಿದ್ದಾರೆ. ಹೊರ್ಮುಸ್ ಜಲಸಂಧಿಯಲ್ಲಿನ ಅಡಚಣೆಗಳಿಗೆ ಸಂಬಂಧಿಸಿದ ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಸೇರಿದಂತೆ ನಿರಂತರ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹಾಗೂ ಬೆಳೆಯುತ್ತಿರುವ ಆರ್ಥಿಕ ಒತ್ತಡಗಳ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಅಧಿವೇಶನ ನಡೆಯುತ್ತಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನ ಸಮುದ್ರ ಮಟ್ಟ ಏರಿಕೆಯಿಂದ ಉಂಟಾಗುವ ಅಸ್ತಿತ್ವವಾದದ ಬೆದರಿಕೆಗಳು, ಸಾಂಕ್ರಾಮಿಕ ತಡೆಗಟ್ಟುವಿಕೆ, ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
5: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ನಾವು ಜೀವನದಲ್ಲಿ ಪ್ರತಿಯೊಬ್ಬರಿಂದಲೂ ಒಂದಲ್ಲ ಒಂದು ವಿಷಯವನ್ನು ಕಲಿತಾನೆ ಇರ್ತೇವೆ. ಒಳ್ಳೆಯ ಶಿಕ್ಷಕನ ಪಾಠನೇ ಒಳ್ಳೆಯ ಸಮಾಜದ ಬೇರು ಅಂತ ಹೇಳ್ಬೋದು. ವಿದ್ಯಾರ್ಥಿ ಭವಿಷ್ಯ ಅಷ್ಟೇ ಅಲ್ಲ, ಸಮಾಜದ ಭವಿಷ್ಯದ ಶಿಲ್ಪಿ ನಮ್ಮ ಶಿಕ್ಷಕರು. ಮುಕ್ತ ಮನದಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರವಾದ ನಾಡನ್ನು ಕಟ್ಟೋದ್ರಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಮಹತ್ವದ್ದು. ನಮ್ಮ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.

ಚಿತ್ರಗೀತೆಗಳು ಇದೀಗ. ಗುರು ಶಿಷ್ಯರು ಚಿತ್ರದ ಒಂದು ಹಾಡು ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಕಂಠದಲ್ಲಿ.

0: ಖಂಡಿತವಾಗ್ಲೂ ಸತ್ಯ. ತಾಳ್ಮೆ ಪಾಠವನ್ನ ಕಲಿಸೋರು ನಮ್ಮ ಗುರುಗಳೇ. 100 ಜನ್ಮ ಎತ್ತಿ ಬಂದರೂ ಕೂಡ ಗುರುಗಳ ಋಣವನ್ನ ತೀರಿಸೋಕೆ ಆಗಲ್ಲ. 2022 ತೆರೆಗೆ ಬಂದಂತಹ ಗುರು ಶಿಷ್ಯರು ಚಿತ್ರದಿಂದ ಇದಾ ಗೀತೆಯನ್ನ ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಕಂಠದಲ್ಲಿ ಕೇಳ್ತಾ ಇದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದಾಗಿತ್ತು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
0: ಖಂಡಿತವಾಗ್ಲೂ ಒಂಟಿತನದಲ್ಲಿ ನಿಮ್ಮ ಜೊತೆಯಾಗಿರೋದು ನಮ್ಮ ಆಕಾಶವಾಣಿ ಮಾತ್ರ.

ಅಂಬರಾ ಚಿತ್ರದಿಂದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಸೈಂಧವಿ ಹಾಗೂ ಮುಜಪ್ರಿ ರೆಹಮಾನ್ ಅವರು. ಕುಸುಮ ಪ್ರಿಯ ಅವರ ಸಾಹಿತ್ಯವಿದೆ, ಅಭಿಮಾನ್ ರಾಯ್ ಜಿ ಅವರ ಸಂಗೀತ ನಿರ್ದೇಶನ ಇದೆ.

ಶ್ರೋತೃಳೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯ ವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯ ವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನ ಮೊಬೈಲ್ ಹಾಗೆಯೇ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯ ವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರೆ

ಕೇಸ್ ನಂಬರ್ 18/9 ಈ ಒಂದು ಚಿತ್ರದ ಗೀತೆಯನ್ನ ಕೇಳಿದ್ರೆ ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಗೌಸ್ಪೀರ್ ಅವರ ರಚನೆ ಇದಾಗಿತ್ತು, ಅರ್ಜುನ್ ಚೆನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ತಿಕ್ ಹಾಡಿರುವ ಅಪ್ಪಯ್ಯ ಚಿತ್ರದ ಒಂದು ಹಾಡು, ಕವರಾಜ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ.

ದೀಪಕ್ ಅವರು ಹಾಡಿದ ಆಶೀರ್ವಾದ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಾಹಿತಿ ಮತ್ತು ಸಂಗೀತ ವಿ ಮನೋಹರ್. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಬಚ್ಚನ್ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ವಿ ಹರಿಕೃಷ್ಣ.

ಬೃಂದಾವನ ಚಿತ್ರದ ಹಾಡು ಇದೀಗ ಟಿಪ್ಪು ಅವರ ಕಂಠದಲ್ಲಿ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ವಾರ್ತಾ ಪ್ರಸಾರ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ'ಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. President Draupadi Murmu says Viksit Bharat will only be possible with quality education, confers national awards on 48 school teachers. Prime Minister Narendra Modi urges teachers to go beyond textbooks while shaping lives of students, also calls for less screen time, more sports and outdoor activities for children.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ದಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು ಈ ನಿಟ್ಟನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಇಂದು ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರು ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತು ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಜೊತೆಗೆ ಸರ್ಕಾರ ಯಾವತ್ತು ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ, ಯಾವತ್ತು ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ

0: ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋರಿಯರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯಂ ರಚಿಸಿರುವ ದಿ ಇನ್ನರ್ ಚಾರಿಯೋಟಿರ್ ಕೃತಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಗವದ್ಗೀತೆಯಲ್ಲಿರುವ ಜೀವನ ಮೌಲ್ಯಗಳು ಹಾಗೂ ನಾಯಕತ್ವದ ತತ್ವಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ದುಷ್ಯಂತ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧುಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳಾದ ನಾವು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಗುರುವಿನ ನೆರಳಲ್ಲಿ ಎಂಬ ರೂಪಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.

0: ಇದು ನಮ್ಮೆಲ್ಲರಿಗೂ ವಿಶೇಷ ದಿನ. ಇದು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನ.
1: ಒಂದು ಮಗುವಿನ ಕೈಯಲ್ಲಿ ಪುಸ್ತಕವಿದ್ದರೆ ಅದರೊಳಗಡೆ ಅಕ್ಷರಗಳಿರುತ್ತವೆ.
2: ಆದರೆ ಆ ಅಕ್ಷರಗಳಿಗೆ ಅರ್ಥ ನೀಡುವವರು ಯಾರು?
3: ಗುರು ಅಲ್ಲವೇ?
4: ಒಂದು ಮಗುವಿನ ಕಣ್ಣಲ್ಲಿ ಕನಸಿದ್ದರೆ
5: ಆ ಕನಸಿಗೆ ದಾರಿ ತೋರಿಸುವವರು
3: ಗುರು ಅಲ್ಲವೇ?
6: ಮಕ್ಕಳು ದೇಶದ ಭವಿಷ್ಯವಾದರೆ
7: ಆ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು
3: ಶಿಕ್ಷಕರು ಅಲ್ಲವೇ?
8: ಗುರು ಕೇವಲ ಪಾಠ ಹೇಳುವುದಿಲ್ಲ,
9: ತಪ್ಪು ಮಾಡಿದ್ದಾಗ ತಿದ್ದುತ್ತಾರೆ,
2: ಸೋತಾಗ ಧೈರ್ಯ ತುಂಬುತ್ತಾರೆ, ಗೆದ್ದಾಗ ಹೆಮ್ಮೆ ಪಡುತ್ತಾರೆ.
5: ಹಾಗೆಯೇ ಮಕ್ಕಳು ಕೂಡ ಗುರುವಿನ ಜ್ಞಾನಕ್ಕೆ ಅರ್ಥ ನೀಡುವವರು.
1: ಮಕ್ಕಳ ಪ್ರಶ್ನೆಗಳು ಗುರುವಿನ ಜ್ಞಾನವನ್ನು ಮತ್ತಷ್ಟು ಬೆಳಗಿಸುತ್ತವೆ.
4: ಮಕ್ಕಳ ಸಾಧನೆಯಲ್ಲೇ
3: ಗುರುವಿನ ಯಶಸ್ಸು ಅಡಗಿದೆ.
5: ಗುರು ಮತ್ತು ಮಕ್ಕಳ ಈ ಸುಂದರ ಬಂದ
6: ಜ್ಞಾನ ಮತ್ತು ಕನಸುಗಳ ಈ ಪಯಣ,
7: ನಾಳೆಯ ಸಮಾಜದ ಶಕ್ತಿಯಾಗುವ ಈ ಸುಂದರ ಸಂಬಂಧದ ಕಥೆಯೇ
0: ಗುರುವಿ

0: ಫಲ ಕೊಡುವುದು, ಫಲ ಕೊಡುವುದು, ಫಲ ಕೊಡುವುದು.
1: ಒಂದು ಮಹಾನ್ ಕನಸು,
2: ಒಂದು ದೃಢ ಸಂಕಲ್ಪ,
1: ಒಂದು ಸಮಾಜವನ್ನು ಶಿಕ್ಷಣದ ಮೂಲಕ ರೂಪಿಸುವ ಅಚಲ ನಂಬಿಕೆ,
3: ಬೆಳಕಾಗಿ ಹೊಮ್ಮಿದ ಕನಸು,
4: ವಿದ್ಯೆಯಾಗಿ ಅರಳಿದ ಮನಸ್ಸು,
5: ಮೌಲ್ಯಗಳ ದಾರಿಯಲ್ಲಿ ಸಾಗುತ್ತಾ ಬದುಕಿದ ಪಯಣದತ್ತ, ಬದುಕಿದ ಪಯಣದತ್ತ.
6: ಒಬ್ಬ ಶಿಕ್ಷಕನ ಕನಸು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವಾಯಿತು, ಸಾವಿರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿದೆ.
7: ಪ್ರತಿ ತರಗತಿ ಕೋಣೆಯಲ್ಲಿಯೂ ಅವರದೊಂದು ದೃಷ್ಟಿಕೋನವಿದೆ,
8: ಪ್ರತಿ ಶಿಕ್ಷಕರ ಮಾರ್ಗದರ್ಶನದಲ್ಲಿಯೂ ಆದರ್ಶ ಗುಣಗಳಿವೆ,
7: ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಅವರ ಕನಸಿನ ಪ್ರತಿಫಲನವಿದೆ.
8: ಅವರು ಬಿತ್ತಿದ ಮೌಲ್ಯಗಳ ಬೀಜ ಇಂದು ಶ್ರೇಷ್ಠತೆ, ಸಹಾನುಭೂತಿ, ನಾವೀನ್ಯತೆ, ಸಹಯೋಗ ಮತ್ತು ವಿಶ್ವಾಸ ಎಂಬ ಫಲವತ್ತಾದ ವೃಕ್ಷವಾಗಿ ಬೆಳೆದು ನಿಂತಿದೆ.
5: ಸಮುದಾಯಕ್ಕೆ ಕೊಡುಗೆ ನೀಡುವ ಎಲ್ಲರಿಗೂ ನಮನಗಳು. ಚಂದ್ರ, ಸೂರ್ಯ, ಆಕಾಶ ಮತ್ತು ಪೃಥ್ವಿ ಅವೆಲ್ಲದಕ್ಕೂ ನಮ್ಮ ನಬರಗಳು, ಅಲ್ಲದೆ ಪಂಚಭೂತಗಳಿಗೂ ನಮ್ಮ ನಬರಗಳು.

0: ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದವರು ಇಂದು ಈ ದೇಶದಲ್ಲಿಯೂ ಇದ್ದಾರೆ, ಉನ್ನತ ಸ್ಥಾನದಲ್ಲಿಯೂ ಇದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ.
1: ಇಡೀ ಪ್ರಪಂಚದಲ್ಲಿಯೇ ಧ್ರುವತಾರೆಯಂತೆ ರಾರಾಜಿಸುತ್ತಿದ್ದಾರೆ.
2: ಶಿಕ್ಷಕರು ಗುಣಮಟ್ಟ ಶಿಕ್ಷಣ ಮತ್ತು ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಮನ್ನಣೆ ನೀಡುತ್ತಿದ್ದಾರೆ.
0: ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿ ಅವರಲ್ಲಿ ಸೃಜನಶೀಲತೆ ಮತ್ತು ಕೌಶಲ್ಯ ಬೆಳೆಸಲಾಗುತ್ತಿದೆ.
3: ಗುರುಗಳೇ, ಶಿಕ್ಷಣ ಎಂದರೆ ಕೇವಲ ಪುಸ್ತಕ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದೇ?
4: ಇಲ್ಲ ಮಗುವೆ, ಶಿಕ್ಷಣವೆಂದರೆ ಕೇವಲ ಅಂಕಗಳಿಗಾಗಿ ಕಲಿಯುವುದಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಬದುಕುವುದನ್ನು ಕಲಿಯುವುದೇ ನಿಜವಾದ ಶಿಕ್ಷಣ.
2: ಹಾಗಾದರೆ ಗುರುಗಳೇ, ಶಿಕ್ಷಣ ನಮಗೆ ಏನನ್ನು ಕಲಿಸಬೇಕು?
4: ಶಿಕ್ಷಣವು ನಮಗೆ ಜ್ಞಾನವನ್ನು ನೀಡಬೇಕು, ವಿವೇಕವನ್ನು ಬೆಳೆಸಬೇಕು, ಸತ್ಯ ನ್ಯಾಯದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಬೇಕು.
0: ಸುಳ್ಳಿನ ನಡುವೆ ಸತ್ಯವನ್ನು ಹೇಳಲು ಕಲಿಸಬೇಕು ಅಲ್ಲವೇ ಗುರುಗಳೇ?
5: ಹೌದು, ಎಂತಹ ಸಂದರ್ಭ ಬಂದರೂ ಸತ್ಯವನ್ನು ಬಿಟ್ಟುಕೊಡದೆ ಧೈರ್ಯವನ್ನು ಶಿಕ್ಷಣ ನೀಡಬೇಕು.
6: ಸ್ವಾರ್ಥದ ನಡುವೆ ನಿಸ್ವಾರ್ಥವಾಗಿ ಬದುಕುವುದನ್ನು ಕಲಿಸಬೇಕು.
5: ಖಂಡಿತ, ನಮ್ಮ ಬೆಳವಣಿಗೆಯ ಜೊತೆಗೆ ಸಮಾಜದ ಒಳಿತನ್ನು ಯೋಚಿಸುವ ಮನಸ್ಸು ಶಿಕ್ಷಣದಿಂದ ಬರಬೇಕು.
7: ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಇರಲು ಶಿಕ್ಷಣ ಸಹಾಯ ಮಾಡುತ್ತಿದ್ದೇಯೇ?
8: ಹೌದು, ಸೋಲಿನಿಂದ ಪಾಠ ಕಲಿಯಬೇಕು, ಗೆಲುವಿನಿಂದ ವಿನಯ ಕಲಿಯಬೇಕು, ಎರಡನ್ನು ಸಮಚಿತ್ತದಿಂದ ಸ್ವೀಕರಿಸುವ ಗುಣ ಬೆಳೆಸಿಕೊಳ್ಳಬೇಕು.
3: ಗುರುಗಳೇ, ನಮ್ಮ ನೋಯಿಸುವವರನ್ನು ಕ್ಷಮಿಸಲು ಕಲಿಯಬೇಕೇ?
8: ಹೌದು, ಶಿಕ್ಷಣವು ಕೇವಲ ಬುದ್ಧಿಯನ್ನು ಬೆಳೆಸುವುದಿಲ್ಲ, ಹೃದಯವನ್ನು ವಿಶಾಲಗೊಳಿಸಬೇಕು. ಪ್ರೀತಿ, ಕರುಣೆ, ಸಹನೆ ಮತ್ತು ಕ್ಷಮೆಯಂತಹ ಮೌಲ್ಯಗಳನ್ನು ಬೆಳೆಸಬೇಕು.
2: ಶತ್ರುಗಳಿಗೂ ಮಿತ್ರರಾಗುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಲ್ಲವೇ ಗುರುಗಳೇ?
1: ಅದೇ ನಿಜವಾದ ಶಿಕ್ಷಣ. ದ್ವೇಷಕ್ಕೆ ದ್ವೇಷದಿಂದ ಉತ್ತರಿಸದೆ ಪ್ರೀತಿಯಿಂದ ಗೆಲ್ಲುವ ಶಕ್ತಿಯನ್ನು ಶಿಕ್ಷಣ ನೀಡಬೇಕು.
0: ಗುರುಗಳೇ, ಹಾಗಾದರೆ ಶಿಕ್ಷಣ ಪಡೆದವನು ಹೇಗಿರಬೇಕು?
1: ಜ್ಞಾನದಲ್ಲಿ ಬೆಳಗಬೇಕು, ನಡತೆಯಲ್ಲಿ ಮಾದರಿಯಾಗಬೇಕು, ಮಾತಿನಲ್ಲಿ ಸತ್ಯವಿರಬೇಕು, ಹೃದಯದಲ್ಲಿ ಮಾನವೀಯತೆ ಇರಬೇಕು.
0: ದೇಶ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯನ್ನೂ ಹೊಂದಿರಬೇಕು ಅಲ್ಲವೇ?
2: ಹೌದು ಮಕ್ಕಳೇ, ಉತ್ತಮ ಶಿಕ್ಷಣ ಪಡೆದ ವಿದ್ಯಾರ್ಥಿಯು ಉತ್ತಮ ನಾಗರಿಕರಾಗಿ ಬೆಳೆದು ತನ್ನ ಕುಟುಂಬ, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು.
3: ಗುರುಗಳೇ, ಈಗ ನಮಗೆ ಅರ್ಥವಾಯಿತು, ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ,
7: ಬದುಕನ್ನು ಅರ್ಥಪೂರ್ವವಾಗಿ ನಡೆಸುವ ಜ್ಞಾನ,
6: ಒಳ್ಳೆಯ ಮನುಷ್ಯನಾಗಿ ರೂಪಿಸುವ ಶಕ್ತಿ,
0: ಸಮಾಜಕ್ಕೆ ಬೆಳಕಾಗುವ ಮಾರ್ಗದರ್ಶನ.
2: ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮಕ್ಕಳೇ. ನೀವು ಜ್ಞಾನವನ್ನು ಪಡೆದು ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿದಾಗಲೇ ನಮ್ಮ ಬೋಧನೆ ಸಾರ್ಥಕವಾಗುತ್ತದೆ.
3: ಗುರುವೇ, ನಿಮ್ಮ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಗುರುಗಳೇ, ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇರುವ ಸಂಬಂಧ ಹೇಗಿರಬೇಕು?
4: ಅದು ಕೇವಲ ಪಾಠ ಕಲಿಸುವ ಸಂಬಂಧವಲ್ಲ ಮಕ್ಕಳೇ, ಅದು ಪ್ರೀತಿ, ಗೌರವ ಮತ್ತು ವಿಶ್ವಾಸದ ಸಂಬಂಧ.
2: ಅಂತಹ ಒಂದು ಉದಾಹರಣೆಯನ್ನು ನಮಗೆ ಹೇಳುತ್ತೀರಾ ಗುರುಗಳೇ?
4: ಖಂಡಿತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ತುಂಬಾ ವಿಶೇಷವಾಗಿದೆ.
0: ಏನದು ಗುರುಗಳೇ?
4: ರಾಧಾಕೃಷ್ಣನ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರು ಮೈಸೂರಿನಿಂದ ಹೊರಡುವಾಗ ಏನಾಯಿತು ಗೊತ್ತೇ? ಅವರಿಗೆ ವಿದ್ಯಾರ್ಥಿಗಳು ಅದ್ಧೂರಿಯ ಬೀಳ್ಕೊಡುಗೆ ನೀಡಿದರು.
0: ಅಷ್ಟೊಂದು ಅದ್ಧೂರಿಯಾಗಿತ್ತೇ?
5: ಹೌದು, ಆದರೆ ಆ ವೈಭವಕ್ಕಿಂತ ಮುಖ್ಯವಾಗಿದ್ದು ಅವರ ಹೃದಯದಲ್ಲಿದ್ದ ಗುರುಪ್ರೇಮ.
0: ವಿದ್ಯಾರ್ಥಿಗಳು ಏನು ಮಾಡಿದರು?
5: ರಾಧಾಕೃಷ್ಣನ್ ಅವರನ್ನು ರೈಲು ನಿಲ್ದಾಣಕ್ಕೆ ಕರೆದೊಯ್ಯಲು ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ.
0: ಹಾಗಾದರೆ ಯಾರು ಎಳೆದರು ಗುರುಗಳೇ?
5: ಸ್ವತಃ ವಿದ್ಯಾರ್ಥಿಗಳೇ ಸಾರೋಟನ್ನು ಎಳೆದರು.
3: ವಾಹ್, ಗುರುಗಳ ಮೇಲೆ ಎಂತಹ ಪ್ರೀತಿ!
8: ಅಷ್ಟೇ ಅಲ್ಲ, ರೈಲಿನ ಕಂಪಾರ್ಟ್ಮೆಂಟ್ ಅನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸಿದರು. ರಾಧಾಕೃಷ್ಣನವರಿಗೆ ಜಯವಾಗಲಿ!
9: ರಾಧಾಕೃಷ್ಣನವರಿಗೆ ಜಯವಾಗಲಿ!
8: ರಾಧಾಕೃಷ್ಣನವರಿಗೆ ಜಯವಾಗಲಿ!
9: ರಾಧಾಕೃಷ್ಣನವರಿಗೆ ಜಯವಾಗಲಿ!
8: ಎಂಬ ಘೋಷಣೆ ರೈಲು ನಿಲ್ದಾಣದ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ವಿದ್ಯಾರ್ಥಿಗಳ ಪ್ರೀತಿ ಮತ್ತು ವಿಶ್ವಾಸವನ್ನು ಕಂಡು ಅವರ ಕಣ್ಣಲ್ಲೂ ನೀರು ತುಂಬಿತು.
6: ಗುರುಗಳೇ, ಇದರಿಂದ ನಮಗೆ ಏನು ಸಂದೇಶ?
1: ಒಬ್ಬ ನಿಜವಾದ ಶಿಕ್ಷಕನು ಪಾಠವನ್ನಷ್ಟೇ ಕಲಿಸುವುದಿಲ್ಲ, ಜೀವನವನ್ನು ರೂಪಿಸುತ್ತಾನೆ.
7: ಹಾಗಾದರೆ ವಿದ್ಯಾರ್ಥಿಗಳ ಕರ್ತವ್ಯವೇನು?
1: ಗುರುಗಳ ಜ್ಞಾನವನ್ನು ಗೌರವಿಸಿ ಅವರ ಮಾರ್ಗದರ್ಶನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಅಂದರೆ ಗುರು ಶಿಷ್ಯರ ಸಂಬಂಧ, ಪ್ರೀತಿಯ ಸಂಬಂಧ, ವಿಶ್ವಾಸದ ಸಂಬಂಧ, ಜೀವನ ಪೂರ್ತಿ ಉಳಿಯುವ ಸಂಬಂಧ.

0: ಇನ್ನೊಂದು ಘಟನೆ ಹೇಳಲೆ ಕೇಳಿರಿ ಮಕ್ಕಳೇ.
1: ಹೌದಾ ಗುರುಗಳೇ?
2: ಒಮ್ಮೆ ರಾಧಾಕೃಷ್ಣನ್ ಅವರು ಭಾರತದ ರಾಯಭಾರಿಯಾಗಿ ರಷ್ಯಾ ದೇಶಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರೊಂದಿಗೆ ಮಾತುಕತೆ ಮುಗಿಸಿ ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನಡೆದ ಘಟನೆ ಇದು.
0: ರಾಧಾಕೃಷ್ಣನ್ ಅವರ ಮಾನವೀಯತೆ, ಸ್ಟಾಲಿನ್ ಅವರ ಗೌರವ ಮತ್ತು ಎಲ್ಲಾ ಧರ್ಮಗಳ ಅಂತಿಮ ಸತ್ಯ ಒಂದೇ ಎಂಬ ಸಂದೇಶ.
3: ಗುರುಗಳೇ, ರಾಧಾಕೃಷ್ಣನ್ ಅವರನ್ನು ಸ್ಟಾಲಿನ್ ಅವರು ಇಷ್ಟು ಗೌರವದಿಂದ ನೋಡಿದ್ದು ಏಕೆ?
0: ರಾಧಾಕೃಷ್ಣನ್ ಅವರು ಎಲ್ಲರನ್ನು ಮನುಷ್ಯರೆಂಬ ಭಾವನೆಯಿಂದ, ಪ್ರೀತಿಯಿಂದ ಕಾಣುತ್ತಿದ್ದರು. ಅವರ ಮಾನವೀಯತೆ ಸ್ಟಾಲಿನ್ ಅವರ ಮನಸ್ಸನ್ನು ಮುಟ್ಟಿತು.
4: ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಏನು ಹೇಳಿದರು?
0: ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಭಾವುಕರಾಗಿ ಹೇಳಿದರು.
4: ಅಷ್ಟು ದೊಡ್ಡ ವ್ಯಕ್ತಿ ರಾಧಾಕೃಷ್ಣನ್ ಅವರನ್ನು ಇಷ್ಟೊಂದು ಗೌರವಿಸಿದ್ದರೆ?
2: ಹೌದು, ವಿದಾಯದ ಸಂದರ್ಭದಲ್ಲಿ ಸ್ಟಾಲಿನ್ ಅವರು, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ, ಆದರೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು.
5: ಗುರುಗಳೇ, ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಏನಾದರೂ ವಿಶೇಷವಾಗಿ ಹೇಳಿದ್ದಾರೆ?
2: ಹೌದು, ತಮ್ಮ ಮೊದಲ ಭೇಟಿಯಲ್ಲಿ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಶ್ರೇಷ್ಠ ಮನುಷ್ಯರಾಗುವಿರಿ ಎಂದು ಹೇಳಿದ್ದರು.
5: ಗುರುಗಳ ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದೇ?
2: ಖಂಡಿತ ಮಗು, ಸತ್ಯವಾದ

0: ಮಾತು, ಪ್ರೀತಿ ಮತ್ತು ಮಾನವೀಯತೆ ಯಾರ ಮನಸ್ಸನ್ನಾದರೂ ಬದಲಾಯಿಸಬಹುದು.
1: ಗುರುಗಳೇ, ರಾಧಾಕೃಷ್ಣನವರು ಧರ್ಮದ ಬಗ್ಗೆ ಏನು ಹೇಳುತ್ತಿದ್ದರು?
2: ಅವರ ಸಂದೇಶ ಬಹಳ ಸುಂದರವಾಗಿತ್ತು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರೀತಿ ಧರ್ಮವು ತನ್ನ ಶ್ರೇಷ್ಠ ಗುಣವನ್ನು ತೋರಿಸುತ್ತದೆ.
3: ಹಾಗಾದರೆ ಧರ್ಮ ಬೇರೆ ಬೇರೆಯಾಗಿದ್ದರೂ?
2: ಪ್ರೀತಿ, ಶಾಂತಿ, ಸತ್ಯ ಮತ್ತು ಮಾನವೀಯತೆ ಎಲ್ಲ ಧರ್ಮಗಳಲ್ಲೂ ಒಂದೇ.
4: ಅದನ್ನೇ ನಾವು ಜೀವನದಲ್ಲಿ ಪಾಲಿಸಬೇಕು ಅಲ್ಲವೇ ಗುರುಗಳೇ?
2: ಹೌದು ಮಕ್ಕಳೇ, ಧರ್ಮದ ಹೆಸರಿನಲ್ಲಿ ಭೇದ ಮಾಡದೆ ಮನುಷ್ಯನನ್ನು ಮನುಷ್ಯನಂತೆ ಕಾಣುವುದು, ಅದೇ ನಿಜವಾದ ಮಾನವೀಯತೆ.
1: ಈ ಮಾತು ನಮಗೆ ತುಂಬಾ ದೊಡ್ಡ ಪಾಠ ಕಲಿಸುತ್ತದೆ ಅಲ್ಲವೇ ಗುರುಗಳೇ?
5: ಅದೇ ರಾಧಾಕೃಷ್ಣನವರ ಬದುಕಿನ ಸಂದೇಶ. ನಾವು ಒಂದು ಮಾತು ನೆನಪಿಟ್ಟುಕೊಳ್ಳೋಣ, ಧರ್ಮಗಳು ಹಲವು,
6: ಧರ್ಮಗಳು ಹಲವು,
5: ದಾರಿಗಳು ಹಲವು,
6: ದಾರಿಗಳು ಹಲವು,
5: ಆದರೆ ಮಾನವೀಯತೆಯ ಗುರಿ ಒಂದೇ,
6: ಆದರೆ ಮಾನವೀಯತೆಯ ಗುರಿ ಒಂದೇ.
0: ಜ್ಞಾನವಂತರಾಗಿ, ಗುಣವಂತರಾಗಿ, ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ, ಇದೇ ನಮ್ಮ ಆಶಯ. ನಿಮ್ಮ ಬದುಕು ಜ್ಞಾನದಿಂದ ಬೆಳಗಲಿ, ಮೌಲ್ಯಗಳಿಂದ ಅರಳಲಿ, ಸಮಾಜಕ್ಕೆ ಮಾದರಿಯಾಗಲಿ.
7: ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಮಕ್ಕಳು ತಾಳ್ಮೆ, ಧೈರ್ಯ, ಪ್ರಾಮಾಣಿಕತೆ, ಸಹಬಾಳ್ವೆ ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು.
6: ಜೈ ಕರ್ನಾಟಕ, ಜೈ ಭಾರತ ಮಾತೆ.
7: ಇಲ್ಲಿಯವರೆಗೆ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಪ್ರಸ್ತುತಪಡಿಸಿದ ಗುರುವಿನ ನೆರಳಲ್ಲಿ ಎಂಬ ರೂಪಕವನ್ನು ಕೇಳಿದ್ದೀರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 9ನೇ ತರಗತಿಯ ಮಕ್ಕಳಾದ ದೀಪಿಕಾ ಹಿರೇಮಠ್, ಜೇಸಲ್ ಎಆರ್, ಕೃಷಿಕಾ ಎಸ್ ರೆಡ್ಡಿ, ಕೃಷ್ಣಪ್ರಿಯಾ ಎಸ್, ಸಿರಿ ಪಿ ಹರೀಶ್, ಶಾಗ್ವಿ ಮತ್ತು ಸಾನ್ವಿ. 8ನೇ ತರಗತಿಯ ಮಕ್ಕಳಾದ ಅಟೆಲ್ ಸಾನ್ವಿ ಮತ್ತು ದನ್ವಿತಾ ಲೋಕೇಶ್. 7ನೇ ತರಗತಿ ವಿದ್ಯಾರ್ಥಿಯಾದ ಚಕ್ರವರ್ಧನ್ ಕೆ. ಸಾಹಿತ್ಯ ರಚನೆ ಮತ್ತು ನಿರ್ದೇಶನ ದಿವಾಕರ್ ಕೆ. ಸಹಕಾರ ಶಾಲೆಯ ಪ್ರಾಂಶುಪಾಲರಾದ ಮಿಸಸ್ ಮಿತಾಲಿ ಅರ್ಚತ್. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.

0: ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ನಿರ್ಮಾಣ ಆಶಾ ಹಕೆ ಬಳಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 3 ಗಂಟೆ. ಗುಲ್ಮೋಹರ್, ಜಂಜೀರ್ ಹಾಗೂ ಹೇ ಜವಾನಿ ಹೇ ದಿವಾನಿ ಈ ಎರಡು ಚಿತ್ರಗಳಿಂದ ಆಯ್ದ ಹಾಡುಗಳು ಇದೀಗ ಧ್ವನಿಯಾಗಿದ್ದಾರೆ. ಶ್ವೇತಾ ಪಂಡಿತ್, ಶ್ರೇಯಾ ಘೋಷಾಲ್, ಬೆನಿದಯಾಲ್, ಶೇಫ್ ಅಲ್ವಾರಿಸ್, ಶ್ರೀರಾಮ್, ಸುನಿಧಿ ಚೌಹಾಣ್, ಅರ್ಜಿತ್ ಸಿಂಗ್, ವಿಶಾಲ್ ಹಾಗೂ ರೇಖಾ ಭಾರದ್ವಾಜ್. ಕೇಳಿ ಜಂಜೀರ್ ಹಾಗೂ ಹೇ ಜವಾನಿ ಹೇ ದಿವಾನಿ ಈ ಎರಡೂ ಚಿತ್ರಗಳಿಂದಾಯ್ದ ಹಾಡುಗಳನ್ನು.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬೆಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಗುಲ್ಮೊಹರ್ ಕೇಳ್ತಾ ಇದ್ದೀರಾ. ಇನ್ನೀಗ ರಾಜಧಾನಿ ಎಕ್ಸ್ಪ್ರೆಸ್ ಹಾಗೆಯೇ ಮುಂಬೈ ಮಿರರ್ ಈ ಎರಡೂ ಚಿತ್ರಗಳಿಂದ ಆಯ್ದ ಹಾಡುಗಳು. ಧನಿಯಾಗಿದ್ದಾರೆ ಶಾನ್, ಉದಿತ್ ನಾರಾಯಣ್, ಸುರೇಶ್ ವಾಡ್ಕರ್, ಶ್ರೇಯಾ ಘೋಷಾಲ್, ಸಯಂತಿನಿ ದಾಸ್, ವಜೀದ್ ಅಲಿ ಹಾಗೂ ರಿತು ಪಾಠಕ್.

ಗುಲ್ಮೋಹರ್ ಕೇಳ್ತಾ ಇದ್ರಿ ಇದುವರೆಗೂ. ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ, ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ ಸಂಜೆ 6:30. ಇನ್ನು ಕಿಸಾನ್ ವಾಣಿ ಕಾರ್ಯಕ್ರಮ 6:50 ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಗ್ರಿ ಸ್ಟಾರ್ಟ್ಅಪ್ ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಕೃಷಿ ರಂಗದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳದ ವಾದನ. ಶ್ರೋತೃಗಳಿಗೆ ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು 7:30 - 7:34, 7:45 - 8:45, 9:15 - 8:00 ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ, ರಾತ್ರಿ 8:00 ಸಿರಿಗಂಧ, 9:15 ಕೀರ್ತನಾ ಭಾರದ್ವಾಜ್ ಹಾಡಿರುವ ಭಾವಗೀತೆಗಳು. ಇನ್ನು ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30 ಕಲಬುರಗಿಯ GTCಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇದಾದ ಬಳಿಕ ಮೊಬೈಲ್ ಮತ್ತು ಮಕ್ಕಳು, ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಶಿಕ್ಷಕಿ ಪ್ರಿಯಾಂಕ್ ಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ, ವಿದ್ವಾನ್ ವಿ ಕಾಳಿಪ್ರಸಾದ್ ಬಾಬು ಅವರಿಂದ ಮೃದಂಗ ಲಯವಿನ್ಯಾಸ. ಇದಾದ ಬಳಿಕ ವಿಠಲ್ ರಾಜ್ಪುರ ಅವರಿಂದ ಪಕವಾಜ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:03. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಸಮಯ ಆಗಿದೆ 4:15. ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನೀವು. ಪ್ರಶ್ನೆ ಅಂದರೆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ನಾನು. ಏನಂದರೆ ಇಂದು ಶಿಕ್ಷಕರ ದಿನಾಚರಣೆ, ಆದ್ದರಿಂದ ಕೆಲವೊಬ್ಬರ ಜೀವನದಲ್ಲಿ ಶಿಕ್ಷಕರು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಚಿಕ್ಕಂದಿನಿಂದ ಅವರು ಬೆಳೆದು ಒಂದು ಹಂತಕ್ಕೆ ತಲುಪೋವರೆಗೂ ಕೂಡ ಶಿಕ್ಷಕರಿಗೂ ಮತ್ತು ಮಕ್ಕಳ ಜೊತೆಗೆ, ಸ್ಟೂಡೆಂಟ್ಸ್ಗಳ ಜೊತೆಗೆ, ಅವರ ಶಿಷ್ಯಂದಿರ ಜೊತೆಗೆ ಬಹಳ ಮಧುರವಾದ ಬಾಂಧವ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಬಹಳಷ್ಟು ಉದಾಹರಣೆಗಳ ಮೂಲಕವೂ ನೋಡಿದ್ದೀವಿ. ಹಾಗೆಯೇ ಆ ಶಿಕ್ಷಕರಿಗೆ ಕೆಲವೊಂದ್ಸಲಿ ಮಕ್ಕಳು ಹೋಗಿ ನೆನಪು ಮಾಡ್ತಾರೆ, ನಾವು ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಚಿಕ್ಕವ್ರು ಇರಬೇಕಾದ್ರೆ ನಿಮ್ಮ ಹೊಡೆದ ಬುದ್ಧಿ ಹೇಳಿದ್ರಿ, ಬೈದ ಬುದ್ಧಿ ಹೇಳಿದ್ರಿ, ಪ್ರೀತಿ ಮಾಡಿದ್ರಿ, ನನ್ನ ಹತ್ರ ಪೆನ್ ಇರಲಿಲ್ಲ, ನೀವು ಅದನ್ನು ಪ್ರೀತಿಯಿಂದ ಕೊಡಿಸಿದ್ರಿ, ನನ್ನ ಓದಿಗೆ ನೀವು ಸಹಾಯ ಮಾಡಿದ್ರಿ, ಹೀಗೆ ಬಹಳಷ್ಟು ವಿಷಯಗಳಿರುತ್ತೆ ಈ ಶಿಕ್ಷಕರು ಮತ್ತು ಶಿಷ್ಯಂದಿರ ನಡುವೆ. ಸೊ ಅಂಥ ಘಟನೆಗಳೇನಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶಿಕ್ಷಕರು ಯಾರು? ಹಾಗೇ ಯಾರಾದರೂ ಆಗಿರ್ಬೋದು, ಬರೀ ನಿಮಗೆ ವಿದ್ಯೆ ಕೊಟ್ಟ ಗುರುಗಳು ಅಂತ ಮಾತ್ರ ಅಲ್ಲ, ಈವನ್ ನಮಗಿಂತ ಒಂದು ಚಿಕ್ಕ ಮಕ್ಕಳಾಗಿದ್ದರೂ ಕೂಡ ಅವರಿಂದ ನಾವೇನಾದರೂ ಒಂದು ಪಾಠ ಕಲ್ತಿದ್ರೆ, ಅವರಿಂದ ಏನಾದರೂ ಒಂದು ನಾವು ಒಳ್ಳೆಯ ಒಂದು ಸ್ಥಾನದಲ್ಲಿ ಏರಿದರೆ ಅವರನ್ನು ನಾವು ಗುರುಗಳು ಅಂತಲೇ ಕೂಡ ಪರಿಗಣಿಸ್ತೀವಿ. ಸೊ ಆ ಥರ ಏನಾದರೂ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ, ಆ ಘಟನೆಗಳೇನಾದರೂ ನಿಮ್ಮಲ್ಲಿ ನಿಮ್ಮ ಜೊತೆ ನಡೆದಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013948090101 ಈ ನಂಬರ್ಗೆ ನಿಮ್ಮ ಸವಿ ಸವಿ ನೆನಪುಗಳ ಬುತ್ತಿಯನ್ನು ಬಿಚ್ಚಿಡಿ ಅಂತ ಹೇಳ್ತಾ ಸುಮಧುರವಾದ ಗೀತೆಗಳನ್ನು ಕೇಳೋಣ. ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಇದು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಮ್.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬಹಳಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕೇವಲ ಪಾಠವನ್ನು ಕಲಿಸಿದ ಶಿಕ್ಷಕರಷ್ಟೇ ಅಲ್ಲದೆ ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಸಿಕೊಟ್ಟ ಅಚ್ಚುಮೆಚ್ಚಿನ ಗುರುಗಳಾದ ಜಗದೀಶ್ ಸರ್ ಅವರನ್ನ ನೆನಪಿಸಿಕೊಳ್ಳುವುದು ಸದಾ ಸಂತಸದ ವಿಷಯ ಅಂತ ಹೇಳ್ತಿದ್ದಾರೆ. ಹಾಗೆ ಬಹಳಷ್ಟು ದೊಡ್ಡ ಸಂದೇಶ ಕಳಿಸಿದ್ದಾರೆ ಅವರು ಅವರೊಂದಿಗಿನ ಒಡನಾಟವನ್ನು ನೆನೆಸಿಕೊಂಡು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಅಮೃತ ಅವರು ಕೂಡ, ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಅವರ ಕನ್ನಡ ಶಿಕ್ಷಕಿ ತುಂಬ ನೆಚ್ಚಿನ ಶಿಕ್ಷಕಿಯಾಗಿದ್ದರಂತೆ ಅವರಿಗೆ. ಅವರು ಕನ್ನಡ ಪಾಠವನ್ನು ಕೇವಲ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಸಂದರ್ಭಕ್ಕೆ ತಕ್ಕಂತೆ ಮಹಾಭಾರತದ ಕಥೆಗಳನ್ನು ತುಂಬ ಆಸಕ್ತಿದಾಯಕವಾಗಿ ಹೇಳ್ತಾ ಇದ್ರು. ಅವರ ಕತೆ ಹೇಳುವ ಶೈಲಿ, ಪಾಠವನ್ನು ಅರ್ಥ ಮಾಡಿಸುವ ರೀತಿ ನನ್ನನ್ನು ತುಂಬ ಪ್ರೇರೇಪಿಸಿತ್ತು. ನನ್ನ ಬಿ ಎಡ್ ಅವಧಿಯಲ್ಲಿ ಅವರು ಕಲಿಸಿದ ಶಿಕ್ಷಕರು ನನಗೆ ತುಂಬ ಇಷ್ಟ. ಅವರಿ ಒಬ್ಬೊಬ್ಬರಿಂದಲೂ ಒಳ್ಳೆಯ ವಿಷಯವನ್ನು ಕಲ್ತಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂದೇಶವನ್ನು ಟೈಪ್ ಮಾಡಿ ಅವರು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೇನೆ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ನಮ್ಮ ಶಿಕ್ಷಕರು ವ್ಯವಸಾಯ ಮಾಡುವುದನ್ನು ಕಲಿಸ್ಕೊಟ್ಟವರು ನಮ್ಮ ಶಿಕ್ಷಕರು. ತಾವೇ ಸ್ವತಃ ನಿಂತು ವ್ಯವಸಾಯವನ್ನು ಮಾಡತೊಡಗಿದ್ರು. ಅವರನ್ನೇ ನೋಡಿ ನಾವು ಗದ್ದೆಗಳಲ್ಲಿ ಹೋಗಿ ಬೇಲಿ ಹಚ್ಚೋದು, ನೀರು ಹಾಯಿಸೋದು ಮಾಡಿಕೊಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ನೆನಪಿಸ್ಕೋತಾ ಇದ್ದೀನಿ. ಅವರಿಂದ ನಾವು ಕಲಿತ ಪಾಠ ಇವತ್ತಿಗೂ ಅವರನ್ನು ನೆನೆಸುವಂತೆ ಮಾಡುತ್ತೆ. ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅಂತ ಅವರೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ಅಂತ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧೀಂದ್ರ ಅವರು ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಟೀಚರ್ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ. ಆ ಚಾಕ್ಲೇಟ್ ತಿಂದಮೇಲೆ ಅಥವಾ ಏನೇ ಹಣ್ಣು ತಿಂದರೂ ಕೂಡ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸಿಬೇಕು ಅಂತ ಆವಾಗಲೇ ಹೇಳ್ಕೊಟ್ಟಿದ್ರು ನಮಗೆ. ಅದನ್ನು ನಾನು ಈಗಲೂ ಕೂಡ ಪಾಲಿಸ್ತಿದ್ದೀನಿ ಅಂತ ಅವರು ಹೇಳಿದ ಒಂದು ಪಾಠವನ್ನು ನೆನಪಿಸ್ಕೋತಾ ಇದ್ದಾರೆ. ಹಾಗೆ ಇಂಥ ಪಾಠಗಳು ಮೋರಲ್ ಎಥಿಕ್ಸ್ ಅಥವಾ ಎ ಬಿ ಸಿಗಿಂತಲೂ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಇವರು, ಅವಾಗ್ಲಿಂದ ಬರ್ತಾನೇ ಇಲ್ಲ, ಅದು ಬಫರಿಂಗ್ ಆಗ್ತಾನೇ ಇದೆ. ಎಸ್ ಕುಮಾರ್ ಅವರ ಸಂದೇಶ ಬರ್ತಾ ಇಲ್ಲ, ಇನ್ನ ಬಫರಿಂಗಲ್ಲೇ ಇದೆ. ಪರವಾಗಿಲ್ಲ, ಸಂದೇಶ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆಯ ಕಡೆಗೆ ಸಾಗೋಣ.

0: ノンストップサンジェ。ノンストップサンジェ。ノンストップサンジェ。ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ ಆಗಿದೆ 4:37:42 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾನು ಕೇಳಿದ್ದೆ ನಿಮಗೆ ನಿಮ್ಮ ನೆನಪಿನ ಬುತ್ತಿಯಲ್ಲಿ ನಿಮ್ಮ ಶಿಕ್ಷಕರ ಜೊತೆಯ ಒಡನಾಟ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಇಂದಿಗೂ ಅವರೊಟ್ಟಿಗಿನ ನಿಮ್ಮ ಸಂಬಂಧ ಹೇಗಿದೆ, ಅಥವಾ ಏನಾದರೂ ಒಂದು ಸಿಹಿಯಾದ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಶಿಕ್ಷಕರೊಟ್ಟಿಗೆ ಅಂತ ಹೇಳಿದೆ. ಸಂದೇಶ ಕಳಿಸಿದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಜೀವನದಲ್ಲಿ ಶಬ್ದ ಕಟ್ಟಿ ಮತ್ತು ತಾಳ್ಮೆ, ಸಹನೆ, ಸತ್ಯನಿಷ್ಠೆಯಿಂದ ನಡೆದುಕೊಂಡಿದ್ದೆ, ಆದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀಯಾ ಅಂತ ನಮ್ಮ ತಾಯಿಯವರು ಹೇಳ್ತಾ ಇದ್ರು. ಅದರಂತೆ ನಾನು ನನ್ನ ಜೀವನವನ್ನು ಅಳವಡಿಸಿಕೊಂಡಿದ್ದೀನಿ. ಇದರಿಂದ ನನ್ನ ತಾಯಿಯೇ ಮೊದಲ ಗುರು ಎನ್ನುವುದು ಇಂದಿಗೂ ನನ್ನ ಜೀವನದಲ್ಲಿ ನಾನೆಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮುಧೋಳ್ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ್ ಕಂಬಾರವರು ಕೂಡ ಹೇಳ್ತಾ ಇದ್ದಾರೆ, ಶಿಕ್ಷಣವೇನು ನಾನು ತಕ್ಕ ಮಟ್ಟಿಗೆ ಕಲೀಲಿಲ್ಲ, ಆದರೆ ಉದ್ಯೋಗ ಕಲಿಸಿದ ಗುರುವನ್ನು ನಾನು ಯಾವಾಗಲೂ ಮರೆಯೋದಿಲ್ಲ. ಅವರು ಕಲಿಸಿದ ವಿದ್ಯೆಯಿಂದ ಜೀವನ ನಡೆಸಿದ್ದೇವೆ, ಆದರೆ ಅವರಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಸಮಯ ಆಗಿದೆ 4:45. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಶಿವ ಚಿತ್ರದುರ್ಗದಿಂದ ಅವರ ಸ್ಕೂಲ್ ಟೀಚರ್ ಜೊತೆಗಿನ ನೆನಪನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ಕುಮಾರಸ್ವಾಮಿ ಆರ್ ಅವರು. ಗಿರಿನಗರದಿಂದ ಪ್ರೌಢ ಶಾಲಾ ಶಿಕ್ಷಕರು ಇಂದಿಗೂ ಸಹ ನನ್ನ ಸಂಪರ್ಕದಲ್ಲಿದ್ದಾರೆ. ವರ್ಷಕ್ಕೆ ಒಮ್ಮೆ ಒಬ್ಬೊಬ್ಬ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಪರಿಪಾಠ ಬೆಳೆಸ್ಕೊಂಡು ಬಂದಿದ್ದೇವೆ. ಇದೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಲಿಂಗಪುರದಿಂದ ಶಬ್ಬೀರ್ ಬನಹಟ್ಟಿ ಹಾಗೂ ಸೂಫಿಯಾ ಬನಹಟ್ಟಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಕೂಡ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಹಾಗೆ ರಮಾ ಭಾಸ್ಕರ್ ಅವರು ಅಜ್ಜಾವರ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಬಾಲ್ಯದಿಂದನೂ ಎಲ್ಲ ಟೀಚರ್ಸ್ಗಳ ಮೇಲೆ ಬಹಳ ಪ್ರೀತಿ ಮತ್ತು ಗೌರವ. ಅವ್ರಿಗೂ ಕೂಡ ಹಾಗೆಯೇ ಹೈಸ್ಕೂಲಲ್ಲಿ ಒಬ್ಬ ಟೀಚರು ತುಂಬ ಅಚ್ಚುಮೆಚ್ಚಿನ ಟೀಚರ್ ಆಗಿದ್ದರು. ಅವರಿಗೆ ಮದುವೆ ಸೆಟ್ಟಾದಾಗ ನಾವು ತುಂಬ ಅತ್ತಿದ್ವಿ, ಅಳ್ತಾ ಅವ್ರನ್ನ ಬೀಳ್ಕೊಟ್ಟಿದ್ವಿ. ಹಾಗೆಯೇ ಆಗಾಗ ಅವರ ಲೆಟರ್ ಕೂಡ ಬರ್ತಿತ್ತು ನಮಗೆ. ಆಮೇಲೆ ಸ್ವಲ್ಪ ದಿನದ ನಂತರ ಅವರು ತೀರ್ಕೊಂಡ್ರು ಅಂತ ಕೂಡ ಗೊತ್ತಾಯಿತು. ಹಾಗೆಯೇ ಕಾಲೇಜ್ನಲ್ಲೂ ಅಫ್ಜಲ್ ಉನಿಜಿ ಎಂಬ ಸಸ್ಯ ಶಾಸ್ತ್ರದ ಟೀಚರ್ ಕೂಡ ಬಹಳ ಆತ್ಮೀಯರಾಗಿದ್ದರು. ಮಗು ಹುಟ್ಟಿದಾಗಲೂ ಕೂಡ ನನಗೆ ಬಂದು ನೋಡ್ಕೊಂಡು ಹೋಗಿದ್ದರು ಅವರು. ಇಂಥ ವಿಷಯಗಳನ್ನು ನಮಗೆ ಮೆಲುಕು ಹಾಕೋಕೆ ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂತ ಅವರು ಕೂಡ ತಮ್ಮ ನೆನಪಿನ ಆಳದಿಂದ ಒಂದು ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓದಿದ್ದು ಕೇವಲ 10ನೇ ತರಗತಿ ಮಾತ್ರ. ನನಗೆ ಟೇಲರಿಂಗ್ ಕಲಿಸಿ ನನ್ನ ಜೀವನಕ್ಕೆ ದಾರಿದೀಪ ಆದವರು ನನ್ನ ಗುರುಗಳಾದಂಥ ಶಾನ್ ಟೇಲರ್ ಅಗಲ್ಕೆರ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಗೋಪಾಲ್ ಕಾಂಬ್ಳೇಕರ್ ಶಿವಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ.

0: ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಿಮ್ಮ ಶಿಕ್ಷಕರ ಜೊತೆಗಿನ ಒಳನಾಟವನ್ನು, ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಬಹಳಷ್ಟು ಜನರು ಸಂದೇಶ ಕಳಿಸಿ ತಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಮಯ ಆಗಿದೆ 4:54:18 ಪರಿಮಳ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಬಾನುಲಿ ಬಂದು ವಿನುತಾ ಶಶಿಧರ್ನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು.
1: ಜಿಯಾ ಚಲೇ ಜಾ ಚಲೇ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: 5 ಗಂಟೆ ಆಗೋಯ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. FM ರೇನ್ಬೋ ಇದು. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತಾ. ಎಸ್, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮಿಷ್ಟದ ಹಾಡನ್ನ ನೀವು ಗೆಲ್ಲಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದ್ರೆ, ನಿಮ್ಮ ಹಾಡನ್ನ ಗೆದ್ದು ನೀವು ಕೇಳಬೇಕು ಅಂದ್ರೆ 9408091013 ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಐ ರೆಡಿ ಅಂತ ಹೇಳಿ ಸಂದೇಶವನ್ನು ರವಾನೆ ಮಾಡಿ. ಅದಾದ ನಂತರ ನಿಮ್ಮ ಹೆಸರು ಮತ್ತು ಊರನ್ನು ಕೂಡ ಸೇರಿಸಿ, ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಯಾರಿಗೆ ಕಾಲ್ ಬರಬಹುದು? ನಿಮ್ಗೆ ಆಗಿರ್ಬೋದು. ತೀರಾ ಸುಲಭವಾದ ಪ್ರಶ್ನೆ, ನಿಮ್ಮ ಹಾಡನ್ನ ರಿಕ್ವೆಸ್ಟ್ ಅಲ್ಲ ರೀ, ಗೆಲ್ಲೋ ಅವಕಾಶ. ಬೇಗ ಬೇಗ ಬೇಗ ಈ ಅವಕಾಶ ನಮಸ್ ಮಾಡಿಕೊಳ್ಳದೆ ನಮಗೆ ಸಂದೇಶವನ್ನ ಕಳಿಸ್ಕೊಡಿ. 9408091013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಯಾರಪ್ಪ ನಮ್ಮ ಜೊತೆಯಾಗಿರೋದು ಅಂದರೆ ಈಚಲ ಬೀಡಿನಿಂದ ನಾಗೇಂದ್ರ ಅವರು. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಎಸ್ ಹೇಳಿ, ಹೇಗಿದ್ದೀರಾ? ಆರಾಮಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದೀವಿ. ಈಚಲು ಬೀಡಿಂದ ಮೆಸೇಜ್ ಮಾಡಿದ್ರಿ, ಐ ಆಮ್ ರೆಡಿ ಅಂತ. ಪ್ರಶ್ನೆ ಕೇಳೋದಕ್ಕೆ ನಾನ್ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿನಾ?
1: ಟ್ರೈ ಮಾಡ್ತೀನಿ ಮೇಡಮ್.
0: ಓಕೆ, ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನಿಮಗೆ ನಾನ್ ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನೀವು ಪಕ್ಷಿಗಳನ್ನ ನೋಡೇ ಇರ್ತೀರಾ, ಹಕ್ಕಿಗಳನ್ನ ನೋಡೇ ಇರ್ತೀರಾ, ಹೌದಾ?
1: ಹೇಳಿ.
0: ಹಕ್ಕಿಗಳನ್ನ ನೋಡೇ ಇರ್ತೀರಾ, ಹೌದಾ?
1: ಹೌದು ಮೇಡಮ್.
0: ಓಕೆ, ನನ್ನ ಪ್ರಶ್ನೆ ಏನಂದ್ರೆ, ನಾವು ಒಂದು ಹೂವನ್ನ ನೋಡ್ತಾ ಇದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಒಂದು ಹೂವನ್ನ ನೋಡ್ತಾ ಇದೀವಿ ನಾವು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿ ಒಂದು ಹಕ್ಕಿ ಇದೆ, ನೀವು ಮತ್ತು ಆ ಹಕ್ಕಿ ಇಬ್ರು ಕೂಡ ಒಂದು ಹೂವನ್ನ ನೋಡ್ತಾ ಇದ್ದೀರಾ.

0: ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ, ಆಯ್ತಾ? ಈಗ ನಿಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲೇ ಆ ಹಕ್ಕಿಯ ಕಣ್ಣಿಗೂ ಆ ಹೂವು ಕಾಣುತ್ತದ? ಇದು ನನ್ನ ಪ್ರಶ್ನೆ. ಸಮಯ ಶುರುವಾಗಿದೆ ಈಗ.
1: ಇಲ್ಲ ಮೇಡಮ್, ಅದು ಹಕ್ಕಿಯೇ ಕಣ್ಣು ತೀಕ್ಷ್ಣವಾಗಿರುತ್ತೆ, ನಮಗಿನ್ನೂ ಬಹಳ ಸೂಕ್ಷ್ಮವಾಗಿರ್ತವೆ ಅದರ ಇದುಗಳು, ನೋಡುವ ದೃಷ್ಟಿಕೋನ.
0: ಓಕೆ,
1: ನಮಗೆ ಕಾಣದ ರೀತಿಯಲ್ಲಿ ಅದು ಕಾಣಬಹುದು, ಯಾಕಂದ್ರೆ ಅದು ನಮ್ಮ ಕಣ್ಣಿಗೆ ಅದು ಒಂದು ಹೂವು ಚಿಕ್ಕದಾಗಿ ಸ್ವಲ್ಪ ಇದಾಗಿ ಕಂಡ್ರೆ ಅದಕ್ಕೆ ಒಂದ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಹಾಗೇನೆ ನಾವು ಒಂದು ಹೂವನ್ನ ಬೇರೆ ರೀತಿಯಲ್ಲಿ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಹಕ್ಕಿ ತನಗೆ ಬೇಕಾದ ದೃಷ್ಟಿಕೋನದಲ್ಲಿ, ಯಾಕಂದ್ರೆ ಅದರ ಸೌಂದರ್ಯವನ್ನು ಹಕ್ಕಿ ಬೇರೆ ರೀತಿ ನೋಡಬಹುದು, ನಾವು ಬೇರೆ ರೀತಿ ನೋಡ್ತಾ ಇದ್ದೀವಿ.
0: ಓಕೆ, ನಿಮ್ ಸಮಯ ಆಗೋಯ್ತು. ಅಂದ್ರೆ ನೀವ್ ಹೇಳೋ ಪ್ರಕಾರ ಹೂವನ್ನ ನೋಡಿದಾಗ ಕಾಣೋ ಬಣ್ಣಕ್ಕಿಂತ ಇನ್ನು ಸೂಕ್ಷ್ಮವಾಗಿ ಹಕ್ಕಿಗಳಿಗೆ ಕಾಣಿಸುತ್ತೆ ಅಂತ ಹೇಳ್ತಿದ್ದೀರಾ, ಕರೆಕ್ಟಾ?
1: ಹೌದು ಮೇಡಮ್.
0: ಇದೇ ನಿಮ್ ಉತ್ತರ? ಏನು ಚೇಂಜ್ ಇಲ್ಲ ಇದ್ರಲ್ಲಿ, ಪಕ್ಕಾ?
1: ಮೇಡಮ್.
0: ಸರಿ, ಹಾಗಾದರೆ ನಿಮ್ಮ ಉತ್ತರವೇನಾಗಿದೆ ನೋಡೇ ಬಿಡೋಣ. ಸರ್, ಪರ್ಫೆಕ್ಟ್ ಸರ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ.
1: ಥ್ಯಾಂಕ್ ಯು ಮೇಡಮ್.
0: ಏನ್ ಅನಿಸ್ತಾ ಇದೆ, ಖುಷಿ ಅನಿಸ್ತಿದ್ಯಾ?
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದೀವಿ ಎಫ್ಎಂ.
0: ಓಕೆ,
1: ಹಾಗೇನೆ ಮತ್ತೆ ಈಗ ನಾವು ಇದನ್ನ ಮಾಡಿ ಭಾಗವಹಿಸಿದ್ದು ಕೂಡ ತುಂಬಾ ಖುಷಿ ಆಯ್ತು.
0: ಎಸ್, ಆಕ್ಚುಲಿ ಇದಕ್ಕೆ ಕಾರಣ ಏನ್ ಗೊತ್ತಾ? ನೋಡಿ, ಸಾಮಾನ್ಯವಾಗಿ ಮನುಷ್ಯರ ಕಣ್ಣಲ್ಲಿ ಒಂದು ಮೂರು ವಿಧದ ಕೋನ್ ಫೋಟೋ ರೆಸೆಪ್ಟರ್ಸ್ ಅಂತ ಹೇಳಿ ಅಂತಾರೆ, ಅಂದ್ರೆ ಅದನ್ನ ಕಣ್ಣಿನ ಸಂವೇದನಾ ಕೋಶಗಳು ಅಂತ ಅನ್ಬೋದು. ಮೂರು ವಿಧದಲ್ಲಿ ಕಾಣಸಿಗುತ್ತೆ, ಅಂದ್ರೆ ಬೆಳಕಿನಿಂದ ಬಣ್ಣಗಳನ್ನ ಗ್ರಹಿಸೋದಕ್ಕೆ. ಆದರೆ ಅನೇಕ ಪಕ್ಷಿಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲ, ಅನೇಕ ಪಕ್ಷಿಗಳಲ್ಲಿ ಈ ವ್ಯವಸ್ಥೆ ನಾಲ್ಕು ವಿಧದಲ್ಲಿದೆ, ಅಂದ್ರೆ ನಮಗಿಂತ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅವು ಬಣ್ಣ ಕೂಡ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಇದು ಅನೇಕ ಪಕ್ಷಿಗಳು ನಿಮ್ಗೆ ನೇರಳಾತೀತ ಬೆಳಕು ಅಥವಾ ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಗೊತ್ತಲ್ವಾ, ಅದನ್ನು ಕೂಡ ಗ್ರಹಿಸಬಲ್ಲವಂತೆ.
1: ಅಷ್ಟೇ ಅಲ್ಲದೆ,
0: ಹಾ ಹೌದು, ಅಷ್ಟೇ ಅಲ್ಲದೆ ಈಗ ನಾವು ಒಂದು ಹೂ ನೋಡ್ತೀವಲ್ವ, ತುಂಬಾ ಸರಳವಾಗಿದೆ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಚೆನ್ನಾಗಿದೆ ನೋಡಪ್ಪ ಹೂವು ಅಂತೀವಿ. ಆದ್ರೆ ಅದೇ ಹೂವು ಮತ್ತೊಂದು ಪಕ್ಷಿಗೆ ಬೇರೆ ಬೇರೆ ಇನ್ನು ಹೆಚ್ಚಿನ ನಾವು ನೋಡಕ್ಕಾಗದಿರೋ ಬಣ್ಣದ ವಿನ್ಯಾಸಗಳೊಂದಿಗೆ ಕಾಣಿಸಬಹುದಂತೆ.
1: ಹೌದು ಮೇಡಮ್.
0: ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ?
1: ಪ್ರಕೃತಿ ತುಂಬಾ ಚೆನ್ನಾಗಿದೆ ಮೇಡಮ್. ಪ್ರಕೃತಿ ಇಲ್ಲದೆ ನಾವಿಲ್ಲ. ಪ್ರಕೃತಿಯಿಂದ ನಾವು ಇವಾಗ ಸ್ವಲ್ಪ ವಿಕೃತಿಗೊಳಿಸಿ ಈಗ ಕೆಲವೊಂದು ವಿಕೋಪಕ್ಕೆ ಒಳಗಾಗ್ತಾ ಇದ್ದೇವೆ.
0: ಖಂಡಿತವಾಗ್ಲೂ ಅದನ್ನ ಮನುಷ್ಯ ಎಚ್ಚೆತ್ಕೋಬೇಕಾಗತ್ತೆ ಮತ್ತು ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ತುಂಬಾ ತುಂಬಾ ಥ್ಯಾಂಕ್ಸ್.
1: ಹಿಮ ಕುಸಿತದಿಂದ ಎಷ್ಟೋ ಜನಗಳ ಸಾವು ನೋವಾಗಿದೆ.
0: ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮಗೋಸ್ಕರ ಗೆದ್ದಿರೋದಕ್ಕೆ ಈ ಒಂದು ಒಳ್ಳೆ ಹಾಡು ಪ್ರಸಾರವಾಗುತ್ತೆ, ಚಿಕ್ಕ ಯಜಮಾನರು ಚಿತ್ರದಿಂದ ಕೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮೇಡಮ್, ಧನ್ಯವಾದಗಳು.
0: ಧನ್ಯವಾದಗಳು. ನಾಗೇಂದ್ರ ಅವರು ಈ ಚಲ ವೀಡಿಯೋದ ಇಷ್ಟು ಹೊತ್ತು ಮಾತಾಡಿದ್ರು, ನಮ್ಮ ಜೊತೆಯಾಗಿ ಸರಿಯಾದ ಉತ್ತರವನ್ನ ಕೊಟ್ಟು ಅವರ ಹಾಡನ್ನ ಗೆದ್ಕೊಂಡ್ರು. ನೀವು ಕೂಡ ಇವರ ಹಾಗೆ ಸರಿಯಾಗಿ ಉತ್ತರ ಕೊಡ್ತೀರಾ, ಟ್ರೈ ಮಾಡ್ತೀರಾ? 9480901013 9480901013 ಐ ಆಮ್ ರೆಡಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬೆಲ್ಲು 101.3 MHz.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:17. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಈ ಸಂಜೆಯ ಕಾರ್ಯಕ್ರಮವನ್ನು ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆ ವಿದ್ಯಾಪತಿ ಚಿತ್ರದ ಗೀತೆ. ವಾಸುಕಿ ವೈಭವ್ ಸುಪ್ರಿಯಾ ರಾಮ್ ಅವರ ಧ್ವನಿಯಲ್ಲಿದೆ. ಸುಜಿತ್ ವೆಂಕಟರಾಮಯ್ಯ ಅವರ ಗೀತರಚನೆಗೆ ದೋಸ್ ಮೋಡ್ ಸಂಗೀತ ನೀಡಿದ್ದಾರೆ.

ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಕೇಳೋಣ ವಿಷ್ಣು ಪ್ರಿಯಾ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಗೋಪಿ ಸುಂದರ್ ಸಂಗೀತ ನೀಡಿದ್ದಾರೆ.

ಋಷಭ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ದೀಪಕ್ ಬ್ಲೂ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಗೀತರಚನೆ ಮಾಡಿದ್ದಾರೆ ಕಲ್ಯಾಣ್ ಚಕ್ರವರ್ತಿ, ಸಂಗೀತ ನೀಡಿದ್ದಾರೆ ಸ್ಯಾಮ್ ಸಿಎಸ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ದ ಡೆವಿಲ್ ಚಿತ್ರದ ಒಂದು ಗೀತೆ ಹರ್ಷಿಕಾ ದೇವಂತ್ ಅಭಯ್ ವಿ ಅವರ ಧ್ವನಿಯಲ್ಲಿದೆ. ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಯುದ್ಧಕಾಂಡ ಚಿತ್ರದ್ದು, ಹೇಶಮ್ ಅಬ್ದುಲ್ ವಹಾಬ್ ಅವರ ಧ್ವನಿಯಲ್ಲಿದೆ. ಪವನ್ ಭಟ್ ಅವರ ಗೀತರಚನೆಗೆ ಪ್ರವೀಣ್ ಕೆವಿ ಸಂಗೀತ ನೀಡಿದ್ದಾರೆ.

ಡೆವಿಲ್ ಚಿತ್ರದ ಇನ್ನೊಂದು ಗೀತೆ ಕಪಿಲ್ ಕಪಿಲನ್ ಚಿನ್ಮಯಿ ಶ್ರೀಪಾದ ಅವರ ಧ್ವನಿಯಲ್ಲಿದೆ. ಪ್ರಮೋದ್ ಮರ್ವಂತೆ ಅವರ ಗೀತರಚನೆಗೆ ಅಜನೀಶ್ ಬಿ ಲೋಕನಾಥ್ ಸಂಗೀತ ನೀಡಿದ್ದಾರೆ.

ಸಿಂಚನ ಅವರ ಧ್ವನಿಯಲ್ಲಿದೆ ಶಾನುಭೋಗರ ಮಗಳು ಚಿತ್ರದ ಗೀತೆ. ಕವಿರಾಜ್ ಅವರ ಗೀತರಚನೆಗೆ ಶಮಿತಾ ಮಲ್ನಾಡ್ ಮತ್ತು ರಮೇಶ್ ಕೃಷ್ಣನ್ ಸಂಗೀತ ನೀಡಿದ್ದಾರೆ.

ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿದೆ ರಾಯಲ್ ಚಿತ್ರದ ಒಂದು ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಎಂಆರ್ ಚರಣ್ ರಾಜ್ ಸಂಗೀತ ನೀಡಿದ್ದಾರೆ.

0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
6: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
5: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
7: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
5: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಆಕಾಶವಾಣಿ ಬೆಂಗಳೂರು, ಸಮಯ 6:10:32. ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. 7:20 ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಗರಿಂದ ಚಿಟ್ಮೇಳದ ವಾದನ ಕೇಳಲಿದ್ದೀರಿ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ರಾತ್ರಿ 7:30 7:34 7:45 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ರಾತ್ರಿ 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ ಮೂಡಿಬರಲಿದೆ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 9:15 ಕೀರ್ತನ ಭಾರದ್ವಾಜ್ ಅವರಿಂದ ಭಾವಗೀತೆಗಳು. 9:30 ಯುವ ವಾಣಿ. ಕಲಬುರಗಿಯ ಜಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ. ನಂತರ ಮೊಬೈಲ್ ಮತ್ತು ಮಕ್ಕಳು, ಈ ಕುರಿತು ಮಾತನಾಡುತ್ತಾರೆ ಶಿಕ್ಷಕಿ ಪ್ರಿಯಾಂಕಾ ಶಂಕರ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ನಮ್ಮ ನಿಲಯದಿಂದ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಎಸ್ಆರ್ ಅನುಷಾ, ಬಿ ಸಿಂಧು ಹಾಗೂ ಹನುಮಂತರಾವ್ ಗೋನ್ವಾರ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಚಿಂತನ ಡಾ ಶುಭಶ್ರೀ ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 6:50 ರೈತರಿಗೆ ಸಲಹೆಗಳು. 7:15 ಎಂ ಗುರುರಾಜ್ ರಾವ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 7:00

45 ನಿಮಿಷಕ್ಕೆ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಲಿದ್ದೀರಿ. ನಂತರ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 10:30 ಸೋನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ, ನೃತ್ಯ ನಿರಂತರ, ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:20 ಚಿತ್ರಗೀತೆಗಳು. 2:40 ರಸಮಂಜರಿ, ಸಂಸ್ಕೃತ ಕಾವ್ಯ ಕಟ್ಟುವ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಉಮಾ ಮಹೇಶ್ವರ ಎನ್. 3:00 ಗುಲ್ಮೋಹರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೆ

0: ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
2: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ದಾಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತ ಆಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು.

0: ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗೋಗ್ಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನು ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಗುಣವತ್ತಾಪೂರ್ಣ ಶಿಕ್ಷೆಯೈವ ವಿಕಸಿತ ಭಾರತಸ್ಯ ನಿರ್ಮಾಣಂ ಸಂಭವೇದಿತಿ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಪ್ರಾಖ್ಯಾಪಯತ್. ಅತ್ರಾವಸರೆ ಸಾ ಅಷ್ಟಚತ್ವಾರಿಂಶತ್ ಶಿಕ್ಷಕೇಭ್ಯಃ ರಾಷ್ಟ್ರೀಯ ಪುರಸ್ಕಾರಾನಪಿ ಪ್ರದತ್ತವತಿ. ಛಾತ್ರಾಣಾಂ ಜೀವನ ಸಂಸ್ಕಾರಾಯ ಪಾಠ್ಯಪುಸ್ತಕೇಭ್ಯಃ ಪರಂ ಗಂತುಂ ಶಿಕ್ಷಕಾನ್ ಪ್ರಾಚೋದಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸಹ ಬಾಲಕೇಶು ಪಟಲ ದರ್ಶನ ವ್ಯಸನಸ್ಯ ನ್ಯೂನೀಕರಣಾಯ ಕ್ರೀಡಾ ಬಹಿರಂಗ ಪ್ರವೃತ್ತಿನಾಂ ಚ ಸಂವರ್ಧನಾಯ ಆಹ್ವಾನಂ ಅಕರೋತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸಾಯಂ ನವದಿಲ್ಲ್ಯಾಂ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಇತ್ಯಸ್ಯ ಶತಾಬ್ದಿ ಸಮಾರೋಹಂ ಸಂಬೋಧಯಿಷ್ಯತಿ. ಭಾರತಸ್ಯ ಪ್ರಧಾನ ನ್ಯಾಯಾಧೀಶ ಸೂರ್ಯಕಾಂತಃ ನವದಿಲ್ಲ್ಯಾಂ ಜಾಯಮಾನೆ ಬ್ರಿಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚೆ ಸ್ವಸ್ಥ ಅಸಹಮತೇಃ ವಿಮರ್ಶ ಸಂಸ್ಕೃತೇಶ್ಚ ಮಹತ್ವಂ ಪ್ರತಿಪಾದಿತವಾನ್. ಜಲೌಘ ಪ್ರಭಾವಿತಾಯ ನೇಪಾಳ ದೇಶಾಯ ಭಾರತೇನ 95 ಟನ್ ಪರಿಮಿತಾ ಸಹಾಯತಾ ಸಾಮಗ್ರಿ ಪ್ರೇಷಿತಾ. ಅಪಿ ಚ ಮಹಿಳಾನಾಂ ಏಷ್ಯಾ ಚಷಕ 20-20 ಪ್ರತಿಸ್ಪರ್ಧಾಯಾಃ ಎ ವರ್ಗಸ್ಯ ಅಂತಿಮ ರೋಮಾಂಚಕ ದ್ವಂದ್ವೇ ಅದ್ಯ ರಾತ್ರೌ ದುಬೈ ನಗರೆ ಚಿರ ಪ್ರತಿದ್ವಂದ್ವಿನಾ ಪಾಕಿಸ್ತಾನೇನ ಸಹ ಯೋಚ್ಯತೆ ಭಾರತಂ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಅದ್ಯ ಉದಘೋಷಯತ್ ಯತ್ ವಿಕಸಿತ ಭಾರತಸ್ಯ ಸ್ವಪ್ನಃ ತದೈವ ಸಂಪತ್ಸ್ಯತೆ ಯದಾ ಶಿಕ್ಷಾ ಗುಣವತ್ತಾ ಪೂರ್ಣಾ ಸಂಭವಿಷ್ಯತಿ. ಶಿಕ್ಷಕ ದಿವಸಾವಸರೆ ನವದಿಲ್ಲ್ಯಾಂ ಆಯೋಜಿತೆ 26th ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರ ಸಮಾರೋಹೆ ಸಂಬೋಧಯಂತಿ ಸಾ ಪ್ರಾವೋಚತ್ ಯತ್ ಯಃ ಸಮಾಜಃ ಶಿಕ್ಷಕಾನಾಂ ಆದರಂ ವಿದಧಾತಿ ಸ ಏವ ವಸ್ತುತಃ ಪ್ರಗತಿಶೀಲಃ ಸಮಾಜಃ ಮನ್ಯತೆ. ರಾಷ್ಟ್ರಪತಿಃ ಪ್ರತ್ಯಪಾದಯತ್ ಯತ್ ಅಸ್ಮಾಕಂ ಸಂವಿಧಾನೆ ನಿಹಿತಸ್ಯ ಸಮಾನಾವಸರಸ್ಯ ಯಥಾರ್ಥ ಪ್ರಾಪ್ತೌ ಶಿಕ್ಷೈವ ಸರ್ವೋತ್ಕೃಷ್ಟಂ ಸಾಧನಂ ವರ್ತತೆ. ಪ್ರಾಥಮಿಕ ವಿದ್ಯಾಲಯೇಷು ಛಾತ್ರಾಣಾಂ ವಿದ್ಯಾತ್ಯಾಗಮಾನಾಂಕಸ್ಯ ದೂರೀಕರಣೆ ಶಿಕ್ಷಕಾಣಾಂ ಪ್ರಯಾಸಾಃ ಏವ ಹೇತುಭೂತಾಸ್ಸಂತಿ. ಸಾನ್ಯರೂಪಯತ್ ಯತ್ ಶೈಕ್ಷಿಕ ಉತ್ಕೃಷ್ಟತಾ ಕೌಶಲ ಸಂವರ್ಧನಂ ಉದ್ಯಮಿತಾ ಚ ರಾಷ್ಟ್ರಸ್ಯ ವಿಕಾಸೆ ನಿರ್ಣಾಯಕಂ ಯೋಗದಾನಮಾವಹಂತಿ. ಭಾರತಂ ಜ್ಞಾನಶಕ್ತಿಂ ವಿಧಾಯ ಜಗತಿ ಕೌಶಲ ರಾಜಧಾನಿತ್ವೇನ ಪ್ರತಿಷ್ಠಾಪಯಿತುಂ ದೇಶಸ್ಯ ಪ್ರಾಥಮಿಕತಾ ವರ್ತತೆ. ಸಾ ಪ್ರತಿಪಾದಿತವತಿ ಯತ್ ಜ್ಞಾನಂ ಶಕ್ತ್ಯಾಃ ಮಹತ್ತರಃ ಸ್ರೋತಃ ಅಸ್ತಿ. ಯಜ್ಜನಂ ಸ್ವಾತಂತ್ರ್ಯೇಣ ಚಿಂತಯಿತುಂ ಸುವಿಜ್ಞಾತಾನ್ ನಿರ್ಣಯಾನ್ ಗ್ರಹೀತುಂ ರಾಷ್ಟ್ರವಿಕಾಸೆ ಸಾರ್ಥಕಂ ಅವಧಾನಂ ದಾತುಂ ಚ ಸಾಮರ್ಥ್ಯಂ ಪ್ರಯಚ್ಛತಿ. ರಾಷ್ಟ್ರಪತಿ ವರ್ಯ ಅವದತ್ ಯತ್ ಕರ್ತವ್ಯನಿಷ್ಠಾಃ ಶಿಕ್ಷಕಾಃ ರಾಷ್ಟ್ರ ನಿರ್ಮಾಣಸ್ಯ ಅಗ್ರಿಮ ಪಂಕ್ತೌ ತಿಷ್ಠಂತಃ ಶಿಲ್ಪಿನಃ ಸಂತಿ.
5: ಹಮಾರೆ ಸಂವಿಧಾನ ಮೇ ನಿಹಿತ ಅವಸರ ಕಿ ಸಮಾನತಾ ಕೆ ಆದರ್ಶಕ್ಕೆ ಕಾರ್ಯರೂಪ ದೇನೆ ಕಾ ಸಬ್ಸೆ ಪ್ರಭಾವೀ ಮಾಧ್ಯಮ ಶಿಕ್ಷಾ ಹೈ. ಹಮಾರೆ ದೇಶ ಮೇ ಪ್ರಾಯಮರಿ ಸ್ಕೂಲ್ ಡ್ರಾಪ್ ಔಟ್ ರೇಟ್ 12 ವರ್ಷ ಪಹಲೆ ಲಗಭಗ 4.5% ಥಾ. ಅಬ್ ಯೇ ಡ್ರಾಪ್ ಔಟ್ ರೇಟ್ ನಹೀ ಕೆ ಬರಾಬರ್ ಹೈ. ಉಪಲಬ್ಧಿ ಶಿಕ್ಷಕೋ ಕೆ ಪ್ರಯಾಸೋ ಸೆ ಸಂಭವ ಹೋ ಸಕಿ ಹೈ. ಇಸ್ ರಾಷ್ಟ್ರೀಯ ಸಫಲತಾ ಕೆ ಲಿಯೆ ಮೇ ಸಭಿ ಶಿಕ್ಷಕೋ ಬಹುತ್ ಬಹುತ್ ಬಧಾಯಿ ದೇನಾ ಚಾಹೂಂಗಾ.
4: ರಾಷ್ಟ್ರಪತಿನಾ ನಾರಿ

0: ಅಧಿಕಾರ ಸಂರಕ್ಷಣಾಯ ಸಾವಿತ್ರಿಬಾಯಿ ಫುಲೆ ಮಹೋದಯಾಯಾಹ ಪಾವನ ಸ್ಮೃತಿರಪಿ ಸಪ್ರಶ್ರಯಂ ಸಮುದ್ಭಾವಿತ. ಅತ್ರಾವಸರೆ ರಾಷ್ಟ್ರಪತಿ ಮಹೋದಯ ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರಾನ್ ಸಮರ್ಪಯತ್. ಸಪ್ತವಿಂಶತಿ ರಾಜ್ಯೇಭ್ಯ ಸಪ್ತ ಕೇಂದ್ರಶಾಸಿತ ಪ್ರದೇಶೇಭ್ಯ ಕೇಂದ್ರ ಸರ್ವಕಾರಸ್ಯ ಷಡ್ಭ್ಯ ಸ್ವಾಯತ್ತ ಸಂಘಟನೆಭ್ಯಶ್ಚ ಚಿತಾಃ ಅಷ್ಟಚತ್ವಾರಿಂಶತ್ ವಿದ್ಯಾಲಯೀಯಾಃ ಅಧ್ಯಾಪಕಾಃ ಏತಾನ್ ಪುರಸ್ಕಾರಾನ್ ಪ್ರಾಪ್ತವಂತಃ. ಸಹೈವ ರಾಷ್ಟ್ರಪತಿಃ ಉಚ್ಚ ಶಿಕ್ಷಣ ಸಂಸ್ಥಾನಾನಾಂ ಅಥ ಚ ಪಾಲಿಟೆಕ್ನಿಕ್ ಸಂಸ್ಥಾನಾನಾಂ ಏಕವಿಂಶತಿ ಪ್ರಾಧ್ಯಾಪಕೇಭ್ಯಃ ರಾಷ್ಟ್ರೀಯ ಸಮ್ಮಾನಂ ಪ್ರಾಯಚ್ಛತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಾಪಕಾನ್ ಸಮಾಹೂತವಾನ್ ಯತ್ತೇ ಕೇವಲಂ ಪಾಠ್ಯಪುಸ್ತಕೇಷು ಆತ್ಮಾನಂ ನಬದ್ಧ್ವಾ ಛಾತ್ರಾಣಾಂ ಜೀವನ ಸಂಸ್ಕಾರೇ ಬಾಲ್ಯಭಾವಸ್ಯ ಸುರಕ್ಷಾಯೈ ಮಹತ್ತರಂ ದಾಯಿತ್ವಂ ನಿರ್ವಹೇಯುಃ. ಗತದಿನೆ ನವದಿಲ್ಯಾಂ ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರ ವಿಜೇತೃಭಿಃ ಸಹ ಸಂವಾದಂ ಕುರುವನ್ ಶ್ರೀಮೋದಿ ಏತಾನ್ ವಿಚಾರಾನ್ ನ್ಯರೂಪಯತ್. ಸಾಮಾಜಿಕ ಸಂಚಾರ ಪಟಲೆ ಅಸ್ಯ ಸಂವಾದಸ್ಯ ಕತಿಪಯಾನ್ ದೃಶ್ಯ ಕ್ಷಣಾನ್ ಸಂಯೋಜ್ಯ ಪ್ರೇಷಿತೆ ಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿಣಾ ವಿಶೇಷತಯಾ ಬಲಂ ದತ್ತಂ ಯತ್ ಶಿಕ್ಷಕಾಃ ಸುನಿಶ್ಚಿನುಯುಃ ಯತ್ ಪ್ರತ್ಯೇಕಸ್ಮಿನ್ ಛಾತ್ರೆ ವಿದ್ಯಮಾನಃ ಬಾಲಕಃ ಸದಾ ಸಜೀವಃ ತಿಷ್ಠೇತ್. ತದರ್ಥಂ ಶಿಕ್ಷಕಾಃ ಸ್ವಾಂತರ್ಗತಮಪಿ ಬಾಲ್ಯಭಾವಂ ರಕ್ಷಯೇಯುಃ. ಸಹ ಪ್ರತ್ಯಪಾದಯತ್ ಯತ್ ಬಾಲಕೇಷು ವಾಸ್ತವಿಕ ಪರಿವರ್ತನಮಾನೇತುಂ ಶಿಕ್ಷಕಾಃ ಕೇವಲಂ ಪಾಠ್ಯಕ್ರಮೇ ಸೀಮಿತಾಃ ನ ಭೂತ್ವಾ ತೇಷಾಂ ಸಮಗ್ರ ಜೀವನೇನ ಸಹ ಏಕೀ ಭವೇಯುಃ.
1: ಪೂರಿ ಶಿಕ್ಷಾ ಜಗತ್ ಹಮೇ ಪಹಲೆ ಕಿತಾಬೋ ಬಹಾರ ನಿಕಲ್ ಕರ್ಕೆ ಸಿಲೆಬಸ್ ಬಹಾರ ನಿಕಲ್ ಕರ್ಕೆ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ. ಬಚಪನ್ ಮರನೆ ನೀ ದೇನಾ ಚಾಹಿಯೇ ಔರ್ ಬಚಪನ್ ಬನಾಯೇ ರಖನೇ ಕಾ ಸಬ್ಸೆ ಬಡಾ ಕಾಮ್ ಟೀಚರ್ ಕಾ ಥಾ. ಟೀಚರ್ ಕಾ ಕಾಮ್ ಹೈ ಕಿ ಉಸ್ಕೆ ಭೀತರ್ ಕಾ ಬಚಪನ್ ಬನಾ ರಹೇ.
0: ಸ್ವಾಸ್ಥ್ಯ ಸಾಮಾಜಿಕ ಪ್ರಕರಣೇಷು ಕಥಯನ್ ಶ್ರೀಮೋದಿ ಬಾಲಕೇಷು ಪ್ರವರ್ಧಮಾನಾಂ ಪಟಲ ದರ್ಶನ ವ್ಯಸನಂ ಪ್ರತಿ ಗಭೀರಾಂ ಚಿಂತಾಂ ಪ್ರಕಟಿತವಾನ್. ಅಸ್ಯ ಪಟಲ ವ್ಯಸನಸ್ಯ ಉಪಶಮನಾಯ ಸಹ ಕ್ರೀಡಾ ಪ್ರೋತ್ಸಾಹನಂ ಬಹಿಃ ಕ್ರೀಡಾ ಪ್ರವೃತ್ತಿಃ ಸರ್ಜನಾತ್ಮಕ ಕಾರ್ಯಾಣಿ ಚ ಪ್ರಭಾವಶಾಲಿನಃ ಉಪಾಯಾಃ ಸಂತೀತಿ ವ್ಯಚಾರಯತ್.
1: एक विषय है स्क्रीन टाइम. अब ये एक प्रकार का एडिक्शन है. मेरे मन में एक विचार आता है या तो वो बच्चा खेल कूद के अंदर बहुत रुचि लेने लग जाएगा. फिर खेल कूद मतलब वो वीडियो गेम नहीं, मैंने एक्चुअली मैदान में वो खेलना, तो धीरे धीरे वो उसमें से बाहर आ सकता. और ऐसे में क्रिएटिविटी की तरफ हम बच्चों को जितना ज्यादा जोड़ेंगे और हमने ऐसे कुछ न कुछ कार्यक्रमों को आदत बनानी चाहिए.
0: ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಶಿಕ್ಷಕ ದಿವಸಾವಸರೆ ರಾಷ್ಟ್ರಪತಿನಃ ದ್ರೌಪದಿ ಮುರ್ಮುವರ್ಯಾಯಾಃ ಏಕಂ ವಶಿಷ್ಟಂ ಅಲೇಖಂ ಸಾಮಾಜಿಕ ಸಂಚಾರ ಪಟಲೆ ಪ್ರಾಸಾರಯತ್. ಸ್ವೀಯ ಸಂದೇಶೆ ಶ್ರೀಮೋದಿ ಅಲಿಖತ್ ಯತ್ ಅಯಮಾಲೇಖಃ ಅಧ್ಯಾಪನ ಕರ್ಮ ಮಾನವತಾಯಾಃ ನವನಿರ್ಮಾಣಸ್ಯ ಸ್ವತಂತ್ರ ಚಿಂತನಸ್ಯ ಜಿಜ್ಞಾಸಾಭಾವಸ್ಯ ಚ ಪ್ರವರ್ಧನಾರ್ಥಂ ಪವಿತ್ರ ಕಾರ್ಯತ್ವೇನ ಸವಿಸ್ತರಂ ಪ್ರಸ್ತೌತಿ. ಸಹ ನ್ಯರೂಪಯತ್ ಯತ್ ರಾಷ್ಟ್ರಪತಿಃ ಛಾತ್ರಾನ್ ಉತ್ತಮ ಮಾನವರೂಪೇಣ ನಿರ್ಮಾತುಂ ಶಿಕ್ಷಕಾಣಾಂ ಸಮಾಹ್ವಾನಂ ಕೃತವತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸಾಯಂ ನವದಿಲ್ಯಾಂ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಇತ್ಯಸ್ಯ ಶತಾಬ್ದಿ ಸಮಾರೋಹಂ ಸೋತ್ಸಾಹಂ ಭಾಗಂ ಭಜಿಷ್ಯತಿ. ಅತ್ರಾವಸರೆ ಶ್ರೀಮೋದಿ ಸಭಾಮಪಿ ಸಂಬೋಧಯಿಷ್ಯತಿ. ದಿಲ್ಲಿ ವಿಶ್ವವಿದ್ಯಾಲಯಸ್ಯ ಶೀರ್ಷಘಟಕ ರೂಪೇಣ ಪ್ರತಿಷ್ಠಿತಃ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಇತ್ಯೇತತ್ ಭಾರತಸ್ಯ ಉಚ್ಚಶಿಕ್ಷಾ ಸಂಸ್ಥಾನೇಷು ಅಗ್ರಗಣ್ಯಃ ಮನ್ಯತೆ. ವಿದೇಶ ಮಂತ್ರಾಲಯಃ ಅವದತ್ ಯತ್ ನೇಪಾಲ ದೇಶಸ್ಯ ಜಲಾಪ್ಲಾವಿತಾತ್ ತ್ರಿಶೂಲಿ ಆಪಣ ಕ್ಷೇತ್ರಾತ್ ಪಂಚವರ್ಷೀಯ ಬಾಲಕೇನ ಸಹ ಇತೋಪಿ ತ್ರಯಃ ಭಾರತೀಯಾಃ ನಾಗರಿಕಾಃ ರಕ್ಷಿತಾಃ. ಯೇನ ರಕ್ಷಿತಾನಾಂ ಭಾರತೀಯಾನಾಂ ಸಂಖ್ಯಾ ಏಕೋನಸಪ್ತತ್ಯಧಿಕೈಕಶತಂ ಅಭವತ್. ಎಂಇಎ ಪ್ರವಕ್ತಾ ರಣಧೀರ ಜಾಯಸವಾಲಃ ಹ್ಯಃ ಅವದತ್ ಯತ್ ಪಂಚಸಪ್ತತ್ಯಧಿಕದ್ವಿಶತಂ ಯಾವತ್ ಭಾರತೀಯಾಃ ನಾಗರಿಕಾಃ ಲುಪ್ತಾಃ ಸಂತಿ. ಪ್ರವಕ್ತಾ ಅವದತ್ ಯತ್ ಗತ ಮಾಸಸ್ಯ ಷಡ್ವಿಂಶತಿ ದಿನಾಂಕೇ ನೇಪಾಲದೇಶೆ ವಿನಾಶಕಾರಿ ಆಕಸ್ಮಿಕ ಜಲಾಪ್ಲಾವನಾತ್ ಆರಭ್ಯ ಭಾರತೇನ ನೇಪಾಲದೇಶಾಯ ಪ್ರಾಯಃ ಪಂಚನವತಿ ಟನ್ಮಿತ ಸಹಾಯತಾ ಸಾಮಗ್ರಿ ಪ್ರೇಷಿತ. विदेश मंत्रालयस्य प्रवक्ता अवदत् यत् नेपालस्य सर्वकारस्य

0: आवश्यकतानुसारं भारतं नेपालाय निरन्तरं साहाय्यं प्रदास्यति। भारतस्य मुख्यन्यायाधीशः सूर्यकान्तः अद्य स्वस्थमतभिन्नतायाः विचारविमर्शस्य च संस्कृतेः महत्वम् अधोरेखितवान्। नवदिल्ल्याम् आयोक्ष्यमाणस्य ब्रिक्स मुख्यन्यायाधीशानां मञ्चस्य अंशत्वेन भारतस्य मुख्यन्यायाधीशेन अद्य ब्रिक्स सदस्यराष्ट्राणां सहभागीराष्ट्राणां च प्रतिनिधिमण्डलं सम्बोधितम्। समयोचितं पूर्वानुमेयं च न्यायदानम् आवश्यकमिति सः अस्मिन् विषये बलं प्रदत्तवान्। सः स्मरणम् अकरोत् यत् कथं नालन्दा विश्वविद्यालयः अत्यन्तं प्रख्यातं शैक्षणिककेन्द्रमासीत्, यत्र समग्रविश्वस्य छात्राः संशोधकाः च विना कस्यापि भेदभावेन बाधया वा प्रवेशिताः आसन्। महिलानाम् एशिया चषक विंशति प्रतिविंशति प्रतिस्पर्धायाः ए वर्गस्य अन्तिम रोमाञ्चकद्वन्द्वे अद्य रात्रौ दुबई नगरे चिरप्रतिद्वन्द्विना पाकिस्तानेन सह भारतं योत्स्यते। इति वार्ताः।
1: आकाशवाणी बेंगलुरु विज्ञानद मुन्नडे।
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
3: ಸೋಪು ಅಥವಾ ಮಾರ್ಜಕ ಕೀಟಾಣುಗಳನ್ನ ಹೇಗೆ ಹೊಡೆದೋಡಿಸುತ್ತೆ ಗೊತ್ತಾ? ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ಕೇಳ್ಕೊಂಡು ಬಂದಿರೋ ಒಂದಷ್ಟು ಮಾತುಗಳ ಪೈಕಿ ಆಚೆಯಿಂದ ಬಂದ ತಕ್ಷಣ ಸೋಪ್ ಹಾಕಿ ಕೈಕಾಲು ತೊಳಿ, ಸೋಪಲ್ ಮೊದಲು ಚೆನ್ನಾಗಿ ಕೈಕಾಲು ತೊಳೆದು ನಂತರ ಊಟ ಮಾಡು, ಇಂತಹ ಎಷ್ಟೋ ಸಂಭಾಷಣೆಗಳು ಸೇರಿವೆ. ಕೊರೋನಾ ಸಮಯದಲ್ಲಂತೂ ಇದೊಂದು ಅಲಿಖಿತ ನಿಯಮವೇ ಆಗೋಗಿತ್ತು. ಬರೀ ನೀರಲ್ಲಿ ಕೈ ತೊಳೆದ್ರೆ ಸಾಲದು, ಸೋಪ್ ಹಾಕೇ ತೊಳಿಬೇಕು. ಆಗ್ಲೇ ಅದು ಶುಚಿಯಾಗಿದೆ ಅನ್ನಿಸ್ಕೊಳ್ಳೋದು ಯಾಕೆ? ಬನ್ನಿ ಸೋಪಿನ ರಹಸ್ಯ ತಿಳಿಯೋಣ. ಇಲ್ಲಿ ಸೋಪು ಅಂದ್ರೆ ಬರೀ ಸಾಬೂನಲ್ಲ, ಘನ ಹಾಗೂ ದ್ರವ ಎರಡೂ ರೂಪದ್ದು. ಯಾವ ರೂಪದಲ್ಲಾದ್ರೂ ಇರಲಿ, ಸೋಪ್ ಮಾತ್ರ ಒಂದು ಜಾದೂ ಸಾಮಗ್ರಿ ಅಂತಲೇ ಹೇಳ್ಬಹುದು. ಸ್ವಲ್ಪವೇ ಪ್ರಮಾಣದಲ್ಲಿ ತಗೊಂಡು ಒಂದೆರಡು ಚಮಚ ನೀರ್ ಸೇರಿಸಿ ಉಜ್ಜಿದ್ರೆ ಸಾಕು, ಸದ್ದೇ ಇಲ್ಲದೆ ಕೀಟಾಣುಗಳನ್ನ ನಾಶ ಮಾಡುತ್ತೆ. ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗೇ ಹುಟ್ಟುತ್ತೆ ಅಲ್ವಾ? ಹೇಳ್ತೀನಿ. ಒಂದು ಸೋಪಿನ ಕಣವನ್ನ ಕಲ್ಪನೆ ಮಾಡಿಕೊಳ್ಳಿ. ಈ ಕ್ಯಾಪ್ಸ್ಯೂಲ್ ಮಾತ್ರೆ ಥರದ್ದು, ಅದಕ್ಕೆ ಎರಡು ಪದರಗಳಿರುತ್ತೆ. ಒಂದು ಪದರಕ್ಕೆ ನೀರು ಅಂದ್ರೆ ಬಹಳ ಇಷ್ಟ, ಇನ್ನೊಂದು ಪದರಕ್ಕೆ ಜಿಡ್ಡಿನಾಂಶ ಅಂದ್ರೆ ತುಂಬಾ ಪ್ರೀತಿ. ಇಂಥ ಕೋಟ್ಯಂತರ ಸಣ್ಣ ಸಣ್ಣ ಕಣಗಳಿರೋ ಸೋಪನ್ನ ಕೈಗೆ ಹಾಕಿ ಉಜ್ಜಿದಾಗ ಆ ಎಲ್ಲಾ ಕಣಗಳು ಶಿಸ್ತಿನ ಸಿಪಾಯಿಗಳ ಹಾಗೆ ನೇರವಾಗಿ ನಿಲ್ಲುತ್ತವೆ. ನೀರನ್ನ ಇಷ್ಟಪಡೋ ಪದರ ಹೊರಭಾಗದಲ್ಲಿದ್ರೆ, ಜಿಡ್ಡನ್ನ ಇಷ್ಟಪಡೋ ಪದರ ಒಳಗಿರುತ್ತೆ. ಉಜ್ಜಿ ತೊಳೆದ ತಕ್ಷಣ ಜಿಡ್ಡು ಕೊಳೆ ಎಲ್ಲವನ್ನ ತೆಗೆದುಹಾಕುತ್ತೆ. ಇದಕ್ಕೆ ನಾವೊಂದು ಉದಾಹರಣೆ ತಗೊಳ್ಳೋಣ. ಬಹುತೇಕ ಎಲ್ಲಾ ವೈರಾಣುಗಳ ಹೊರಪದರ ಕೊಬ್ಬಿನಾಂಶದಿಂದ ನಿರ್ಮಾಣ ಆಗಿರುತ್ತೆ. ಸೋಪು ಅದಕ್ಕೆ ತಾಕುತ್ತಲೆ ಸೋಪಿನ ಕಣಗಳು ಆ ವೈರಾಣುಗಳಿಗೆ ಭದ್ರವಾಗಿ ಅಂಟ್ಕೊಂಡು ಅದರ ಮೇಲಿನ ಜಿಡ್ಡಿನಾಂಶವನ್ನ ತನ್ನ ಒಳಪದರಕ್ಕೆ ಹೀರ್ಕೊಳ್ಳೋಕೆ ಆರಂಭಿಸುತ್ತೆ. ಆಗ ವೈರಾಣುಗಳು ಇಬ್ಭಾಗವಾಗಿ ಛಿದ್ರಗೊಂಡು ನಾಶವಾಗುತ್ತೆ. ಅಂದ್ರೆ ಸೋಪಿನ ಕಣಗಳು ಪ್ರತಿ ವೈರಾಣುವನ್ನು ಸುತ್ತುವರೆದು ಅದರ ಮೇಲ್ಪದರದ ಕೊಬ್ಬಿನಾಂಶವನ್ನ ಹೀರ್ಕೊಂಡು ತನ್ನ ಒಳಪದರದಲ್ಲಿ ಶೇಖರಿಸುತ್ತೆ. ಹೀಗ್ ಮಾಡಿದಾಗ ವೈರಾಣುಗಳು ತುಂಡಾಗಿ ಶಕ್ತಿ ಕಳೆದುಕೊಳ್ಳುತ್ತವೆ. ಬರೀ ಕಣ್ಣಿಗೆ ಖಂಡಿತ ಇದು ಕಾಣೋದಿಲ್ಲ, ಆದ್ರೆ ಸೂಕ್ಷ್ಮ ದರ್ಶಕದಲ್ಲಿ ನೋಡಬಹುದು. ಇಲ್ಲಿ ಒಂದು ಕಿವಿ ಮಾತು ಇದೆ, ಸೋಪ್ ತಗೊಂಡು ನೀರನ್ನ ಸೇರಿಸಿ ನೊರೆ ಬರ್ಸಿ ತೊಳೆದ್ಬಿಟ್ರೆ ಸಾಕಾ? ಖಂಡಿತ ಅದರಿಂದ ಕೊಳೆಯಾಗ್ಲಿ ಕೀಟಾಣುವಾಗ್ಲಿ ನಾಶ ಆಗೋದಿಲ್ಲ. ಕನಿಷ್ಠ ಪಕ್ಷ 20-30 ಸೆಕೆಂಡ್ಗಳ ಕಾಲ ಸೋಪ್ ಹಾಕಿದ ಭಾಗವನ್ನ ಉಜ್ಜಿ ತೊಳಿಬೇಕು. ಹಾಗೆ ಮಾಡಿದಾಗ ಬಹುತೇಕ ವೈರಾಣುಗಳು ನಾಶ ಹೊಂದಿ ನೀರಲ್ಲಿ ಸ್ವಚ್ಛಗೊಳಿಸಿದಾಗ ಅದರ ಜೊತೆ ಹರಿದು ಹೋಗಿ ಬಿಡುತ್ತೆ. ಇನ್ನು ನೀರು ಎಲ್ಲಾ ಕಡೆ ಸಿಗ್ಬೇಕಲ್ವಾ? ಅಂಥ ನೀರು ಸಿಗದಿರೋ ಕಡೆ ಏನ್ ಮಾಡೋದು ಅಂತೀರಾ? ಎಲ್ಲರ ನೆನಪು ಇನ್ನೂ ಹಚ್ಚ ಹಸಿರಾಗೇ ಇದೆ ಅನ್ಕೊಳ್ತೀನಿ. ಕೊರೋನಾ ಸಮಯನ ನೆನಪಿಸ್ಕೊಳ್ಳಿ. ಹ್ಯಾಂಡ್ ಸ್ಯಾನಿಟೈಸರ್ ಬಹಳ ಪ್ರಸಿದ್ಧಿಗೆ ಬಂದ ಕಾಲ ಅದು. ಅವುಗಳಿಂದ ಕೈಗಳನ್ನ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ನೀರು ಬೇಕಿಲ್ಲ. ಇದು ಸೋಪಿನಷ್ಟು ಪರಿಣಾಮಕಾರಿಯ ಅಂತ ಅಂದ್ರೆ ಖಂಡಿತ ಅಲ್ಲ, ಆದ್ರೆ ತುರ್ತಿನ ಸಮಯಕ್ಕೆ ಒದಗಿ ಬರುತ್ತೆ. ಈ ಸ್ಯಾನಿಟೈಸರ್ಗಳು ಸಮರ್ಥವಾಗಿ ಕೆಲಸ ಮಾಡಬೇಕು ಅಂದರೆ ಆಲ್ಕೋಹಾಲ್ ಮಿಶ್ರಿತ ಸ್ಯಾನಿಟೈಸರ್ಗಳನ್ನೇ ಬಳಸಬೇಕು. ಮುಂದಿನ ಬಾರಿ ಕೈಕಾಲು ತೊಳೆಯೋ ಸಮಯದಲ್ಲಿ ಅದನ್ನೊಂದು ಕಿರಿಕಿರಿ ಕೆಲಸ ಅಂತ ನೋಡದೆ ಆಕ್ಷನ್ ಸಿನಿಮಾದಲ್ಲಿ ಪಾಲ್ಗೊಳ್ಳೋ ಥರ ಉಜ್ಜಿ ನೊರೆ ಬರೆಸಿ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಶುಚಿಯಾದ ಊಟನ ಸೇವಿಸಿ.
2: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
4: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:35.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಆಕಾಶವಾಣಿ ಬೆಂಗಳೂರು, ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸೆಪ್ಟೆಂಬರ್ 1 ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕೇತನ್ ಎಂಬ 19 ವರ್ಷದ ಬಾಲಕ ಕಾಣೆಯಾಗಿದ್ದಾರೆ. 5.8 ಅಡಿ ಎತ್ತರ, ಬಿಳಿ ಮೈಬಣ್ಣ, ತುಂಡು ಮುಖ, ನೀಲಿ ಮತ್ತು ಬಿಳಿ ಬಣ್ಣದ ಕಣ್ಣುಗಳನ್ನು ಹೊಂದಿದ್ದಾರೆ. ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾಗುವಾಗ ಹಸಿರು ಬಣ್ಣದ ಟೀಶರ್ಟ್ ಹಾಗೂ ನೈಟ್ ಪ್ಯಾಂಟ್ ಧರಿಸಿದ್ದಾರೆ. ಇವರ 2 ಕಿವಿಯಲ್ಲಿ ನಕ್ಷತ್ರ ಆಕಾರದ ಓಲೆಯನ್ನು ಧರಿಸಿದ್ದಾರೆ. ದಿಲೀಪ್ ಕುಮಾರ್ ಎಂಬ 62 ವರ್ಷದ ವೃದ್ಧರೊಬ್ಬರು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, 5.3 ಅಡಿ ಎತ್ತರ, ತುಂಡು ಮುಖ, ಗೋಧಿ ಮೈಬಣ್ಣ ಹೊಂದಿದ್ದಾರೆ. ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:37 ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
3: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾನ ಸೇರಿ ಕೂಗಿ.
4: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ 3 ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ 1 ಹಾಗೂ 3 ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು, ಮಾಸಾಂತ್ಯದ ವೇಳೆಗೆ 180-200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರು

0: ರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು, ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನ ಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 MBBS

0: ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3ರಂದು ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ
6: ಸರ್. ನಮಸ್ತೆ ಸರ್.
5: ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ಅಗ್ರಿ ಸ್ಟಾರ್ಟ್ಅಪ್ ಮಾಡ್ರಿ ಮಾಡ್ರಿ ಅಂತ ನಮ್ಮ ಸರ್ಕಾರಗಳು ಹೇಳ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ರೈತರ ಮಕ್ಕಳು ಕೂಡ ಈ ಬಗ್ಗೆ ಅನೇಕ ಬಾರಿ ವಿಚಾರ ಮಾಡಿದ್ದಾರೆ. ತಾವು ಕೂಡ ಒಂದು ನಮ್ಮದೇ ಆದ ಒಂದು ಸ್ವಂತ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಕೊಂಡು ಬಿಡೋಣ ಅಂತ. ಹಾಗಾಗಿ ಅಗ್ರಿ ಸ್ಟಾರ್ಟ್ಅಪ್ನಿಂದ ಸಾಕಷ್ಟು ಅವಕಾಶಗಳು, ಅವರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಇದ್ದಾವೆ ಅನ್ನೋದು ನಾವು ಕೇಳಿದ್ದೇವೆ. ಅನೇಕರು ಈಗಾಗಲೇ ಬದುಕನ್ನು ಕಟ್ಕೊಂಡಿದ್ದಾರೆ. ಸಾಕಷ್ಟು ಯುವಕ ಯುವತಿಯರು, ಇವತ್ತು ರೈತರ ಮಕ್ಕಳಾದವರು ಈ ಬಗ್ಗೆ ಮಾಹಿತಿ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಈ ಬಗ್ಗೆ ತಿಳಿಸ್ಕೊಳ್ಳಿ ಡಾಕ್ಟರ್ ಪ್ರಹ್ಲಾದ್ ಅವರೇ.
6: ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಸ್ಟಾರ್ಟ್ಅಪ್ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟವಾದ ಸಮಸ್ಯೆಗೆ, ಯಾವುದೇ ಸಮಸ್ಯೆ ಆಗಲಿ, ಕೃಷಿ ಮತ್ತು ಕೃಷಿಯೇತರ ಸಮಸ್ಯೆಗಳಾಗಿ ಹೊಸ ಸಮಸ್ಯೆಗೆ ಅದಕ್ಕೆ ಉಪಯುಕ್ತವಾದ ಅಥವಾ ವಾಣಿಜ್ಯಕರವಾದ ಪರಿಹಾರವನ್ನು ಕೊಡುವಂಥದ್ದೇ ಅಗ್ರಿ ಸ್ಟಾರ್ಟ್ಅಪ್. ಯಾವುದೇ ಒಂದು ವಿಷಯವಾಗಿರಲಿ, ಕೃಷಿ ಸಂಬಂಧಿತ ವಿಷಯ ಆಗಲಿ, ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡೋದೇ ಅಗ್ರಿ ಸ್ಟಾರ್ಟ್ಅಪ್. ಓಕೆನಾ? ನಾವೀಗ ಹೇಳ್ತಾ ಇರ್ತೀವಿ ಈ ಸ್ಟಾರ್ಟ್ಅಪ್ ಅನ್ನೋದು ತುಂಬ ನಮ್ಮ ದೇಶದಲ್ಲದೆ ಎಲ್ಲ ದೇಶದಲ್ಲೂ ಈ ಅಗ್ರಿ ಸ್ಟಾರ್ಟ್ಅಪ್. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಇನಿಷಿಯೇಟಿಂಗ್ 2016 ಬಂದಿದ್ದು. ಈ ಸ್ಟಾರ್ಟ್ಅಪ್ ಅನ್ನೋ ಒಂದು ಪದ ಪರಿಕಲ್ಪನೆ 2016 ಬಂದಿದ್ದು. ಸೊ ಆಗಿಂದ ಈ 10 ವರ್ಷಗಳು, ಈಗ 2026 ತನಕ ಹಲವಾರು ಸ್ಟಾರ್ಟ್ಅಪ್ಗಳು ತನ್ನದೇ ಆದ ಒಂದು ಫೀಲ್ಡ್ಗಳಲ್ಲಿ ಅದು ಏನು ಪರಿಹಾರವನ್ನು ಕೃಷಿ ಕ್ಷೇತ್ರಕ್ಕೆ ಕೊಡ್ತಾ ಬಂದಿದೆ. ನೀವೆಲ್ಲ ನೋಡ್ಬೋದು, ನಮ್ಮ ಭಾರತ ದೇಶ 2nd ಪಡ್ಕೊಳ್ಳುತ್ತೆ ಅಗ್ರಿ ಸ್ಟಾರ್ಟ್ಅಪ್ಗಳಲ್ಲಿ. ಅಂದರೆ ಹಲವಾರು ರೀತಿಗಳಲ್ಲಿ ನಮ್ಮದೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 75% ಅಂತ ಜನರು ಕೃಷಿಗೆ ಅವಲಂಬಿತರಾಗಿದ್ದಾರೆ.
5: ಮತ್ತು ಆದಾಯ ಕೂಡ ಕೃಷಿ ಕ್ಷೇತ್ರದಲ್ಲಿ ಬರ್ತಿರೋದು.
6: ಹೌದು. ಈಗ ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ಸೌಲಭ್ಯಗಳು ಬೇರೆ ದೇಶದಲ್ಲಿಲ್ಲ. ಎಲ್ಲ ಬೆಳೆಗಳನ್ನ ಅವ್ರು ಬೆಳೆಯೋಕ್ಕಾಗಲ್ಲ, ಅದನ್ನು ನಮ್ಮಲ್ಲಿ ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡಿ ಬೇರೆ ದೇಶಕ್ಕೆ ಕೊಡುವಂಥ ಹಲವಾರು ರೀತಿ ಬೆಳೆಗಳು ನಮ್ಮಲ್ಲಿದೆ. ಸೊ ಆ ಬೆಳೆಗಳನ್ನ ಇಟ್ಕೊಂಡು ಯುವಕರು ಅಂದರೆ ಇಂದಿನ ಪೀಳಿಗೆಗಳು ಯಾವ ಥರ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಬೋದು?
5: ಉದಾಹರಣೆಗೆ ನಾವು ಈಗ ಒಂದು ವಿಷಯ ತಗೋತೇನೆ ಡಾಕ್ಟರ್ ಪ್ರಹ್ಲಾದ್ ಅವರೇ. ಈಗ ಒಬ್ಬರು ಒಂದು 2-3 ಐಟಮ್ ಬೆಳೀತಾರೆ ಅಂತ ಇಟ್ಕೊಳ್ಳಿ. ಒಬ್ಬರು ಭತ್ತ ಬೆಳೀತಾರೆ, ಇನ್ನೊಬ್ಬರು ಶೇಂಗಾಕಾಳು ಬೆಳೀತಾರೆ, ಇನ್ನೊಬ್ಬರು ಮೆಣಸಿನಕಾಳು ಬೆಳೀತಾರೆ ಅಂತ ಇಟ್ಕೊಳ್ಳ್ರಿ. ಅದು ಬೆಳೆದಿರು ಅಂದ ತಕ್ಷಣ ಅದನ್ನು ಯಾವ್ಯಾವ ಥರದಲ್ಲಿ ಮೌಲ್ಯವರ್ಧನೆ ಮಾಡ್ಕೋಬಹುದು? ತಮ್ಮದೇ ಆದ ಒಂದು ಮೌಲ್ಯ ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಒಂದು ಸಣ್ಣದ ಕಂಪ್ನಿ ತರ.
6: ಹೌದು, ಸ್ಟಾರ್ಟ್ಅಪ್ ಅಂದ್ರೆ ಸಣ್ಣ ಕಂಪ್ನಿ, ಏನಿಲ್ಲ, ದೊಡ್ಡ ದೊಡ್ಡ ಪರಿಹಾರಗಳು ಕೊಡ್ಬೇಕಾದ್ರೆ ರೈತರಿಗೆ ಸಣ್ಣದೇ ಬೇಕಾಗಿರುತ್ತೆ. ಈಗ ಒಂದು ಪೋಸ್ಟ್ ಹರೆಸ್ಟ್ ಟೆಕ್ನಾಲಜಿ ನೀವು ಹೇಳ್ದಂಗೆ ಈಗ ಎಲ್ಲ ಮಾಡಿರ್ತೀವಿ, ಅದನ್ನ ಮಾರ್ಕೆಟಿಂಗ್ ಮಾಡೋಷ್ಟಲ್ಲೇ ಆ 40% ಅಷ್ಟು ನಮ್ದು ವೇಸ್ಟೇಜ್ ಹೋಗ್ತಾ ಇದೆ. ಈಗ ಒಂದು ಮಾವು ಉದಾಹರಣೆಗೆ ತಗೊಂಡ್ರೆ 100% ಅಲ್ಲಿ ಮಾರ್ಕೆಟಿಂಗ್ ಹೋದಾಗಲೇ 40% ಕಮ್ಮಿ ಬಂದ್ಬಿಡುತ್ತೆ. ಅದನ್ನ ಹೇಗೆ ಸ್ಟೋರೇಜ್ ಮಾಡಬೇಕು? ಕೋಲ್ಡ್ ಸ್ಟೋರೇಜ್ ಅಂತ ನಮ್ಮಲ್ಲಿದೆ. ಏನ್ ಹೆಂಗಿರತ್ತೆ, ಎಷ್ಟು ಬೇಕಾದ ಎಷ್ಟು ಪ್ರಮಾಣದಲ್ಲಿ ಬೇಕಾದ, ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ಸಣ್ಣ ಸಣ್ಣ ರೈತರು ಎಲ್ಲರೂ ಸ್ಟೋರೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂತ ಸ್ಟಾರ್ಟ್ಅಪ್ಸ್ಗಳಿದೆ ನಿಮ್ಗೆ. ಈಗ ನಿಮಗೆ ಕೆಲವಂಥ ಪ್ರಾಡಕ್ಟ್ಸ್ ಈಗ ನೀವು ನೋಡ್ತಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಅನ್ನೋದು ತುಂಬ ಎಲ್ಲ ಕಡೆ ಹೆಸರು ಮಾಡ್ತಿದೆ. ಈ ಫ್ರೂಟ್ ಬಗ್ಗೆ ಎಷ್ಟು ಜನ ರೈತರು ಮಾಹಿತಿ ಕೇಳ್ತಾರೆ, ಹೇಗೆ ಬೆಳೆಯೋದು, ಹೇಗೆ ಮಾಡೋದು, ಇದಕ್ಕೆ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಏನಿದೆ. ಈ ಅಗ್ರಿ ಸ್ಟಾರ್ಟ್ಅಪ್ಗಳು ಇದಕ್ಕೆ ಒಂದು ಸೇತುವೆಯಾಗಿ ನಿಂತ್ಕೊಳ್ಳುತ್ತೆ.
5: ಇದೇ ಥರ 16 ನಿಮಗೆ ಹಣ್ಣುಗಳನ್ನು
6: ಈಗ ನೀವು ಸುಮ್ಮನೆ ನಮ್ಗೆ ಗೊತ್ತಿರೋ
5: ಅವಕಾಡೋ
6: ಅವಾಗಾಡೋ ಈಗ ಎಷ್ಟು ಜಾಕ್ ಫ್ರೂಟ್, ಜಾಕ್ ಫ್ರೂಟ್ ಅಲ್ಲಿ ನೀವು ನಂಬಕ್ಕಾಗಲ್ಲ ಅಷ್ಟು ಮೌಲ್ಯವರ್ಧಿತ ಪದಾರ್ಥ. ನಾವು ಬರೀ ಚಿಪ್ಸ್ ಅನ್ಕೊಂಡಿರ್ತೀವಿ, ಬರೀ ಹಣ್ಣು ಅನ್ಕೋತೀವಿ. ಒಂದೇ ಒಂದು ಸೊಳ್ಳೆ 40 ರೂಪಾಯಿ ಇದೆ ಅಂದ್ರೆ ಆ ಚಂದ್ರ ಹಲ್ಸು ವೆರೈಟಿಗೆ ಅಂದ್ರೆ ಅದಕ್ಕೆ ನಿಮ್ಗೆ ಎಲ್ಲಿದೆ ನಾವು ನೋಡ್ಬೇಕು ನಮ್ಮ ಮಾರ್ಕೆಟಿಂಗ್ ಎಲ್ಲಿದೆ ಅಂತವ್ರು ನಮ್ಗೆ ಕರೀದಿ. ಸೊ ಈ ಅಗ್ರಿ ಸ್ಟಾರ್ಟ್ಅಪ್ಗಳು ಇಲ್ಲಿ ಭಾಗವಹಿಸಿರುತ್ತೆ. ಅಂದ್ರೆ ಬರೀ ಸ್ಟಾರ್ಟ್ಅಪ್ ಅಂದ್ರೆ ಬರೀ ಒಂದು ದೊಡ್ಡ ಮೆಷಿನರೀಸ್ ಅಥವಾ ಬರೀ ದೊಡ್ಡ ಒಂದು ಪರಿಹಾರ ಕೊಡೋದಂತ ಅಲ್ವೇ ಅಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಅದಕ್ಕೆ ಒಂದು ಪರಿಹಾರ ಕೊಟ್ಟು ಅದಕ್ಕೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡೋದೇ ಅಗ್ರಿ ಸ್ಟಾರ್ಟ್ಅಪ್. ಸೊ ನಿಮ್ಗೆ ಹೇಳ್ತಿದ್ದೆ ನಾನು ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಮೇನ್ ಅಂದ್ರೆ ಇದಕ್ಕೆ ಮಾನ್ಯತೆ ಹೆಂಗೆ ಪಡ್ಕೋಬೇಕು, ಎಲ್ಲಿ ಹೋಗ್ಬೇಕು ಜನರು ಅನ್ನಕ್ಕೆ DPIIT ಅಂತ ಹೇಳ್ತೀನಿ. DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್. ಅಂದ್ರೆ ಇದರಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು, ಏನು ನನ್ನ ಸಮಸ್ಯೆ, ಇದಕ್ಕೆ ನಾನು ಏನ್ ಪರಿಹಾರ ಕೊಡ್ತಾ ಇದ್ದೀನಿ, ಅಂದ್ರೆ ನಿನ್ನ ಇನ್ನೋವೇಶನ್ ಏನೇ, ನಿನ್ನ ಐಡಿಯಾ ಏನಿದೆ ಅದರಲ್ಲಿ ಅನ್ನೋದನ್ನ ಕೇಳ್ತಾರೆ. ಸೊ ಅದಲ್ಲಿ ಕೊಡೋದು ಈ ತರ ಹೆಂಗೆ ಅಂದ್ರೆ ಮೊದಲನೇದು ಅವ್ರಿಗೆ ಏನಿರಬೇಕು ಅಂದ್ರೆ ನಿಮ್ಮ ವಹಿವಾಟು 100 ಕೋಟಿ ಮೇಲೆ ದಾಟಂಗಿಲ್ಲ. ಈಗ ನಾನು ಮುಂಚೆನೋ ಕೆಲಸ ಮಾಡ್ತಿದ್ನಪ್ಪ, ನನ್ನ ವಹಿವಾಟು 100 ಕೋಟಿ ಮೇಲೆ ದಾಟಿಲ್ಲ, ಅದು ಒಳಗಡೆ ಇದ್ದವ್ರು ಮಾತ್ರ ಇದನ್ನ ಮಾಡಕ್ ಸಾಧ್ಯ.
5: ಯಾಕಂದ್ರೆ 100 ಕೋಟಿ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ, ನಮಗೆ ಮೊದ್ಲಿಗೆ 1 ಲಕ್ಷ, 1.5 ಲಕ್ಷ, 1.10 ಲಕ್ಷ ಒಳಗೆ ಮಾತಾಡೋಣ.
6: ಹೌದು, ಈಗ ಮೊದಲನೇ 10 ವರ್ಷಕ್ಕೆ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿತೀವಿ. ಯಾವುದೇನೆಲ್ಲೇ ತಗೊಳ್ಳಿ, ಅದಾದ್ಮೇಲೆ ಬೆಳೆದು ಬಂದ್ಮೇಲೆ ಅದು ನಿಮ್ಮ ಫರ್ಮು ಅಥವಾ ನಿಮ್ಗೆ ಒಂದು ದೊಡ್ಡ ಹೆಸರು ಸಿಗ್ಬೋದು. ಮೊದಲನೇ 10 ವರ್ಷ ಮಾತ್ರ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿಯಕ್ ಸಾಧ್ಯ. ಮತ್ತೆ ಏನಿರಬೇಕು ನಿಮ್ಮ ಸ್ಟಾರ್ಟ್ಅಪ್ ಅಲ್ಲಿ, ಹೊಸ ಉತ್ಪನ್ನ ಇರಬೇಕು, ಮತ್ತೆ ಜನರಿಗೆ ಸೇವೆ ಕೊಡೋದಾಗಿರ್ಬೇಕು, ಅದು ಸುಧಾರಣೆ ಮಾಡಿ ಅದಕ್ಕೆ ಪರಿಹಾರ ಕೊಡೋ ಅಂತ ಆಗಿರ್ಬೇಕು. ಈ 3 ಮುಖ್ಯ ಉದ್ದೇಶದೊಂದಿಗೆ ನಿಮ್ಮ ಸ್ಟಾರ್ಟ್ಅಪ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ.
5: ಅದೇ ತಾವು ಉದಾಹರಣೆಗೆ ಹೇಳಿದಾಗೆ ಒಂದು ಹಲಸಿನ ಸೊಳೆ ಬಗ್ಗೆ ಮಾತಾಡಿದ್ರಿ. ಹಲಸಿನ ಸೊಳೆನ ನೀವು ಅಯ್ಯೇ ಅದೇನು ದೊಡ್ಡ ಮಹ ಅಂತ, ನಾವು ಮನೆಯಲ್ಲಿ ಮರ ಇರುತ್ತೆ, ಹಣ್ಣು ತೆಗಿತೇವೆ, ತಿಂತೇವೆ, ಮತ್ತು ಉಳಿದಿದ್ದನ್ನು ಬಿಟ್ಬಿಡ್ತವೆ. ಅದು ಹಾಗಲ್ಲ, ಅದಕ್ಕೂ ಕೂಡ ಒಳ್ಳೆ ಒಂದು ಮೌಲ್ಯ ಇದೆ, ರಾಜ ಪದವಿ ಇದೆ ನಿಮ್ಮ ಒಂದು ಬೆಳೆಗೆ, ನಿಮ್ಮ ಹಲಸಿನ ಒಂದು ಸೊಳೆಗೆ. ಅದರದ್ದು ಬೇಡಿಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಮಹತ್ವ.
6: ಯಾಕೆ ನಾನು ಹೇಳ್ತೀನಿ, ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಆಗಿ 2 ಲಕ್ಷ ಸ್ಟಾರ್ಟ್ಅಪ್ಗಳಿದೆ, 2 ಲಕ್ಷ ನಮ್ಮ ಭಾರತದಲ್ಲಿ. ಅದರಲ್ಲಿ 1.5 ಲಕ್ಷ ಇವಾಗ ನಮ್ಮಲ್ಲಿ ಈಗ ನಡೀತಾ ಇದೆ, ವ್ಯವಸ್ಥೆಯಲ್ಲಿದೆ. ಅದರಲ್ಲಿ 2 ಲಕ್ಷದಲ್ಲಿ 7,000 ಅಗ್ರಿ ಕೃಷಿ ಸಂಬಂಧಿತ ಸ್ಟಾರ್ಟ್ಅಪ್ಗಳೇ ಇದೆ ನಮ್ಮಲ್ಲಿ. ಒಂದಲ್ಲ ಎರಡಲ್ಲ ಭಾರತದಲ್ಲಿ 7,000 ಸ್ಟಾರ್ಟ್ಅಪ್ಗಳಿದೆ. ನೀವು ನಮ್ಮ ಕರ್ನಾಟಕಕ್ಕೆ ಬರಂಗೆ ತಗೊಳ್ಳೋಂಗೆ ಅಂದರೆ ಅದರಲ್ಲಿ 50% ಅಥವಾ 10,000, 7-10,000 ಸ್ಟಾರ್ಟ್ಅಪ್ಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಅದರಲ್ಲೂ ಬೆಂಗಳೂರು 1 ಸ್ಟಾರ್ಟ್ಅಪ್ಗಳಲ್ಲಿ. ಈಗ ನಾವು ನೋಡಿದ ಅಮೆಝಾನು, ಫ್ಲಿಪ್ಕಾರ್ಟು ಇವೆಲ್ಲ ಕೇಳಿದ್ದೀವಿ ನಾವು ಈ ಥರ. ಅಂದರೆ ಕೃಷಿಗೆ ಅಂತಲೇ ನಿಂಜಾ ಕಾರ್ಟು, ಈ ಥರ ಹಲವಾರು ಕಾರ್ಟ್ಗಳು. ಅಂದರೆ ಏನು ಅಂದರೆ ಇಲ್ಲಿ ಯಾವ ಕನ್ಸ್ಯೂಮರ್ಸು ಅಂತ ಇವರು ಆಲ್ರೆಡಿ ಫೈನಲ್ ಮಾಡಿಟ್ಟಿರ್ತಾರೆ. ಈ ಥರ ಕನ್ಸ್ಯೂಮರ್ಗಳಿಗೆ ಈ ಥರದ್ದು ಬೇಕು,
5: ಅಲ್ಲಿ ಎಲ್ಲ ಇರುತ್ತೆ.
6: ಈಗ ಶುಗರು, ಬಿ ಇರೋರ್ಗೆ ಈ ಥರ ತರಕಾರಿ, ಈ ಥರ ಹಣ್ಣು. ಸೊ ಆ ಹಣ್ಣುಗಳನ್ನ ಇವರು ಮಾಡಿ ಅವ್ರಿಗೆ ಕೊಡುವಂಥದ್ದು. ಅಂದರೆ ಒಂದು ಸ್ಟಾರ್ಟ್ಅಪ್ ಅಂದರೆ ನಿಮ್ಗೆ ಒಂದಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡುತ್ತೆ ನಿಮಗೆ. ಯಾವ್ಯಾವ ಥರ ಮೌಲ್ಯವರ್ಧಿತ ಪದಾರ್ಥಗಳನ್ನ ಅವ್ರಿಗೆ ಕೊಡ್ಬೋದು, ನಿಮ್ಗೆ ಗೊತ್ತಿರ್ಬೋದು ರಾಜಮುಡಿ ಅಕ್ಕಿ ಎಷ್ಟು ಫೇಮಸ್ ಆಗಿದೆ. ಎಲ್ಲರ ಮನೇಲೂ ರಾಜಮುಡಿ ಅಕ್ಕಿ ಅಂದ್ರೆ ಏನಕ್ಕೆ ಅಂದ್ರೆ

0: ಗೊತ್ತಾಗಿದೆ ಜನರಿಗೆ, ಅರಿವು ಮೂಡಿದೆ. ಅದೇ ಅರಿವು ಮೂಡಿಸೋದು ಒಂದೇ ಅಲ್ಲದೇ, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ರೈತರಿಂದ ಅದನ್ನು ನಮ್ಮ ಕನ್ಸ್ಯೂಮರ್ಸ್ಗೆ ಕೊಡುವಂಥದ್ದು. ನೀವೆಲ್ಲ ಯೋಚನೆ ಮಾಡಿರ್ಬೋದು, ನಮ್ಮ ಭಾರತದಲ್ಲಿ ಎಲ್ಲ ಸಣ್ಣ ರೈತರೇ ಇದ್ದಾರೆ, ಹೆಂಗಪ್ಪ ಸಾಧ್ಯ ಇದನ್ನು ಅವರೆಲ್ಲ ಮಾಡೋಕ್ಕೆ ಅಂತ. ಈಗ ಒಬ್ಬರಿಂದ ಮಾಡೋದು ಅಂತಲ್ಲ, ನಿಮ್ಗೆ ಗೊತ್ತಿರೋ FPO ಅಂತ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ, ಹಲವಾರು ರೈತರು ಸೇರಿ ಒಟ್ಟಿಗೆ ಮಾಡ್ತಾರೆ. ಈಗೇನಂದರೆ ಒಂದು ಡ್ರೋನ್ ಮುಖಾಂತರ ಅವರ ಹೊಲ ಎಷ್ಟಿದೆ, ಅವರ ಮಣ್ಣಿನ ಫಲವತ್ತತೆ ಎಷ್ಟಿದೆ, ಯಾವ ಬೆಳೆಗಳನ್ನ ಹಾಕ್ಬೋದು, ಇದಕ್ಕೆ ಅಂತಲೇ ಹಲವಾರು ಸ್ಟಾರ್ಟಪ್ಸ್ಗಳಿದೆ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನೊಬ್ಬ ಇಂಜಿನಿಯರ್ ಮಾಡಿದ್ದೀನಿ, ನನಗೆ ಉದ್ಯೋಗ ಇಲ್ಲ, ನನ್ನ ಹತ್ರ ಹೊಲ ಇದೆ, ನಂಗೆ ಏನು ಬೆಳಿಬೇಕು ಗೊತ್ತಿಲ್ಲ. ಅವಾಗ ಅಗ್ರಿ ಸ್ಟಾರ್ಟಪ್ಪು ಪ್ರಾಮುಖ್ಯತೆ ಬರುತ್ತೆ ಅಲ್ಲಿ. ನೋಡಿ, ನೀವು ಈ ಥರ ಬೆಳೆ ಹಾಕಿ, ಈ ಥರ ಇದೆ, ಇದಕ್ಕೆ ನಿಮ್ಗೆ ಮಾರ್ಕೆಟಿಂಗ್ ಫೆಸಿಲಿಟೀಸು ಇಷ್ಟಿಷ್ಟಿದೆ, ನಿಮ್ಗೆ ಈ ಥರ ಸ್ಕೀಮ್ಸ್ಗಳಲ್ಲಿ ನಿಮ್ಗೆ ಇಷ್ಟಿಷ್ಟು ಅನುಕೂಲಗಳು ಸಹ ಇರುತ್ತೆ.
1: ಅಂದರೆ ಅಗ್ರಿ ಸ್ಟಾರ್ಟಪ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡುತ್ತೆ,
0: ತರಬೇತಿ ಕೊಡೋದಲ್ಲದೆ ನೀವು ಏನು ಬೆಳಿಬೋದು ಅನ್ನೋದನ್ನು ಅಗ್ರಿ ಸ್ಟಾರ್ಟಪ್ ಕೊಡುತ್ತೆ,
1: ಅದೇ ನಿಮ್ಗೆ ಸಲಹೆ ಕೊಡುತ್ತೆ.
0: ಎಸ್, ಈಗ ನಾವು ಒಂದು ಅಗ್ರಿ ಕ್ಲಿನಿಕ್ ಅನ್ನೋ ಒಂದು ಪದನ ನಾವು ಕೇಳಿರ್ತೀವಿ, ಅಂದರೆ ಸಲಹೆ ಕೊಡುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಂಗೆ ಕೆಮ್ಮು ಬರ್ತಿದೆ, ನಂಗೆ ಬಿಸಿನೀರು ಕುಡಿಲ್ಲ, ಏನು ಮಾಡಲಿ, ಹಾಗೆ ಒಬ್ಬ ಬಂದವನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದೆ, ನಂಗೆ ಕೃಷಿ ಬಗ್ಗೆ ಏನೂ ಐಡಿಯಾ ಇಲ್ಲ, ಏನು ಹಾಕಬೇಕು, ನಾನು ಏನು ಬೆಳೆ ಹಾಕಬೇಕು, ನನ್ನ ಜಮೀನು ಇದೆ,
1: ನಮ್ದು ಜಮೀನು ಈ ಥರ ಇದೆ, ನೀರು ಈ ಥರ ಇದೆ, ಮಣ್ಣು ಈ ಥರ ಇದೆ, ವಾತಾವರಣ ಈ ಥರ
0: ಇದೆ. ಸೊ ನನಗೆ ಬಾಹ್ಯಾಕಾಶ ಅಂದರೆ ನಿಮ್ಗೆ ಹೆಂಗೆ ಎಲ್ಲ ಥರನು ಯೋಚನೆ ಮಾಡುತ್ತೆ, ಯಾವ ಬೆಳೆ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ನಾವು ಎಂದು ಇಂಟ್ರೋ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂದೇ ಬೆಳೆ ಹಾಕಬೇಕಾ, ಎರಡು ಮೂರು ಬೆಳೆಗಳು ಹಾಕಬೇಕಾ ಅನ್ನೋ ನಿರ್ದಿಷ್ಟವಾದ ಮಾಹಿತಿಯನ್ನು ಕೊಡುತ್ತೆ. ಅಂದರೆ ಈಗ ನೀವು ಅಂದಿರ್ಬೋದು ಎಷ್ಟೊಂದು ತಂತ್ರಜ್ಞಾನಗಳಿದೆ, ನಿಮ್ಗೆ ಹೇಳ್ಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಮೆಷಿನ್ ಲರ್ನಿಂಗ್ ಆಗ್ಬೋದು, ಫಿನ್ಟೆಕ್ ಅಂತ ಆಗ್ಬೋದು, ಬ್ಲಾಕ್ ಚೈನ್ ಅಂತ ಆಗ್ಬೋದು, ಇವೆಲ್ಲ ವೆರಿ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಇನ್ ನಮ್ಮ ಅಗ್ರಿಕಲ್ಚರ್. ಅವರೆಕಾಳಿಗೂ ಸಿಪ್ಪೆ ತೆಗೆಯೋಕ್ಕೂ ಒಂದು ಯಂತ್ರ ಬಂದಿದೆ ನಮ್ಮಲ್ಲಿ. ಅಂದರೆ ರೈತರಿಗೆ ಇದರ ಮಾಹಿತಿ ಮೂಡಿಸೋದು ಮತ್ತು ಅದಕ್ಕೆ ಆದಂಥ ಸ್ಟಾರ್ಟಪ್ಸ್ಗಳನ್ನ ನಾವು ತಗೊಳ್ತಾ ಹೋಗೋದು.
1: ಈಗ ಒಂದು ಕಡೆ ಈಗ ಒಂದು ಅಗ್ರಿ ಸ್ಟಾರ್ಟಪ್ ಯಶಸ್ಸು ಆಯಿತು ಅಂದ ತಕ್ಷಣ ನೀವು ಅದೇ ಥರ ಅಗ್ರಿ ಸ್ಟಾರ್ಟಪ್ ಮಾಡೋದಕ್ಕಿಂತ ನಿಮಗೆ ನಿಮ್ಗೆ ಹತ್ತಿರ ನಿಮ್ಗೆ ಲಭ್ಯವಾದ್ದು ನಿಮ್ಮ ಮನೆಗೆ ಹತ್ತಿರ ಅನುಕೂಲವಾದದ್ದನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಲ್ಲ.
0: ಹೌದು ಹೌದು ಹೌದು ಅವರೇ, ನಿಜ. ಈಗ ಸುಮ್ಮನೆ ನಾನು ಆ್ಯಪಲ್ನ ಬೆಳಿತೀನಿ ಇಲ್ಲಿ, ನಾನು ಆ್ಯಪಲ್ನ ಮಾರಾಟ ಅಂದರೆ ಬೆಳಿತೀನಿ ಅನ್ನಂಗೆ ಹಂಗಾಗಲ್ಲ. ಅಂದರೆ ಇಲ್ಲಿ ನಮ್ಮ ಜನಕ್ಕೆ ಅಥವಾ ನಮಗೆ ಏನು ಅವೈಲಬಿಲಿಟಿ ಇದೆ, ನನಗೆ ನೀರು ಇಷ್ಟಿದೆಯಪ್ಪ, ನನ್ನ ಕ್ವಾಂಟಿಟಿ ಆಫ್ ನೀರು ಇಷ್ಟಿದೆ, ನನಗೆ ಮಳೆ ಆಶ್ರಿತ ಪ್ರದೇಶ ಇಷ್ಟಿಷ್ಟಿದೆ, ಸೊ ನನಗೆ ಇಷ್ಟಿದೆ, ನಾನು ಯಾವ ಬೆಳೆನ ಬೆಳಿಬೋದು ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ನಮ್ಮಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಸ್ಟಾರ್ಟ್ಅಪ್ನ ಪ್ರಮುಖ ಕ್ಷೇತ್ರಗಳು ಯಾವುವು ನಮ್ಮ ರೈತ ಮಕ್ಕಳಿಗೆ ತಿಳಿಸ್ಕೊಡಿ.
0: ಈಗ ಹಲವಾರು ಇದೆ, ಮೊದಲನೇದಾಗಿ ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್, ಇದು ಏನು ನಂಬರ್ ಒನ್ ಇವತ್ತು ನಿಂತಿದೆ. ಸುಮ್ಮನೆ ಗೊಬ್ಬರ ಹಾಕೋದು, ಸುಮ್ಮನೆ ಫರ್ಟಿಲೈಸರ್ಸು, ಸುಮ್ಮನೆ ಪೆಸ್ಟಿಸೈಡ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಈಗ ಮನುಷ್ಯಂಗೆ 10 ರೊಟ್ಟಿ ತಿನ್ನೋಕ್ಕಾಗತ್ತು, 20 ರೊಟ್ಟಿನೂ ನಂಗೆ ಗೊತ್ತು, ನನ್ನ ದೇಹಕ್ಕೆ ಎಷ್ಟು ಬೇಕು, ಹಾಗೆ ನನ್ನ ಹೊಲಕ್ಕೆ ಎಷ್ಟು ಬೇಕು ಅನ್ನೋದನ್ನ ನಿಖರ ಮಾಹಿತಿ ಕೊಡೋಕ್ಕೆ ಅಗ್ರಿ ಸ್ಟಾರ್ಟಪ್ ಒಂದು ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ನಿಖರ ಕೃಷಿಗೆ ಮೊದಲನೇದು. ಎರಡನೇದು ಆನ್ಲೈನ್ ಕೃಷಿ ಮಾರಾಟಗಳು.
1: ಈಗ ಇದು ತಮ್ಮ ನಿಖರವಾಗಿ ಇಂತಿಷ್ಟು ಗೊಬ್ಬರ ಹಾಕಿ ಅಂತ ಒಂದು ಸ್ಟಾರ್ಟ್ಅಪ್ ಬಂದಿದ್ದಾವೆ,
0: ಸ್ಟಾರ್ಟ್ಅಪ್ಗಳಿವೆ, ಹಲವಾರು ಸ್ಟಾರ್ಟ್ಅಪ್. ಅಂದರೆ ಹಿಂಗೆ ಇನ್ಫಾರ್ಮೇಶನ್ ಕೊಡುವಂಥದ್ದೇ ಇದನ್ನು ಕೊಡಕ್ಕೆ.
1: ಅಂದರೆ ಈಗ ನೀವು ನಿಮ್ಮ ಹೊಲ 1 ಎಕರೆ ಇದೆಯಪ್ಪ, ಈಗ 1 ಎಕರೆ ಹೊಲ ಇದೆ ಮತ್ತು ಇಷ್ಟು ನೀರಿನ ಪ್ರಮಾಣ ಇದೆ, ಇಷ್ಟು ವಾತಾವರಣವಿದೆ, ಇದನ್ನು ನಾವು ಅಗ್ರಿ ಸ್ಟಾರ್ಟ್ಅಪ್ ಕೊಟ್ಟರೆ ಅದು ನೀವು ಹೀಗೆ ಮಾಡಿ ಮಾಡ್ಕೊಳ್ಳೆ ಕೊಡುತ್ತೆ.
0: ಹೌದು, ಹಲವಾರು ಡ್ರೋನ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ ನಾವು, ಡ್ರೋನ್ ಮುಖಾಂತರ ನಿಮ್ಮದನ್ನ ಇಮೇಜ್ನ ಕ್ಯಾಪ್ಚರ್ ಮಾಡ್ಕೋತಾರೆ, ಆಯ್ತಾ, ಎಷ್ಟು
1: ಕ್ಯಾಪ್ಚರ್
0: ಮಾಡ್ತಾರೆ. ಹೌದು, ಕ್ಯಾಪ್ಚರ್ ಮಾಡಿ, ಅದಕ್ಕೆ ಅಂತಾನೆ ಅವ್ರದೇ ಒಂದು ದೊಡ್ಡ ಟೀಮ್ ಇರುತ್ತೆ. ಅಂದರೆ ಅಗ್ರಿ ಸ್ಟಾರ್ಟ್ಅಪ್ ಅಂದರೆ ನೀವು ಒಬ್ಬರೇ ಅಲ್ಲಿ ನೀವು ಹಲವಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತೀರ, ಒಂದು ಮತ್ತು ಅವ್ರಿಗೆ ಪರಿಹಾರ ಕೊಡ್ತಾ ಇರ. ಈಗಿನ ಟೆಕ್ನಾಲಜೀಸ್ ಇಟ್ಕೊಂಡು ಡೇಟಾ ಆಧಾರಿತ ಕೃಷಿ ಅಂತೀವಿ, ಡೇಟಾ ತಗೋತೀವಿ ನಾವು. ಈಗ ನಮ್ಗೆ ಗೊತ್ತು ಎಷ್ಟು ಜನ ಹೆಂಗಸರಿದ್ದಾರೆ, ಎಷ್ಟು ಜನ ಗಂಡಸರಿದೆ, ಒಂದು ಡೇಟಾ ತಗೋತೀವಿ. ನಿಮ್ಮಲ್ಲಿ ಲೇಬರ್ ಹೇಗಿದೆ, ಸೊ ನಿಮ್ಮಲ್ಲಿ ಯಾವ ಕ್ರಾಪ್ಗಳಿಗೆ ಹೆಚ್ಚಿನ ಬೆಲೆ ಇದೆ, ಮತ್ತು ಎಷ್ಟು ಜನ ಬೆಳೆಗಳಿಗೆ ಉತ್ತಮವಾದ ಗುಣಮಟ್ಟದ ಏನು ಹಣವನ್ನು ಕೊಟ್ಟು ಖರೀದಿ ಮಾಡ್ತಿದ್ದಾರೆ, ನಿಮ್ಮ ಯಾವ ಕ್ಷೇತ್ರಕ್ಕೆ ನಿಮಗೆ ಏನೋ ಲಭ್ಯ ಇದೆ ಅನ್ನೋದನ್ನೆಲ್ಲವೂ ಈ ಡೇಟಾ ಆಧಾರಿತ ಕೃಷಿ ತಗೊಳುತ್ತೆ. ಆಮೇಲೆ ಕೃಷಿ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ತುಂಬ ಬೆಳೀತಾ ಇದೆ. ಸೊ ಇದರಲ್ಲಾಗಿರ್ಬೋದು ಅಥವಾ ಕೃಷಿ ಉತ್ಪನ್ನಗಳ ಗುಣಮಟ್ಟದ ಪರಿಶೀಲನೆ ಅಲ್ವಾ, ನಾವು ನೋಡ್ತೀವಿ ಒಂದು ಹಣ್ಣು ಸೈಜು, ಒಂದು ದಾಳಿಂಬೆ ಇಷ್ಟು ಗಾತ್ರ, ಒಂದೂ ಮಾರ್ಕ್ ಇಲ್ಲ ಅಂದರೆ ಗ್ರೇಡ್ ಎ ಅಂತ ಹೇಳ್ತೀವಿ, ಗ್ರೇಡ್ ಬಿ ಗ್ರೇಡ್ ಅಂತ. ಈಗ ಗ್ರೇಡಿಂಗು ಸಾರ್ಟಿಂಗ್ ಅನ್ನು ಈ ಥರ ಹಲವಾರು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅದು ತನ್ನದೇ ಆದ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಸರ್.
1: ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟ್ಅಪ್ನಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಾವು ಕೇಳಿದ್ದೇವೆ, ಈ ಯೋಜನೆಗಳು ಯಾವ್ಯಾವುದು ಮತ್ತು ಅವುಗಳ ಉದ್ದೇಶ ಇದ್ರ ಬಗ್ಗೆ ಹೇಳಿ.
0: ಈಗ ಹಲವಾರು ಯೋಜನೆಗಳು ಮತ್ತು ಉದ್ದೇಶಗಳಿದೆ. ಮೊದಲನೇದು ಉದ್ಯಮಶೀಲತೆ ಉತ್ತೇಜಿಸೋದು ಅಲ್ವಾ, ಏನೋ ಒಂದು ಉದ್ಯಮ ನಾವು
1: ಕಂಡು
0: ಸ್ವಂತ ಉದ್ಯಮಗೋಸ್ಕರ ಹೊಸ ಉದ್ಯಮ
1: ಪ್ರಾರಂಭಿಸಿ ಕೆಲಸ ಮಾಡೋದಕ್ಕಿಂತ ಹೊಲ ಇದೆ, ನಮ್ದು ಎಲ್ಲ ಮನೆ ಇದೆ, ನಾವು

0: ಒಂದೇನೋ ಮಾಡ್ಕೋತೇವಪ್ಪ.
1: ಮತ್ತೆ ಮೊದಲ ಬಾರಿಗೆ ಉದ್ಯಮ ಆರಂಭ ಮಾಡೋಕ್ಕೆ ಇದೊಂದು ಒಳ್ಳೆ ಇದು ಅಗ್ರಿ ಸ್ಟಾರ್ಟ್ಅಪ್ ಒಂದು. ಮತ್ತೆ ಹಲವಾರು ಇನ್ಕ್ಯುಬೇಷನ್ ಸೆಂಟರ್ಗಳಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಇದೆ ಇನ್ಕ್ಯುಬೇಷನ್ ಸೆಂಟರ್. ನೀವೇನೋ ರಿಸರ್ಚ್ ಮಾಡಬೇಕಾ, ಸಂಶೋಧನೆ ಮಾಡಬೇಕಾ, ನಮ್ಮಲ್ಲಿ ಲಭ್ಯ ಇದೆ, ಲ್ಯಾಬ್ಗಳು ಲಭ್ಯ ಇದೆ, ನಿಮಗೆ ಕೊಡ್ತೀವಿ, ನೀವೇನೋ ಸಂಶೋಧನೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೋದು. ಒಂದು ಏನು ಉದ್ಯಮಶೀಲತೆ, ನೀನೇ ರಾಜ, ಅದರಲ್ಲಿ ನೀನೇ ಎಲ್ಲರಿಗೂ ಕೆಲಸವನ್ನು ಕೊಡುವಂಥವನ್ನಾಗ್ಬೋದು. ಒಂದು. ಎರಡನೇದು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ನೀನು ಆಟೋಮೆಟಿಕ್ ಆಗಿ ನೀನು ಉದ್ಯೋಗಕ್ಕೆ ಬಂದಾಗ ನಿನ್ನ ಆರ್ಥಿಕತೆ ಹೆಚ್ಚಾಗುತ್ತೆ. ಅಂದರೆ ಸ್ಟಾರ್ಟಪ್ಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ನಿನಗೆ ಪರಿಹಾರನೂ ಕೊಡುತ್ತೆ, ಜೊತೆಗೆ ನಿನ್ನ ಆದಾಯ ಆರ್ಥಿಕತೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ಈಗ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ. ಎಷ್ಟೊಂದು ತಂತ್ರಜ್ಞಾನಗಳು, ಟೆಕ್ನಾಲಜೀಸ್ ಇದೆ ನಮ್ಮ ಕೃಷಿಯಲ್ಲಿ. ಏನು ಹೇಳ್ತೀವಿ ಅಂದರೆ 100%, ಅದರಲ್ಲಿ 2% ಅಥವಾ 3% ಮಾತ್ರ ರೈತರು ಇಮಿಡಿಯೇಟ್ ಆಗಿ ಅಡಾಪ್ಟ್ ಮಾಡ್ಕೋತಾರಂತೆ. ಈಗ ನಾವು ಹೊಸ ಟೆಕ್ನಾಲಜಿ ಹೇಳ್ತೀನಪ್ಪ, ಇದು ನನ್ನ ಭತ್ತದೊಂದು ವೆರೈಟಿ ಅಂದ ತಕ್ಷಣ 100 ಅಂದ್ರೆ 3 ಜನ ಅಷ್ಟೇ ತಕ್ಷಣ ಅಡಾಪ್ಟ್ ಮಾಡ್ಕೋತಾರಂತೆ. ಅವರೆಲ್ಲ ಇನ್ನೋವೇಟರ್ಸ್ ಅಂತ ನಾವು ಕರಿತೀವಿ. ಆಮೇಲೆ 13.5% ಅವ್ರು ಅಡಾಪ್ಟ್ ಮಾಡ್ಕೋತಾರಲ್ಲ, 2-3 ಜನ ಅವ್ರು ಮಾಡಿದ್ಮೇಲೆ ಮಾಡ್ಕೋತಾರಂತ ಈ 13 ಜನ.
0: ಅಂದ್ರೆ
1: ನೆಕ್ಸ್ಟ್
0: ಹೌದು.
1: ಆಮೇಲೆ ನೆಕ್ಸ್ಟ್ 34% ಜನ ಫಸ್ಟ್ ಇಬ್ಬರು ಮಾಡಿರ್ತಾರಲ್ಲ ಅವ್ರು ರಿಸಲ್ಟ್ ಬರೋ ತನಕ ವೇಟ್ ಮಾಡ್ತಾರೆ. ಓ ವೆರೈಟಿ ಹಾಕದ್ನ, ಓ ಈ ತರ ಇಳುವರಿ ಬಂತ, ಆವಾಗಿನ 34% ಮಾಡ್ತಾರೆ.
0: ಅಂದ್ರೆ ಅವ್ರಿಗೆ ಅರಿವಿಗೆ
1: ಬರ್ಬೇಕು ಬಂದ ಅಂತ
0: ತಾನು ಮಾಡ್ಕೊಳಕ್ ಆಗುತ್ತೆ.
1: ನೆಕ್ಸ್ಟ್ 4 ಲೇಟ್ ಮೆಜಾರಿಟಿ ಅಂತೀವಿ, ಅಂದ್ರೆ ಅವರು 34%, ಇವ್ರದೆಲ್ಲ ರಿಸಲ್ಟ್ ಬಂದು ಮಾರುಕಟ್ಟೆಗೆ ಬಂದು ತಗೋತಾರ, ಕೊಂಡ್ಕೊಂಡ್ಮೇಲೆ ಗ್ಯಾರಂಟಿ ಅಂದ್ಮೇಲೆ ತಗೋತಾರೆ ಇವರು, ಅವ್ರು 34% ಇದಾರೆ. ಇವರೆಲ್ಲ ಆದ್ಮೇಲೆ 16% ಉಳಿತಾರ, ಅವ್ರನ್ನ ಲೆಗಾರ್ಡ್ಸ್ ಅಂತೀವಿ, ಅಂದ್ರೆ ಟ್ರೆಡಿಷನಲ್ ಅಂತ ಹೇಳ್ತೀವಿ. ಈ ಟೆಕ್ನಾಲಜಿ ಅದೊಂದು ಭತ್ತ ಹೇಳದಲ್ಲ ವೆರೈಟಿ, ಅದು ಹೋಗಿ ಇನ್ನೊಂದು ಹೊಸದ್ ಬಂದ್ಮೇಲೆ ಆ ಹಳೆದನ್ನ ಅಡಾಪ್ಟ್ ಮಾಡ್ಕೋತಾರೆ 16%.
0: ಮುಗ್ದೆ
1: ಹೋಗಿರತ್ತೆ ಅವಾಗ ಅಡಾಪ್ಟ್ ಮಾಡ್ಕೋತಾರೆ ನಮ್ಮ ದೇಶ. ಅಂದ್ರೆ ಇದೊಂದು ಗ್ರಾಫು ಅಂತೀವಿ ನಾವು, ಒಂದು ಬೆಲ್ ಶೇಪ್ ಕರ್ವ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ ರೈತರು ಹೇಗೆ ಒಂದು ವಿಷಯನ, ಒಂದು ಯಾವುದೇ ವಿಷಯ ಆಗಲಿ, ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಗ್ರಾಫ್ ಇದೆ. ಸೊ ಹೀಗೆ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ನಮ್ಮಲ್ಲಿದೆ. ಮತ್ತು ಸರಳ ನೋಂದಣಿ ಮತ್ತು ಇವೆಲ್ಲ ಏನಂತಾರೆ ನಿಯಮಗಳಿದೆ, ಏನೋ ತುಂಬ ದೊಡ್ಡದು ಕಷ್ಟ, ನಾನು ಹೋಗಿ ಅಲ್ಲೆಲ್ಲೋ ಮಾಡಬೇಕು, ನಂದು ಇದೇನೋ ಕೊಡಬೇಕು ಅನ್ನೋದೇನಿಲ್ಲ. ಸಿಂಪಲ್ಲಾಗಿ ಸಣ್ಣದಾಗಿ ಒಂದು ಸಣ್ಣ ಪುಟ್ಟ ಜಾಗದಲ್ಲೂ ನಿಮ್ಮ ಸ್ಟಾರ್ಟ್ಅಪ್ನ ಮಾಡ್ಕೋಬಹುದು. ಹೌದು, ಆನ್ಲೈನ್ಗಳಲ್ಲೂ ಮಾಡ್ಕೋಬಹುದು. ನಾನು ಹೇಳಿ ಗೂಗಲ್ ಮಾಡ್ಕೊಂಡು, ನಾನು ಹೇಳಿದಂಗೆ ನಿಮ್ಮ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟ್ ಮುಖಾಂತರ ನೀವು ಹೋಗಿ ಮಾಡ್ಕೋಬಹುದು. ನಾನು ಹೇಳಿದ DPIIT, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನಲ್ ಇಂಡಸ್ಟ್ರಿಯಲ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೀವಿ. ಅವ್ರಿಗೆ ಕೆಲವು ಆದಂತ ನಿಯಮಗಳಿಂದ ಆ ನಿಯಮಗಳನ್ನ ನೀವು ಫಾರ್ಮುಲೇಷನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಹಣಕಾಸಿನ ಸಹಾಯ, ಹಣ ಬರುತ್ತೆ ಅಲ್ವಾ, ಹೌದಪ್ಪ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ, ಹಣ ಕೊಡೋರು ಯಾರು? ಸೀಡ್ಸ್ ಫಂಡ್ ಅಂತ ಇದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ. ಅಂದರೆ ನೀವು ಉದ್ಯಮ ಹಿಂಗೆ ಮಾಡ್ತಾ ಇದ್ದೀರಿ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ, ಇಷ್ಟು ಪರ್ಸೆಂಟ್ ಆಫ್ ನಿಮಗೆ ಹಣಕಾಸಿನ ಸಹಾಯ ನಾವು ಮಾಡ್ತೀವಿ ಅನ್ನೋಕ್ಕೆ ಹಲವಾರುಗಳಿದೆ. ಸೀಡ್ ಫಂಡ್ ಅಂತಿದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ, ಹಾಗೆಯೇ ನಿಮ್ಗೆ ಹೇಳ್ದಂಗೆ SAASS ಅಂತ ಇದೆ, ಫಿನ್ಟೆಕ್ ಅಂತ ಇದೆ, ಹತ್ತು ಹಲವಾರು ರೀತಿ ಇದೆ. ಇವೆಲ್ಲ ಒಂದು ಕಡೆ ಆದರೆ, ಈಗ ನಾವು ಅಂತೀವಿ ಸರ್ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನೇನೋ ಸ್ಟಾರ್ಟಪ್ ಮಾಡ್ತೀನಿ ಅಂತ ದುಡ್ಡಿದೆ, ಹಳ್ಳಿಲಿರೋ ರೈತರು ಮಕ್ಳು ಏನು ಮಾಡೋದು ಅಂತ ಬಂದಾಗ ಹಂಗಲ್ಲ, Tier 1, Tier 2, Tier 3 ಅಂತ ಅಂತೀವಿ. ಈಗ ಬೆಂಗಳೂರು Tier 1 ಬರುತ್ತೆ ಅಂದರೆ ಹೈ ಅಂದರೆ ಎಲ್ಲ ಥರ ಜನನೂ ಇದ್ದಾರೆ. Tier 2, Tier 3 ಅಂದರೆ ಹಳ್ಳಿಯಲ್ಲಿರೋವಂಥ ಮಕ್ಕಳು, ಅಂದರೆ ಅವ್ರು ಏನು ಅಲ್ಲಿ ಸುತ್ತಮುತ್ತ ಬೆಳೆಗಳೇನಿದೆ ಅವ್ರಿಗೆ ಅಲ್ಲಿ ಏನು ನಾನು ಪ್ರೊಸೆಸಿಂಗ್ ಮಾಡ್ಬೋದು, ನಾನೇನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋದು. ಹೀಗೆ ಹಲವಾರು ರೀತಿ ಇದರ ಉದ್ದೇಶಗಳು ಇದೆ ಸರ್.
0: ಹಾಗಾಗಿ ಇದು ಸಾಕಷ್ಟು ಉಪಯೋಗ ಮಾಡ್ಕೋಬಹುದು. ನೀವು ಆನ್ಲೈನ್ನಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಆ ಹೇಳಿದ ಒಂದು ವೆಬ್ಸೈಟ್ಗೆ ಹೋಗಿ, ಮತ್ತೆ ನಿಮ್ಗೆ ಅಲ್ಲಿ ನಿಮಗೆ ಹಣಕಾಸಿನ ಅನುಕೂಲದ ಬಗ್ಗೆನೂ ಕೂಡ ಅಲ್ಲಿ ಮಾಹಿತಿ ಇರುತ್ತೆ. ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟಪ್ಗಳಿಗೆ ನೀಡುವ ಸಹಾಯ ಸೌಲಭ್ಯ ಬಗ್ಗೆನೂ ಸ್ವಲ್ಪ ಹೇಳಿಬಿಡಿ. ಈಗಾಗಲೇ ಹೇಳಿದ್ರಿ ಸೀಡ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನೊಂದು ಕೆಲವೊಂದು ಹಣಕಾಸು ಸಂಸ್ಥೆ ಬಗ್ಗೆ
1: ಹೇಳಿದಂಗೆ ಹಲವಾರು ರೀತಿಗಳಿದೆ. ಡೀಪ್ ಟೆಕ್ ಅಂತ ಇದೆ, ಆಯ್ತಾ, ಸ್ಪೇಸ್ ಟೆಕ್ ಅಂತ ಇದೆ, ಸೆಮಿ ಕಂಡಕ್ಟರ್ ಅಂತ ಇದೆ, ಅಗ್ರಿ ಟೆಕ್ ಅಂತಲೂ ಒಂದಿದೆ, ಕ್ಲೈಮೇಟ್ ಟೆಕ್ ಅಂತ ಇದೆ, ಹಲವಾರು ರೀತಿ ಸ್ಟಾರ್ಟಪ್ಗಳಿದೆ. ಅಂದರೆ ಒಂದೇ ವಿಷಯಕ್ಕೆ ಅವರು ಸೀಮಿತವಾಗಿರ್ತಾರೆ, ಯಾಕೆಂದರೆ ಹಲವಾರು ವಿಷಯಗಳನ್ನ ತೊಗೊಂಡು ನೀವು ಸಂಶೋಧನೆ ಮಾಡೋಕ್ಕಲ್ಲ. ನಿಖರವಾದ ಏನಿದೆ ಈಗ ಪ್ರೆಸೆಂಟ್ ಏನಿದೆ ಅದನ್ನು ತೊಗೊಂಡು ನಾನು ಅದಕ್ಕೆ ಪರಿಹಾರಗಳನ್ನ ಕೊಡ್ತೀನಿ. AI ಟೆಕ್ನಾಲಜಿಗಳಿದೆ, ಅಗ್ರಿ ಟೆಕ್ ಇದೆ, ಮತ್ತು ಕ್ಲೈಮೇಟ್ ಟೆಕ್ ಇದೆ. ಸೊ ಈ ಥರ ಹಲವಾರು ಟೆಕ್ನಾಲಜಿಗೆ ಬೆಂಗಳೂರು 1 ಸ್ಥಾನ ಇದೆ. ನಾನು ನಿಮ್ಗೆ ಹೇಳ್ದಂಗೆ 7,000 ಸ್ಟಾರ್ಟಪ್ಗಳಿದೆ, ಅದ್ರಲ್ಲಿ ನಮ್ಮ ಬೆಂಗಳೂರು 1 ಇದೆ. ಸೊ ಈ ಥರ ಹಲವಾರು ವಿಷಯಗಳ ಬಗ್ಗೆ ಈ ನಮ್ಮ ಅಗ್ರಿ ಸ್ಟಾರ್ಟಪ್ಪು ಮಾಹಿತಿಯನ್ನು ಕೊಡುತ್ತೆ ಸರ್.
0: ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಅನೇಕರು ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಮಾಡಿ ಸಕ್ಸಸ್ ಕಂಡವರು ಕೂಡ ಇರ್ಬೋದಲ್ಲ, ಕೆಲವು ಸಕ್ಸಸ್ ಸ್ಟೋರಿ ಬಗ್ಗೆನೂ ಹೇಳ್ಬಿಡಿ. ಯಾರ್ಯಾರು ಈಗಾಗಲೇ ಯಾವ್ಯಾವ ಥರದಲ್ಲಿ ಮಾಡ್ಕೋತಾ ಇದ್ದಾರೆ? ತಾವು ಹೇಳ್ದಂಗೆ ಹೀಗೆ ಒಂದು ಭತ್ತ ಹೊಸದಾಗಿ ಏನು ಆವಿಷ್ಕಾರ ಮಾಡಿ ತಂದರೆ ಅದನ್ನು ಕೇವಲ ಎರಡು ರೈತರು ಮೊದಲಿಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ತಾವು ಹೇಳಿದ್ರಲ್ಲ, ಅದೇ ಥರ ಈಗ ಕೆಲವೊಬ್ಬರು ಯಶಸ್ಸನ್ನು ಕೂಡ ಕಂಡಿರ್ಬೋದು. ಒಂದು ಎರಡು ಎಕ್ಸಾಂಪಲನ್ನು ಸಾಧ್ಯವಾದರೆ ಹೇಳಿ.
1: ನಾನು ನಿಂಜಾ ಕಟ್ ಅಂತ ಹೇಳಿದೆ, ಅವರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದು ಅವರು ನಮ್ಮ ಬೆಂಗಳೂರಲ್ಲಿ.
0: ಈಗ
1: ಏನಿಲ್ಲ, ಸಣ್ಣ ವಸ್ತುಗಳನ್ನ ಯಾವುದಂದ್ರೆ ಯಾವುದೇ ವಸ್ತುಗಳಾಗಲಿ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ತಗೊಳ್ಳೋ ಅಂತ ಜನ. ಈಗ ನಾವು ಈಗ ಕೂತ್ಕೊಂಡು ಮನೆಯಿಂದಲೇ ನಾವು ಏನ್ ಬೇಕೋ ಆನ್ಲೈನ್ ಮುಖಾಂತರ ನಾವು ಮನೆಗೆ ತರಿಸ್ಕೋತೀವಿ. ಹಾಗೇನೆ ನಮ್ಮ ಯಾವುದೇ ಕೃಷಿ ವಸ್ತುಗಳನ್ನಾಗಲಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರಂತೆ, ಹೇಗೆ ಯಾವ ವಸ್ತುಗಳು ನಾನು ಕೊಡ್ಬೋದು ಇವತ್ತು, ಯಾವ ಜನರಿಗೆ ಯಾವ ತರ ಬೇಕಿದೆ, ಈಗ ಫರ್ಟಿಲೈಸರ್ಸ್ಗಳು, ಗೊಬ್ಬರಗಳು, ಇನ್ಸೆಕ್ಟಿಸೈಡ್ಸ್ ಯಾವ್ದು ಕೊಡ್ಬೇಕು ನಾನು ಇವಾಗ ಅನ್ನೋದೆಲ್ಲ ಎಲ್ಲನೂ ಈ ನಿಂಜಾ ಕಟ್ಟೋ ಶುರು ಮಾಡ್ಬೇಕು. 2015 ಶುರು ಮಾಡಿದವರು ಅಂದ್ರೆ ಫಾರ್ಮ್ ಟು ಮಾರ್ಕೆಟ್, ಅಂದ್ರೆ ರೈತನ ಹೊಲದಿಂದ ಮಾರುಕಟ್ಟೆಗೆ ತಲುಪಿಸುವಂತದ್ದು. ಆಯ್ತಾ, ಕೆಲವ್ರಿಗೆ ಏನಿರುತ್ತೆ, ರೈತರು ಬೆಳೆದ್ ಬಿಡ್ತಾರೆ, ಯಾರಿಗೋ ಬಂಗೆ ಕೊಟ್ಬಿಡ್ತಾರೆ, ನೀನ್ ಮಾರಪ್ಪ ನೀನ್ ಮಾರಾಟ ಮಾಡಿ ಇಷ್ಟು ದುಡ್ಡಿಗೆ ಅಂತ ಕೊಟ್ಬಿಡ್ತಾರೆ. ಸೊ ಅದನ್ನ ನೀನ್ ನಿಂಜಾ ಕಟ್ಟು ತಗೊಳತ್ತೆ. ಆಮೇಲೆ ಭಾರತೀ ಅಗ್ರಿ ಅಂತ ಅವರು ಬೆಂಗಳೂರವರೇ, ಅಂದ್ರೆ ಅವರು ಡೇಟಾ ಡ್ರಿವನ್, ನಿಮ್ಗೆ ಡೇಟಾನ ಕೊಡ್ತಾರೆ, ನೀವು ಏನು ಬೆಳೆನ ಬೆಳಿಬೋದು ನಿಮ್ಗೆ ಹೇಳ್ದಂಗೆ, ಅಗ್ರಿ ಡ್ರಿವನ್ ಯಾವುದು, ಯಾವ ಪರಿಸರಕ್ಕೆ ಯಾವ ಇದನ್ನು ಬೆಳಿಬೋದು ನೀವು ಅನ್ನೋದಕ್ಕೆ ಭಾರತ್ ಅಗ್ರಿ ಅಂತ. ಅವರು ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್ನ ಕೃಷಿ ಬಗ್ಗೆ ಕೊಡ್ತಾರೆ, ನಿಮಗೆ ಡೇಟಾ ಕೊಡ್ತಾರೆ, ಮತ್ತು ಮೊಬೈಲ್ ಟೆಕ್ನಾಲಜೀಸ್ ಕೂಡ ನೀವು ಮೊಬೈಲಲ್ಲೇ ನೀವು ನೋಡ್ಬೋದು. ಆಯಿತಾ, ಹೆಂಗೆ ಹೇಗೆ ನಾವು ಎಲ್ಲೋ ಕೂತಿರ್ತೀವಿ, ಓಕೆ ನನ್ನ ತೋಟದಲ್ಲಿ ಎಷ್ಟು ಪ್ರಮಾಣ ನೀರು ಬಿಡಬೇಕು ನಾನು, ಆಯಿತಾ ಇಲ್ಲಿ ಕೂತ್ಕೊಂಡು ನಾನು ಕೊಟ್ಟರೆ ಅಷ್ಟೇ ಪ್ರಮಾಣ ನೀರು ಹೋಗುತ್ತೆ, ಮೊಬೈಲಲ್ಲೇ ಮಾಡ್ಬೋದು. ಎಲ್ಲ ಸೆನ್ಸರ್ ಬೇಸ್ಡ್ ಟೆಕ್ನಾಲಜೀಸ್ನ ಈ ಭಾರತ್ ಅಗ್ರಿ ಕೊಡುತ್ತೆ. ಮತ್ತು ಯುಟಿಕ್ಸ್ ಟೆಕ್ನಾಲಜಿ ಅಂತ ಇದೆ, ಗ್ರಾಮ್ ವರ್ಕ್ ಎಲ್ಲ ಮೆಕನೈಸ್ಡ್ ಫಾರ್ಮಿಂಗ್, ಹಲವಾರು ರೀತಿಯ ಗ್ರಾಮ್ ಅಗ್ರೋ ಟೆಕ್ ಅಂತಿದೆ, ಫಾರ್ಮ್ ದೇವ ಅಗ್ರಿ ಟೆಕ್ ಅಂತಿದೆ ಯಾದಗಿರಿ ಅಲ್ಲೂ ಅಷ್ಟೇ, AI ಬೇಸ್ಡ್ ಆಯ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಾಲಜಿ, ಹೀಗೆ ಹಲವಾರು. ಮತ್ತು ದೀಕ್ಷಾ ಫುಡ್ ಪ್ರಾಡಕ್ಟ್ಸು, ಏನು ಈ ದೀಕ್ಷಾ ಫುಡ್ ಪ್ರಾಡಕ್ಟ್ಸ್, ಈ ಸಿರ್ಸಿ ಅವರು ಇವರು ಏನು ಅಂದರೆ ಜಾಕ್ ಫ್ರೂಟಲ್ಲಿ ವ್ಯಾಲ್ಯೂ ಅಡಿಷನ್ಸ್ಗಳನ್ನ ಮಾಡ್ತಾರೆ. ಹತ್ತತ್ರ 400 ರೈತರಿಗೆ ಇವರು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ರೈತರು ರೈತರ ಮಕ್ಕಳಿಗೆ ಇವರೇ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಅಂದರೆ ಪ್ರಾಡಕ್ಟ್ಸು ಜಾಕ್ ಫ್ರೂಟಲ್ಲಿ ಏನಂತಾರೆ ಪಾಪಡ್ ಹಪ್ಪಳ ಮಾಡುವಂಥದ್ದು, ಪೌಡರ್ ಮಾಡುವಂಥದ್ದು, ಈ ಥರದ ಬಗ್ಗೆ ಅಂದರೆ ಯೂತ್ ಅಂದ್ರೆ ಅಂತಲ್ಲ ಸ್ತ್ರೀಯರಿಗೂ ಸಹ ಈಗ ಮನೇಲಿ ಇರ್ತಾರೆ ಅವ್ರಿಗೂ ಕೂಡ ಒಂದು ಉದ್ಯೋಗವನ್ನ ಅವಕಾಶ ಮಾಡಿಕೊಡುತ್ತೆ.
0: ಅಂದ್ರೆ ಇದು ಜಾಕ್ ಫ್ರೂಟ್ ಹೇಳಿದ ತಕ್ಷಣ ಇದು ಜಾಕ್ ಫ್ರೂಟ್ ಅಲ್ಲಿ ಹಲವಾರು ಜಾತಿಯ ಪ್ರಭೇದಗಳಿವೆ.
1: ಹೌದು,
0: ಹಲವಾರು ಹಲವಾರು ಜಾತಿಯ ಪ್ರಭೇದಗಳು ಬೇರೆ ಬೇರೆ ರೀತಿಯ ರುಚಿಕರವಾದ ವಸ್ತುನೇ ಕೊಡ್ತಾವು. ಈಗ ಹಲಸಿನ ಸೊಳೆ ಅಂದ ತಕ್ಷಣ ಅದು ಒಂದು ಸಿಹಿ ಇರಬಹುದು, ಇನ್ನೊಂದು ಸಪ್ಪೆ ಇರಬಹುದು. ಅದು ಸಪ್ಪೆ ಇರೋದನ್ನ ಈಗ ಮಾಡಬಹುದು. ಈಗ ಉದಾಹರಣೆಗಾಗಿ ಈಗ ನಾವು ಕಾಲಿಫ್ಲವರ್ ಅನ್ನ ನಾವು ಇದುವರೆಗೆ ನಾವು ಗೋಬಿ ಮಂಚೂರಿ ಮಾಡ್ತಾ ಇದ್ವಿ, ಗೋಬಿ ಮಂಚೂರಿ ತುಂಬಾ ಎಲ್ಲ ಇಷ್ಟಪಡ್ತಾರೆ. ಆದ್ರೆ ಕ್ರಮೇಣ ಇದೇನಾಗಿದೆ ಅಂದ್ರೆ ಈಗ ಕಾಲಿಫ್ಲವರ್ ಉಪಯೋಗ ನಾವು ಅದರದ್ದು ಜಾಸ್ತಿ ಕೀಟಗಳು ಅದಕ್ಕೆ ಆಕ್ರಮಿಸ್ತಾವ ಅಂತ ಕಡಿಮೆ ಮಾಡಿದ್ವಿ. ಆದ್ರೆ ಇವತ್ತು ಹಲಸಿನ ಸೊಳೆಯಲ್ಲೂ ಕೂಡ ದಪ್ಪ ದಪ್ಪ ಸೊಳೆಗಳು ಬಂದಿದ್ದಾವೆ. ಹಾಗಾಗಿ ಅಲ್ಲಿ ಕೂಡ ಈಗ ಗೋಬಿ ಮಂಚೂರಿಗೆ ನಮ್ಮ ಹಲಸಿನ ಸೊಳೆನ ಇವತ್ತು ಉಪಯೋಗ ಮಾಡೋದು ಕಂಡಿಡ್ದೇವೆ ನಾವು. ಹಂಗಾಗಿ ಅದು ಇನ್ನೂ ರುಚಿಕರ ಮತ್ತೆ ಆರೋಗ್ಯದಾಯಕ.
1: ಹೌದು, ಮತ್ತೆ ಈಗ ಬೆಂಗಳೂರಿನ ಮಕ್ಕಳುಗಳಿಗೆ ಹಲಸಿನ ಸೊಳೆಯಲ್ಲಿ ಒಂದು ಆ ಕಾಯಲ್ಲಿ ಸಾಂಬಾರ್ ಮಾಡ್ತಾರೆ ನಮ್ ಕಡೆ ಎಲ್ಲ. ಈಗ ಅದು ಮಕ್ಳಿಗೆ ಗೊತ್ತಿಲ್ಲ, ಅದ್ರಲ್ಲಿ ಸಾಂಬಾರು ಕೂಡ ಮಾಡಬಹುದು
0: ಹಲಸಿನ
1: ಕಾಯಿಂದ. ಗೊತ್ತಿಲ್ಲ ಎಷ್ಟೊಂದಕ್ಕೆ, ಕೆಲವು ಮಕ್ಳುಗಳು ಗೊತ್ತಿರತ್ತೆ, ಹಳ್ಳಿಲಿ ಬೆಳೆದಿರೋ ಮಕ್ಳಿಗೆ ಈಗ
0: ಕಾಯಿಂದ ಪಲ್ಯ ಮಾಡಬಹುದು,
1: ಪಲ್ಯ ಮಾಡಬಹುದು, ಚಿಪ್ಸ್ ಮಾಡಬಹುದು, ಹಲವಾರು ರೀತಿಗಳಿದೆ, ಪಾಪಡ್ ಇದೆ, ಹಪ್ಪಳಗಳಿದೆ, ಈ ತರ ಹಲವಾರು ರೀತಿಗಳನ್ನ ಮಾಡಬಹುದು. ಸೊ ಈ ತರ ಮತ್ತೆ ವ್ಯಾಲ್ಯೂ ಹನಿ ಹನಿ ಅಂತಾನು ಅಷ್ಟೇ, ಹನಿಯಿಂದ ಜೇನುತುಪ್ಪ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿ ಅಂದ್ರೆ ಬರೀ ಕೃಷಿ ಒಂದೇ ಅಲ್ಲ, ಕೃಷಿ ಸಂಬಂಧಿತ ಸಿರಿಕಲ್ಚರ್ ಆಗಿರ್ಬೋದು, ಎಪಿಕಲ್ಚರ್ ಆಗಿರ್ಬೋದು, ಹೇಳಿದ ರೇಷ್ಮೆ ಕೃಷಿ, ಇವೆಲ್ಲದರ ಬಗ್ಗೆ ಮಾಹಿತಿನ ಕೊಡುತ್ತೆ. ಸೊ ವಿಲೇಜ್ ಹನಿ ಅನ್ನೋದೊಂದು ವೇಸ್ಟ್ ಟು ಹೆಲ್ತ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಏನೇ ವೇಸ್ಟ್ ಇದ್ರು ಕೃಷಿಲಿ ಅದನ್ನ ತಗೊಂಡು ಇವರು ಅದನ್ನೇ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನು ಕೊಡ್ತಾರೆ. ನಿಮ್ಗೆ ಹೇಳ್ತಿದ್ದೆ ನಾನು, ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸ್ಟಾರ್ಟಪ್ಗಳು ಅಂದರೆ ಡೀಪ್ ಟೆಕ್ ಆಗಿರ್ಬೋದು, ಅಗ್ರಿಟೆಕ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಟೆಕ್ ಆಗಿರ್ಬೋದು, ಇವೆಲ್ಲ ಕೃಷಿ ಕ್ಷೇತ್ರ ಹಲವಾರು ರೀತಿ ಬೆಳವಣಿಗೆಗಳನ್ನ ನಾವು ನೋಡ್ಬೋದು. ಈಗ ನೀವು ರೀಸೆಂಟ್ ಆಗಿ ನೋಡಿದ್ರೆ ನಮ್ಮಲ್ಲಿ, ನಾನು ಹೇಳಿದೆ ಕರ್ನಾಟಕ ತುಂಬಾ ನಂಬರ್ 1 ನಾವು. ಅಂದ್ರೆ ಹೇಗೆ ಶಿಫ್ಟ್ ಆಗ್ತದೀವಿ ಅಂದ್ರೆ ನಾವು ಎಲ್ಲರೂ ಮುಂಚೆ ಯಾರು ಎಲ್ಲ ಬರೀ ಬೇರೆ ಪದಾರ್ಥಗಳನ್ನ ತಿನ್ಕೊಂಡು ಬರ್ತಾ ಇದೀವಿ, ಇವಾಗ ಬರ್ತಾ ಬರ್ತಾ ಬರೀ ಹೊರ ದೇಶದ ಪ್ರಾಡಕ್ಟ್ಸ್ಗಳನ್ನ ನಾವು ತಗೊಂಡು ಹೋಗ್ತಾ ಇದೀವಿ, ತಿನ್ಬೇಕು ಅಂತ ಆಸೆ ಪಡ್ತಾರೆ. ಬಟ್ ವಾಪಸ್ ಹಂಗೆ ಚಕ್ರ ಸುತ್ತಾ ಇದೆ, ಮತ್ತೆ ಎಲ್ಲರೂ ಅದೇ ಅದೇ ಸಾಮೆ ಅದೇ ನವಣೆ, ಅಂದ್ರೆ ಅದೇ ರೀತಿ ಜನ ವಾಪಸ್ಸು ಆ ಹಿಂದೆಗೆ ಬರ್ತಾರೆ. ಈಗ ಸಾಮೆ ನವಣೆ ಸಜ್ಜೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ, ಬಟ್ ಅದನ್ನ ಇವೆಲ್ಲ ಮಾಹಿತಿಗಳನ್ನ ಈಗ ವಾಪಸ್ ಮತ್ತೆ ಈ ಸೆಕೆಂಡರಿ ಅಗ್ರಿಕಲ್ಚರ್ ಇಂದ ಈ ತರ ಮಾಹಿತಿಗಳನ್ನ ನಾವು ಕೊಡ್ತಾ ಇದೀವಿ.
0: ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟರ್ ಪ್ರಹ್ಲಾದ್ ಅವರೇ, ನಮ್ಮ ಕೃಷಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು, ಸಾಕಷ್ಟು ರೈತ ಮಕ್ಕಳು ಇವತ್ತೆ ವಿಮುಖರಾಗ್ತಾ ಇದ್ದಾರೆ, ಒಂದು ಅಗ್ರಿ ಕ್ಷೇತ್ರ ಬೇಡ, ನಮಗೆ ಲೇಬರ್ ಕೊರತೆ ಇದೆ, ನಮಗೆ ಮತ್ತೆ ನೀರಿನ ಕೊರತೆ ಇದೆ, ಈ ತರ ಎಲ್ಲ ಸಮಸ್ಯೆ ಅವರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರು ಈ ಕ್ಷೇತ್ರವನ್ನ ಬಿಡದೆ ಸಾಕಪ್ಪ ಆ ಥರ ಒಂದು ಹತಾಶ ಭಾವನೆ ಕೂಡ ಇದೆ. ಹಾಗಾಗಿ ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಕ್ಷೇತ್ರ ಅವರ ಕೈ ಹಿಡಿಯೋ ಸಾಧ್ಯತೆ ಜಾಸ್ತಿ ಇದೆ.
1: ಖಂಡಿತ
0: ಹೌದಲ್ಲ,
1: ಖಂಡಿತ.
0: ಈಗ ಏನು ಉದ್ಯೋಗ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಉದ್ಯೋಗ ನಿಮ್ಮ ಹತ್ರ ಆಗ್ತದೆ ಅನ್ನೋ ಒಂದು ಭರವಸೆ ಇಟ್ಕೋಬೇಕು. ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಮಾಹಿತಿ ಕೂಡ ಸಿಗುತ್ತೆ.
1: ಹೌದು, ಏನಂದ್ರೆ ಈ ಸ್ಟಾರ್ಟ್ಅಪ್ ಅಂದ್ರೆ ಉದ್ಯಮ ಸೃಷ್ಟಿ ಮಾಡೋದು ಒಂದು, ಹೊಸ ಆವಿಷ್ಕಾರಗಳನ್ನ ತಗೊಂಡ್ಬರೋದು, ಆರ್ಥಿಕ ಬೆಳವಣಿಗೆ ಕೊಡೋದು, ಮತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಯೋಚನೆ ಕೊಡೋದು. ಹೌದು, ನಾನು ಹೀಗೆ ಮಾಡಿದ್ರೆ ಹೇಗೆ, ರೈತನ ಹತ್ರ ಕೂಡ್ಕೋಬೇಕು. ನೀವು ಸುಮ್ಮನೆ ಸ್ಟಾರ್ಟ್ಅಪ್ ಶುರು ಮಾಡ್ಬಿಡೋಕ್ಕಾಗಲ್ಲ, ರೈತನ ಕಂಡ್ಬಿಟ್ಟು ಏನಪ್ಪ ನಿನ್ನ ಸಮಸ್ಯೆ, ಓಕೆ ಇವ್ನು ಈ ತರ ಸಮಸ್ಯೆ ಇದೆ, ಇನ್ನೊಬ್ಬ ರೈತನ ಕೇಳು, ಹೌದು ಅವನಿಗೂ ಅದೇ ತರ ಸಮಸ್ಯೆ ಇದೆ, ಯಾವ ತರ ಪರಿಹಾರವನ್ನು ನಾನು ಕೊಡ್ಬೋದು. ಹಲವಾರು ರೀತಿ ಪ್ರಮಾಣ ದೊಡ್ಡ ರೀತಿಯಲ್ಲಿ ಏನಂತಾರೆ ಪರಿಣಾಮ ಆಗುವಂತ ಔಷಧಿಗಳು ಅಥವಾ ಮತ್ತೊಂದು ಸಲಹೆಗಳನ್ನು ಕೊಡ್ಬೋದು. ಸಣ್ಣ ಪ್ರಮಾಣದಲ್ಲೂ ಇರುತ್ತೆ ಕೆಲವುದು, ಆ ಸಣ್ಣ ಪ್ರಮಾಣಗಳು ರೈತರಿಗೆ ಗೊತ್ತಿರಲ್ಲ, ಅದನ್ನು ಕೂಡ ಈ ಅಗ್ರಿಟೆಕ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ಗಳಿಂದ ಮಾಹಿತಿ ಕೊಡ್ಬೋದು ಸರ್.
0: ಹಂಗಾಗಿ ಅಗ್ರಿ ಸ್ಟಾರ್ಟ್ಅಪ್ ಇವತ್ತೇ ಕೈಗೆತ್ಕೊಳ್ಬಹುದು, ಸರ್ಕಾರ ಕೂಡ ಅಗ್ರಿ ಸ್ಟಾರ್ಟ್ಅಪ್ ಮಾಡಿ ಅಂತ ಪ್ರೋತ್ಸಾಹನ ಕೊಡ್ತಾ ಇದೆ.
1: ಇಂಡಿಯಾ
0: ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಸ್ಟಾರ್ಟ್ಅಪ್ ಇಂಡಿಯಾ ಕಡೆ. ಅದಕ್ಕಾಗಿ ಸಾಕಷ್ಟು ಅನುಕೂಲವಾದ ಮಾಹಿತಿ ಕೂಡ ಈಗ ಸರ್ಕಾರ ಕೊಡ್ತಾ ಇದೆ. ತಾವು ಕೂಡ ಈ ಒಂದು ಸ್ಟಾರ್ಟ್ಅಪ್ ಮಾಡಬೇಕಂದ್ರೆ ಈಗ ತಾವು ಸಿದ್ಧರಾಗಬಹುದು. ಗೂಗಲ್ಗೆ ಹೋಗಿ ಈಗ ಆ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟರೆ ನಿಮ್ಮದೇ ಆದ ಒಂದು ಮಾಹಿತಿಯಲ್ಲಿ ನೀವು ಕೂಡ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲ ಈಗಾಗಲೇ ಸ್ಟಾರ್ಟ್ಅಪ್ ಅಲ್ಲಿ ಇದ್ದಾವೆ, ಅವುಗಳನ್ನು ಕೂಡ ತಾವು ಓದಿ ಅದನ್ನು ಮಾಹಿತಿಯನ್ನ ತಿಳ್ಕೊಬಹುದು. ಹೌದಲ್ಲ ಡಾಕ್ಟರ್ ಪ್ರಹ್ಲಾದ್ ಅವರೇ?
1: ಹೌದು ಖಂಡಿತ ಸರ್, ಯಾಕೆಂದ್ರೆ ಪ್ರಮುಖ ಅಂಶನ ಗಮನ ಇಟ್ಕೋಬೇಕು. ನಾನು ಏನ್ರ ಬಗ್ಗೆ ಮಾಡ್ತಾ ಇದ್ದೀನಿ, ಸೊ ಯಾವ ನಾನು ಪ್ರಾಡಕ್ಟ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಯಾವ ಪ್ರಾಡಕ್ಟ್ಸ್ ಇದೆ, ಸೊ ನಾನು ಯಾವ ಥರ ಆನ್ಲೈನಿಗೆ ಹೋಗ್ತೀನ, ಆನ್ಲೈನ್ ಮಾರ್ಕೆಟಿಂಗ್ ಹೋಗ್ತೀನಿ, ನಾನು ಯಾವ ರೀತಿ ನನ್ನ ಪ್ರಾಡಕ್ಟ್ಸ್ಗಳಿಗೆ ನಾನು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡ್ಬೋದು ಒಂದು, ಮತ್ತು ಯಾವ ಥರ ಪರಿಹಾರವನ್ನು ನನ್ನ ರೈತರಿಗೆ ಕೊಡ್ಬೋದು. ಅಂದರೆ ಎಷ್ಟೊಂದು ಜನ ಬಿ ಎಸ್ ಸಿ ಅಗ್ರಿಗಳು ಓದಿ ಎಮ್ ಎಸ್ ಸಿ ಓದಿರ್ತಾರೆ, ಅಂದರೆ ಅವರಿಗೆ ಹಲವಾರು ರೀತಿ ಏನಂತಾರೆ ವಿದ್ಯಾಭ್ಯಾಸ ಎಲ್ಲ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಮಾಹಿತಿ, ಅದನ್ನು ರೈತರಿಗೆ ಕೊಡುವಂಥದ್ದು ಈ ಅಗ್ರಿ ಸ್ಟಾರ್ಟ್ಅಪ್. ಅವರೇ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರು ಮತ್ತು ಹಲವಾರು ಜನಕ್ಕೆ ಉದ್ಯಮವನ್ನು ಕೊಡ್ಬೋದು.
0: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ, ರೈತ ಮಕ್ಕಳಿರ್ತಾರೆ, ಡಾಕ್ಟರ್ ಪ್ರಹ್ಲಾದ್ ಅವ್ರ ಜೊತೆಗೆ ಇನ್ನೂ ಹೆಚ್ಚು ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
1: 8095588663 8095588663.
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

ಆಕಾಶವಾಣಿ ಬೆಂಗಳೂರು ಜನಪದ ಸಂಗೀತ ಕಾರ್ಯಕ್ರಮ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳದ ವಾದನ.

ಆತ್ಮೀಯ ಕೇಳುಗರೆ, ಈಗ ಸಮಯ 7:29:50. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಕೇಳುತ್ತೀರಿ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಕುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಘಟಕರಿಂದ ಚಿಟ್ಮೇಳ ವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 7:34. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026ರ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ

0: ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025 ಡಿಸೆಂಬರ್ ಮತ್ತು 2026 ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78% ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026 ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ದೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿಘಾಟ್, ಬಂಕಾಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026 ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ

0: ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯುತ್ತಿರುವ 2026 ಮಹಿಳೆಯರ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುತ್ತದೆ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮನ್ ಕಿ ಬಾತ್. ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚೆಲುವರಾಯಸ್ವಾಮಿ ಮನವಿ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ದೇಶದ ಯುವ ಜನತೆಯನ್ನು ಮಾದಕ ವಸ್ತುಗಳ ಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 137 ಆವೃತ್ತಿಯಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಕಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಬೀದಿಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ ಶೇಕಡ 46%, ಅಂದರೆ ಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನ ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
3: ಬೆಂಗಳೂರು ಟಿಎಸ್ ನಿಂಗಮ್ಮ ಜಿ ಕಿ ಮಿಶಾಲ್ ಭಿ ಬಹುತ್ ಪ್ರೇರಕ್ ಹೈ. ನಿಂಗಮ್ಮ ಜಿ ಅವರ ಪತಿ ನೇ ಮಿಲ್ಕರ್ ಇಡ್ಲಿ, ಡೋಸಾ ಔರ್ ಸಾಂಬಾರ್ ಬೇಚನೆ ಕಾ ಛೋಟಾ ಸಾ ಕಾಮ್ ಶುರು ಕಿಯಾ. ಕಾಮ್ ಚಲ್ ಪಡಾ ಲೇಕಿನ್ ಇಸೆ ಆಗೆ ಬಢಾನೆ ಕೆ ಲಿಯೆ ಪೂಂಜಿ ಕಿ ಜರೂರತ್ ಥಿ. ನಿಂಗಮ್ಮ ಜಿ ಕೋ ಭಿ ಪಿಎಂ ಸ್ವನಿಧಿ ಸಹಯೋಗ ಮಿಲಾ. ಉನ್ಹೋನೆ ಅಪ್ನಿ ಕಾರ್ಟ್ ಬೆಹತರ್ ಕಿ, ಸಾಮಾನ್ ಥೋಕ್ ಮೇ ಖರೀದನಾ ಶುರು ಕಿಯಾ ಔರ್ ಮೆನೂ ಮೇ ಭಿ ಕೈ ನಯಿ ಚೀಜೆ ಜೋಡಿ. ಗ್ರಾಹಕ್ ಬಢೆ, ಕಮಾಯಿ ಬಢಿ ಔರ್ ಪರಿವಾರ ಕಿ ಆರ್ಥಿಕ ಸ್ಥಿತಿ ಬೆಹತರ್ ಹುಯಿ. ಆಜ್ ವೋ ಅಪ್ನೆ 3 ಬಚ್ಚೋ ಕೋ ಬೆಹತರ್ ಎಜುಕೇಶನ್ ದೇನೆ ಮೇ ಸಕ್ಷಮ ಹುಯಿ.
2: ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂತ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು.
3: ಆಜ್ಕಲ್ ಅವಕಾಡೋ ಫಲ್ ಕಿ ಬಡಿ ಧೂಮ್ ಹೈ. ಇಸ್ ಫಲ್ ಕೋ ಪಹಲೆ ಶಾಯದ್ ಹೀ ಕೋಯಿ ಜಾನ್ತಾ ಥಾ. ಇಸ್ಕಿ ವ್ಯಾಲ್ಯೂ ಔರ್ ಡಿಮಾಂಡ್ ದೋನೋ ಕಮ್ ಥಿ. ಲೇಕಿನ್ ಆಜ್ ಇಸೆ ಡೈನಿಂಗ್ ಟೇಬಲ್ ಪರ್ ಖೂಬ್ ದೇಖಾ ಜಾ ರಹಾ ಹೈ. ಆಜ್ ಯೇ ಹೆಲ್ತ್ ಔರ್ ಪ್ರೀಮಿಯಂ ಮಾರ್ಕೆಟ್ ಕಿ ಪಸಂದ್ ಬನ್ ಗಯಾ ಹೈ. ಹಮಾರೇ ಕಿಸಾನ್ ಭಾಯಿ ಬಹನೋ ಕೆ ಲಿಯೆ ಭಿ ये बहुत मददगार है। कर्नाटक में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है, इससे उन्हें कॉफी और काली मिर्च के साथ अतिरिक्त कमाई भी हो रही है।
2: ಮುಂಬರುವ ಹಬ್ಬಗಳ ಸಾಲಿನಲ್ಲಿ ಪ್ರತಿಯೊಬ್ಬರು ಮಣ್ಣಿನ ಹಣತೆ ಮಾತ್ರವಲ್ಲದೆ ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಖರೀದಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಿಗಳು ಹಾಗೂ ಗಣ್ಯರು ಸಾರ್ವಜನಿಕರನ್ನು ಇದಕ್ಕೆ ಪ್ರೇರೇಪಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಫಲನ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವಂತಹ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಸಲಾಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟತೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರಗಿ ತಾಲೂಕಿನ ಕದಾಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಪ್ಪಗೌಡ ಅವರ ಜಮೀನಿನ ಹತ್ತಿ ಬೆಳೆಗಳನ್ನು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿಗ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವಂತಹ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು, ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ, ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
4: ಡೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತೇಳಿ ಕಂಪ್ಲೀಟ್ ಹೋಗ್ಲಿ ಬರೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ಹೋಮ್ ಮಿನಿಸ್ಟರ್, ನಾನು ಇದ್ರು ಸುಮಾರು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀನು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
2: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧೆಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳಿಗೆ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
5: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನು ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ.
2: ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 3 ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಎಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಸುಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗಿಯಾಗಲಿದ್ದು ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು ಕೆಎಫ್ಸಿ ಮತ್ತು ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ನಾಳೆಯಿಂದ ಎರಡು ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿಸಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಎಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶವಿರಲಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯು ಈವರೆಗೆ ಅಪಾರ ಸಂಖ್ಯೆಯ ಕಮರ್ಷಿಯಲ್ ಮತ್ತು ಖಾಸಗಿ ಪೈಲಟ್ಗಳಿಗೆ ತರಬೇತಿಯನ್ನು ನೀಡಿದೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ತ್ವರಿತವಾಗಿ ಕಾರ್ಯಾರಂಭ ಮಾಡಿದರೆ ಇಂತಹ ಯೋಜನೆಗಳು ಜಾರಿಗೆ ತರಲು ಸಹಕಾರಿಯಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ 8:01. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಮನುಷ್ಯರಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಹುಟ್ಟಿನಿಂದ ಎಲ್ಲವನ್ನ ಕಲ್ತಿರೋದಕ್ಕೆ ಸಾಧ್ಯ ಇಲ್ಲ. ಆಯಾ ವಯೋಮಾನಕ್ಕೆ ತಕ್ಕಂತೆ ಬಂದಂತಹ ನಮ್ಮ ಅನುಭವಗಳು, ನಮಗೆ ಸಿಕ್ಕ ಸಂಸ್ಕಾರ, ಶಿಕ್ಷಣ ನಮ್ಮಲ್ಲಿ ಕಲಿಕೆ ಆಗುವಂತೆ, ಕಲಿಕೆ ಬಳಕೆ ಆಗುವ ಹಾಗೆ ಮಾಡ್ತವೆ. ಹಾಗಂತ ತಾನಾಗೆ ಎಲ್ಲವನ್ನ ಕಲಿಯಬಹುದು ಅಂತಲ್ಲ. ಕಲಿಸುವ ವ್ಯಕ್ತಿ, ಕಲಿಯುತ್ತಿರುವ ವ್ಯಕ್ತಿ ಇಬ್ಬರಲ್ಲೂ ಕೂಡ ಆಸಕ್ತಿ, ಕುತೂಹಲ, ಕಲಿಕಾ ಶಕ್ತಿ ಇರಬೇಕು. ನಮ್ಮ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಹರ ಮುನಿದ್ರೆ ಗುರು ಪೊರೆಯಬಲ್ಲರು, ಗುರು ಮುನಿದ್ರೆ ಪೊರೆವರು ಯಾರಿಲ್ಲ ಅಂತ ದಾಸರು ಹೇಳಿದ್ದಾರೆ. ಕಲ್ಲಿನಂತಿರುವ ಜೀವಕ್ಕೆ ನಯ ನಾಜೂಕಾದ ವಿಶಿಷ್ಟವಾದ ತರಬೇತಿ ನೀಡಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡುವ ಗುರುಗಳ ಪಾದಕ್ಕೆ ಅನಂತಾನಂತ ವಂದನೆಗಳನ್ನು ಹೇಳ್ತಾ ಈ ಗೀತೆಯನ್ನು ಕೇಳೋಣ.

ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದರು. ಇನ್ನೀಗ ಅಂಗೈಲಿ ಅಕ್ಷರ ಚಿತ್ರದ ಗೀತೆ ರಶ್ಮಿಯವರ ಧ್ವನಿಯಲ್ಲಿದೆ. ಜ್ಞಾನೇಶ್ ಎಂಬಿ ಮತ್ತು ಶೈಲಜಾ ಎಸ್ ರಾವ್ ಅವರ ಗೀತ ರಚನೆಗೆ ರವೀಶ್ ಏಟಿ ಸಂಗೀತ ನೀಡಿದ್ದಾರೆ.

ಗುರುವೆಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ಯುವ ಶಕ್ತಿಯೇ ಗುರುಗಳು. ಸ್ಫೂರ್ತಿ ನೀಡುವ, ಸರಿಯಾದ ಮಾರ್ಗ ತೋರಿಸುವ ಚೇತನ ಗುರು. ನಮ್ಮಲ್ಲಿರುವ ಶಕ್ತಿಗೆ ಹೊಳಪು ನೀಡುವ ಶಕ್ತಿ ಗುರು. ಇಂದಿನ ದಿನವನ್ನು ನಾವೆಲ್ಲ ಶಿಕ್ಷಕರ ದಿನ ಅಂತ ಗುರುತಿಸಿ ಗುರುವಿಗೆ ನಮನವನ್ನು ಸಲ್ಲಿಸಿದ್ದೀವಿ. ಶಿಕ್ಷಣ ತಜ್ಞ, ಅಧ್ಯಾಪಕ, ಉಪನ್ಯಾಸಕ, ತತ್ವಜ್ಞಾನಿ, ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರದೇ ಆಸೆಯಂತೆ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಜ್ಞಾನ, ಶಿಸ್ತು, ಸಂಸ್ಕಾರದ ಆಧಾರವಾದ ನಮ್ಮ ಎಲ್ಲ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿದ್ದೀವಿ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮಹಾತಪಸ್ವಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ನಾದಪ್ರಿಯ ಅವರ ಸಂಗೀತವಿತ್ತು. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಅನೌಪಚಾರಿಕವಾಗಿ ಇಡೀ ಕುಟುಂಬ ಸುತ್ತಲಿನ ಪರಿಸರ ಮಗುವಿಗೆ ಶಿಕ್ಷಣ ನೀಡುತ್ತೆ. ನಂತರ ಮಗು ಗುರುಕುಲ ಅಥವಾ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತೆ, ಜೀವನದ ದಾರಿಯನ್ನು ಆರಿಸ್ಕೊಳ್ಳುತ್ತೆ. ಶಿಕ್ಷಣ ಕೇವಲ ಬದುಕೋದಕ್ಕೆ, ಉಪಜೀವನವನ್ನು ನಡೆಸೋದಕ್ಕೆ ಸಾಧನ ಆಗಬಾರ್ದು. ಅದು ಮನುಷ್ಯನಿಗೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಡುವ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡುವ ಸದ್ಗುಣಗಳನ್ನು ಕಲಿಸುವಂತಹ ಸಾಧನ ಆಗಬೇಕು. ದೇಶದ ಅತ್ಯುತ್ತಮ ವ್ಯಕ್ತಿಗಳು, ಪ್ರತಿಭಾವಂತ ಮನಸ್ಸುಗಳು ಇವರು ಮಾತ್ರ ಶಿಕ್ಷಕರಾಗಬೇಕು ಅಂತ ಸರ್ವಪಲ್ಲಿ ರಾಧಾಕೃಷ್ಣನವರು ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಹೇಳಿದ್ದಾರೆ. ಕೇವಲ ಮಾಹಿತಿಯನ್ನು ತಲೆಗೆ ತುಂಬೋದು ಶಿಕ್ಷಣ ಅಲ್ಲ, ಜ್ಞಾನ, ಕರುಣೆ ಮತ್ತು ಆಂತರಿಕ ಸಂಸ್ಕಾರಗಳನ್ನು ಬೆಳೆಸಿ ಮನುಷ್ಯನನ್ನು ಆಂತರಿಕವಾಗಿ ಬದಲಾಯಿಸೋದೇ ಶಿಕ್ಷಣ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು ಅಂದರೆ ಪ್ರಜೆಗಳಿಗೆ ಸರಿಯಾದ ಜ್ಞಾನ, ವಿಚಾರಶಕ್ತಿ ಬರಬೇಕು. ಅದಕ್ಕೆ ಶಿಕ್ಷಣ ಬೇಕು ಅಂತ ರಾಧಾಕೃಷ್ಣನ್ ಹೇಳಿದ್ದಾರೆ.

ಮನುಷ್ಯನಿಗೆ ತನ್ನ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ಮುಂದಿನ ಪೀಳಿಗೆಗೆ ರವಾನೆ ಮಾಡೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು. ಶಿಕ್ಷಣವು ಮಾನವನ ಸಂಕುಚಿತ ಮನಸ್ಸನ್ನು ವಿಶಾಲ ಮನಸ್ಸನ್ನಾಗಿ ಮಾಡಿ ಇಡೀ ಪ್ರಪಂಚವನ್ನು ತನ್ನದೇ ಕುಟುಂಬವನ್ನಾಗಿ ಮಾಡುವಂತಹ ದೃಷ್ಟಿಕೋನವನ್ನು ನೀಡಬೇಕು. ನಿಜವಾದ ಶಿಕ್ಷಣ ಅಕ್ಷರ ಕಲಿಕೆಗೆ ಮಾತ್ರ ಸೀಮಿತ ಆಗಿರದೆ ಮನುಷ್ಯನಲ್ಲಿ ಧೈರ್ಯ, ಕರುಣೆ, ನೈತಿಕ ಮೌಲ್ಯಗಳನ್ನು ತುಂಬುವ ಶಕ್ತಿಯಾಗಬೇಕು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ಚಿಂತನೆಗಳು ಸಾರ್ವಕಾಲಿಕವಾದ ಚಿಂತನೆಗಳು. ಈ ಚಿಂತನೆಗಳಿಗನುಸಾರವಾಗಿ ಶಿಕ್ಷಣ ಸಿಕ್ಕಿದ್ದೇ ಆದರೆ ವಿಶ್ವ ಸಾಮರಸ್ಯ ಖಂಡಿತ ಸಾಧ್ಯ. ದ್ವೇಷ, ಅಸೂಯೆ, ಭಯೋತ್ಪಾದನೆ, ಯುದ್ಧ, ತಾರತಮ್ಯತೆ ಈ ಜಗತ್ತಿನಿಂದ ಶಾಶ್ವತವಾಗಿ ದೂರ ಆಗೋದಕ್ಕೆ ಸಾಧ್ಯ.

ಜ್ಞಾನ, ಕೌಶಲ್ಯ, ಮೌಲ್ಯ, ನಂಬಿಕೆಗಳನ್ನು ಕಲಿಯುವ, ಬೋಧಿಸುವ ಪ್ರಕ್ರಿಯೆ ಶಿಕ್ಷಣ. ವಿದ್ಯೆವಿಲ್ಲದ ಮುಖವು ಹಾಲಿಲ್ಲದ ದನದಂತೆ, ವಿದ್ಯೆಯುಳ್ಳವನ ಮುಖವು ಜ್ಯೋತಿಯಂತಾಹುದು, ವಿದ್ಯೆಯೇ ಮೇಲು ಸರ್ವಜ್ಞ ಅಂತ ಕವಿ ಸರ್ವಜ್ಞ ಹೇಳಿದ್ದಾರೆ. ವಿದ್ಯೆಯಿಂದ ಜ್ಞಾನ, ಜ್ಞಾನವು ತೇಜಸ್ಸನ್ನು ನೀಡುತ್ತದೆ. ಜಗತ್ತಿನ ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠವಾದುದು ವಿದ್ಯೆ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಟ್ರೆ ಅದು ಪರರ ಪಾಲಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಶಿಕ್ಷಣವನ್ನು ನೀಡಿ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಿದರೆ ಸಂಪತ್ತನ್ನು ರಕ್ಷಣೆ ಮಾಡುವ ಸಾಮರ್ಥ್ಯನೂ ಬರುತ್ತೆ, ತಾನೇ ಸಂಪಾದನೆ ಮಾಡುವಂತಹ ಶಕ್ತಿ ಕೂಡ ಬರುತ್ತೆ. ವಿದ್ಯೆ ಕದಿಯಲಾರದಂತಹ ಸಂಪತ್ತು. ಹಾಗಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಸಂಪತ್ತನ್ನು ಕೊಟ್ಟು ಬೆಳೆಸಿದರೆ ಅವರೇ ಆಸ್ತಿ ಆಗ್ತಾರೆ. ಅವರಿಗೋಸ್ಕರ ಆಸ್ತಿ ಮಾಡುವಂತಹ ಅಗತ್ಯನೇ ಬರೋದಿಲ್ಲ ಅಲ್ವಾ?

ಪ್ರಪಂಚದಲ್ಲಿ ಯಾರೂ ಕೂಡ ಸಂಪೂರ್ಣ ಜ್ಞಾನಿಗಳಲ್ಲ. ನನಗೆ ಎಲ್ಲನೂ ತಿಳಿದಿದೆ ಅನ್ನುವಂತಹ ಬಿಗ್ಮಾನವನ್ನು ಬಿಟ್ಟು ನಿರಂತರ ಕಲಿಕೆ ನಮ್ಮನ್ನು ಜಾಗರೂಕರನ್ನಾಗಿ ಮಾಡುತ್ತೆ. ಕುರುಡನನ್ನು ಕೈ ಹಿಡಿದು ಇನ್ನೊಬ್ಬ ಕುರುಡ ನಡೆಸಿದರೆ ಇಬ್ಬರೂ ಗುಂಡಿಯಲ್ಲಿ ಬೀಳ್ತಾರೆ. ಹಾಗೆ ಅಜ್ಞಾನಿ ಗುರುವು ಅಜ್ಞಾನಿ ಶಿಷ್ಯನಿಗೆ ಸರಿದಾರಿ ತೋರೋದಕ್ಕೆ ಸಾಧ್ಯ ಇಲ್ಲ. ಸದ್ಗುರು ಮಾತ್ರ ಶಿಷ್ಯನಿಗೆ ಸರಿಯಾದ ಶಿಕ್ಷಣ ನೀಡಬಲ್ಲ. ಕೇವಲ ಪುಸ್ತಕದ ಪಾಂಡಿತ್ಯ ಪಡೆದವರು ಸದ್ಗುರು ಅಲ್ಲ. ಜೀವನದ ಸತ್ಯ, ಆಂತರಿಕ ಜ್ಞಾನವನ್ನು ತಿಳಿಸಿಕೊಡುವವರು ಸದ್ಗುರು. ಬದುಕುವ ಮಾರ್ಗ ತೋರಿ ಇತರರಿಗೆ ಬೆಳಕಾಗಿ ನಿಲ್ಲುವಂತಹ ಚೈತನ್ಯವನ್ನು ನೀಡುವ ಅಂತಹ ಶಿಕ್ಷಣವನ್ನು ಕಲಿಸುವ ಗುರು ಇಡೀ ಸಮಾಜವನ್ನು ಸುಸ್ಥಿತಿಯಲ್ಲಿರಿಸ್ತಾರೆ. ಅರಿವಿಲ್ಲದ ಶಿಕ್ಷಣ, ಕ್ರಿಯೆಯಿಲ್ಲದ ಜ್ಞಾನ ವ್ಯರ್ಥ. ನಾವು ಪಡೆದಂತಹ ಶಿಕ್ಷಣ ವಿದೇಶದಲ್ಲಿ ನಮಗೆ ಬಂಧುವಾಗುತ್ತೆ, ಸಂಕಟದಲ್ಲಿ ರಕ್ಷಕನಾಗುತ್ತೆ. ಶಿಕ್ಷಣ ಶೋಷಣೆಯಿಂದ ಮುಕ್ತಿ ಪಡೆಯೋದಕ್ಕೆ, ಸಮಾಜದಲ್ಲಿ ಸಮಾನತೆ ತರೋದಕ್ಕೆ ಇರುವಂತಹ ಶಕ್ತಿಶಾಲಿ ಅಸ್ತ್ರ ಅಂತ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ. ಶಿಕ್ಷಣವು ಮನುಷ್ಯನ ಮೂಢನಂಬಿಕೆ, ಸಂಕುಚಿತ ಮನೋಭಾವದಿಂದ ಹೊರತರಬೇಕು. ಬರೀ ಉದ್ಯೋಗಕ್ಕಾಗಿ ಕಲಿಯುವಂತಹ ಶಿಕ್ಷಣಕ್ಕಿಂತ ವೈಜ್ಞಾನಿಕ ಮನೋಭಾವ ಬೆಳೆಸುವಂತಹ ಶಿಕ್ಷಣ ಬೇಕು ಅಂತ ಕುವೆಂಪು ಅವರು ಒಂದು ಕಡೆ ಹೇಳಿದ್ರು. ಅವ್ರ ಪ್ರಕಾರ ಶಿಕ್ಷಣ ಮಾನವನನ್ನು ವಿಶ್ವ ಮಾನವನನ್ನಾಗಿ ಪರಿವರ್ತಿಸಬೇಕು, ಅಂತಹ ಶಿಕ್ಷಣ ಇರಬೇಕು. ಶಿಕ್ಷಕರು ಹೇಗಿರಬೇಕು ಅಂತ ಇಷ್ಟೊತ್ತಿನ ತನಕ ಮಾತಾಡಿದ್ವಿ. ಇಲ್ಲಿ ವಿದ್ಯಾರ್ಥಿಗಳದ್ದು ಪಾತ್ರವೇನೂ ಇಲ್ವಾ, ಈ ಬಗ್ಗೆ ಮಾತಾಡೋಣ ಈ ಒಂದು ಗೀತೆಯ ನಂತರ. ಅಪರಂಜಿ ಮಕ್ಕಳು ಚಿತ್ರದ ಗೀತೆ ಚಂದ್ರಿಕಾ ಗುರುರಾಜ್, ನಂದಿತಾ ಮತ್ತು ವಿದ್ಯಾ ಶುಕ್ಲಾ ಅವರ ಧ್ವನಿಯಲ್ಲಿದೆ. ನೃಪತುಂಗ ಅವರ ಗೀತ ರಚನೆಗೆ ರಾಜಹಂಸ ಸಂಗೀತ ನೀಡಿದ್ದಾರೆ.

ಉತ್ತಮ ಶಿಕ್ಷಣ ವ್ಯವಸ್ಥೆ, ಪೋಷಕರ ಮತ್ತು ಶಿಕ್ಷಕರ ಉತ್ತಮ ಮಾರ್ಗದರ್ಶನ ಶಿಕ್ಷಣಕ್ಕೆ ಬೇಕಾದಂತಹ ಪ್ರಮುಖ ವಿಷಯಗಳು. ಆದರೆ ಕಲಿಕೆ ಪೂರ್ಣಗೊಳ್ಳುವುದು ವಿದ್ಯಾರ್ಥಿಯ ಸ್ವಂತ ಪ್ರಯತ್ನದಿಂದ ಮಾತ್ರ. ಏಕಾಗ್ರತೆ, ಸ್ವಂತ ಪ್ರಯತ್ನ, ಸ್ವಯಂ ಅಧ್ಯಯನ, ಗೌರವ, ವಿನಯ ತುಂಬಿದ ವರ್ತನೆ, ತಾರ್ಕಿಕ ಚಿಂತನೆಗಳನ್ನು ಹೊಂದಿದಂತಹ ವಿದ್ಯಾರ್ಥಿ ಇದ್ದಾಗ ಮಾತ್ರ ಶಿಕ್ಷಣ ಪರಿಪೂರ್ಣ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಶಿಕ್ಷಣ ವ್ಯವಸ್ಥೆ ಯಾಂತ್ರಿಕ ಚಟುವಟಿಕೆ ಆಗಿದೆ. ಓದಿಗೂ ಜ್ಞಾನಕ್ಕೂ ಮಾಡುವ ಕೆಲಸಕ್ಕೂ ಸಂಬಂಧ ಇಲ್ಲದೆ ವ್ಯಕ್ತಿ ಭ್ರಮನಿರಸನ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಬರ್ತೀನಿ, ಪಾಠ ಮಾಡ್ತೀನಿ, ಉಳಿದಿದ್ದು ನನಗೆ ಸಂಬಂಧ ಇಲ್ಲ ಅನ್ನೋಂತಹ ಶಿಕ್ಷಕರು ಅಲ್ಲಲ್ಲಿ ಕಾಣಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ. ಇವರೇನು ನಮಗೆ ಗೊತ್ತಿಲ್ಲದೆ ಇರೋದು ಹೇಳೋದು? ಗೂಗಲ್ಲು, ವಾಟ್ಸಪ್ಪು, ಜಮಿನೈ, ಚಾಟ್ GPT ಎಲ್ಲ ಇದೆ, ಪಾಠ ಕೇಳಿಸ್ಕೊಳ್ಳೇಬೇಕು ಅಂತೇನಿಲ್ಲ, ನಮ್ಮನ್ನು ತಿದ್ದೋಕೆ ಇವ್ರ್ಯಾರು ಅನ್ನೋಂತಹ ಮನೋಭಾವ ಮಕ್ಕಳಲ್ಲಿ ಬೆಳೀತಾ ಇದೆ. ದುಡ್ಡು ಕಟ್ತೀವಿ, ಮಕ್ಕಳ ಅಂಕಪಟ್ಟಿಲಿ ಉತ್ತಮ ಅಂಕಗಳು ಕಾಣಿಸ್ಬೇಕಷ್ಟೆ, ರ್ಯಾಂಕ್ ಪಟ್ಟಿಲಿ ನಮ್ಮ ಮಕ್ಕಳ ಹೆಸರಿರಬೇಕು ಅಷ್ಟೇ ಅನ್ನೋಂತಹ ಪೋಷಕರು ಹೆಚ್ಚಾಗಿದ್ದಾರೆ. ಸಾಕ್ಷರರು ರಾಕ್ಷಸರಾಗಿರುವ ಕಾಲಘಟ್ಟಕ್ಕೆ ನಾವು ತಲುಪುವ ಸ್ಥಿತಿಯಲ್ಲಿದ್ದೀವಿ. ಎಲ್ಲ ಸಿದ್ಧ ಆಹಾರದಂತೆ ಎಲ್ಲವೂ ಒಮ್ಮೆಗೆ ಸಿಗಬೇಕು ಅಂತ ಕಾಯುವ, ಸಿಗಬೇಕು ಅನ್ನೋಂತಹ ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಾಯುವ, ತಪಸ್ಸಿನಂತೆ ಕಲಿಯುವಂತಹ ಮನೋಭಾವ ಕಡಿಮೆ ಆಗಿದೆ. ಇವೆಲ್ಲ ಅನಾರೋಗ್ಯಕರ ಬೆಳವಣಿಗೆಗಳು ಅಲ್ವೇ?

ಶಾಂತಿಯನ್ನು ಬಿತ್ತುವ, ಪ್ರೀತಿಯನ್ನು ಹರಡುವ, ಎಲ್ಲರೂ ಒಂದಾಗಿ ನೆಮ್ಮದಿಯಿಂದ ಬಾಳುವ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ. ಅದನ್ನು ಹುಡುಕಿ ಜಾರಿಗೆ ತರಬೇಕು. ಪೋಷಕರು, ಮಕ್ಕಳು, ಶಿಕ್ಷಕರು ಜಂಟಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಇಡೀ ವಿಶ್ವ ವಸುದೇವನ ಕುಟುಂಬವಾಗುತ್ತೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರಂತಹ ಮಹಾನ್ ಚೇತನ ಓಡಾಡಿದ ಭಾರತದ ಈ ನೆಲ ವಿಶ್ವಗುರು ಆಗುತ್ತೆ. ಅಂತಹ ಸ್ಥಾನ ನಮ್ಮದಾಗಲಿ ಅಂತ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಒಂದಲ್ಲ ಎರಡಲ್ಲ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸುನಿಧಿ, ಅದಿತಿ, ಡಿ ಸತ್ಯಪ್ರಕಾಶ್ ಅವರ ಗೀತರಚನೆಗೆ ನವೀನ್ ಪೌಲ್ ಮತ್ತು ವಾಸುಕಿ ವೈಭವ್ ಅವರ ಸಂಗೀತವಿದೆ.

0: ಕೀರ್ತನ ಭಾರದ್ವಾಜ್ ಅವರಿಂದ ಬಿ ಆರ್ ಲಕ್ಷ್ಮಣರಾವ್, ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ, ಎಸ್ ಅನಂತನಾರಾಯಣ ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ

0: ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ, ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್. ಆರಂಭದಲ್ಲಿ ಕೇಳಿ, ಕಲಬುರಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಜಿಟಿಟಿಸಿ ಕೋರ್ಸ್ ಮುಗಿಸಿ ಜರ್ಮನಿಯ ಪ್ರಖ್ಯಾತ ಸಾರಿಗೆ ಸಂಸ್ಥೆಯಾದ ರೈನ್ಬಾನ್ ಎಜಿ ಈ ಕಂಪನಿಗೆ ಸೆಲೆಕ್ಟ್ ಆದಂತಹ ಕಲಬುರಗಿಯ ಹೆಮ್ಮೆಯ ಅಂಕಿತಾ ಆರ್ ಆಳಂದ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಸಂದರ್ಶನದ ವಿಶೇಷ ಏನಂದ್ರೆ, ಈ ಸಂಸ್ಥೆಗೆ ಕರ್ನಾಟಕದಿಂದ ಒಟ್ಟು ಆಯ್ಕೆಯಾದವರು 5 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಏಕೈಕ ಮಹಿಳೆ ಮತ್ತೆ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದು ಅಂಕಿತಾ ಆಳಂದ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅಂಕಿತಾ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಮೊದಲಿಗೆ ಅಭಿನಂದನೆಗಳು, ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಅಂಕಿತಾ ಅವರೇ, ತುಂಬಾ ಜನ ಹುಡುಗಿಯರಿಗೆ ಕನಸಿರುತ್ತೆ ಉನ್ನತ ಶಿಕ್ಷಣ ಪಡಿಬೇಕು, ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು, ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ನಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ. ಹೀಗಾಗಿ ಶಿಕ್ಷಣ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಮುಖ್ಯ ಆಗುತ್ತೆ. ತಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ತಿಳಿಸಿ.
2: ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೇಂಬ್ರಿಡ್ಜ್ ಅಲ್ಲಿ ಮುಗಿಸಿದ್ದೇನೆ. ಆ ನಂತರ ನಾನು ಜಿಟಿಟಿಸಿಯಲ್ಲಿ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿ ನಾನು ಡಿಟಿಡಿಎಂ ಅನ್ನೋ ಕೋರ್ಸ್ನ ತಗೊಂಡು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ನ ಮಾಡಿಬಿಟ್ಟು ಇವಾಗ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀನಿ.
1: ಡಿಟಿಡಿಎಂ ಕೋರ್ಸ್ ಮಾಡಿದ್ರ? ಸಾಮಾನ್ಯವಾಗಿ 10ನೇ ತರಗತಿ ನಂತರ ಪಿಯುಸಿಗೆ ಸೇರ್ಕೊಳ್ಳೋದು ಒಂದು ಸಾಮಾನ್ಯ ಪ್ರತೀತಿ, ಆದ್ರೆ ತಾವು ಜಿಟಿಟಿಸಿಯಲ್ಲಿ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಕೋರ್ಸ್ ಕೂಡ ಮುಗಿಸಿದ್ದೀರಾ, ಈ ಸ್ಟ್ರೀಮಿಗೆ ಬರಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆಯವರು ನನಗೆ ಯಾವಾಗ ಸೈನ್ಸ್ ಮಾಡಬೇಕು ಅಂತಲೇ ಇತ್ತು, ಬಟ್ ನಮ್ಮ ತಂದೆಯವರು ಇದು ಕೋರ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನನಗೆ ಅಡ್ಮಿಷನ್ ಮಾಡಿಸಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು.
1: ಈಗ ಜಿಟಿಟಿಸಿಯಲ್ಲಿ ಎಷ್ಟೆಲ್ಲ ಕೋರ್ಸ್ಗಳಿರುತ್ತೆ, ಅಂದ್ರೆ ಇದರಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗುವಂತದ್ದು ಇರುತ್ತಾ, ಹೇಗೆ?
2: ಜಿಟಿಟಿಸಿಯಲ್ಲಿ ಇವಾಗ ಕಲಬುರಗಿ ಜಿಟಿಟಿಸಿಯಲ್ಲಿ 4 ತರದ ಕೋರ್ಸ್ಗಳಿವೆ. ಅವು 3+1 ಕೋರ್ಸಸ್. ಅದ್ರಲ್ಲಿ ಬಂದ್ಬಿಟ್ಟು ಡಿಟಿಡಿಎಂ ಅಂದ್ರೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, DMCH ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್, DEEE ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್, ಇನ್ನೊಂದು ಬಂದ್ಬಿಟ್ಟು DPM ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈಸಿಯಸ್ಟ್ ಅಂದ್ರೆ ಡಿಟಿಡಿಎಂ. ಡಿಟಿಎಂ ಅಂದ್ರೆ ಏನಕ್ಕಂದ್ರೆ ಅದು ಫಾರ್ ಗರ್ಲ್ಸ್ ಅಂದ್ರೆ ಡಿಸೈನಿಂಗ್ ಅದರಲ್ಲಿ ಜಾಸ್ತಿ ಇರೋದು. ಸೊ ಇವೆನ್ ಗರ್ಲ್ಸ್ ಇಟ್ಸ್ ಕಂಫರ್ಟೇಬಲ್ ಫಾರ್ ಗರ್ಲ್ಸ್ ಟು ಡೂ ಡಿಸೈನಿಂಗ್ ಅಂಡ್ ಆಲ್. ಮಷಿನಿಂಗ್ ಅಂದ್ರೆ ಸ್ವಲ್ಪ ಆಗಲ್ಲ, ಇಟ್ ಬಿ ಹಾರ್ಡ್. ಸೊ ಹಂಗಾಗಿ ನಾನು ಡಿಸೈನ್ ಇದೆ ಅಂದ್ಬಿಟ್ಟು ಅದನ್ನೇ ನಮ್ಮ ಮನೇಲಿ ಸೆಲೆಕ್ಟ್ ಮಾಡಿದ್ರು.
1: ಡಿಟಿಡಿಎಂ ಕೋರ್ಸ್ನ ಅವಧಿ ಎಷ್ಟು, 3 ವರ್ಷ ಇರುತ್ತದೆ?
2: 3 ವರ್ಷ ಓದ್ಬೇಕು, ಅನಂತರ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ, ವರ್ಕ್ ಕಂಪ್ನಿಗೆ ಕಳಿಸ್ಕೊಡ್ತಾರೆ.
1: ಅಂದ್ರೆ 3 ವರ್ಷ ಕಲಬುರಗಿಯಲ್ಲಿ ಕಂಪ್ಲೀಟ್ ಮಾಡಿದ್ರ?
2: ಇಲ್ಲ ಇಲ್ಲ, ನಾನು 2 ವರ್ಷ ಕಲಬುರಗಿಯಲ್ಲಿ ಓದ್ದೆ, ನಂತರ ನಾನು 3ನೇ ವರ್ಷ ಬೆಂಗಳೂರಲ್ಲಿ ಓದ್ದೆ.
1: 3ನೇ ವರ್ಷ ಬೆಂಗಳೂರಲ್ಲಿ ಯಾಕೆ ಓದ್ರಿ, ಅದು ಏನಾದ್ರೂ ನಿಮಗೆ ವಿಶೇಷ ಅವಕಾಶ ಸಿಕ್ಕಿತ್ತ?
2: ಅಂದ್ರೆ ನಾನು ಇವಾಗ ಫಸ್ಟ್ ಇಯರ್ ಇಂದ ಕಲಬುರಗಿಲಿ ಓದುವಾಗ ನಾನು ವರ್ಲ್ಡ್ ಸ್ಕಿಲ್ ಅಂತ ಒಂದಿದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆಲ್ ಓವರ್ ಕರ್ನಾಟಕ ಇಂದ ನನಗೆ ಸೆಲೆಕ್ಷನ್ ಆಯ್ತು. ಜಿಟಿಟಿಸಿಯಲ್ಲಿ GSL ಅಂತ ಮಾಡಿದ್ರು, GTTC ಸ್ಕಿಲ್ ಲೀಗ್ ಅಂತ, ಅದರಲ್ಲಿ ನನಗೆ ಮೆಕ್ಯಾನಿಕಲ್ ಕ್ಯಾಡ್ ಅಲ್ಲಿ ಸೆಲೆಕ್ಷನ್ ಆಗೋಯ್ತು. ಸೊ ಹಂಗಾಗಿ ನಾನು ಫರ್ದರ್ ಟ್ರೈನಿಂಗ್ ನ್ಯಾಷನಲ್ಸ್ ಸ್ಟೇಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂತ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಟ್ರು. ಸೊ ಟ್ರೈನಿಂಗ್ಗೋಸ್ಕರ ಅಂತ ಅಲ್ಲಿ ಟ್ರೈನಿಂಗ್ ತಗೊಳ್ತಾನೆ ನಾನು 3rd year ಓದ್ತಾ ಇದ್ದೆ. ಆಮೇಲೆ 5th SEM ಅಲ್ಲಿ ನಮ್ಗೆ ಸ್ಟೇಟ್ ಲೆವೆಲ್ ಇತ್ತು. ಸೊ ಸ್ಟೇಟ್ ಅಲ್ಲಿ 3rd prize ಬಂತು, ಬ್ರಾನ್ಸ್ ತಗೊಂಡೆ. ನಂತರ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ, ಬಿಕಾಸ್ ನೆಕ್ಸ್ಟ್ ಇಯರ್ ಅವಕಾಶ ಇದೆ ನನಗೆ ಅಂದ್ಬಿಟ್ಟು ಸ್ಟಾಪ್ ಆಯ್ತು.
1: ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಹೇಳಿ, ಈ ಜರ್ಮನಿಯ ರೈನ್ಬಾನ್ ಎಜಿ ಕಂಪನಿ ಬಗ್ಗೆ, ಅಂದ್ರೆ ಯಾವ ರೀತಿ ನಿಮಗೆ ಸೆಲೆಕ್ಷನ್ ಆಯ್ತು ಅಂತ?
2: ನಾವು 5th SEM ಅಲ್ಲಿ ಓದ್ತಿರ್ಬೇಕಾದ್ರೆ ಜರ್ಮನ್ ಅಲ್ಲಿಂದ ಸ್ವಲ್ಪ ಪೀಪಲ್ ಬಂದಿದ್ರು, ಇನ್ನು ಅವ್ರು ಸುಮ್ನೆ ಕ್ಯಾಂಪಸ್ ವಿಸಿಟ್ ಗೆ ಬಂದಿದ್ದು. ಅವಾಗ ನೋಡ್ತಿರ್ಬೇಕಾದ್ರೆ ನಾನು ಜರ್ಮನ್ ಸ್ವಲ್ಪ ಆಲ್ರೆಡಿ ಕಲಿತಿದ್ದೆ ಆನ್ಲೈನ್ ಇಂದ, ನಂಗೆ ಇಂಟ್ರೆಸ್ಟ್ ಇತ್ತು ಜರ್ಮನಿಗೆ ಹೋಗ್ಕೊಂಡ್ಬಿಟ್ಟು ಕಲಿತಾ ಇದ್ದೆ. ಸೊ ಆ ಟೈಮಲ್ಲಿ ಅವ್ರು ಬಂದಾಗ ಅವ್ರ ಜೊತೆ ಜರ್ಮನಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮಾಡಿದೆ, ಅದಾದ್ಮೇಲೆ ಅವರು ಪರ್ಸನಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ರು, ಸೊ ದಟ್ ವಿ ಕ್ಯಾನ್ ಟೇಕ್ ಯು ಅಂದ್ಬಿಟ್ಟು. ಅದಾದ್ಮೇಲೆ ಅವರೇ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ತರ ಇಂಟರ್ವ್ಯೂ ಇದೆ ಅಂತ ಹೇಳಿ ಇಂಟರ್ವ್ಯೂ ಫಸ್ಟ್ ರೌಂಡ್ ಇಂಗ್ಲೀಷ್ ಅಲ್ಲಿ ಇತ್ತು, ಅದನ್ನ ನಾನು ಕೊಡ್ಲಿಲ್ಲ, ಡೈರೆಕ್ಟ್ ಕ್ಲಿಯರ್ ಆಗೋಯ್ತು ನಂದು. ಆಮೇಲೆ 2nd round ಬಂದ್ಬಿಟ್ಟು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್ ಆಗೋಯ್ತು.
1: ಅಂದ್ರೆ ನೀವು ಜರ್ಮನಿ ಕಲಿತಿದ್ದು ನಿಮ್ಮ ಜಿಟಿಟಿಸಿ ಒಂದು ಸಿಲೆಬಸ್ ಸಲುವಾಗ ಅಥವಾ ನಿಮ್ಮ ಔಟ್ ಆಫ್ ಓನ್ ಇಂಟರೆಸ್ಟ್?
2: ನನಗೆ ಇಂಟ್ರೆಸ್ಟ್ ಇತ್ತು ಔಟ್ ಆಫ್ ಹೋಗಕ್ಕೆ. ಸೊ ಲೈಕ್ ಬಿಗ್ನಿಂಗ್ ಇಂದಾನು ಇತ್ತು ನಾನು ಜರ್ಮನಿಗೆ ಹೋಗ್ಬೇಕು ಅಂತ. ನಮ್ಮ ಪೇರೆಂಟ್ಸ್ ಹೇಳಿದ್ರು ಅದನ್ನ ಕಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು, ನಮ್ಮ ಫಾದರ್ ಹೇಳಿಕೆ ನಾನು ಅದನ್ನ ಕಲ್ಕೊತಾ ಇದ್ದೆ.
1: ಈಗ ಪ್ರಸ್ತುತ ನೀವು ಜರ್ಮನಿ ಹುದ್ದೆಗೆ ಆಯ್ಕೆ ಆಗಿದ್ದೀರಾ, ಜಾಯಿನ್ ಆಗ್ಬೇಕಾ ಅಥವಾ ಯಾವ ಹಂತದಲ್ಲಿ ಪ್ರಕ್ರಿಯೆ?
2: ಜಾಯಿನ್ ಆಗ್ಬೇಕು, ಇವಾಗ ಇಟ್ಸ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಲ್ಯಾಂಗ್ವೇಜ್ ಎಕ್ಸಾಮ್ ಒಂದು ಇದೆ, ಅದು ಸೆಕೆಂಡ್ ಆಫ್ ಜುಲೈಗಿದೆ. ಸೊ ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ನಾವು ಜರ್ಮನಿಗೆ ಹೋಗ್ತೀವಿ.
1: ಈಗ ಇಲ್ಲಿ ಜಿಟಿಟಿಸಿ ಕಲಬುರಗಿಯಲ್ಲಿ ಯಾವ ರೀತಿ ಸಿಬ್ಬಂದಿಗಳು ನಿಮಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಅನುಕೂಲ ಆಯ್ತು?
2: ಎಲ್ಲಾ ಸ್ಟಾಫ್ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರು. ಮೇನ್ಲಿ ಬಂದ್ಬಿಟ್ಟು ನಮ್ಗೆ ನಮ್ ಪ್ರಿನ್ಸಿಪಲ್ ಮೇಡಮ್ ಮತ್ತೆ ಅರುಣ್ ಸರ್ ಅಂತ, ನನ್ ಕ್ಯಾಡ್ ಆಗ್ಲಿ ವರ್ಲ್ಡ್ ಸ್ಕಿಲ್ ಆಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಇವನ್ ಕ್ಲಾಸಸ್ ನು ಮಿಸ್ ಮಾಡ್ಬಿಟ್ಟು ನಾನು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು.
1: ಸಾಮಾನ್ಯವಾಗಿ ಕಲಬುರಗಿ ಬಿಟ್ಟು ಹೊರ ಕಳಿಸ್ಲಿಕ್ಕೆ ಅದು ಹೆಣ್ಮಕ್ಳಿಗೆ ನಮ್ಮ ಭಾಗದ ತಂದೆ ತಾಯಿಗಳು ತುಂಬಾ ಯೋಚನೆ ಮಾಡ್ತಾರೆ, ಆದ್ರೆ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಜರ್ಮನಿ ಕಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂರಕ ವಾತಾವರಣ ಇತ್ತು? ಅಂದ್ರೆ ಮುಂಚೆ ಯಾರಾದ್ರೂ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದ್ರ?
2: ಆತರ ಏನಿಲ್ಲ, ನಮ್ಮ ಮನೇಲಿ ಬಿಗ್ನಿಂಗ್ ಇಂದಾನು ನಾನು ಕೇಂಬ್ರಿಡ್ಜ್ ಅಲ್ಲಿ ಓದ್ತಿರ್ಬೇಕಾದ್ರೂ ಲೈಕ್ ನನ್ನ ಡ್ರೀಮ್ಸ್ ಎಲ್ಲ ಐ ಹ್ಯಾವ್ ನೆವರ್ ಸೀನ್ ಶಾರ್ಟ್ ಡ್ರೀಮ್ಸ್, ಯಾವಾಗ್ಲೂ ಹೈ ಅಂಬಿಷನ್ಸ್ ಹೈ ಡ್ರೀಮ್ಸ್ ಇಟ್ಕೊಂಡಿದ್ದೆ. ಸೊ ಬಿಗ್ನಿಂಗ್ ಇಂದಾನು ನನಗೆ ಜರ್ಮನಿ ಹೋಗೋ ಡ್ರೀಮ್ ತಂದಿದ್ದೆ ನಮ್ಮ ಫಾದರ್, ಲೈಕ್ ಈ ತರ ನೀನ್ ಹೋಗ್ಬೇಕು ಮಾಡ್ಬೇಕು. ಬಿಗ್ನಿಂಗ್ ಇಂದಾನು ಅವರೇ ಮೋಟಿವೇಟ್ ಮಾಡ್ಕೊಂಡು ನನಗೆ ಅಪರ್ಚುನಿಟಿ ಸಿಕ್ಕಾಗ ಅವ್ರು ಒಪ್ಕೊಂಡ್ರು.
1: ಅವಾಗ್ಲಿಂದ ನಾವು ಕೇಳ್ತಾ ಇದೀವಿ ನಿಮ್ ತಂದೆಯವರು ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡಿದ್ರು ಅಂತ. ನಿಮ್ ತಂದೆಯವರ ಬಗ್ಗೆ ಹೇಳಿ, ಅವ್ರ ಹೆಸರೇನು, ಅವ್ರ ಏನ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಿ.
2: ನಮ್ಮ ತಂದೆ ಹೆಸರು ರಾಜ್ಕುಮಾರ್ ಅಳನ್ ಅಂತ, ಅವರು ಸರ್ವಿಸ್ ಇಂಜಿನಿಯರ್, ದೇ ಆರ್ ಲುಕಿಂಗ್ ಆಫ್ಟರ್ ಅಗ್ರಿಕಲ್ಚರ್. ಅವರು ಮೆಕ್ಯಾನಿಕಲ್ ಅಂದ್ರೆ ಅವ್ರು ತುಂಬಾ ನಾಲೆಜ್ ಇತ್ತು ಮೆಕ್ಯಾನಿಕಲ್ ಬಗ್ಗೆ. ಸೊ ಹಂಗಾಗಿ ಲೈಕ್ ಏನೇ ಇದ್ರು ನಾನು ಡೌಟ್ಸ್ ಇದ್ರು ಏನೇ ಇದ್ರು ಅವ್ರ ಹತ್ರ ಹೋಗಿದ್ದೆ, ಲೈಕ್ ಮೆಕ್ಯಾನಿಕಲ್ ನಾನು ಚೂಸ್ ಮಾಡ್ಕೊಂಡಿದ್ದು. ಸೊ ಎವ್ರಿ ಟೈಮ್ ಸಪೋರ್ಟಿವ್ ಆಗಿದ್ರು. ಏನೇ ಇದ್ರು ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು, ಎಷ್ಟೊತ್ತಾದ್ರೂ ಆಗ್ಲಿ ಕಾಲೇಜ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅರೌಂಡ್ ಸಮಟೈಮ್ಸ್ 8-9 ವರ್ಗೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಸಪೋರ್ಟಿವ್ ಆಗಿದ್ರು, ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಡ್ ಬರ್ತಿದ್ರು. ಎವ್ರಿ ಸ್ಟೇಜ್ ಅಲ್ಲಿ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ.
1: ಈಗ ನಿಮ್ ವಯಸ್ಸಿನ ಹೆಣ್ಮಕ್ಳು ಎಸ್ಪೆಷಲಿ ಈ 10th ಮುಗಿಸ್ದವರಾಗಿರ್ಬೋದು, ಪಿ ಯು ಸಿ ಮುಗಿಸ್ದವರಾಗಿರ್ಬೋದು, ಅವ್ರ ಈ ತರ ಜಿ ಟಿ ಟಿ ಸಿ ಕೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು?
2: ಜಿ ಟಿ ಟಿ ಸಿ ಕೋರ್ಸ್ ಅವ್ರ ಇಂಟ್ರೆಸ್ಟ್ ಮೇಲೆ ಅವ್ರು ತಗೋಬೇಕು. ಅಂದ್ರೆ ಎಲ್ಲರೂ ಗರ್ಲ್ಸ್ಗೆ ಇದು ಈಸಿ ಆಗುತ್ತೆ ಅಂತ ತಗೋಬಾರ್ದು. ಇವಾಗ ಎಲೆಕ್ಟ್ರಿಕಲ್ ಕೋರ್ಸ್, ಮೆಕಾಟ್ರಾನಿಕ್ಸ್ ಕೋರ್ಸ್ ಎಲ್ಲ ಬಂದಿದೆ. ಸೊ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕೋರ್ಸ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ಅದ್ರಲ್ಲಿ ಫ್ಯೂಚರ್ ಚೆನ್ನಾಗಿದೆ. ಬಟ್ ಅವ್ರು ಕಾನ್ಸಂಟ್ರೇಟ್ ಆಗಿ ಮಾಡಿ ಸ್ಕೋರ್ ತಗೊಂಡ್ರೆ, ಮೇನ್ಲಿ ಇಲ್ಲಿ ಸ್ಕೋರ್ ನೋಡ್ತಿಲ್ಲ ಯಾರು, ಎಲ್ಲ ಸ್ಕಿಲ್ ನೋಡ್ತಿದ್ದಾರೆ. ಸ್ಕಿಲ್ ಕಲ್ತ್ರೆ ಸಾಕು, ಸ್ಕೋರ್ ಮೇಲೆ ಏನು ಡಿಪೆಂಡ್ ಇಲ್ಲ. ಐ ಮೀನ್ ಮಾರ್ಕ್ ಶೀಟ್ ಆಗ್ಲಿ ಏನೇ ಆಗ್ಲಿ.
1: ಈಗ ಜಿ ಟಿ ಟಿ ಸಿ ಸಂಸ್ಥೆಯಲ್ಲಿ ಈಗ ತುಂಬಾ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದವ್ರು ಇರ್ತಾರೆ, ಅವರು ಜಿ ಟಿ ಟಿ ಸಿ ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಫೀಸ್ ಎಷ್ಟಿರುತ್ತೋ ಏನೋ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಪೇರೆಂಟ್ಸ್ ಅದನ್ನ ಅಫೋರ್ಡ್ ಮಾಡ್ಲಿಕ್ಕೂ ಕೆಲವೊಂದ್ಸರ್ತಿ ಸಾಧ್ಯ ಆಗಲ್ಲ. ಈ ಜಿ ಟಿ ಟಿ ಸಿ ಅಲ್ಲಿ ಅಡ್ಮಿಷನ್ ಪಡಿಬೇಕಾದ್ರೆ ಫೀಸ್ ಎಷ್ಟಿರುತ್ತೆ ಮತ್ತೆ ಸ್ಕಾಲರ್ಶಿಪ್ ಏನಾದ್ರೂ ಸಿಗುತ್ತಾ?
2: ಹಾ, ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ಎಷ್ಟು ಪೇ ಮಾಡ್ತಿರೋ ಅದು ನೆಕ್ಸ್ಟ್ ನಿಮ್ಗೆ ರಿಟರ್ನ್ ಸ್ಕಾಲರ್ಶಿಪ್ ಅಲ್ಲಿ ಬರುತ್ತೆ. ಸೊ ನೀವು ನೆಕ್ಸ್ಟ್ ಇಯರ್ಗೂ ಪೇ ಮಾಡ್ಕೋಬಹುದು ಅಂದ್ಬಿಟ್ಟು. ಅರೌಂಡ್ 19,000 ಏನೋ ಇದೆ, ಲೈಕ್ ಪರ್ ಸೆಮ್ 19,000 ಡಿಪೆಂಡ್ ಆನ್ ಸೆಮ್ ಇದೆ. ಬಟ್ ಅದು ಲೈಕ್ ಎವ್ರಿ ಇಯರ್ ನಿಮ್ಗೆ ರಿಟರ್ನ್ ಬರುತ್ತೆ, ಸ್ಕಾಲರ್ಶಿಪ್ ಅಲ್ಲಿ ರಿಟರ್ನ್ ಬರುತ್ತೆ.
1: ಈಗ ನಿಮ್ಗಂತೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ನೀವಂತೂ ಆಲ್ರೆಡಿ ಒಂದು ಜಾಬ್ ಹೋಲ್ಡರ್ ಇದೀರಿ. ಈ ಸಾಮಾನ್ಯವಾಗಿ ಬೇರೆ ಬೇರೆ ಕೋರ್ಸ್ ಮಾಡಿದಂತಹ ಹುಡುಗರು ಆಗ್ಲಿ ಹುಡುಗಿಯರಾಗ್ಲಿ ಅವ್ರಿಗೆ ಯಾವ ರೀತಿ ಅಪರ್ಚುನಿಟೀಸ್ ಇದೆ?
2: ಲೈಕ್ ಬ್ಯಾಕ್ ಲಾಗ್ಸ್ ಏನು ಇರಲಿಲ್ಲ ಅಂದ್ರೆ ದೆಲ್ ಬಿ ಪ್ಲೇಸ್ ಇನ್ ಎಂಎನ್ಸಿ ಕಂಪ್ನೀಸ್ ಅಲ್ಲೇ ಸಿಗುತ್ತೆ ಅವ್ರಿಗೆ ಪೋಸ್ಟ್. ಅದ್ ಬಂದ್ಬಿಟ್ಟು ದೆಲ್ ಬಿ ಹ್ಯಾವಿಂಗ್ ಗುಡ್ ಪೋಸ್ಟ್ ಅಂದ್ರೆ ಡಿಸೈನಿಂಗ್ ಅಥವಾ ಮಷಿನಿಸ್ಟ್ ಆತರ ಪೋಸ್ಟ್ ಎಲ್ಲ ಸಿಗುತ್ತೆ. ಬಟ್ ಬ್ಯಾಕ್ ಲಾಗ್ಸ್ ಎಲ್ಲ ಇದ್ರೆ ದೆಲ್ ಬಿ ಅಂಡರ್ ಅ ನಾರ್ಮಲ್ ವೇಜಸ್ ತರ ವರ್ಕ್ ಮಾಡ್ಬೇಕಾಗುತ್ತೆ ಅವರು.
1: ಈಗ ಜಿ ಟಿ ಟಿ ಸಿ ಮಾಡಿದ ನಂತರ ಮುಂದೆ ಹೈಯರ್ ಎಜುಕೇಶನ್ ಅಪರ್ಚುನಿಟೀಸ್ ಏನೇನಿದೆ?
2: ಇಂಜಿನಿಯರಿಂಗ್ ಓದ್ಬೋದು ನಾವು ಇದ್ ನಂತರ, ಲೈಕ್ ನಾವು ಯಾವ ಕೋರ್ಸ್ ತಗೊಂಡಿರ್ತೀವೋ ಅದ್ರ ಮೇಲೆ ಅದೇ ಇಂಜಿನಿಯರಿಂಗ್ ಓದ್ಕೋಬಹುದು. ಫಾರ್ ಎಕ್ಸಾಂಪಲ್ ಡಿ ಟಿ ಡಿ ಎಂ ಮತ್ತೆ ಡಿ ಪಿ ಎಂಗೆ ನಮ್ಗೆ ಸಿ ಎಸ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇದೆ, ಲ್ಯಾಟರಲ್ ಎಂಟ್ರಿ ಸಿಗುತ್ತೆ ನಮ್ಗೆ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ. ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇರುತ್ತೆ, ಮೆಕಾಟ್ರಾನಿಕ್ಸ್ ಅಷ್ಟೇ ಸೇಮ್, ಅವ್ರಿಗೆ ಆತರ ಆಪ್ಷನ್ಸ್ ಇರುತ್ತೆ.
1: ಈಗ ನಾವು ಪತ್ರಿಕೆಯಲ್ಲೆಲ್ಲ ನಿಮ್ಗೆ ಸನ್ಮಾನ ಮಾಡಿದನ್ನು ನೋಡಿದೀವಿ, ಮಾನ್ಯ ಸಚಿವರು ಮತ್ತೆ ಹಿರಿಯ ಐಎಎಸ್ ಅಧಿಕಾರಿಗಳೆಲ್ಲ ಇದ್ರು, ಆ ಸಂದರ್ಭದ ಬಗ್ಗೆ ಹೇಳಿ ನಿಮ್ಗೆ ಹೇಗೆ ಅನಿಸ್ತು?
2: ಆ ಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಅದರಿಂದ ತುಂಬಾ ಶ್ರಮ ಇತ್ತು, ಪೇರೆಂಟ್ಸ್ದು ಸಪೋರ್ಟ್ ಮೋಟಿವೇಶನ್ ಎಲ್ಲ ಇತ್ತು. ಸ್ಟೇಜಿಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು, ಬಟ್ ಹೆಂಗೋ ಒಂದು ಎರಡು ಮ್ಯಾನೇಜ್ ಮಾಡ್ಬಿಟ್ಟು ಬಂದ್ವಿ. ಲೈಕ್ ಉಳ್ದವ್ರ 4 ಜನ ಏನಂದ್ರೆ ಅವ್ರದ್ದು ಆಲ್ರೆಡಿ ಇಂಟರ್ನ್ಶಿಪ್ ಮುಗ್ದಿದೆ, ಅವ್ರ ಸ್ಟಡಿ ಮುಗಿದ್ಬಿಟ್ಟು 1 ವರ್ಷ ಇಂಟರ್ನ್ಶಿಪ್ ಮುಗಿದ್ಮೇಲೆ ಅವ್ರು ಸೆಲೆಕ್ಟ್ ಆಗಿದ್ದು. ಬಟ್ ನಾನು ಹಂಗಿರ್ಲಿಲ್ಲ, ನಾನು 6 ಓದ್ತಿರ್ಬೇಕಾದ್ರೆ ನಂಗೆ ಚಾನ್ಸ್ ಸಿಕ್ಕಿದ್ರು ನಾನು ಸ್ಟಡೀಸು ಮತ್ತೆ ಜರ್ಮನ್ ಲ್ಯಾಂಗ್ವೇಜ್ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು.
1: ಮತ್ತೆ ಜರ್ಮನ್ ಕಲಿಕೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಅಂದ್ರೆ ಎಲ್ಲಿ ಕಲ್ತ್ರಿ ನೀವು?
2: ಕೋರ್ಸ್ ಬಿಗ್ನಿಂಗ್ ಆಗಿದ್ದು ನಮ್ಮ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೋರ್ಸ್. ಸೊ ಏಪ್ರಿಲ್ ಇಂದ ಇವಾಗ 2 months ಆಯ್ತು. ಸೊ A1 ಮುಗಿಸಿದೀವಿ ನಾವು, A1 ಮುಗಿಸಿದೀವಿ ವಿತ್ ಗುಡ್ ಪರ್ಸೆಂಟೇಜ್ ಇಂದ. ಸೊ ಇವಾಗ A2ಗೆ ನಾವು ಎಕ್ಸಾಮ್ ಇದೆ ನೆಕ್ಸ್ಟ್ ಮಂತ್ ಅಲ್ಲಿ, 2nd July. ಸೊ ಅದನ್ನ ಮುಗಿಸ್ಬೇಕು. ನಾವು ಜರ್ಮನ್ ಕಲಿತಿರೋದು ಗೋಯ್ತಿ ಇನ್ಸ್ಟಿಟ್ಯೂಟ್ ಅಲ್ಲಿ, ಇಂದ್ರಾನಗರ್ ಅಲ್ಲಿ ಇದೆ ಅದು. ಇಟ್ಸ್ ದಿ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಪ್ರೊವೈಡಿಂಗ್ ಅ ಸರ್ಟಿಫಿಕೇಟ್ಸ್ ವಿಚ್ ಇಸ್ ಅಲೌಡ್ ಇನ್ ಜರ್ಮನಿ. ಬೇರೆ ಸರ್ಟಿಫಿಕೇಟ್ಸ್ ಅಲೌ ಮಾಡಲ್ಲ ನಮ್ಗೆ. ಸೊ ಅಲ್ಲಿ ಕಲಿತಾ ಇದ್ದೀನಿ.
1: ಈಗ A1 A2 ಅಂತ ಹೇಳಿದ್ರಿ, ಹೀಗಂದ್ರೆ ಏನು, ಎಷ್ಟು ಹಂತಗಳು?
2: ಜರ್ಮನ್ ಲ್ಯಾಂಗ್ವೇಜ್ ಅಂದ್ರೆ ಇವಾಗ ಎ ಒನ್ ಅಂದ್ರೆ ಬೇಸಿಕ್ ಎ ಬಿ ಸಿ ಡಿ 1 2 3 4 ನಂಬರ್ಸ್ ಈಸ್ ಅಂಡ್ ದಟ್ ಗ್ರಾಮರ್ ಹೇಳ್ಕೊಡ್ತಾರೆ. ಸೊ ಅದರಲ್ಲಿ ಮೂರ್ ಮೇನ್ ಟೈಪ್ಸ್, ಒಂದು ಹ್ಯೂರನ್ ಅಂದ್ರೆ ಕೇಳಿಸ್ಕೋಬೇಕು ಅವ್ರ ಏನ್ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಪ್ರೊನೌನ್ಸೇಷನ್ ಬರೀಬೇಕು. ಲೈಕ್ ಇಲ್ಲಿನ ಪ್ರೊನೌನ್ಸೇಷನ್ ಎ ಬಿ ಸಿ ಡಿಗೂ ಅಲ್ಲಿಂದ ಎ ಬಿ ಸಿ ಡಿಗೂ ಡಿಫ್ರೆನ್ಸ್ ಇದೆ. ಇನ್ನೊಂದು ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಮಾತಾಡಬೇಕು ಅದೇ ತರ ಪ್ರೊನೌನ್ಸೇಷನ್ ಅಲ್ಲಿ ಮಾತಾಡಬೇಕು. ಡಿಸ್ಕ್ರೈಬನ್ ಅಂದ್ರೆ ಬರೆಯೋದು, ಲೀಸನ್ ಅಂದ್ರೆ ಓದೋದು. ಅದನ್ನೆಲ್ಲ ನಾವು ಪಾಸ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ನಮ್ಗೆ 70% ಇದ್ರೆ ಪಾಸಿಂಗ್, ಇಲ್ಲ ಅಂದ್ರೆ ಇಟ್ಸ್ ಕನ್ಸಿಡರ್ಡ್ ಆಸ್ ಫೇಲ್. ಸೊ ಇದು ಎ ಒನ್ ಅಲ್ಲಿ ಇರುತ್ತೆ. ಬಿ ಒನ್ ಅಲ್ಲೂ ಸೇಮ್, ಬಟ್ ಎ ಟೂ ಅಲ್ಲಿ ನಮ್ಗೆ ಸೆಂಟೆನ್ಸಸ್ ಫಾರ್ಮೇಶನ್ ಇರುತ್ತೆ. ಅದ್ ನೆಕ್ಸ್ಟ್ ಲೆವೆಲ್ ಬಿ ಒನ್ ಹೋದ್ರೆ ನಾವು ಓನ್ ಸೆಂಟೆನ್ಸಸ್, ಇಮೇಲ್ಸ್, ಲೆಟರ್ಸ್ ಎಲ್ಲ ಇರುತ್ತೆ. ಸೊ ಟೋಟಲ್ ಸಿ ಟೂ ವರ್ಗೂ ಲೆವೆಲ್ ಇದೆ ಜರ್ಮನ್ ಕಲಿಬೇಕಂದ್ರೆ. ಬಟ್ ನಮ್ಗೆ ರಿಕ್ವೈರ್ಡ್ ಇರೋದು ಬಿ ಒನ್ ಇತ್ತು, ಇವಾಗ ನಾವು ಎ ಟೂ ಅಲ್ಲಿ ಇದೀವಿ, ಎ ಟೂಗೆ ನಮ್ಗೆ ಜರ್ಮನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ.
1: ಮತ್ತೆ ನಿಮ್ಮ ಆಲೋಚನೆಗಳು, ಪ್ಲಾನ್ಸ್ ಏನೇನಿದೆ ಅಂಕಿತ್ ಅವರೇ? ಅಂದ್ರೆ ಜರ್ಮನಿಯಲ್ಲಿ ಹೋಗಿ ಜಾಬ್ ತಗೊಂಡು ಅಲ್ಲೇ ಇರ್ಬೇಕಂತ ಇದೆಯಾ, ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದೆಯಾ?
2: ಹೈಯರ್ ಎಜುಕೇಷನ್ ಮಾಡ್ತೀನಿ ನಾನು. ಲೈಕ್ ಫಸ್ಟ್ 2 ಇಯರ್ಸ್, ನಂದು 3 ಇಯರ್ಸ್ ಇಂಟರ್ನ್ಶಿಪ್ ನಂದು, 2+1, ಬಿಕಾಸ್ 1 ನನ್ನ ಇಂಟರ್ನ್ಶಿಪ್ ಅಲ್ಲೇ ಮಾಡ್ಬೇಕಲ್ವ. ನಾನು ಆಕ್ಚುಲಿ ಇಂಟರ್ನ್ಶಿಪ್ 1 ಇಯರ್ ಇಂಡಿಯಾಲೇ ಮಾಡ್ಬೇಕಿತ್ತು. ಅದ್ ನಂಗೆ ಚಾನ್ಸ್ ಸಿಕ್ಕಿರೋದ್ರೆ ಅಲ್ಲೇ ನಂಗೆ ರಿಕ್ವೆಸ್ಟ್ ನಮ್ಮ MD ಸರ್ ಸಪೋರ್ಟ್ ಇಂದ ನನ್ಗೆ ಅಲ್ಲೇ ಸಿಕ್ತು ಅದು ಅಪರ್ಚುನಿಟಿ. ಸೊ ಹಂಗಾಗಿ ಅದನ್ನ ಮುಗಿಸ್ಬಿಟ್ಟು ನಾನು ಇಂಜಿನಿಯರಿಂಗ್ ಓದ್ತೀನಿ, 3 ಇಯರ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ. ಅವರೇ ಅವಕಾಶ ಕೊಡ್ತಿದ್ದಾರೆ, ಮಾಸ್ಟರ್ಸ್ PhD ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ.
1: ಈಗ ಇದೆಲ್ಲ ಓಕೆ, ಈಗ ಸೆಲೆಕ್ಷನ್ ಆದ್ರಿ, ಅದು ದೊಡ್ಡ ವಿಷಯನೇ. ಈಗ ಜರ್ಮನಿಗೆ ಹೋಗ್ಬೇಕಂದ್ರೆ ಅದರದೇ ಆದ ಖರ್ಚಿರುತ್ತೆ, ಅದನ್ನೆಲ್ಲ ಸಂಭಾಳಿಸೋದು ಹೇಗೆ? ಸರ್ಕಾರದಿಂದ ಏನಾದ್ರೂ ನಿಮಗೆ ಧನ ಸಹಾಯ ಮಾಡ್ತಿದಾರ?
2: ಫ್ಲೈಟ್ ಟಿಕೆಟ್ಸ್ ಅದೆಲ್ಲ ನೋಡಿ, ಇನ್ನೋ ಡಿಸ್ಕಷನ್ ಅಲ್ಲಿ ಇದೆ, ಅದು ಕಂಪ್ಲೀಟ್ಲಿ ಮುಗ್ದಿಲ್ಲ, ಅದಿನ್ನೂ ಡಿಸ್ಕಷನ್ ಅಲ್ಲಿ ಇದೆ. ಉಳಿದಿರೋದ್ರೆ ನಾವು ನೋಡ್ಕೋಬೇಕು, ಬಿಕಾಸ್ ನಮ್ಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ GTDC-ನೇ, ಗವರ್ಮೆಂಟ್ ಆಫ್ ಇಂಡಿಯಾ GTDC-ನೇ ಪೇ ಮಾಡ್ತಿದೆ.
1: ಅದು ಎಷ್ಟು ಪೇ ಮಾಡ್ತಿದ್ದಾರೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಸಲುವಾಗಿ?
2: 1,80,000 ಅರೌಂಡ್ ಪೇ ಮಾಡ್ತಿದ್ದಾರೆ.
1: ಅದು ಕೋರ್ಸ್ ಅವಧಿ ಎಷ್ಟು
2: ಡಿಪೆಂಡ್ ಇದೆ? ಅದು ಲೈಕ್ 3 ಮಂತ್ಸ್ A1, 3 ಮಂತ್ಸ್ A2, ಇಂಟೆನ್ಸಿವ್ ಸೂಪರ್ ಇಂಟೆನ್ಸಿವ್ ಮೇಲೆ ಡಿಪೆಂಡ್ ಯಾವ ತರ ತಗೋತೀವಿ. ಎಕ್ಸಾಮ್ ಫೀಸ್ ಸಪರೇಟ್ಲಿ 8,000 ಇದೆ, ಎಕ್ಸಾಮ್ ಫೀಸ್ ಅಷ್ಟೇ. ಬುಕ್ಸ್ ದು 1,000-2,000 ಅರೌಂಡ್ ಇದೆ ಈ ತರ. ನಮ್ಗೆಲ್ಲ 5 ಜನಕ್ಕೆ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಗೆ 1,80,000 ಕಟ್ಟಿದೆ ನಮ್ಗೆ 5 ಜನಕ್ಕೆ. ಸಿಂಗಲ್ ಸಿಂಗಲ್ ಪರ್ಸನ್ ಗೆ 1,80,000 ಇದೆ ಅದು. ಸೊ ಅದನ್ನೆಲ್ಲ GTDC-ನೇ ನೋಡ್ಕೊಂಡಿದೆ ನಮ್ಗೆ.
1: ಅಂದ್ರೆ ದೊಡ್ಡ ಬೆಂಬಲ ನಿಮ್ಗೆ ಕೊಟ್ಟಿದ್ದಾರೆ. ಈಗ ಜರ್ಮನ್ ಭಾಷೆ ನೀವು ಕಲಿತಾ ಇದ್ದೀರಾ, ಈ 1 ಹಂತ ಪೂರ್ಣಗೊಳಿಸಿ 8 ಹಂತಕ್ಕೆ ಬಂದಿದ್ದೀರಾ, ಇನ್ನೇನ್ ಪರೀಕ್ಷೆ ಇದೆ ಅಂತ ಹೇಳಿದ್ರಿ. ಜರ್ಮನ್ ಭಾಷೆಯಲ್ಲಿ ಒಂದೆರಡು ವಾಕ್ಯಗಳನ್ನು ಹೇಳಲಿಕ್ಕಾಗತ್ತ, ನಂತರ ಅದರದ ಟ್ರಾನ್ಸ್ಲೇಷನ್ ಏನಂತ ನೀವು ಕನ್ನಡದಲ್ಲಿ ಹೇಳಿ.
2: ಎಷ್ಟ್ ಬೆನ್ ದಾಂಕೆ ಬಾರ್ ಫುರ್ ದಿ ಆಕಾಶವಾಣಿ ಕಲ್ಬುರ್ಗಿ ಫಾರ್ ದಿ ಗ್ಯೂಟರ್ ಗೆಸ್ಪ್ರೇಷ್ ಮಿಟ್ ಮೀ.
1: ಅಂದ್ರೆ ಕನ್ನಡದಲ್ಲಿ
2: ಈ ತರ ಅಂದ್ರೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಕಾಶವಾಣಿ ಕಲ್ಬುರ್ಗಿ ಫಾರ್ ಗುಡ್ ಕಾನ್ವರ್ಸೇಷನ್ ವಿತ್ ಮೀ.
1: ಈಗ ನಿಮ್ಗೆ ವೈಯಕ್ತಿಕವಾಗಿ ಜರ್ಮನ್ ಕಲಿಕೆಯಲ್ಲಿ ಏನೆಲ್ಲ ಸವಾಲುಗಳು ಎದುರಾಯ್ತು, ಅಂದ್ರೆ ಟಫ್ ಅನ್ಸ್ತಾ, ಈಸಿ ಅನ್ಸ್ತಾ, ಚಾಲೆಂಜಸ್ ಅಂತೂ ಇದೇ ಇರುತ್ತಲ್ಲ?
2: ಬಿಗ್ನಿಂಗ್ ಇಂದಾನೆ ಕಲಿತಾ ಇರೋದ್ರಿಂದ ನನ್ಗೆ ಸ್ವಲ್ಪ ಟಫ್ ಅಂತ ಅನ್ಸಲಿಲ್ಲ, ಬಟ್ ಮ್ಯಾನೇಜ್ ಮಾಡೋದೊಂದು ಸ್ವಲ್ಪ ಕಷ್ಟ ಆಯ್ತು. ನಾನು ಈ ಕಡೆ ಸ್ಟಡೀಸ್, ಅದು ಪೀಕ್ ಎಕ್ಸಾಮ್ ಟೈಮ್ ಅಲ್ಲಿ ನಂಗೆ ಸೆಲೆಕ್ಷನ್ ಆಗಿತ್ತು. ಏಪ್ರಿಲ್ ಇಂದಾನೆ ನಮ್ಗೆ ಎಕ್ಸಾಮ್ ಸ್ಟಾರ್ಟ್. ಸೊ ಸೆಲೆಕ್ಷನ್ ಟೈಮು ಮೇ ಇಂದ ಇತ್ತು. ನಾನು ವರ್ಲ್ಡ್ ಸ್ಕಿಲ್ಲು, ಎಕ್ಸಾಮ್ಸ್, ಜರ್ಮನ್ ಲ್ಯಾಂಗ್ವೇಜ್ ಮೂರು ಕಲಿತಿರ್ಬೇಕು. ದಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ. ಏನಕ್ಕಂದ್ರೆ ಎಕ್ಸಾಮ್ ಫೇಲ್ ಆದ್ರೂ ಜರ್ಮನಿ ಹೋಗಕ್ಕಾಗಲ್ಲ, ಲ್ಯಾಂಗ್ವೇಜ್ ಫೇಲ್ ಆದ್ರೂ ಜರ್ಮನಿ ಹೋಗಕ್ಕಾಗಲ್ಲ. ಸೊ 1-2 ಮಂತ್ಸ್ ಇಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ, ಬಟ್ ಹೆಂಗೋ ಒಂದು ಮುಗ್ದೋಯ್ತು ಒಂದು ಫೇಸ್. ಜಸ್ಟ್ ಇವಾಗ ಉಳಿದಿರೋ ಜರ್ಮನ್ ಒಂದು ಲಾಸ್ಟ್ ಫೇಸ್.
1: ಈಗ ತುಂಬಾ ಜನರಿಗೆ ನೀವು ಸ್ಫೂರ್ತಿ ಆಗಿದ್ದೀರಾ, ಅಂದ್ರೆ ಉದ್ಯೋಗ ಅನ್ನೋದು ಇವಾಗ ಎಲ್ರಿಗೂ ತುಂಬಾ ಡಿಮಾಂಡ್ ಅಲ್ಲಿದೆ, ತುಂಬಾ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನೀವು ಅಂತದ್ರಲ್ಲಿ ನಾವು ಪತ್ರಿಕೆಯಲ್ಲಿ ಓದಿರೋ ಪ್ರಕಾರ ವರ್ಷಕ್ಕೆ 20-25 ಲಕ್ಷ ಪ್ಯಾಕೇಜ್ ಸಿಗೋ ಸಾಧ್ಯತೆ ಇದೆ ಅಂತ ಓದಿದೀವಿ. ಈಗ ಇಂದಿನ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೆಲವೊಬ್ರು ಟ್ರೆಡಿಷನಲ್ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ, ಕೆಲವೊಬ್ರು ಬೇರೆ ಬೇರೆ ಎಲ್ಲೋ ಸ್ಕಿಲ್ಸ್ ಟ್ರೈನಿಂಗ್ ತಗೋತಿರ್ತಾರೆ, ಆದ್ರೂ ತುಂಬಾ ಕಷ್ಟ ಪಡ್ತಿರ್ತಾರೆ ಜಾಬ್ ಪಡೀಲಿಕ್ಕೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಟ್ರೈನಿಂಗ್ ತಗೋತಾರೆ, ಕೋರ್ಸು ಮಾಡ್ತಾರೆ, ಬಟ್ ರೈಟ್ ಪಾತ್ ಅಲ್ಲಿ ಹೋಗಲ್ಲ. ಲೈಕ್ ಒಂದ್ ಮೈಂಡ್ ಮ್ಯಾಪ್ ಇಟ್ಕೊಂಡು ಹೋಗಲ್ಲ, ಜಸ್ಟ್ ಇದನ್ ಮುಗಿಸ್ಬೇಕು ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಅದ್ರ ಬದಲು ಲೈಕ್ ವಾಟ್ ಎವರ್ ಯು ಹ್ಯಾವ್, ಅದಕ್ಕೊಂದ್ ರೈಟ್ ಪಾತ್ ಅಂದ್ರೆ ಮುಂದೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಎಲ್ಲ ಅಚೀವ್ ಮಾಡ್ಬೋದು.
1: ಮತ್ತೆ ಹೆಣ್ಮಕ್ಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಸ್ಕಿಲ್ಸ್ ಇಸ್ ಇಂಪಾರ್ಟೆಂಟ್, ಪೇರೆಂಟ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್, ಇವೆರಡೂ ಇದ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು. ಕಲಿಬೇಕು ಅನ್ನೋದು ನಿಮ್ಮ ಹತ್ರ ಇರಬೇಕು, ಕಲ್ತು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಿದ್ರೆ ಇಫ್ ಯು ಡ್ರೀಮ್ ಹೈ ಯು ಡೆಫಿನೆಟ್ಲಿ ಅಚೀವ್ ಇಟ್.
1: ಅಂಕಿತ್ ಅವ್ರು ಆಗ್ಲೇ ನೀವು ಹೇಳಿದ್ರಿ 2 ವರ್ಷ ಇಲ್ಲಿ ಕಂಪ್ಲೀಟ್ ಮಾಡಿದ್ರಿ, ನಂತರ 3ನೇ ವರ್ಷಕ್ಕೆ ನೀವು ಬೆಂಗಳೂರಿಗೆ ಹೋದ್ರಿ ಅಂತ. ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು, ಅಲ್ಲಿ ನಿಮ್ಗೆ ಉಳ್ಕೊಳ್ಳಿಕ್ಕೆ ಏನು ಅವಕಾಶ ಇತ್ತು, ಮತ್ತೆ ಅಲ್ಲಿ ವಾತಾವರಣ? ಯಾಕಂದ್ರೆ ಕಲಬುರಗಿಯಲ್ಲಿ ಕಲಿತವ್ರು ನೀವು ಆರಂಭದಿಂದ, ಕಲಬುರಗಿಯಿಂದ ಸಡನ್ ಆಗಿ ರಾಜಧಾನಿಗೆ ಶಿಫ್ಟ್ ಆದ್ರಿ, ಅಲ್ಲಿ ಯಾವ ರೀತಿ ಸವಾಲುಗಳು ನಿಮ್ಗೆ ಎದುರಾಯ್ತು, ಸಪೋರ್ಟ್ ಯಾವ ರೀತಿ ಸಿಕ್ತು, ಅಲ್ಲಿ ಒಂದು ಟೀಚಿಂಗ್ ಸ್ಟಾಫ್ ಯಾವ ರೀತಿ ಇತ್ತು, ಅದನ್ನ ವಿವರಿಸ್ತೀರಾ?
2: ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ಗೆ ನಾನೆಲ್ಲ ನನ್ನ ಸ್ವಂತ ವೆಚ್ಚದಲ್ಲೇ ಹೋಗಿದ್ದು, ನಮ್ಮ ಪೇರೆಂಟ್ಸ್ ನೋಡ್ಕೊಂಡಿದ್ದು. PG ಉಳ್ಕೊಂಡೆ ನಾನು, ಬಿಕಾಸ್ ಟ್ರೈನಿಂಗ್ ಟೀಚಿಂಗ್ ಓದಿ ಅಂದ್ಬಿಟ್ಟು. ಟೀಚಿಂಗ್ ಸ್ಟಾಫ್ ಲೈಕ್ ಸರಿಯಾಗಿತ್ತು, ಮೋಸ್ಟ್ ಆಫ್ ದಿ ಸಪೋರ್ಟ್ ನನಗೆ ಕಾಲೇಜಿಂದ ಸಿಗೋಕ್ಕೂ ಜಾಸ್ತಿ ನನಗೆ ನಮ್ಮ ಎಂ ಡಿ ಸರ್ ಕಡೆಯಿಂದ ಸಿಕ್ತು. ಹಿ ವಾಸ್ ವೆರಿ ಸಪೋರ್ಟಿವ್ ಈಚ್ ಅಂಡ್ ಎವ್ರಿ ಫೇಸ್ ಅಲ್ಲಿ, ವರ್ಲ್ಡ್ ಸ್ಕಿಲ್ ಆಗಲಿ ಜರ್ಮನ್ ಅಪರ್ಚುನಿಟಿನೇ ಆಗಲಿ, ಹಿ ವಾಸ್ ದ ಒನ್ ಹೂ ಆಲ್ವೇಸ್ ಸಪೋರ್ಟೆಡ್ ಮೀ. ನಮ್ಮ ರಮೇಶ್ ಸರ್ ಇದಾರೆ, ಅವರು ಸಪೋರ್ಟ್ ಮಾಡಿದ್ರು ನನಗೆ. ಡಿ ಜಿ ಎಂ ಸರ್ ಮುತ್ತುಕುಮಾರ್ ಸರ್ ಇದಾರೆ, ಲೈಕ್ ಎವ್ರಿ ಸ್ಟೇಜ್ ಅಲ್ಲಿ ನಂಗೆ ಏನೇ ಮಿಸ್ಟೇಕ್ ಆದ್ರೂ ಈ ತರ ಮಾಡಬಾರ್ದು, ಹಂಗ್ ಮಾಡು, ಡಿಸೈನ್ ಅಲ್ಲಿ ಈ ತರ ಹಾಕು, ಆ ತರ ಹಾಕು, ಎವ್ರಿ ಸ್ಟೇಜ್ ಅಲ್ಲಿ ನಂಗೆ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಸೈಡ್ ಅಲ್ಲಿ ಬಂದ್ರೆ ಎಜುಕೇಶನ್ ಅಲ್ಲಿ ಮೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಅಲ್ಲಿವರೆಗೂ.
1: ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಹೇಳ್ತೀರಾ ಅಂಕಿತ್ ಅವರೇ?
2: ಅದಿಲ್ಲ, ಜಿ ಟಿ ಡಿ ಸಿ ಬೆಂಗಳೂರಲ್ಲಿ ಹುಡುಗಿಯರಿಗೆ ವ್ಯವಸ್ಥೆ ಇಲ್ಲ, ಲೈಕ್ ಹಾಸ್ಟೆಲ್ ಇಲ್ಲ.
1: ಅಂದ್ರೆ ನಿಮ್ಮ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ, ಪಿ ಜಿ ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋದವರಿಗೆ ಊಟದ ಸಮಸ್ಯೆನೇ ಆಗುತ್ತೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ?
2: ಪಿ ಜಿ ಅಲ್ಲಿ ಊಟ ಅವಕಾಶ ಇತ್ತು, ನಾವು ಅಡಿಗೆ ಮಾಡ್ಕೋಬಹುದಾಗಿತ್ತು, ಸೊ ಹಂಗಾಗಿ ಮ್ಯಾನೇಜ್ ಆಗೋಯ್ತು. ಮನೆಯಿಂದ ಊಟ ಬರ್ತಿತ್ತು, ಹಂಗಾಗಿ ಮ್ಯಾನೇಜ್ ಆಗೋಯ್ತು.
1: ಕೇಳಿದ್ರೆ ಇದಾಗಿತ್ತು ಇವತ್ತಿನ ಯುವವಾಣಿ. ಕಲಬುರಗಿಯ ಜಿ ಟಿ ಟಿ ಸಿಯಲ್ಲಿ DTDM ಕೋರ್ಸ್ ಮುಗಿಸಿ ಜರ್ಮನಿಯ ರೈನ್ಬಾನ್ ಎಜಿ ಸಂಸ್ಥೆಗೆ ಆಯ್ಕೆಯಾದಂತಹ ಅಂಕಿತಾ ಆರ್ ಅಳಂದ್ ಅವರು ಸಮಗ್ರವಾದ ಚಿತ್ರಣವನ್ನು ಕೊಟ್ಟರು ಯಾವ ರೀತಿ ಅವರು

0: ವಿದ್ಯಾಭ್ಯಾಸ ಪೂರ್ಣ ಮಾಡಿದ್ರು, ಜರ್ಮನ್ ಭಾಷೆಯನ್ನು ಯಾವ ರೀತಿ ಕಲಿತರು, ಮತ್ತು ಯಾವ ರೀತಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅಂತ ಮಾಹಿತಿ ಕೊಟ್ಟರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಂಕಿತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಧನ್ಯವಾದಗಳು ಸರ್.
0: ಕೊನೆಯದಾಗಿ ಅಂಕಿತಾ ಅವರು ತಮ್ಮ ಈ ಯಶಸ್ಸಿಗೆ ಕಾರಣರಾದ ಎಲ್ರಿಗೂ ಜರ್ಮನ್ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
1: ಇಶ್ ಬಿನ್ ಡಾಂಕೆ ಬಾರ್ ಫ್ಯೂರ್ ದೆನ್ ದಿ ಮಿನಿಸ್ಟರ್ ಶಾನ್ ಪ್ರಕಾಶ್ ಪಾಟೀಲ್, ಒಂದ್ ಸೀನಿಯರ್ ಐಎಎಸ್ ಆಫೀಸರ್ ಸುಬೋಧ್ ಯಾದವ್, ಒಂದ್ ಇಯರ್ ಎಂಡಿ ಸರ್ ಸಿದ್ಲಿಂಗಪ್ಪ ಪೂಜಾರಿ, ದಸ್ ದಿ ಮೇರ್ ದಿಸ್ ಗಿಗಲ್ ಹೈಂಡ್ ಗಿಗಿಬನ್ ಹಾಬನ್ ಒಂದ್ ಜುಮ್ ಲಿಡ್ಸನ್ ಡಾಂಕ ಆಕಾಶವಾಣಿ ಕಲಬುರ್ಗಿ ಫ್ಯೂ ದಾಸ್ ಗೆಸ್ಟ್ ಪ್ರೇಷರ್ ಡಾಂಕೆ.
2: ಇದುವರೆಗೆ ಕಲಬುರ್ಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರ್ಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಕಲಬುರ್ಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್.
3: ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ವಿಧಾನದಲ್ಲಿ ಹಲವು ಮಹತ್ತರ ಬದಲಾವಣೆಗಳು ಕಂಡುಬರುತ್ತಿವೆ. ಮಕ್ಕಳಿಗೆ ಊಟ ತಿನ್ನಿಸುವಾಗ ಅಥವಾ ಅವರನ್ನು ಮೌನವಾಗಿರಿಸಲು ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಅಥವಾ ಕಾರ್ಟೂನ್ ತೋರಿಸುವುದು ಇಂದು ಸಾಮಾನ್ಯವಾಗಿದೆ. ಆದರೆ ಈ ಸಣ್ಣ ಅಭ್ಯಾಸವೇ ಮಕ್ಕಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಎಂಬುದು ನಾವು ಅರಿಯಬೇಕಾದ ವಿಷಯವಾಗಿದೆ. ಆರಂಭದಲ್ಲಿ ಸ್ವಲ್ಪ ಸಮಯ ಮಾತ್ರ ಎಂದು ಕೊಡುವ ಮೊಬೈಲ್ ದಿನಗಳು ಕಳೆದಂತೆ ಮಕ್ಕಳಲ್ಲಿ ಗೀಳಾಗಿ ಮಾರ್ಪಡುತ್ತವೆ. ನಂತರ ನಮ್ಮ ಮಗು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಎಂಬ ದೂರುಗಳು ಪೋಷಕರಿಂದ ಕೇಳಿಬರುತ್ತವೆ. ಆದರೆ ಇನ್ನು ಪೂರ್ಣವಾಗಿ ಬೆಳೆಯದ ಮಗುವಿನ ಮೆದುಳು, ಕಣ್ಣು ಮತ್ತು ದೇಹದ ಮೇಲೆ ಮೊಬೈಲ್ ಸ್ಕ್ರೀನ್ ಬೀರುವ ಪರಿಣಾಮವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಮಗುವಿನ ಮೊದಲ 5 ವರ್ಷಗಳು ಅತ್ಯಂತ ಮಹತ್ವದ ಅವಧಿ. ಈ ಸಮಯದಲ್ಲಿ ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಸರಿಯಾಗಿ ಬೆಳೆಯಬೇಕು. ಆದರೆ ಮೊಬೈಲ್ ಬಳಕೆಯಿಂದ ಕಣ್ಣು ಮತ್ತು ಕಿವಿಗೆ ಮಾತ್ರ ಹೆಚ್ಚು ಪ್ರಚೋದನೆ ಸಿಗುತ್ತದೆ. ಇದರಿಂದ ಮಗುವಿನ ಸಮಗ್ರ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಹೆಚ್ಚು ಸಮಯ ಮೊಬೈಲ್ ಬಳಸುವುದರಿಂದ ಮಕ್ಕಳಲ್ಲಿ ಕಣ್ಣು ನೋವು, ತಲೆನೋವು ಮತ್ತು ನಿದ್ರಾಹೀನತೆ ಉಂಟಾಗಬಹುದು. ಸ್ಕ್ರೀನಿಂದ ಬರುವ ನೀಲಿ ಬೆಳಕು ಮಗುವಿನ ನಿದ್ರಾ ಚಕ್ರವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಮೊಬೈಲ್ನಲ್ಲಿ ಕಾಣಿಸುವ ವಿಡಿಯೋಗಳು ಮಕ್ಕಳ ಮೆದುಳಿನ ಮೇಲೆ ಗಾಢ ಪರಿಣಾಮ ಬೀರುತ್ತವೆ. ಇದರಿಂದ ಮುಂದೆ ಶಾಲಾ ಜೀವನದಲ್ಲಿ ಏಕಾಗ್ರತೆ ಕೊರತೆ, ಅಸಹಜ ವರ್ತನೆ ಮತ್ತು ಕಲಿಕೆಯ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೆಚ್ಚು ಮೊಬೈಲ್ ಬಳಸುವ ಮಕ್ಕಳಲ್ಲಿ ಮಾತಿನ ಅಭಿವೃದ್ಧಿಯು ನಿಧಾನವಾಗುತ್ತದೆ, ಪೋಷಕರೊಂದಿಗೆ ಮಾತುಕತೆ ಕಡಿಮೆಯಾಗುತ್ತದೆ. ಇದರಿಂದ ಕೆಲವು ಮಕ್ಕಳಲ್ಲಿ ಮಾತು ವಿಳಂಬ ಅಂದರೆ ಸ್ಪೀಚ್ ಡಿಲೇ ಸಮಸ್ಯೆಯು ಕಾಣಿಸಬಹುದು. ಮಕ್ಕಳು ಬೆಳೆದಂತೆ ಸೋಷಿಯಲ್ ಮೀಡಿಯಾದ ಪ್ರಭಾವವು ಹೆಚ್ಚಾಗುತ್ತದೆ. ಫಾಲೋವರ್ಸ್, ರೀಲ್ಸ್, ಸ್ಟೇಟಸ್ಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾ ಅವರ ಆತ್ಮವಿಶ್ವಾಸದ ಮೇಲೆ ಅದು ಪರಿಣಾಮ ಬೀರಲು ಆರಂಭವಾಗುತ್ತೆ. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಹೆಚ್ಚು ಒತ್ತಡಕ್ಕೆ ಒಳಗಾಗಿ ಗಂಭೀರ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಮೊಬೈಲ್ ಬಳಕೆ ಹೆಚ್ಚಾದಂತೆ ಮಕ್ಕಳಲ್ಲಿ ಹೊರಾಂಗಣ ಆಟಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತೆ. ಇದರಿಂದ ದೈಹಿಕ ಚಟುವಟಿಕೆ ಕಡಿಮೆ ಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಮತ್ತೊಂದು ಮುಖ್ಯ ಸಂಗತಿ ಏನೆಂದರೆ ಮಕ್ಕಳ ಸಾಮಾಜಿಕ ಕೌಶಲ್ಯಗಳ ಮೇಲೂ ಇದು ಪರಿಣಾಮ ಬೀರುತ್ತದೆ. ಸ್ನೇಹಿತರ ಜೊತೆ ಆಟವಾಡುವುದು, ಹಂಚಿಕೊಳ್ಳುವುದು, ಸಹಕಾರ ನೀಡುವುದು ಈ ಗುಣಗಳು ನಿಧಾನವಾಗಿ ಮಗುವಿನಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತೆ. ತಂತ್ರಜ್ಞಾನ ಒಂದು ವರ, ಇದು ನಮಗೆ ಜ್ಞಾನ, ಮಾಹಿತಿ ಮತ್ತು ಅವಕಾಶಗಳನ್ನು ನೀಡುತ್ತದೆ. ಆದರೆ ಅದರ ಸರಿಯಾದ ಬಳಕೆ ಬಹಳ ಮುಖ್ಯ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ತಪ್ಪಿಸುವುದು ಉತ್ತಮ. ಮಕ್ಕಳಿಗೆ ಊಟ ಮಾಡಿಸಲು ಮೊಬೈಲ್ ತೋರಿಸುವ ಅಭ್ಯಾಸ ಮಾಡಬೇಡಿ. ಬದಲಾಗಿ ಕಥೆಗಳು ಹೇಳಿ, ಆಟಗಳು ಆಡಿಸಿ, ಮಾತುಕತೆಗಳ ಮೂಲಕ ಅವರನ್ನು ತೊಡಗಿಸಿಕೊಳ್ಳಿ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಅತ್ಯಂತ ಮುಖ್ಯ. ಮನೆಯಲ್ಲಿ ನೋ ಮೊಬೈಲ್ ಟೈಮ್ ನಿಯಮ ರೂಪಿಸಿ. ಊಟದ ಸಮಯದಲ್ಲಿ ಮತ್ತು ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ತಪ್ಪಿಸಿ. ಮೊಬೈಲ್ ಬಳಸಲೇಬೇಕಾದ ಪರಿಸ್ಥಿತಿ ಇದ್ದರೆ ದಿನಕ್ಕೆ 1 ಅಥವಾ 2 ಗಂಟೆಗಳ ಮಟ್ಟಿಗೆ ಮಾತ್ರ ಮಿತವಾಗಿ ಬಳಕೆ ಮಾಡಿಸಿ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗಾಗಿ ಪೋಷಕರ ಜಾಗೃತಿ ಅತ್ಯಂತ ಅಗತ್ಯ. ಮಕ್ಕಳ ಕೈಯಲ್ಲಿ ಮೊಬೈಲ್ ಇರಬಾರದು. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ. ಅದನ್ನ ಜಾಗರೂಕತೆಯಿಂದ ರೂಪಿಸೋಣ.

0: ಇಂದು ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಎಂದರೆ ಮಕ್ಕಳು ಮೊಬೈಲ್ನಲ್ಲಿ ನೋಡುವ ವಿಷಯಗಳು ಯಾವಾಗಲೂ ಅವರ ವಯಸ್ಸಿಗೆ ತಕ್ಕದಾಗಿರುವುದಿಲ್ಲ. ಕೆಲವು ವಿಡಿಯೋಗಳು ಹಿಂಸಾತ್ಮಕ ಅಥವಾ ಅಸಂಬಂಧ ವಿಷಯಗಳನ್ನು ಹೊಂದಿರಬಹುದು. ಇವು ಮಕ್ಕಳ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ನಾವುಗಳು ಮಕ್ಕಳ ಜೊತೆ ಕಳೆಯುವ ಸಮಯವೇ ಅವರಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆಯಾಗಿದೆ. ಧನ್ಯವಾದಗಳು.
1: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕಲ್ಬುರ್ಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲ್ಬುರ್ಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡಿದವರು ಕಲ್ಬುರ್ಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್.

0: ಇದು ಇಂದಿನ ಯುವವಾಣಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ. ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.

0: ಇದ್ದವ್ರಿಗೆ ನಾಲ್ಕು ನಾಲ್ಕು ಮನಿ ಇರ್ತಾವ, ಇಲ್ದವ್ರಿಗೆ ಮ್ಯಾಲ ಆಕಾಶ ಕೆಳಗ ಭೂಮಿ ಇವ ಅವ್ರ ಮನಿ. ಇನ್ನ ನಮ್ಮಂತವ್ರಿಗೆ ಇದ್ದ ಇರ್ತಾವಲ್ಲ ಇಂಥ ಬಾಡಿಗೆ ಮನಿ.
1: ನನಗಂತೂ ಆಗಾಗ ಅನಿಸ್ತಿರ್ತದ ನಮ್ದು ಗುಬ್ಬಿ ಗೂಡಿನಂಗ ಒಂದ್ ಮನಿ ಇರ್ಬೇಕು ಅಂತ. ನನ್ನ ಮನಿ ಸುತ್ತಲು ಕಂಪೌಂಡು, ಎದುರಿಗೆ ಸಣ್ಣ ಸಣ್ಣ ಹೂವಿನ ತೋಟ, ನಮ್ದ ನಳ, ನಮ್ದ ಲೈಟು. ಅಂತ ದಿವಸ ನಮ್ ಜೀವನದಾಗೂ ಬರ್ಬೋದೇನ್ರಿ?
0: ಅವನ್ನೆಲ್ಲ ಆಮೇಲೆ ನೋಡೋಣ. ಒಂದ್ ಕಪ್ ಚಹಾ ಮಾಡ್ಕೊಂಡು ಬಾ ಹೋಗ.
1: ಆಗ್ಲಿ.
2: ಯಾರು?
3: ಓಹೋಹೋ, ಡಿಸೋಜಾ, ನೀನು ಬೆಂಗಳೂರಲ್ಲಿ ಮೀಟ್ ಮಾಡ್ದಾಗೆ.
2: ಹೌದು,
3: ಈ ಚರ್ಚಿನ ಪಕ್ಕದಲ್ಲೂ ನಿಮ್ಮ ಮನೆ ಅಂತ ಹಿಡಿದು ಜ್ಞಾಪಕ ಆಯ್ತು, ಬಂದ್ಬಿಟ್ಟೆ.
2: ಚಲೋ ಮಾಡಿದ್ ಬಿಡು, ಚಲೋ ಮಾಡಿ ಬಂದದ್ದು.
3: ಅಲ್ಲಯ್ಯ, ಇಲ್ಲಿ ಪ್ರಕಾಶ ಗುಬ್ಬಿ ಎಲ್ಲಿರ್ತಾರೆ ಅರೇ ಒಬ್ಬರಿಗೆ ಗೊತ್ತಿಲ್ಲ, ಯಾವ ಗುಬ್ಬಿ ಅಂತ ನನ್ನೇ ಕೇಳ್ತಾರೆ.
2: ಹೌದೇಳೋ ಡಿಸೋಜಾ, ಬಾಡಿಗೆ ಮನಿ ಏನೋ ಒಂದಿರ್ಲಿ ಅಂತ ಹಚ್ಚಿದ್ದೆ, ನಿನಗಾದ್ರೂ ಕೆಲ್ಸಕ್ಕೆ ಬಂತಲ್ಲ ಅಂದಂಗ ಮರ್ತ ಬಿಟ್ಟೆ. ಸರು ಏ ಸರು ಬಾಯಿಲೆ ನೋಡ್, ಇವ್ರು ನನ್ನ ಗೆಳೆಯ ಡಿಸೋಜಾ ಅಂತ, ನನ್ನ ಅಗದಿ ಖಾಸ ಗೆಳೆಯ. ಸಣ್ಣವ್ರ ಇದ್ದಾಗ ಇಬ್ರು ಕೂಡೆ ಸಾಲಿಗೆ ಹೋಗ್ತಿದ್ವಿ. ಮುಂದ ಇವ್ರ ತಂದಿಗೆ ಬೆಂಗಳೂರಕ್ಕೆ ಬದ್ಲಿಯಾಗಿ ಅಲ್ಲೇ ರಿಟೈರ್ ಆಗಿ ಈಗ ಅಲ್ಲೇ ಸೆಟ್ಲೂ ಆಗ್ಯಾರ. ಅದಕ್ಕ ಇವ್ರು ಬೆಂಗಳೂರ್ ಭಾಷಾ ಮಾತಾಡ್ತಾರ. ಮೊನ್ನೆ ಬೆಂಗಳೂರಿಗೆ ಹೋದಾಗ ಅನಾಯಾಸ ಭೇಟಿ ಆತು. ಡಿಸೋಜಾ ಇವಳು ನಾನು ಹೇಳ್ತಿ.
4: ನಮಸ್ಕಾರ
2: ಸರೋಜಾ ಅಂತ.
1: ನಮಸ್ಕಾರ.
4: ಅಂದ ಹಾಗೆ ಮೇಡಮ್, ನೀವು ದೋಸೆ ಬಹಳ ಚೆನ್ನಾಗಿ ಮಾಡ್ತೀರಂತೆ.
1: ಅಲ್ಲ, ನಿಮ್ಗೆ ಯಾರು ಹೇಳಿದ್ರು?
4: ಯಾರಿಗೆ ಹೇಳ್ಬೇಕು ಮೇಡಮ್, ಕಿಚನ್ ದ ಈರುಳ್ಳಿ ದೋಸೆ ಸ್ನೇಹ ಘಮ್ ಅಂತ ಬರ್ತಾ ಇದೆ.
2: ಅಂದಂಗ ಸರು, ಇವ್ರಿಗೂ ಚಹಾ ಮಾಡ್ಕೊಂಡು ಬಾ.
4: ಹಾಗೆ ನಾಲ್ಕು ಬಿಸಿ ಬಿಸಿ ದೋಸೆ ಹತ್ತಿಗೆ ಹೊಟ್ಟೆ ತುಂಬಾ ಹಸಿತಾ ಇದೆ.
2: ಅಂದಂಗ ಡಿಸೋಜಾ, ಬೆಂಗಳೂರಾಗ ನಿಂದೇನು ಬಿಸಿನೆಸ್ ಅಥವಾ ನೌಕರಿನೋ?
4: ಪ್ರಕಾಶ, ಈ ಬಿಸಿನೆಸ್ ಸರ್ವಿಸ್ ಇದೆಲ್ಲ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋರು ಮಾಡ್ತಾರೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಅದೇನು ಈ ಹೊತ್ತು ಇರುತ್ತೆ ನಾಳೆ ಹೋಗುತ್ತೆ.
2: ನೌಕರಿನೂ ಇಲ್ಲ ಬಿಸಿನೆಸ್ ಮಾಡೋದಿಲ್ಲ ಅಂತಿ, ಮುಂದ ಉಪಜೀವನಕ್ಕೆ ಹೆಂಗೋ?
4: ಮನುಷ್ಯನಿಗೆ ನಿಯತ್ತು ಬೇಕು ಪ್ರಕಾಶ, ಎಲ್ಲ ತಾನೇ ಸಿಕ್ಕುತ್ತೆ. ನೋಡು, ನಾನು ಕೆಲಸ ಇಲ್ದವ್ರಿಗೆ ಕೆಲಸ ಕೊಡಿಸ್ತೇನೆ, ಟ್ರಾನ್ಸ್ಫರ್ ಪ್ರಮೋಷನ್ ಈಸಿಲಿ ಅರೇಂಜ್ ಮಾಡ್ತೀನಿ.
2: ಹೌದಾ?
4: ಲೋನ್ ಬೇಕಾದ್ರಿಗೆ ಲೋನು, ಜಮೀನು ಬೇಕಾದ್ರೂ ಕೊಡಿಸ್ತೇನೆ, ಸಿನಿಮಾ ಫೀಲ್ಡ್ ಎಂಟರ್ ಆಗಬೇಕಂದ್ರೆ ಚಾನ್ಸ್ ಕೊಡಿಸ್ತೇನೆ, ಎಲ್ ಕೆಜಿ ಇಂದ MBBS ಸೀಟ್ ಕೊಡಿಸ್ತೇನೆ. ನಾನು ಗಳಿಸ್ತಾ ಇರೋದು ದುಡ್ಡನ್ನಲ್ಲ ಪ್ರಕಾಶ್, ದುಡ್ಡು ಗುಡ್ ವಿಲ್.
2: ತಗೋ,
4: ದೋಸೆ ಅಂದ್ರೆ ಹೀಗಿರ್ಬೇಕು. ದೋಸೆ ಅಷ್ಟೇ ಅಲ್ಲ ಅತ್ತಿಗೆ, ನೀವೆಷ್ಟು ಚಿಕ್ಕ ಮನೆನೇ ಅದೆಷ್ಟು ನೀಟ್ ಆಗಿ ಕ್ಲೀನ್ ಆಗಿದ್ದೀರಾ. ರಿಯಲಿ ಐ ಲೈಕ್ ಇಟ್.
1: ಏನ್ ಉಪಯೋಗ ಬಿಡ್ರಿ, ಎಷ್ಟಂದ್ರು ಬಾಡಿಗೆ ಮನೆ, ಈ ಹೊತ್ತಿಲ್ಲ ನಾಳೆ ಬಿಟ್ಟು ಹೋಗ್ರಿ ಅನ್ನವ್ರ.
4: ಅದು ನಿಜಾನೇ ಅನ್ನಿ. ಇಲ್ಲಿ ಅತ್ತಿಗೆ ಆ ನಿಮ್ಮ ಕೈ ಸ್ವಲ್ಪ ತೋರಿಸ್ತೀರಾ? ವಂಡರ್ಫುಲ್. ನೋಡಿ, ನನ್ನ ಲೆಕ್ಕಾಚಾರದ ಹಾಗೆ ನಿಮ್ಮ ಜಾತಕದಲ್ಲಿ ಒಂದು ದೊಡ್ಡ ಮನೆ ಕಟ್ಬೇಕು ಅಂತ ಇದೆ. ನೋಡಿ ಈ ಲೈನು, ವಂಡರ್ಫುಲ್ ವಂಡರ್ಫುಲ್.
2: ಅಲ್ಲೋ ಡಿಸೋಜಾ, ಎಸ್ಟ್ರಾಲಜಿನೂ ಕಲ್ತಿ ಏನೇನು?
4: ಇಲ್ಲ ಗುರು, ಏನೊಂಥರ ಹಾಬಿ ಅಷ್ಟೇ.
1: ನೋಡ್ರಿ, ನನ್ ಕೈಯಾಗ ಮನಿ ಕಟ್ಸೋ ಗೆರಿ ಅದ ಅಂತ ನಾ ಹೇಳಿದ್ರು ನೀವೆಲ್ ಕೇಳ್ತೀರಿ?
2: ಅಲ್ಲ, ಬರೇ ಕೈಯಾಗ ಗೆರಿ ಆತೇನು, ನಶೀಬ್ನಾಗೂ ಇರ್ಬೇಕಲ್ಲ. ನಮ್ಗೆ ಎಲ್ಲಿಂದ ಬರ್ಬೇಕು ಡಿಸೋಜ ಮನಿ ಪನಿ? ಅಲ್ಲೋ, ಬಂದ ಪಗಾರ ತಿನ್ಲಿಕ್ಕೆ ಸಾಲೋದಲ್ಲೋ.
4: ನೀನು ಹೇಗೆ ಗರಟ ಕೂತ್ರೆ ಆಯ್ತು, ನೀವು ಬಿಡಯ್ಯ. ಅತ್ತಿಗೆ ಮಕ್ಕಳಿಗಾದ್ರೂ ಒಂದು ಆಸರೆ ಬೇಡವಾ?
2: ನಮ್ ಏನ್ ಮಾಡಿದ್ವಿ ಡಿಸೋಜ?
4: ನೋಡು ಪ್ರಕಾಶ, ನಿನ್ನ ಮಗ ಓದು ಮುಗಿಸಿ ಮಗು ಮದುವೆ ಆಗಿ ನೀನು ರಿಟೈರ್ ಆದ್ಮೇಲೆ ಮನೆ ಕಟ್ಬೇಕು ಅಂತ ಯೋಚನೆ ಇದ್ರೆ ಅದು ಇಂಪಾಸಿಬಲ್.
2: ಯಾಕೋ?
4: ಯಾಕೆ ಗೊತ್ತಾ? ನೀನು ರಿಟೈರ್ ಆಗೋರಿಗೆ ಮಾರ್ಕೆಟ್ ಟ್ರೀಟ್ ಆಗಿರುತ್ತೆ ಗೊತ್ತಾ? ಆವಾಗ ನಿನಗೆ ಚಲೋ ಸೆಟ್ಲ್ಮೆಂಟ್ ದುಡ್ಡಿಗೆ ಏನೇ ಇರುತ್ತೆ ವ್ಯಾಲ್ಯೂ, ಆಗ್ಲೂ ನಿನಗೆ ಬರೋ ತಾಪತ್ರ ಇದೆ ಈ ದುಡ್ಡು. ಇದಕ್ಕೆ ನೀವೇನಂತೀರತ್ತಿಗೆ?
1: ಹೌದ್ರಿ ಅಣ್ಣವ್ರ, ನಮ್ದು ಒಂದ್ ಸಣ್ಣ ಗುಬ್ಬಿ ಗೂಡಿ ಇರ್ಬೇಕಂತ ನನಗ್ ಬಹಳ ದಿವಸದಿಂದ ಆಸೆ ಅದ.
4: ಗುಬ್ಬಿ ಗೂಡಿಗೆ ಅತ್ತಿಗೆ ಫಸ್ಟ್ ಕ್ಲಾಸ್ ಅಪಾರ್ಟ್ಮೆಂಟ್ ಸಿಕ್ಕುತ್ತಾ?
1: ಹಿಂಗ
2: ಅದು ಹಂಗಲ್ಲೋ ಡಿಸೋಜಾ, ನಮ್ಮ ಅಡ್ಡ ಹೆಸರ ಗುಬ್ಬಿ, ನಮ್ಮ ಮನೆ ಅಂದ್ರ ಗುಬ್ಬಿ ಗೂಡಿದ್ದಂಗ ಅಂತ ಅದ್ರ ಅರ್ಥ.
4: ಹಾಗಾ?

0: ಐಡಿಯಾ. ಪ್ರಕಾಶ್ ಅದೇ ಹೆಸರು ಕೊಟ್ಬಿಡಿ, ನಿಮಗೆ ಗುಡ್ ಬಿ ಗುಡ್, ಸೋ ಇಟ್ ಇಸ್ ಸೆಟಲ್ಡ್.
1: ಅಲ್ಲೋಡಿ ಸೋಜ,
0: ಈ ರೆಡಿಮೇಡ್ ಮನಿಗಿಂತ ನಾವೇ ಒಂದು ಜಾಗ ತಗೊಂಡು ಮನಿ ಕಟ್ಟಿಸ್ಕೊಂಡ್ರೆ ಸೋಯ್ ಬೀಳಲಿಕ್ಕಿಲ್ಲ?
2: ಅದೆಲ್ಲ ದೊಡ್ಡ ಹೆಡೇಕು ಪ್ರಕಾಶ, ನನಗೆ ಅರ್ಥ ಆಗೋಲ್ಲ. ಚೀಪ್ ಆಗಿ ಕುಡಿಸ್ತೇನೆ ಆಯ್ತಾ? ಇದು ನನ್ನ ಕಾರ್ಡು, ದುಡ್ಡೆಲ್ಲ ರೆಡಿ ಆದ್ಮೇಲೆ ಈ ನಂಬರ್ಗೆ ಫೋನ್ ಮಾಡಿ. ನೋಡಿ ಆದಷ್ಟು ಬೇಗ ನಾನು ಬರ್ತೇನೆ. ಥ್ಯಾಂಕ್ಸ್, ಜೊತೆಗೆ ಬಾಯ್ ಪ್ರಕಾಶ್.
3: ಅಲ್ರಿ, ನಿಮ್ ಲೋನು ಪಾನು ಬರೋ ತನಕ ನಮ್ ಮನ್ಯಾಗ ಇಷ್ಟು ಭಾರ ಅದ, ಅದನ್ ಮಾರಿ ಅಡ್ವಾನ್ಸ್ ಹತ್ರ ಕಟ್ಟಿದ್ರ ಹೆಂಗ?
0: ಅಲ್ಲ, ಇದ್ದ ಬಂಗಾರ ಮಾರಿದ್ರ ನಾಳೆ ಲಕ್ಷ್ಮಿ ಲಗ್ನಕ್ಕೆ ಹೆಂಗ ಅಂತೀನಿ
3: ನೋಡು ಹೇಳ್ರಿ. ಅವಾಗ ದೇವ್ರನ
0: ಹಿಂಗ ಅಂತಿದ್ಯಾ? ಆಗ್ಲಿ, ಹಂಗ ಆಗ್ಲಿ. ಸರು ನೋಡಿ ಯಾರು ಬಂದಾರ?
3: ನೋಡ್ರಿ, ನಿಮ್ ಕೇಳ್ಕೊತಾರ ಬಂದಾರ.
0: ಯಾರು? ಓಹೋ ಶರೀಫ್, ಬಾ ಬಾಪ ಒಳಗ್ ಬಾ. ಹೊರಗೆ ಯಾಕೆ ನಿಂತಿದ್ಯೋ? ಸರು, ಇವರು ಶರೀಫ್ ಸಾಬ್ ಅಂತ.
3: ಹೌದಾ?
0: ನಮ್ ಆಫೀಸ್ನ್ಯಾಗ ಪೋಸ್ಟ್ಮನ್ ಅಂತ ಕೆಲಸ ಮಾಡ್ತಾರ. ಬಹಳ ಒಳ್ಳೆಯವ್ರು. ಮತ್ತೇನ್ ಶರೀಫ್, ದೂರ್ ಬಂದಿವ?
4: ಏನಿಲ್ರಿ, ಮೊನ್ನೆ ನಿಮ್ ಕಡೆ ರೊಕ್ಕ ಇಸ್ಕೊಂಡಿದ್ನಲ್ರಿ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದ್ರಿ.
0: ಏ ಅಲ್ಲೋ, ಅಂತದ್ದೇನ್ ಅವಸರ ಇತ್ತು? ನಾಳೆ ಆಫೀಸ್ನ್ಯಾಗ ಕೊಟ್ಟಿದ್ ನಡೀತಿತ್ತಪ್ಪ. ಸರು, ಇವ್ರಿಗೆ ಅಷ್ಟು ಚಹಾ ಮಾಡ್ಕೊಂಡು ಕೊಡು ನೋಣ. ಮತ್ತೇನ್ ಶರೀಫ?
4: ಇನ್ನೇನೈತ್ ಸಾಹೇಬ್ರ, ಮಾಡಕ್ಕೆಲ್ಲ ಮುಗಿದೋಗೈತಿ. ಎಲ್ಲ ಮುಗಿದೋಗೈತಿ. ಹಿಂದಕ ಮುಂಬೈ ಮಾರಮ್ಮರಿ ಒಳಗ ನನ್ ಮಗ ಸತ್ತೋದ್ರ ಸಾಹೇಬ್ರ, ಸತ್ತೋದ. ಏನ್ ಮಾಡೋಕ್ ಸಾಹೇಬ್ರ?
0: ಬಳಬೇಡ ಶರೀಫ, ಸಮಾಧಾನ ಮಾಡ್ಕೋಪ, ಸಮಾಧಾನ ಮಾಡ್ಕೋ. ಹೋದಾವೇನ್ ತಿರುಗಿ ಬರ್ತಾನ?
3: ತಗೊಳ್ರಿ ಚಹಾ. ಏನಾತು, ಯಾಕಳಾಗತ್ತಾರ
0: ಪಾಪ? ಸರು, ಹೋದ ಸರ್ತೆ ಮುಂಬೈದಾಗ ದಂಗೆ ಆತಲ್ಲ, ಆ ದಂಗೆದಾಗ ಈ ದ್ರೋಪಿ ಅವ್ರ ಮಗಾನು ಸತ್ನ ಪಾಪ.
3: ಹೌದ ಪಾಪ, ಸಮಾಧಾನ ಮಾಡ್ಕೊಳ್ರಿ.
0: ಏನ್ ಮಾಡುದಪ್ಪ ಶರೀಫ, ದೊಡ್ಡ ಮನಿ ಅಂತಂದ್ರ ಬಾಡಿಗೆ ಜಾಸ್ತಿ, ಮ್ಯಾಲೆ ಡಿಪಾಸಿಟ್ ಬೇಕ.
4: ಹೌದ ಹೇಳ್ರಿ ಸಾಹೇಬ್ರ, ನಮ್ ಮನಿ ಖಾಲಿ ಐತ್ರಿ, ಮಗ ಹೋದಾಗಿನ ಸುಟ್ಟು ನಾವು ಒಂದ ಕೂಲಿ ಆಫರ್ಸ್ತೇವೆ.
0: ಹೌದಾ?
4: ಬಾಡಿಗೆಲೆ ಕೊಡ್ರಿ ಅಂತ ಬಾಳ ಮಂದಿ ಯಾಕತ್ತಾರ, ಮನ್ಯಾಗ ಹೆಣ್ಣು ಹುಡುಗಿ ಒಬ್ಬಾಕಿನ ಅಂತ ಕೊಡ್ಲಿಲ್ರಿ. ಸಾಹೇಬ್ರ ನೀವು ಬಂದಿರಿ, ಬಾಡ್ಗಿ ಬೇಡ ಏನು ಬೇಡ, ನಮ್ ಸಂಗತಿ ಇದ್ರ ಸಾಕ್ರಿ.
0: ನೀನು ಬಂದ್ ಇರ್ರಿ ಅಂತಂತ ಅಂದಲ್ಲ, ಅದ ದೊಡ್ಡ ಮಾತು ನೋಡು. ಆದ್ರ ಈಗ ಹುಡುಗರು ಪರೀಕ್ಷಾ ಸಮೀಪ ಬಂದದಲ್ವ ಶರೀಫ, ಸದ್ಯಕ್ಕ ಮನಿ ಬದ್ಲಿ ಮಾಡ್ಲಿಕ್ಕೆ ಏನ ಆಗೋದಿಲ್ಲಪ್ಪ. ಮುಂದ ಹಂಗೇನ್ರ ಇದ್ರ ನನಗ್ ತಿಳಿಸ್ತೀವಪ್ಪ. ಎಲ್ಲಾ ಜಾತಿ ಒಳಗೂ ಒಳ್ಳೆ ಮಂದಿ ಇರ್ತಾರ ಸರ್, ಒಳ್ಳೆ ಮಂದಿ ಇರ್ತಾರ, ಜಾತಿ ಮುಖ್ಯ ಅಲ್ಲ.
3: ಇರ್ಲಿ ಇರ್ಲಿ ಹೇಳ್ರಿ, ಸ್ನಾನ ಮಾಡುವಂತ್ರಿ, ಅಡಿಗೆಗೆ ವ್ಯಾಳೆ ಆಗ್ತದ. ಯಾಕ್ರಿ ಬೆಂಗಳೂರಿಂದ ಬಂದವರು ಹಂಗ ಕುಂತ್ಬಿಟ್ರಿ, ಬೆಟ್ಟಿ ಆಗಿದ್ರ ಡಿಸೋಜಿ ಅಣ್ಣವರು?
0: ಇಲ್ಲ ಸರ್, ಎಲ್ಲ ಹುಡುಕಿದೆ, ಅವನ ಪತ್ತೇನ ಇಲ್ಲ. ಅವ ಮೋಸಗಾರ, ದೊಡ್ಡವ್ರ ಹೆಸರು ಹೇಳಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಮಂದಿ ಕಡೆ ರೊಕ್ಕ ಎಬ್ಬಿಸ್ತಾನಂತ.
3: ಹಿಂಗ
0: ನೀವು ಸ್ವಲ್ಪ ಹುಷಾರಾಗಿರ್ರಿ ಅಂತ ಅಲ್ಲಿ ಮಂದಿ ಹೇಳಿದ್ರ. ಅವ ನಮ್ ಮೋಸ ಮಾಡ್ಯಾನ ಸರ್, ನಮ್ ಮೋಸ ಮಾಡ್ರ ಅವ.
3: ಅಯ್ಯ ದೇವ್ರ, ಇದ್ ಹೆಂಗ್ರಿ, ನಿಮ್ ಹಳೆ ದೋಸ್ತ್ರ ಅಂದ್ರಿ, ಹಿಂಗ್ಯಾಕ್ ಮೋಸ ಹೋದ್ರಿ ನೀವು? ಅಂದ್ರ ನಮ್ 80,000 ಹೋದಂಗೇನ್ರಿ? ಅವನ ಹೆಣ ಎದ್ಲಿ, ಅವನ ಹೆಣ್ರು ಮಕ್ಳು ಬಾಯಾಗ ಮಾಡ್ಬೇಡ್ರಿ ಅಂತೂ ನಮ್ 80,000 ಹೋದಲ್ರಿ. ಅಲ್ಲ, 80,000 ನಾವೇನ್ ತುಡುಗ್ ಮಾಡ್ ತಂದಿದ್ವಾ ಎಲ್ಲಾರಂಗ? ನಮ್ಗೊಂದ್ ಮನಿ ಇರ್ಲಿ ಅಂತ ಆಸೆ ಪಟ್ಟಿದ್ ತಪ್ಪೇನ್ರಿ? ಇಲ್ಲ ಕೌಶಲ್ಯ, ಏನ್ ನೋಡಿದ್ರ ನಮ್ ಅಳಿಯಾಗ ಇಲ್ಲಿ ಬದ್ಲಿಗದ, ನೀವ್ ಮನಿ ಖರೀದಿ ಮಾಡಿರಂತ ಬರು ಪೈಲಾದೊಳಗ ನಮ್ ಮನಿ ಖಾಲಿ ಮಾಡ್ರಿ ಅಲ್ಲಿಕತ್ತಾಳ. ದೇವ್ರ ದೇವ್ರ, ಕೈಯಾಗಿನ ಬಂಗಾರ ಹೋಯ್ತು, ಸಾಲ ಮಾಡಿದ್ ರೊಕ್ಕನು ಹೋದು, ಇನ್ನ ಲಕ್ಷ್ಮಿ ಮದ್ವೆ ಹ್ಯಾಂಗ ಮಾಡುದ್ರಿ?
0: ಇರ್ಲಿ ಇರ್ಲಿ, ಅಳಬೇಡ ನೋಡಿ, ಏನಾರ ಮಾಡೋಣ ಅಂತ ಅಳಬೇಡ. ಅಳಬೇಡ ಸಾಹೇಬ್ರ.

0: ಬಾಗ್ಲ ತೆಗೀರಿ.
1: ಬಾ. ಯಾರು? ಶರೀಫ್ ಏನ? ಬಾ ಒಳ ಬಾ.
0: ಯಾಕ್ರಿ ಸಾಹೇಬ್ರ? ಅಮ್ಮವರು ಒಳಕತ್ತಿದ್ರು, ಹೊರಗೆ ರಸ್ತೆ ಮಠ ಕೇಳಿಸ್ತಿತ್ತು.
1: ಏನ್ ಮಾಡ್ತಿ ಬಾ ಶರೀಫ? ಏನಿಲ್ಲ.
0: ಯಾಕೆ ಸಾಹೇಬ್ರ?
1: ನಾವು ಒಂದ್ ಮನಿ ಖರೀದಿ ಮಾಡ್ಲಿಕ್ಕೆ ಒಬ್ರ ಕೈಯಾಗ 80,000 ರೂಪಾಯಿ ಕೊಟ್ಟಿದ್ವಿ. ಅವ ನಮಗ ಕೈ ಕೊಟ್ಟು ಎಲ್ಲೋ ಹೋಗ್ಯಾನಪ್ಪ, ಅದಕ್ಕೆ ಅಳ್ಳಿ ಕತ್ತಾಳ.
0: ಅದಕ್ಕೆ ಕಾಳಜಿ ಮಾಡ್ತೀರಿ ಬಿಡ್ರಿ ಸಾಹೇಬ್ರ. ಹಿಂದ್ ಕೇಳಿದ್ನಲ್ಲ ಸಾಹೇಬ್ರ, ನಮ್ಮ ಮನಿ ಖಾಲಿ ಐತಲ್ರಿ.
1: ಹೌದಪ್ಪ.
0: ನಿಮ್ ಸಾಮಾನ ಎಲ್ಲ ಗಂಡ್ ಕಳ್ರಿ, ನಾಳೆ ಮುಂಜಾನೆ 8 ಟೆಂಪೋ ತಗೊಂಡ್ ಬರ್ತೀನಿ. ನಿಮ್ಮ ರೊಕ್ಕ ಒಯ್ದು ಮುಂದ್ ನೋಡೋಣ ಒಂದ್ ಕೈ.
2: ಅಣ್ಣವ್ರ, ನೀವ್ರ ದೇವ್ರ ಬಂದಂಗ್ ಬಂದ್ರಿ, ಇಲ್ಲ ಅಂದ್ರ ನಮ್ಮ ಯಾವೇ ನಮ್ ಸಾಮಾನ ಎಲ್ಲ ರಸ್ತೆ ತಗ್ ಬೀಳ್ತಿದ್ವಿ.
0: ಅದಕ್ಯಾಕ್ರಿ ಏನ್ ಕಾಳಜಿ ಮಾಡ್ತೀರಿ? ನಾ ಅದೇನಲ್ಲ, ಹಂಗಂದ್ರ ನಾ ಬರ್ತೇನೆ ಸಾಹೇಬ್ರ, ಡ್ಯೂಟಿಗೆ ಟೈಮ್ ಆತು.
1: ಏನ್ ಹೇಳಬೇಕು ತಿಳಿವಲ್ದು ಶರೀಫ. ಆದ್ರ ಇಷ್ಟು ಮಾತ್ರ ಖರೆ, ಮನುಷ್ಯತ್ವ ಇನ್ನೂ ಪೂರ್ಣ ಸತ್ತಿಲ್ಲೋ. ನಿನ್ನ ಉಪಕಾರ ಹಂಗ ತೀರಿಸ್ತೀವೋ ಏನೋ.
0: ಅಂತ ದೊಡ್ಡ ಮಾತು ಯಾಕೆ ಸಾಹೇಬ್ರ? ಬಿಡ್ರಿ ಅಮ್ಮವ್ರ, ನಾ ಬರ್ತೀನಿ ಮುಂಜಾನೆ 8 ಎಲ್ಲ ತಯಾರಾಗಿರ್ರಿ. ನಮಸ್ಕಾರ, ಬರ್ತೇನೆ.
1: ಹೋ ಬಾಪ.
2: ರೀ ಏನ್ರಿ?
1: ಏನು?
2: ನಮ್ ಗುಬ್ಬಿ ಗೂಡು ಕಡಿಕು ಕನಸಾಗೆ ಉಳಿತಲ್ರೀ.

ಗುಬ್ಬಿ ಕೂಡು ಕಿರುನಾಟಕ ಕೇಳಿದಿರಿ. ಬರೆದವರು SS ನೀರ್ಗಟ್ಟಿ, ನಿರ್ಮಾಣ ಮನೋಹರ್ ಕುಲಕರ್ಣಿ. ಅಂಬರ್ ಕುಮಾರ್ ಹಾಡಿರುವ ಭಜನ್ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಯುವ ಪತ್ರಕರ್ತೆ ಬರಹಗಾರ್ತಿ ರಶ್ಮಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಲಕ್ಷ್ಮೀಕಾಂತ್ ಪಾಟೀಲ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಮ್ಮುಖ ಕಾರ್ಯಕ್ರಮ ಆತ್ಮೀಯವಾದಂತಹ ಸ್ವಾಗತ. ಇಂದು ಸಮ್ಮುಖದಲ್ಲಿ ಯುವ ಬರಹಗಾರರು ಯುವ ಪತ್ರಕರ್ತೆ ರಶ್ಮಿ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ರಶ್ಮಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
3: ಧನ್ಯವಾದಗಳು.
2: ಸಮ್ಮುಖದಲ್ಲಿ ನಾವು ಅನೇಕ ವ್ಯಕ್ತಿತ್ವಗಳ ಪರಿಚಯವನ್ನ ಮಾಡಿಕೊಡ್ತೀವಿ. ಆ ಮೂಲಕ ನಮ್ಮ ಒಂದಿಷ್ಟು ಕೆಲವರಿಗೆ, ನಮ್ಮ ಒಂದಿಷ್ಟು ಯುವ ಜನತೆಗೆ ಅದರಿಂದ ಪ್ರೇರಣೆಯನ್ನ ನೀಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಅದರಿಂದ ಅವರು ಒಂದಿಷ್ಟು ಕಲಿಬಹುದು ಅನ್ನೋದಕ್ಕೆ ಸಮ್ಮುಖ ನೆರವಾಗುತ್ತೆ. ರಶ್ಮಿಯವರೇ, ನೀವು ಯುವ ಪತ್ರಕರ್ತರು, ಹಾಗೆ ಕವನಗಳನ್ನ ಬರೀತೀರಿ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಭಿರುಚಿಯನ್ನ ಇಟ್ಕೊಂಡಿದ್ದೀರಿ. ಇದರ ಒಂದು ನಂಟು, ಇದರ ಒಂದು ಒಡನಾಟ ಹೆಂಗ್ ಆರಂಭ ಆಯ್ತು, ಆಸಕ್ತಿ ಹೆಂಗ್ ಬೆಳೀತಾ ಬಂತು?
3: ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಒಂದೂವರೆ ದಶಕದ ಹಿಂದೆ ಹೋಗ್ಬೇಕು ನಾವು.
2: ಫ್ಲಾಶ್ ಬ್ಯಾಕ್ ಈಗ ನೀವು ಹೋದಾಗ ಅವೆಲ್ಲ ಮತ್ತೆ ನೆನಪಾಗ್ತದೆ.
3: ನಿಜ, ಇದರಲ್ಲೂ ಎರಡು ವಿಭಾಗ ಮಾಡ್ಕೊಳ್ಳೋಣ. ಒಂದು ಪ್ರೀ ಜರ್ನಲಿಸಂ ಅಂಡ್ ಪೋಸ್ಟ್ ಜರ್ನಲಿಸಂ. ನೀವು ಹೇಳ್ತಿದ್ದ ಸಾಹಿತ್ಯದ ಒಡನಾಟ, ಕವನ ಬರೀತೀನಿ ಅನ್ನೋದಕ್ಕಿಂತ ಕವನ ಬರೀತಿದ್ದೆ. ಈಗ ರಶ್ಮಿ ಕವಿ ಕಳೆದೋಗಿದ್ದಾಳೆ, ಈಗ ಬಿಟ್ಬಿಟ್ಟಿದ್ದೀನಿ, ಕವನ ಬರೀತಿದ್ದೆ ಅನ್ನೋದು ಸತ್ಯ. ಅದಕ್ಕೆ ಮುಂಚಿನ ಸಾಹಿತ್ಯದ ಒಲವು ಅನ್ನೋದಕ್ಕಿಂತ ಒಡನಾಟ ಜಾಸ್ತಿ ಇತ್ತು. ಅಮ್ಮ ಬರೀತಿದ್ರು, ಶಶಿಕಲಾ ವಸ್ತ್ರಜ್ಞನ್ ದೊಡ್ಡಮ್ಮ, ಚಂದ್ರಶೇಖರ್ ವಸ್ತ್ರಜ್ಞನ ಸೋದರ ಮಾವ, ಅವರೆಲ್ಲರ ಬರವಣಿಗೆಗಳನ್ನ ಓದ್ತಾ ಓದ್ತಾ ಓದ್ತಾ ನಾನು ಬರೀಬಹುದು ಅಂತ ಅನ್ಸಿದ್ದು ಮೋಸ್ಟ್ಲಿ ನನಗೆ 6-7 ಕ್ಲಾಸಲ್ಲಿ. ಆಗ ಬರೀತಿದ್ದೆ, ಎಲ್ಲೋ ಬಚ್ಚಿಡ್ತಿದ್ದೆ. 7 ಕ್ಲಾಸಲ್ಲಿ ಒಂದಷ್ಟು ಕವಿತೆಗಳನ್ನ ಬರ್ದಿರೋದು ನನ್ನ ಅಮ್ಮನ ಕಣ್ಣಿಗೆ ಬಿತ್ತು. ಅವರು ಅದನ್ನ ಗುಡ್, ಒಳ್ಳೆಯದು ಕಂದ, ಬರೀ ಅಂತ ಹೇಳಿದ್ರು. 8 ಕ್ಲಾಸಿಗೆ ಬಂದಾಗ ತಾಳಿಕೋಟಿ ಸರ್ ಅಂತ ಇದ್ರು ನಮ್ಗೆ. ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಹಿಂಗೆ ಅಂದ್ರೆ, ಇವತ್ತೊಂದು ಕವಿತೆ ಬರೆದ್ರೆ ಅವತ್ತು ಪ್ರೇಯರ್ ಅಲ್ಲಿ ಅದನ್ನ ಓದ್ಸೋರು, ಎಲ್ಲರ ಹತ್ರ ಚಪ್ಪಾಳೆ ತಟ್ಸೋರು, ಆಮೇಲೆ ಎಲ್ಲ ಟೀಚರ್ಗಳು ಬಂದು ವಾವಾ ಹೇಳೋರು, ಶಬಾಷ್ಗಿರಿ ಕೊಡೋರು, ಬೆನ್ ತಟ್ಟಿ ಬೆಳೆಸೋರು. ಅದು ಒಂಥರ ಬರವಣಿಗೆ ಹುಚ್ಚಿಡೀತು ಆಗ. ಯಾಕಂದ್ರೆ ಅದು ಟೀನೇಜ್ ಅಲ್ವಾ, ಟೀನೇಜ್ ಅಲ್ಲಿ ಯೂಶ್ವಲಿ ಐಡೆಂಟಿಟಿ ಕ್ರೈಸಿಸ್ ಇರುತ್ತೆ. ನಾನೇನು, ನಾನು ಯಾರು ಅಂತ, ನನ್ನನ್ನು ಯಾರೋ ಇದರಿಂದ ಗುರುತಿಸ್ತಾರೆ ಅಂತ ಹೇಳಿದಾಗ ಅದ್ರ ಹಿಂದೆ ಬೆನ್ನಟ್ತೀವಿ. ಹೆಚ್ಚಾಗಿ ನಮ್ಮ ಒಲವು ನಿಲುವುಗಳು ಏನಿದ್ರು ಆ ವಯಸ್ಸಿನಲ್ಲೇ ನಿರ್ಧಾರ ಆಗೋದು. ಆ ವಯಸ್ಸಲ್ಲಿ ಬರವಣಿಗೆ ನನ್ನ ಕೈ ಹಿಡೀತು, ಹಂಗಾಗಿ ಕವಿತೆಗಳನ್ನ ಬರೆದೆ. ಆಮೇಲೆ ಬಾಲ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನ ಬಂತು ವಿಜಾಪುರದಿಂದ. ಅದಕ್ಕೆ ಟಿಂಕಲ್ ಮ್ಯಾಗಝೀನ್ ಅಲ್ಲಿ ಅಂಕಲ್ ಪೈ ಅಂತ ಒಬ್ರು ಲೆಟರ್ ಬರೆಯೋರು, ಅನಂತ್ ಪೈ ಅವರು, ಅವರು ಅಧ್ಯಕ್ಷರಾಗಿದ್ರು. ಅಲ್ಲಿ ನನ್ನ ಕವನ ಓದಿದ್ಮೇಲೆ ಅವರು ಬಂದು ನನ್ನನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಅಲ್ಲಿಂದ ಹೋದ ಮೇಲೂ ಸಹ ಅವ್ರು ನಂಗೆ ಪತ್ರ ಬರೀತಿದ್ರು. ಟಿಂಕಲ್ ಲೆಟರ್ಸ್ ಬರ್ದಂಗೆನೆ ನಂಗೂ ಪತ್ರ ಬರೀತಿದ್ರು. ನಾನು ಏನು ಓದಬೇಕು, ಏನು ಬರೀಬೇಕು, ಹೇಗೆ ಬರೀಬೇಕು ಅನ್ನುವ ಟೆಕ್ನಿಕ್ಗಳು ಅವ್ರಿಗೂ ನಂಗೂ ಒಂಥರ ಏಕಲವ್ಯ ದ್ರೋಣಾಚಾರ್ಯನ ಸಂಬಂಧ ಅಂತ ಹೇಳಬಹುದು. ಎಲ್ಲೋ ದೂರ ಇದ್ರು ನಂಗೆ ಕಲಿಸ್ಕೊಡ್ತಿದ್ರು. ಅವರು ಶಿಶು ಸಂಗಮೇಶ್ ಅವರು ಬೆನ್ ತಟ್ಟಿದ್ರು, ಹಾ ಇದು ಚೋ ಐತಿ, ಇದು ಚಲೋ ಐತಿ, ಇದ್ರ ವಿಷನ್ ಚಲೋ ಐತಿ. ಇದ್ರ ಕೆಲವೊಮ್ಮೆ ನಾನೇನು ಅಂತ ಒಳನೋಟ ಇಟ್ಕೊಂಡು ಬರೀತಿರ್ಲಿಲ್ಲ, ನನಗನಿಸಿದ್ದನ್ನ ಪ್ರಾಮಾಣಿಕವಾಗಿ ಬರೀತಿದ್ದೆ. ಆದ್ರೆ ಈ ದೊಡ್ಡವರು ಇದಾರಲ್ಲ, ಹಾ ಇದ್ರೊಳಗೊಂದು ಒಳನೋಟ ಇದೆ, ಇದ್ರೊಳಗೊಂದು ವಿಷನ್ ಇದೆ ಅಂತ ಅವರದನ್ನ ಅರ್ಥೈಸ್ತಿದ್ರು. ಆಗ ಬರವಣಿಗೆಯಲ್ಲಿರೋ ಆಕರ್ಷಣೆ ಹೆಚ್ಚುತ್ತಾ ಹೋಯ್ತು. ಇದು ಪ್ರೀ ಜರ್ನಲಿಸ್ಟ್. ಗ್ರಾಜುಯೇಷನ್ ಮಾಡ್ಬೇಕಾದ್ರೆ ಓಂಕಾರ್ ಕಾಕಡೆ ಅಂತ ಅವರಾಗ ವರದಿಗಾರರಾಗಿದ್ರು ಬೀದರ್ಗೆ. ಅವರದೊಂಥರ ಗುಣಗ್ರಾಹಿ ವ್ಯಕ್ತಿತ್ವ, ಎಲ್ಲರೂ ನನ್ನನ್ನ ಸಾಹಿತ್ಯ ಓದ್ಲಿ ಅಂತ ಒಂದಷ್ಟು ಜನ ಹೇಳ್ತಿದ್ರು. ಅವಳಿಗೆ ಕನ್ನಡ MA ಮಾಡಿಸಿ ಅವರು ಒಳ್ಳೆ ಉಪನ್ಯಾಸಕರಾಗ್ತಾರೆ ಅಂತ. ಇನ್ನೊಂದಷ್ಟು ಜನ ವಾದ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅವಳಿಗೆ LLB ಮಾಡಿಸಿ ಅಂತ ಹೇಳ್ತಿದ್ರು. ಆದ್ರೆ ಕಡೆ ಅವ್ರು ಮಾತ್ರ ಅದೇನು ಬೇಡ, ನೀ ಜರ್ನಲಿಸಂ ಓದು, ಜರ್ನಲಿಸಮ್ಮೇ ಓದಬೇಕು, ಅವರು ತಲೆಗೆ ಹೊಡೆದಂಗೆ ಹೇಳಿದ್ರು. ಅದನ್ನ ನನಗ್ ಮಾತ್ರ ಅಲ್ಲ, ನನ್ನ ಅಪ್ಪ ಅಮ್ಮನಿಗೆ ಹೇಳಿದ್ರು. ಅಂದ್ರೆ ಇದೊಂದು ಕ್ಷೇತ್ರ ಇದೆ, ಆರ್ಟ್ಸ್ ಓದಿರೋ ಮಕ್ಕಳಾಗ್ಲಿ ಯಾವುದೇ ಮಕ್ಕಳಾಗ್ಲಿ ಜರ್ನಲಿಸಂ ಅನ್ನ ಕೆರಿಯರ್ ಆಗಿ ತಗೋಬಹುದು, ಒಳ್ಳೆ ಸಂಬಳ ಇದೆ, ಮೊದ್ಲಿನಂತೆ ಅಲ್ಲ ಪತ್ರಿಕೋದ್ಯಮ ಅನ್ನೋದು. ಈಗ ವೇಜ್ ಬೋರ್ಡು ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ, ಸಂಬಳ ಚೆನ್ನಾಗಿ ಬರುತ್ತೆ, ಒಂದು ರಿಕಗ್ನಿಷನ್ ಸಿಗತ್ತೆ. ಅದಕ್ಕೂ ಹೆಚ್ಚಾಗಿ ಅವಳ ಬರವಣಿಗೆಯ ಆಸಕ್ತಿಗೆ ನೀವು ನೀರೆರಿಬಹುದು, ಅವಳ ವೃತ್ತಿಯನ್ನ ಆನಂದಿಸಬಹುದು, ಇಲ್ಲಾಂದ್ರೆ ಬರವಣಿಗೆ ಹವ್ಯಾಸ ಆಗಿ ಮುಂದುವರಿಬಹುದು. ಆದ್ರೆ ಇಲ್ಲಿ ಬರವಣಿಗೆ ನನ್ನ ವೃತ್ತಿಯಾಗಿ ಮುಂದುವರಿಯಿತು. ಈ ಸ್ಪಷ್ಟವಾದ ನಿಲುವು ಕೊಟ್ಟಿದ್ದು ಕಾಕಡೆ ಅವರು. ಕಾಕಡೆ ಅವರಿಂದಾಗಿ ನಾನು ಜರ್ನಲಿಸಂ ಕಡೆ ತಿರುಗೋ ಹಂಗಾಯ್ತು. ಜರ್ನಲಿಸಂಗೆ ತಿರುಗಿದ್ಮೇಲೆ ಮೊದಲ ಸವಾಲ್ ಏನಿತ್ತು ಅಂದ್ರೆ ಅನುವಾದ. ಬಹುತೇಕ ವಿದ್ಯಾರ್ಥಿಗಳ ಸಮಸ್ಯೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಸವಾಲು ಅಂತ ಬದಲಾಗತ್ತೆ, ಆಮೇಲೆ ಅದು ಆನಂದದ ಕ್ರಿಯೆಯಾಗಿ ಬದಲಾಗತ್ತೆ. ಸೊ ನನಗೆ ಅನುವಾದ ಮೊದಲು ಸಮಸ್ಯೆ ಆಗಿತ್ತು, ಯಾಕಂದ್ರೆ ಗ್ರಾಜ್ಯುಯೇಷನ್ ಅಲ್ಲ, ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಸಹ ಕನ್ನಡ ಮಾಧ್ಯಮದಲ್ಲೇ ಬರದೆ, ನನಗೆ ಇಂಗ್ಲಿಷ್ ಯಾವತ್ತೂ ಸುಲಭ ಆಗಿರಲಿಲ್ಲ. ಆದ್ರೆ ಅದನ್ನ ಸುಲಭ ಮಾಡಿಕೊಳ್ಳೋದು ಹೇಗೆ ಅಂತ ಅಪ್ಪ ಹೇಳ್ಕೊಟ್ರು. ನಿಂಗೆ ಗೊತ್ತಾಗತ್ತೆ ಯಾವ ಪದಕ್ಕೆ ಯಾವ ಪದ ಬಳಸಿದ್ದಾರೆ, ಹೆಂಗ್ ಬಳಸಿದ್ದಾರೆ. ಕಾಕಡೆಯವರು ಸಹ ಅದನ್ನ ಹೋಮ್ ವರ್ಕ್ ಮಾಡ್ಕೋ, ನೀನು ಡೇ ಟು ಡೇ ವರ್ಕ್ ಅಲ್ಲಿ ಅದನ್ನ ಶಾಮೀಲ್ ಮಾಡು, ದಿನವೂ ಒಂದು ಪ್ಯಾರಾಗ್ರಾಫ್, ಜಾಸ್ತಿ ಬೇಡ ಹೆಚ್ಚು ಬೇಡ, ನಾನು ನಿನಗೊಂದು ಸುದ್ದಿ ಮಾಡುವಂತ ಕೇಳಲ್ಲ, ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫ್ ಆದರೂ ಇಂಗ್ಲಿಷಿಂದ ಕನ್ನಡಕ್ಕೆ ಮಾಡು. ಈಗ ನಿಮಗೆ ಮೊಬೈಲ್ ಇದೆ, ಅದರಲ್ಲಿ ಯಾವ ಹುಡುಕಬಹುದು, ಮೀನಿಂಗ್ಸ್ ಹುಡುಕ್ಬಹುದು, ಅರ್ಥ ಹುಡುಕ್ಬಹುದು, ಪದಕೋಶ ಸಿಗತ್ತೆ, ತಿಜರಾಸ್ ಸಿಗತ್ತೆ. ಆಗ ಯಾವಾಗ್ಲೂ ನನ್ನ ಪಾಕೆಟ್ ಅಲ್ಲಿ ಒಂದು ಪದಕೋಶ ಒಂದು ತಿಜರಾಸ್ ಇರ್ತಿತ್ತು, ಅವನ್ನ ಹುಡುಕಿ ಒಂದು ಪದಕ್ಕೊಂದು ಸಮಾನಾರ್ಥ ಏನು, ಅದರ ನಾನಾರ್ಥ ಏನು, ಅದರ ವಿರುದ್ಧಾರ್ಥ ಏನು, ಅದು ಅನ್ವಯಿಕವಾದಾಗ ಅಪ್ಲೈ ಮಾಡ್ಬೇಕಾದ್ರೆ ಆ ಪದಗಳು ಹೆಂಗ್ ಬಳಕೆ ಆಗ್ತವೆ ಅದನ್ನ ನೋಡ್ತಿದ್ದೆ. ನಾನೇನು ತುಂಬಾ ಬಾಯಿ ಹರ್ಟ್ ಮಾಡ್ತಿದ್ದೆ, ತುಂಬಾ ಶ್ರಮವಹಿಸಿದೆ ಅಂತ ಅಲ್ಲ. ನಾವು ಓದಬೇಕಾದ್ರೆ ನಮಗೇ ಗೊತ್ತಿಲ್ಲದಂತೆ ಕೆಲವು ಪದಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ನೋಂದಣಿ ಆಗ್ತವೆ, ಆಮೇಲೆ ನೀವು ಬರೀಬೇಕಾದ್ರೆ ಅವು ಅಲ್ಲಲ್ಲೇ ಅಲ್ಲಲ್ಲೇ ತಾನಾಗಿಯೇ ಹೊರ ಬರ್ತವೆ. ಆದ್ರೆ ಮೂಲ ಓದ್ಬೇಕು,
2: ಓದಿ ಅದನ್ನ ಸಂಗ್ರಹಿಸಿಟ್ಕೊಳ್ಳುವಂತ ಒಂದು ಅಭ್ಯಾಸ
3: ಮಾಡಬೇಕು. ಆಮೇಲೆ ಓದು, ಓದ್ತಾನೆ ಹೋಗಿ, ಓದ್ತಾ ಹೋಗ್ಬೇಕಾದ್ರೆ ಮನಸ್ಸು ಗ್ರಹಿಸುವ ಕೆಲಸ ಮಾಡುತ್ತೆ, ಮನಸ್ಸು ಮಿದುಳು ಅದನ್ನ ಸಂಗ್ರಹ ಕೋಶಕ್ಕೆ ಸಾಗಿಸುತ್ತೆ, ಅದೇ ಮಿದುಳು ಅಭಿವ್ಯಕ್ತಿ ಪಡಿಸಬೇಕಾದಾಗ ಅದನ್ನ ಹೊರಗಳ್ಳೋ ಕೆಲಸನೂ ಮಾಡುತ್ತೆ. ಸೊ ಈ ಇಡೀ ಕ್ರಿಯೆ ಇದೆಯಲ್ಲ, ಭೌತಿಕ, ಬೌದ್ಧಿಕ ಮತ್ತು ಮಾನಸಿಕ, ಈ ಮೂರರಲ್ಲೂ ಲಯ ಶ್ರುತಿ ತಗೊಂಬರೋ ಕೆಲಸ ಏನಾದ್ರೂ ಇದ್ರೆ ಅದು ಬರವಣಿಗೆ ಅಥವಾ ಪತ್ರಿಕೋದ್ಯಮ. ಅದು ನನ್ನಲ್ಲಿ ಆನಂದವನ್ನ ತುಂಬುತ್ತಾ ಹೋಯ್ತು. ಹಂಗಾಗಿ ಬರವಣಿಗೆಯನ್ನ ಆನಂದಿಸುವ ಕೆಲಸ ಶುರು ಆಗಿದ್ ಯಾವಾಗ ಅಂದ್ರೆ ನನಗೆ ಅನುವಾದ ಸರಳ ಮತ್ತು ಸಹಜ ಅನಿಸೋಕೆ ಶುರು ಆದ ಮೇಲೆ. ಅಲ್ಲಿವರೆಗೂ ವರದಿಗಾರಿಕೆಯ ಬಗ್ಗೆ ಮಾತ್ರ ಒಲವಿತ್ತು, ಅವ್ರು ಹೇಳಿದ್ದನ್ನ ಗ್ರಹಿಸಿ ಬರೆಯೋದು ವರದಿಗಾರಿಕೆ, ಅದು ಸರಳ ಅನಿಸ್ತಿತ್ತು. ಆದ್ರೆ ನೀವು ಪತ್ರಿಕೋದ್ಯಮದ ಮುಖ್ಯವಾಹಿನಿಯಲ್ಲಿ ಇರಬೇಕು ಅಂದ್ರೆ ಡೆಸ್ಕ್ ಅಲ್ಲಿ ಕೆಲಸ ಮಾಡಬೇಕು. ಡೆಸ್ಕ್ ಅಲ್ಲಿ ಕೆಲಸ ಮಾಡೋದ್ರ ಮಹತ್ವ ಏನು ಅಂತ ಹೇಳಿದ್ದು ಗಂಗಾಧರ್ ಮೊದಲಿಯಾರ್ ಸರ್, ಪಟ್ನಮ್ ಅನಂತನಾಭ ಸರ್, ಅವರೆಲ್ಲ ನಮಗೆ ಕಾಪೀಸ್ ಕೊಡ್ತಿದ್ರು. ರಾಜಶೇಖರ್ ಅಬ್ಬೂರ್ ಸರ್ ಅವರೆಲ್ಲ ಕಾಪೀಸ್ ಕೊಡ್ತಿದ್ರು, 10 ಕಾಪೀಸ್ ಕೊಟ್ಟು ಏನಮ್ಮ ಇದನ್ನ 3 ಪ್ಯಾರಫ್ ಬರೀ ಅಂತ ಕೊಟ್ಟಾಗ ಅಲ್ಲಿ ಸುದ್ದಿ ಅಂದ್ರೆ ಏನು, ಎಷ್ಟು ಸುದ್ದಿ ಕೊಡಬೇಕು, ಆ ಸುದ್ದಿ ಹೆಂಗ್ ಕೊಡಬೇಕು, ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ನಾವಲ್ವಾ, ಅದು ಖುಷಿ ಕೊಡಕ್ಕೆ.
2: ರಶ್ಮಿ ಅವರು ಇವತ್ತು ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದಾರೆ, ಪತ್ರಿಕೋದ್ಯಮ ಹಾಗೆ ಬರವಣಿಗೆ ಅವರ ತಮ್ಮ ಬದುಕಿನ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ ಒಂದು ಸುಮಧುರವಾದಂತಹ ಹಾಡನ್ನ ಕೇಳ್ಕೊಂಡು ಬರೋಣ. ಹಾಡಿನ ನಂತರ ರಶ್ಮಿ ಅವ್ರ ಜೊತೆ ಮಾತು ಸಮ್ಮುಖದಲ್ಲಿ ಮತ್ತೆ ಮುಂದುವರಿಯಲಿದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ಯುವ ಪತ್ರಕರ್ತೆ ಹಾಗೆ ಬರಹಗಾರರಾದಂತ ರಶ್ಮಿ ಎಸ್ ಅವರಿದ್ದಾರೆ. ಮೇಡಮ್ ಅವರೇ, ನಿಮ್ಮ ಈ ಪತ್ರಿಕೋದ್ಯಮದ ಬದುಕು ಹೆಂಗ ಆರಂಭ ಆಯಿತು ಅಂತ ಹೇಳಿದ್ರೆ, ಅದಾದ್ಮೇಲೆ ಸಾಕಷ್ಟು ಪತ್ರಿಕೆಗಳಲ್ಲಿ ನಿಮ್ಮ ಬರಹಗಳನ್ನ ಜನರು ಓದ್ಲಿಕ್ಕೆ ಸಾಧ್ಯ ಆಯಿತು, ಅದಾದ್ಮೇಲೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಬರೀಲಿಕ್ಕೆ ಪ್ರಾರಂಭ, ಬೇರೆ ಬೇರೆ ಅಂಕಣಗಳಾಗಿರ್ಬಹುದು, ಆರ್ಟಿಕಲ್ಸ್ ಆಗಿರ್ಬಹುದು, ಈ ಬರವಣಿಗೆ ನಿಮ್ಮನ್ನ ಬೆಳೆಸಲಿಕ್ಕೆ ಯಾವ ರೀತಿ ಪೂರಕ ಆಯ್ತು, ಹಾಗೆ ನೀವು ಕಲಿತಾ ಬರಿತಾ ಬರಿತಾ?
1: ಜರ್ನಲಿಸಂ ಮುಗಿದ ತಕ್ಷಣ ಕೆಲಸಕ್ಕೆ ಸೇರಿದ್ದು, ಕಂಟೆಂಟ್ ರೈಟರ್ ಆಗಿ ಸೇರ್ಕೊಂಡೆ. ಆಗ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಅಳವಡಿಸಬೇಕು ಅನ್ನೋ ನೀತಿ ಬಂದ್, ಆದ್ರೆ ಕನ್ನಡದಲ್ಲಿ ಕಂಪ್ಯೂಟರ್ ಶಿಕ್ಷಣ ಬರೆಯೋರು ಯಾರು ಇರಲಿಲ್ಲ. ಅದು ಮೊದಲ ಕೆಲಸ ಆಗಿ ಸಿಕ್ತು ನನಗೆ. ಸಾಮಾನ್ಯವಾಗಿ ಒಂದು ಪುಸ್ತಕ ಎರಡು ಪುಸ್ತಕ ಬರೆದ್ರೆ ತಿಂಗಳಿಗೆ 10,000-14,000 ರೂಪಾಯಿ ಸಂಪಾದನೆ ಇತ್ತು. ಕೆಲಸ ಖಾಲಿ ಇದೆ ಅಂತ ಒಂದು ಕರೆ ನೀಡಿದ್ರು. ಹಾಕೋಣ ಅಂತ ಅಪ್ಲೈ ಮಾಡಿದೆ. ಆ ನಡುವೆ ವಿಜಾಪುರದಲ್ಲಿ ಒಂದು ಮಾಧ್ಯಮ ಅಕಾಡೆಮಿಯಿಂದ ಒಂದು ವರ್ಕ್ಶಾಪ್ ಆಯಿತು. ಆಗ ಅಲ್ಲಿ ಗರುಡನಗಿರಿ ನಾಗರಾಜ್ ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ಹೊಸ ವಿದ್ಯಾರ್ಥಿನಿ, ಈಗಷ್ಟೇ ಪಾಸ್ ಮಾಡಿರೋ ವಿದ್ಯಾರ್ಥಿನಿ ಅಂತ ಒಂದು ಅವಕಾಶ ಕೊಟ್ರು. ಅದನ್ನ ಬಳಸ್ಕೊಂಡೆ. ಅಲ್ಲಿ ಆರ್ ಪೂರ್ಣ ಮೇಡಮ್ ಬಂದಿದ್ರು. ಅವರು ಅಕಾಡೆಮಿಯ ವರ್ಕ್ಶಾಪ್ ಮುಗಿದ ಮೇಲೆ ಬೆಂಗಳೂರಿಗೆ ಹೋದ ನಂತರ ಬೀದರ್ ಸ್ಟ್ರಿಂಜರ್ ಆಗಿ ಒಂದು ಹುದ್ದೆನ ಕೊಟ್ಟು ಕೆಲಸಕ್ಕೆ ಬಾ ಅಂತ ಕರೆದ್ರು. ಆ ಆದೇಶದ ಪ್ರತಿ ನನ್ನ ಕೈಗೆ ತಲುಪ್ತು. ಒಟ್ಟೊಟ್ಟಿಗೆ ಎರಡೆರಡು ಅವಕಾಶಗಳು, ಜೊತೆಗೆ ಕಂಟೆಂಟ್ ರೈಟಿಂಗು ಇತ್ತು, ನನ್ನ ಕೈನಲ್ಲೇ ಇತ್ತು ಅದು. ಇಲ್ಲಿ ಮೂರು ಅವಕಾಶಗಳು, ಮೂರು ಆಯ್ಕೆಗಳು. ಪೂರ್ಣಿಮಾ ಮೇಡಮ್ ಅವ್ರ ಹತ್ರನೇ ಹೋದೆ, ಯಾಕೆಂದ್ರೆ ನಂಗೆ ಅಪ್ಪ ಅಮ್ಮನೊಟ್ಟಿಗೆ ಬೀದರಲ್ಲೇ ಇದ್ದು ಕೆಲಸ ಮಾಡಬಹುದಾಗಿತ್ತು. ಆ ಕಡೆ ತಕ್ಕಡಿ ಸ್ವಲ್ಪ ಹೆಚ್ಚು ತೂಗ್ತಾ ಇತ್ತು. ನೇರ ಪೂರ್ಣಿಮಾ ಮೇಡಮ್ ಅವ್ರ ಹತ್ರ ಹೋದೆ, ಕೇಳ್ದೆ ಏನ್ ಮಾಡಬೇಕು ಅಂತ. ಅವರು ಪತ್ರಿಕೋದ್ಯಮ ನಿನ್ನ ಭವಿಷ್ಯ ಆಗಬೇಕಾ, ಆಗೋದಾದ್ರೆ ಟ್ರೈನಿ ಆಗಿ ಸೇರು, ನಾನು ನಿನಗೆ ನೀಡಿರೋ ಅವಕಾಶವನ್ನ ಹಿಂತೆಗೆದುಕೊಳ್ತೇನೆ ಅಂತ. ಅಲ್ಲಿಗೆ ನನ್ನ ಗುರಿ ಸ್ವಲ್ಪ ಸ್ಪಷ್ಟವಾಯಿತು, ಗೊಂದಲಗಳಿಗೆ ಎಡೆ ಇರಲಿಲ್ಲ. ಅಲ್ಲಿ ಹೋಗಿ ಸೇರಿದೆ. ಅಲ್ಲಿ ಸೇರಿದ ತಕ್ಷಣ ಗ್ರಾಮೀಣ ವಿಭಾಗ ಕೆಲಸ ಮಾಡ್ತಿದ್ವಿ. ನಾವು ಸೇರಿದಾಗ ಬ್ಯೂರೋಗಳಿರಲಿಲ್ಲ, ಹುಬ್ಬಳ್ಳಿಗೆ ಮಾತ್ರ ಬ್ಯೂರೋ ಇತ್ತು. ಗುಲ್ಬರ್ಗಕ್ಕಿರ್ಲಿಲ್ಲ, ತುಮಕೂರ್ಗಿರ್ಲಿಲ್ಲ, ಮೈಸೂರ್ಗಿರ್ಲಿಲ್ಲ, ಮಂಗಳೂರಿಗೂ ಬ್ಯೂರೋ ಇರಲಿಲ್ಲ. ಈ ಎಲ್ಲಾ ಪುಟಗಳು ಬೆಂಗಳೂರಲ್ಲಿ ಆಗ್ತಿದ್ವು. ಆಮೇಲೆ ಇನ್ನೂ ನಮ್ಮ ಸ್ಟ್ರಿಂಜರ್ಗಳು, ಅರೆಕಾಲಿಕ ವರದಿಗಾರರು ಕಂಪ್ಯೂಟರ್ಗಳನ್ನ ಬಳಸ್ತಿರ್ಲಿಲ್ಲ. ಅವರು ಪೇಪರಲ್ಲೇ ಬರೆದ್ಬಿಟ್ಟು ಕಳ್ಸೋರು. ಅದನ್ನ ತಿಳೋದು, ಎಡಿಟ್ ಮಾಡೋದು, ಅದನ್ನ ಸುದ್ದಿ ಮಾಡೋದು, ಅಲ್ಲಿಂದ ಪುಟಗಳನ್ನ ಮಾಡೋದು, ಸುಮಾರು ಆವೃತ್ತಿಗಳು ಅಲ್ಲಿಂದನೇ ರಿಲೀಸ್ ಆಗ್ತಿತ್ತು. ಪೇಜ್ 2-3 ಎಲ್ಲವೂ ಅಲ್ಲಿಂದನೇ ಆಗ್ತಿದ್ವು ಈ ಬ್ಯೂರೋಗೆ ಬರೋಕ್ ಮುಂಚೆ. ಅಲ್ಲಿ ಒಂದು 10 ತಿಂಗಳ ಅನುಭವ ಸಿಕ್ತು. ಅಲ್ಲಿ ಮಾಡಬೇಕಾದ್ರೆ ಖುಷಿ ಕೊಟ್ಟಿದ್ದು, ಎರಡು ಕವರ್ ಪೇಜ್ ಆರ್ಟಿಕಲ್ಸ್ ಗಳನ್ನ ಬರೆದೆ ನಾನು ಟ್ರೈನಿ ಆಗಿದ್ದಾಗಲೇ. ಅದಾದ್ಮೇಲೆ ಮತ್ತೆ ಡೆಸ್ಕ್ ವಾಪಸ್ ಬಂದೆ. ಎಟ್ ದ ಏಜ್ ಆಫ್ 24 or 25 ಮಾಸಿಕವನ್ನ 3 ತಿಂಗಳು ಒಬ್ಳೆ ನಿಭಾಯಿಸಿದೆ. ಅದು ಖುಷಿ ಕೊಟ್ಟು, ಬಹಳ ಖುಷಿ ಕೊಟ್ಟ ಕೆಲಸ ಅದು. ಆಗ MT ಶಿವಕುಮಾರ್ ಅಂತ ಇದ್ರು, ರವಣಿ ಶುರು ಮಾಡಿದ್ರು. ಅವರು ಮತ್ತೆ ಗುಡಿಹಳ್ಳಿ ನಾಗರಾಜ್ ಸರ್ ಅದಕ್ಕೆ ಕೆಲಸ ಮಾಡ್ತಿದ್ರು. ಆಮೇಲೆ ಅದು ನಾಗೇಶ್ ಹೆಗಡೆ ಸರ್ ವಿಭಾಗಕ್ಕೋಯ್ತು. ಆಗ ನಾನು ಅವರ ಜೊತೆ ಮೆಟ್ರೋ ಕೆಲಸ ಮಾಡೋ ಅನುಭವ ಸಿಕ್ತು. ನಾಗೇಶ್ ಹೆಗಡೆ ಸರ್ ಅಂದ್ರೆ ಈ ಫೀಚರಿಸ್ಟಿಕ್ ಜರ್ನಲಿಸ್ಟ್ ಅಂತ ಹೆಸರಾದವರು. ಅವರೊಬ್ಬರಿಗೆ ಆ ಹುದ್ದೆ ಹೆಸರು ಕೊಟ್ಟಿದ್ದು, ಫೀಚರ್ ಜರ್ನಲಿಸ್ಟ್ ಅನ್ನೋ ಹುದ್ದೆಯ ಹೆಸರು ಇವತ್ತಿಗೂ ಇರೋದು ಅವರಿಗೇನೆ. ಅಂತವರ ಜೊತೆ ಕೆಲಸ ಮಾಡುವಷ್ಟು ಸುಕೃತ ನಾನು ಯಾವಾಗ ಮಾಡಿದ್ದೆ ಗೊತ್ತಿಲ್ಲ. ಆದ್ರೆ 2003-07 ಅವ್ರ ಜೊತೆ ತುಂಬಾನೇ ಕಲಿತೆ. ಎಡಿಟಿಂಗ್ ಅಲ್ಲಿವರೆಗೂ ಕಾವ್ಯ ಬರೆದು ನಿಂತೋಗಿತ್ತು, ಆದ್ರೆ ಗದ್ಯವನ್ನು ಕಾವ್ಯಾತ್ಮಕವಾಗಿ ಹೇಗೆ ಬರೀಬಹುದು ಅನ್ನೋದನ್ನ ಅಲ್ಲಿಂದ ಕಲಿತೆ. ಅಲ್ಲಿಂದ ನನ್ನ ಫೀಚರ್ ರೈಟಿಂಗ್ನ ಯಾನ ಶುರು ಆಯ್ತು.
0: ರಶ್ಮಿ ಎಸ್ ಅವರು ತಮ್ಮ ಪತ್ರಿಕೋದ್ಯಮದ ಒಂದು ಕರಿಯರ್ ಬಗ್ಗೆ ಇವತ್ತು ತಮ್ಮ ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ ಸಮ್ಮುಖದಲ್ಲಿ. ಈಗ ಪುಟ್ಟದೊಂದು ಹಾಡನ್ನ ಕೇಳ್ಕೊಂಡ್ಬರೋಣ. ಹಾಡಿನ ನಂತರ ಸಮ್ಮುಖ ಮತ್ತೆ ಮೂಡಿ ಬರಲಿದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ರಶ್ಮಿ ಎಸ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಪತ್ರಿಕೋದ್ಯಮ ಹಾಗೂ ಬರವಣಿಗೆಯಲ್ಲಿ ಸಾಕಷ್ಟು ಅನುಭವದ ಕೆಲಸಗಳನ್ನ ಮಾಡಿದ್ದಾರೆ. ಯಾವ ರೀತಿ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ದೃಢವಾದ ನಿರ್ಧಾರಗಳನ್ನ ಕೈಗೊಂಡು ಮುಂದುವರಿಬಹುದು ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ. ಮೇಡಮ್ ಅವರೇ, ಈಗ ಪತ್ರಿಕೋದ್ಯಮ ಅನ್ನುವಂಥದ್ದು ಇತ್ತೀಚೆಗೆ ಕಮರ್ಷಿಯಲ್ ಆದರೂ ಕೂಡ ಸಾಕಷ್ಟು ಈ ಮಹಿಳಾ ಸಂವೇದನೆಯ ಬರವಣಿಗೆಗಳಿಗೆ ಒಂದಿಷ್ಟು ಜಾಗವನ್ನು ಕಲ್ಪಿಸಿದೆ, ಅಂದರೆ ಸಾಕಷ್ಟು ಹೆಚ್ಚು ಅವಕಾಶಗಳು ಹೆಣ್ಮಕ್ಕಳಿಗೆ ಬರಲಿಕ್ಕೆ ಕೂಡ ಸಾಕಷ್ಟು ಅಂಕಣಗಳನ್ನು ಕೂಡ ಜನರು ಓದ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ನೀವು ಈ ಒಂದು ಜಾಗತಿಕ ಆಲೋಚನೆ ಅಂದರೆ ಇಶ್ಯೂಗಳ ಬಗ್ಗೆ ಮಾತಾಡ್ತಾ ಹೋದಾಗ ಒಟ್ಟಾರೆಯಾಗಿ ಹೆಣ್ಣುಮಗಳು ತಮ್ಮ ದೃಷ್ಟಿಕೋನದಲ್ಲಿ ನೋಡುವಂತ ಇಶ್ಯೂಸ್ಗಳ ಬಗ್ಗೆ ಅಲ್ಲಿ ಆರ್ಟಿಕಲ್ ಬರೀತಾ ಇದ್ದರು, ಯಾವ ರೀತಿಯ ಒಂದು ಬರವಣಿಗೆಯನ್ನು ನೀವು ವಿಶೇಷವಾಗಿ ಅಲ್ಲಿ ಗಮನಿಸಿದ್ದೀರಿ ಅಂತ.
1: ಓಕೆ, ಮಹಿಳೆಯರು ಮತ್ತು ಪತ್ರಿಕೋದ್ಯಮ ಅಂದಾಗ ಮತ್ತೆ ಒಂದೆರಡು ದಶಕದ ಹಿಂದೆ ಹೋಗೋಣ. ಪಿ ಲಂಕೇಶ್ ಅವರು ಮಹಿಳೆಯರು ಪತ್ರಿಕೆಯಲ್ಲಿ ಬರೆಯೋದನ್ನ ಎನ್ಕರೇಜ್ ಮಾಡಿದ್ರು. ಅದಾದ್ಮೇಲೆ ಮಹಿಳಾ ಸಪ್ಲಿಮೆಂಟ್ ಬಂತು, ಅಂದ್ರೆ ಮಹಿಳೆಯರ ಓದುಗರದ್ದೊಂದು ದೊಡ್ಡ ಗುಂಪಿದೆ ಅಂತ ಮನವರಿಕೆ ಆಗಿದ್ದು ಆ ಕಾಲದಲ್ಲಿ. ಅವರನ್ನ ರೀಚ್ ಆಗ್ಬೇಕು ಅಂತ ಮಹಿಳಾ ಪುರವಣಿಗಳು ಬಂತು. ಈ ಆರಂಭಿಕ ಕಾಲದಲ್ಲಿ ಮಹಿಳೆಯರ ಜಗತ್ತನ್ನ ನೋಡುವ ಪರಿಪಾಠ ಇತ್ತು. ಸಾಮಾನ್ಯವಾಗಿ ಮಹಿಳಾ ಸಮಸ್ಯೆಗಳು ಅಂದ ತಕ್ಷಣ ಒಂದು ವರದಕ್ಷಿಣೆ, ಇಲ್ಲಾಂದ್ರೆ ಸೆಕ್ಸ್ ಅಬ್ಯೂಸ್ ಅಥವಾ ವರ್ಕಿಂಗ್ ಅಟ್ಮಾಸ್ಫಿಯರ್, ಅಲ್ಲಿ ಅವಳು ಎದುರಿಸುವ ಸಮಸ್ಯೆಗಳು, ಸವಾಲುಗಳು, ಇವುಗಳ ಚರ್ಚೆ ಆಗ್ತಿತ್ತು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನೀತಿಗಳೇನಾಗಿದೆ, ಯೋಜನೆಗಳೇನಾಗಿದೆ, ಅದರ ಬಗ್ಗೆ ಜಾಗೃತಿ, ಅದೆಲ್ಲವೂ ಇರ್ತಿತ್ತು. ಅದು ಖಂಡಿತ ನಿಜ. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ. ಬಹಳಷ್ಟು ಜನ ಮಹಿಳೆಯರು ಅಂಕಣಕಾರ್ತಿಯರಾಗಿದ್ದಾರೆ. ಯಾರೂ ಮಹಿಳಾ ಲೋಕನ ನೋಡುವ ಅಥವಾ ತೋರಿಸುವ ಪ್ರಯತ್ನದ ಬದಲು ಇಡೀ ಜಗತ್ತನ್ನ ಮಹಿಳೆಯ ಒಳನೋಟದ ಮೂಲಕ ತೋರಿಸ್ತಾ ಇದ್ದಾರೆ. ಅದಕ್ಕೆ ಸಿಜೆ ಮಂಜುಳಾ ಅವರ ಕಡೆಗೋಲು ಅಂಕಣ ಆಗ್ಲಿ ಅಥವಾ ಪೂರ್ಣಿಮಾ ಅವರ ಜೀವನ್ಮುಖಿ ಆಗ್ಲಿ, ಇಲ್ಲಿ ಪ್ರಚಲಿತ ಮತ್ತು ಜಾಗತಿಕ ವಿದ್ಯಮಾನ ಎಲ್ಲವೂ ಚರ್ಚೆ ಆಗುತ್ತೆ. ಇದು ಒಂದು ಹೊಸ ಟ್ರೆಂಡ್. ಈ ಟ್ರೆಂಡ್ ಅನ್ನ ನೋಡಿದಾಗ ಈಗ ಮಹಿಳಾ ಪುರವಣಿಗಳು ಸಹ ಹೆಣ್ಣು ಮಕ್ಕಳು ಹಿಂದೇಕೆ ಉಳಿದರು, ಹೆಣ್ಣು ಮಕ್ಕಳೇಕೆ ಮುಂದುವರಿಯುತ್ತಿಲ್ಲ, ಹೆಣ್ಣು ಮಕ್ಕಳಿಗೂ ಇದಿದೆ, ಹೆಣ್ಣು ಮಕ್ಕಳಿಗೂ ಅವಕಾಶ ಇದೆ, ಇಂತಹ ಬರಹಗಳು ಬರ್ತಿಲ್ಲ, ಆ ಹಂತವನ್ನು ನಾವು ದಾಟಿದೀವಿ. ಈಗ ಆಗ್ತಿರೋದೇನು ಅಂತಂದ್ರೆ, ಒಂದು ಜಗತ್ತು ಸುಖಮಯವಾಗಿರಲು ಅಥವಾ ಸಮೃದ್ಧವಾಗಿರಲು ಹೆಣ್ಣು ಮತ್ತು ಗಂಡು ಇಬ್ಬರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ, ಆ ಪಾಲ್ಗೊಳ್ಳುವಿಕೆಗಾಗಿ ಪುರುಷರನ್ನು ಸಿದ್ಧಪಡಿಸುವುದು ಹೇಗೆ, ಹೆಣ್ಣು ಮಕ್ಕಳನ್ನು ಅದಕ್ಕಾಗಿ ಸಿದ್ಧಪಡಿಸುವುದು ಹೇಗೆ ಅನ್ನುವಂತಹ ಬರವಣಿಗೆಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಬರವಣಿಗೆಯ ಟ್ರೆಂಡ್ ಬದಲಾಗಿರೋದು ನಮ್ಮ ಬದಲಾಗುತ್ತಿರುವ ಜೀವನ ಶೈಲಿಯಿಂದ.
0: ಅಂದ್ರೆ ಒಟ್ಟಾರೆಯಾಗಿ ಒಬ್ಬ ಹೆಣ್ಣು ಒಬ್ಬ ಮಹಿಳೆ ನೋಡ್ತಾ ದೃಷ್ಟಿಕೋನದ ಒಂದು ಬರವಣಿಗೆಯನ್ನ ಎಲ್ಲರೂ ಓದ್ಲಿ ಅನ್ನುವಂತ ಒಂದು ಬರವಣಿಗೆಗಳು ಬರ್ತಾ ಇವೆ ಅನ್ನುವಂತ ಮಾತು.
1: ಹೌದು,
0: ರಶ್ಮಿ ಎಸ್ ಅವರು ತಮ್ಮ ಪತ್ರಿಕೋದ್ಯಮದ ಒಂದು ಕರಿಯರ್ ಬಗ್ಗೆ ಇವತ್ತು ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ. ಸಮ್ಮುಖದಲ್ಲಿ ಈಗ ಪುಟ್ಟದೊಂದು ಹಾಡನ್ನ ಕೇಳ್ಕೊಂಡ್ಬರೋಣ. ಹಾಡಿನ ನಂತರ ಸಮ್ಮುಖ ಮತ್ತೆ ಮೂಡಿ ಬರಲಿದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ರಶ್ಮಿ ಎಸ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ನಮ್ಮ ಯುವ ಜನತೆ ಆಗಿರ್ಬೋದು, ಹೊಸ ಹೊಸ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಈ ಒಂದು ರಂಗದ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ, ಈ ಬರ್ತಾ ಇದ್ದಾರೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು. ಅವ್ರ ಬಗ್ಗೆ, ಅವರ ಆಸಕ್ತಿಗಳ ಬಗ್ಗೆ, ಅವರು ಏನೇನು ಮಾಡ್ಕೋಬಹುದು ಪರಿಪೂರ್ಣರಾಗಿ ಒಂದು ದೃಢವಾದ ಗಟ್ಟಿಯಾದ ನೆಲೆಯನ್ನ ಪಡ್ಕೊಳ್ಳಿಕ್ಕೆ, ಅವರು ಏನೇನು ಮಾಡಬಹುದು ಪತ್ರಿಕೋದ್ಯಮವನ್ನ ಬಯಸುವಂತಹ ವಿದ್ಯಾರ್ಥಿ?
1: ಖಂಡಿತ, ತುಂಬಾ ಜನ ಪತ್ರಿಕೋದ್ಯಮವನ್ನ ಹೊರಗಡೆ ನಿಂತು ನೋಡಿರ್ತಾರೆ, ಇದು ಒಂದು ಗ್ಲಾಮರಸ್ ಪ್ರೊಫೆಷನ್ ಅಂತ. ಒಬ್ಬ ರಿಪೋರ್ಟರ್ ಆದ ತಕ್ಷಣ ಲೈಫ್ ಸ್ಟೈಲ್ ರಿಪೋರ್ಟರ್ ಆಗುವಂತ ಬಯಸೋರೆ ಜಾಸ್ತಿ, ಇಲ್ಲ ಅಂದ್ರೆ ಪೊಲಿಟಿಕಲ್ ಬೀಟ್ ಮಾಡಬೇಕು, ಅದಿಲ್ಲ ಅಂದ್ರೆ ನಾನು ಸ್ಟಿಂಗ್ ಆಪರೇಷನ್ ಮಾಡಬೇಕು ಅಥವಾ ನಾನು ಕ್ರೈಮ್ ಬೀಟುಗಳನ್ನ ಮಾಡಬೇಕು. ಈ ತರದ ಆಕರ್ಷಣೆಗಳಿಗೆ, ನಾನು ಇಲ್ಲಿ ಆಕರ್ಷಣೆ ಅನ್ನೋ ಪದವನ್ನೇ ಬಳಸಕ್ಕೆ ಇಷ್ಟಪಡ್ತೀನಿ.
0: ಉದ್ಯಮ ಅನ್ನುವಂತ ಶಬ್ದ ಅವರಿಗೆ ಹೇಳಿದ ತಕ್ಷಣ ಟಿವಿ ಅನ್ನುವಂತ ಒಂದು ಒಂದು ಕಲ್ಪನೆಯಲ್ಲಿ ಇದ್ದಾರೆ, ಬರೀ ಟಿವಿ ಅಷ್ಟೇ ಅನ್ನುವಂತದ್ದು ಒಂದು ತಿಳ್ಕೊಂಡ್ಬಿಡ್ತಾರೆ. ಪತ್ರಿಕೋದ್ಯಮ ಒಟ್ಟಾರೆಯಾಗಿ
1: ಅದು ನಿಜ, ಟಿವಿ ಅದಕ್ ಬಿಟ್ರೆ ಆಂಕರು, ನ್ಯೂಸ್ ಆಂಕರಿಂಗ್, ಈ ತರದ ಆಕರ್ಷಣೆಗಳಿಗೆ ಮಾತ್ರ ಒಳಾಗ್ತಾರೆ. ನಾನು ಆಗ್ಲೇ ಹಿಂದೆ ಹೇಳಿದೆ, ಒಂದು ಐಡೆಂಟಿಟಿ ಕ್ರೈಸ್ ಅಂತ ಇರುತ್ತೆ, ಅದಕ್ಕೆ ಸಕಾರಾತ್ಮಕವಾಗಿ ಒಂದು ಬೆಂಬಲ ಸಿಕ್ಕಾಗ ನಾವು ನಮ್ಮ ಆಸಕ್ತಿ ಅಭಿರುಚಿಗಳನ್ನ ಬೆಳೆಸ್ಕೋಬಹುದು ಅಂತ. ಈ ಮಕ್ಕಳಿಗೂ ತಮ್ಮನ್ನ ತಾವು ಸಾಬೀತುಪಡಿಸುವ ಅವಸರ ಇದೆಯಲ್ಲ, ಅದಕ್ಕೆ ಬೇಕಾದ ತಯಾರಿಗಳನ್ನ ಮಾಡ್ಕೊಳ್ಳೋದಿಲ್ಲ. ನಾನಿಲ್ಲಿ ಯಾರನ್ನು ಡಿಸ್ಕರೇಜ್ ಮಾಡುವ ಪ್ರಯತ್ನದಲ್ಲಿಲ್ಲ, ಆದರೆ ಬರುತ್ತಿರುವ ಮಕ್ಕಳು, ಈ ಕ್ಷೇತ್ರಕ್ಕೆ ಬರುತ್ತಿರುವ ಯುವಜನತೆ ಏನಿದೆ, ಅವರು ಪತ್ರಿಕೋದ್ಯಮವನ್ನ ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ನೀರಿಗೆ ಒಂದು ಹನಿ ಎಣ್ಣೆ ಹಾಕಿದಾಗ ಅದು ಅಗಲಗಲ ಅಗಲಗಲ ಹರಡಿಕೊಳ್ಳುತ್ತೆ, ವಿವಿಧ ಬಣ್ಣ ತೋರಿಸುತ್ತೆ. ಈ ಮಕ್ಕಳು ಆ ವಿವಿಧ ಬಣ್ಣವನ್ನ ನೋಡ್ತಾ ಇದ್ದಾರೆ, ಅದರ ವಿಸ್ತಾರವನ್ನ ನೋಡ್ತಾ ಇದ್ದಾರೆ, ಅದರ ಆಳವನ್ನಲ್ಲ, ಅದರ ಆಳಕ್ಕೆ ಇಳಿತಿಲ್ಲ,
0: ಮೇಲ್ಪದರಾಗಿ ನಿಂತ್ಕೊಂಡು ಬಿಡುತ್ತೆ.
1: ಅದೇ ಪತ್ರಿಕೋದ್ಯಮದ ಆಳದಲ್ಲಿ ಇಳಿಬೇಕು ಅಂದ್ರೆ ನೀರಿನಲ್ಲಿ ಹಾಲಿನ ಹನಿಯೋ ಅಥವಾ ಆ ಬಣ್ಣದ ಹನಿಯೋ ಇವರಾಗಬೇಕು. ಅದಾಗಬೇಕು ಅಂದ್ರೆ ಒಳ್ಳೆ ಭಾಷೆ ಬೇಕು ಒಂದೇದು, ಎರಡನೇದು ಕಮಿಟ್ಮೆಂಟ್ ಬೇಕು, ಮೂರನೇದು ಅವಸರ ಸಲ್ಲದು, ಯಾವುದಕ್ಕೂ ಅವಸರ ಮಾಡಬಾರದು. ಒಂದ್ ಸುದ್ದಿ ಸಿಕ್ಕ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಅಂತ ಓದಲ್ಲ, ಅದಕ್ಕೆ ಅಥೆಂಟಿಕೇಶನ್ ಬೇಕಲ್ವಾ, ಕ್ರೆಡಿಬಿಲಿಟಿಯ ಪ್ರಶ್ನೆ ಅದು. ಮೂರನೇದು, ನಾಲ್ಕನೇದು ವಿವೇಚನೆ ಬಹಳ ಬೇಕು, ಐದನೇದು ಸಂವೇದನೆ ಬೇಕು, ಕೊನೆಯದಾಗಿ ಮತ್ತು ಮುಖ್ಯವಾಗಿ ಬಹಳ ಮಾನವೀಯ ಮೌಲ್ಯದಿಂದ ಇದನ್ನೆಲ್ಲವನ್ನು ಪ್ರೆಸೆಂಟ್ ಮಾಡಬೇಕು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ಒಂದು ವಾಹಿನಿಯಲ್ಲಿ ಒಬ್ಬ ಸಮರ ಯೋಧ ಮಡಿದ, ಅವನಂತೆ ಸಂಸ್ಕಾರ ನಡೀತಾ ಇದೆ, ಜನರೆಲ್ಲ ಅಳ್ತಾ ಇದ್ದಾರೆ, ಒಬ್ಬ ಮಾತಾಡಬೇಕಾದ ಅನಿವಾರ್ಯಕ್ಕಾಗಿ ಮಾತನಾಡುತ್ತಿದ್ದಾನೇನೋ ಅನಿಸ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಒಂದು ವಿವೇಚನೆಯೇ ಇರಲಿಲ್ಲ. ಈಗ ಮಡದಿ ವೈಧವ್ಯದೆಡೆಗೆ ಸಾಗುತ್ತಿದ್ದಾರೆ, ಅವರ ಕುಂಕುಮ ಅಳಿಸಿ ಹೋಗಲಿದೆ, ಅವರ ಕೈಬಳೆ ಮುರಿದು ಹೋಗಲಿವೆ, ಎಂತ ಅಮಾನವೀಯ ವಿವರಣೆ ಇದು. ಸ್ವಾಮಿ, ಒಬ್ಬ ಯೋಧ ಮಡ್ದಿದ್ದಾನೆ, ಆ ಮರಣವನ್ನ ಗೌರವಿಸಿ ಆ ಕುಟುಂಬವನ್ನ ಬೆಂಬಲಿಸಿ ಸಾಧ್ಯವಾದರೆ ಸಾಂತ್ವನ ಹೇಳಿ, ಈ ಚುಚ್ಚು ಮಾತೇಕೆ, ದುಃಖವನ್ನು ನೂರ್ಮಡಿಸುವ ಕೆಲಸ ನಿಮ್ಮದಾಗಬಹುದು, ಇಷ್ಟು

0: ಸಂವೇದನಾರಹಿತವಾಗಿ ಮಾತಾಡಬಾರದು, ಅಷ್ಟೊಂದು ವಿವೇಕ ಇದ್ದು ಮುಂದುವರಿಬೇಕು.
1: ಓಕೆ, ಇದು ವಿದ್ಯಾರ್ಥಿಗಳಿಗೆ ಆದ್ರೆ, ಇನ್ನು ಒಬ್ಬ ಪತ್ರಕರ್ತಿಯಾಗಿ ಸಾಕಷ್ಟು ಘಟನೆಗಳನ್ನ ನೋಡಿರ್ತೀರಿ, ಘಟನಾವಳಿಗಳನ್ನ ನೋಡಿರ್ತೀರಿ. ಇವತ್ತಿನ ಕಾಲದಲ್ಲಿ ಮಹಿಳೆ ಮತ್ತು ಅವರಿಗಿರುವಂತಹ ಅವಕಾಶಗಳು, ಅವರ ಒಂದು ಕೌಶಲ್ಯ ಅಭಿವೃದ್ಧಿ, ಈ ಒಂದು ವಿಷಯವನ್ನ ನಿಮ್ಗೆ ಕೇಳಿದ್ರೆ ಬಹುಶಃ ಬಹಳಷ್ಟು ವಿಷಯಗಳು ಬರಬಹುದಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಿ?
0: ಓಕೆ, ನಾನು ಎಲ್ಲಾ ಕಡೆ ಹೇಳ್ತಿರ್ತೀನಿ, ನನ್ನ ಹತ್ರ ಬರೋ ಹುಡುಗಿಯರು ಮೊದಲು ಹೊತ್ಕೊಂಡು ಬರೋದೆ ಡೆಡ್ ಲೈನ್ ಮೀಟ್ ಅದು ಒಂಥರ ಪ್ರೆಷರೈಸ್ಡ್ ಆಗತ್ತೆ ಅಲ್ವಾ ಮೇಡಮ್ ಅಂತ ಕೇಳ್ತಾರೆ. ಖಂಡಿತ ಇಲ್ಲ. ಡೆಡ್ ಲೈನ್ ಮೀಟ್ ಮಾಡೋದು ಹೆಣ್ಣು ಮಕ್ಕಳಿಗೆ, ಕೊನೆ ಪಕ್ಷ ಹೆಣ್ಣು ಮಕ್ಕಳಿಗೆ ಅದು ಬಿಲ್ಟ್ ಇನ್ ಸಾಫ್ಟ್ವೇರ್. ಬೆಳಗ್ಗೆ ಅವ್ರು ಹೇಳೋದ್ರಲ್ಲಿ ನಮ್ಮ ಈ ಕೆಲಸ ಆಗಿರ್ಬೇಕು, ಮಗು ಹೇಳೋದ್ರಲ್ಲಿ ಅಡುಗೆ ಮುಗ್ದಿರ್ಬೇಕು, ಗಂಡ ಹೊರಡೋದ್ರಲ್ಲಿ ತಿಂಡಿ ರೆಡಿ ಆಗಿರ್ಬೇಕು, ಅವ್ನ ಸಾಕ್ಸ್ ಹಾಕೋದ್ರಲ್ಲಿ ಅವ್ನ ಕೀ ಎತ್ತಿಟ್ಟಿರ್ಬೇಕು, ಇಲ್ಲ ಮಗ ಹೇಳೋದ್ರಲ್ಲಿ ಅಥವಾ ಅವನ ಹೋಮ್ವರ್ಕ್ ಮುಗಿಯೋದ್ರಲ್ಲಿ ಸಾರು ಅನ್ನ ಕಲ್ಸಿಟ್ಟಿರ್ಬೇಕು. ವಿ ಆಲ್ವೇಸ್ ಬಿಸಿ ಇನ್ ರೀಚಿಂಗ್ ಡೆಡ್ ಲೈನ್ಸ್ ಅಲ್ವಾ? ಮತ್ತೆ ಕೆಲದ ವಿಷಯ ಬಂದಾಗ ಅದು ಯಾಕೆ ಪ್ರೆಷರೈಸ್ ಆಗತ್ತೆ? ಆಗಲ್ಲ, ಅದು ಪ್ಲೆಜರ್. ಅದು ಆ ಡೆಡ್ ಲೈನ್ ಮೀಟ್ ಮಾಡಿದಾಗ ಒಂದು ನಿರಾಳ ಅನುಭವಿಸ್ತೀವಿ. ಪ್ರತಿಯೊಂದನ್ನು ಸಕಾರಾತ್ಮಕವಾಗಿ ತಗೋಬೇಕು. ಒಂದನೇದು. ಎರಡನೇದು, ವಿದ್ಯಾರ್ಥಿನಿಯರಿಗಾಗಿ ಇರೋ ಅವಕಾಶಗಳು ವಿಪುಲವಾಗಿವೆ. ನಿಮಗೆ ವರದಿಗಾರಿಕೆ ಬೇಡ ಆದ್ರೆ ಎಡಿಟಿಂಗಿಗೆ ಹೋಗಿ, ಡೆಸ್ಕಿಗೆ ಬನ್ನಿ. ಆದ್ರೆ ಕೇವಲ ಪುರವಣಿಗಾಗಿ ಮಾತ್ರ ಕೆಲಸ ಮಾಡ್ತೀನಿ ಅನ್ನೋ ಹಠ ಬೇಡ. ಪತ್ರಿಕೋದ್ಯಮದ ಮುಖ್ಯವಾಹಿನಿಯ ಅಥವಾ ಅದರ ಮೇನ್ ಸ್ಟ್ರೀಮ್ ಏನ್ ಹೇಳ್ತೀವಿ, ಅದರ ಎಲ್ಲ ಅನುಭವವನ್ನೂ ನೀವು ಪಡೆಯಬೇಕು. ನಾ ಮೊದಲು ಹೇಳ್ದಂಗೆನೆ ಪತ್ರಿಕೋದ್ಯಮದ ಆಳಕ್ಕಿಳಿದು ಆಮೇಲೆ ಆನಂದದಲ್ಲಿ ತೇಲಬೇಕು. ಒಂದು ಸಲ ಎಲ್ಲವೂ ಅಭ್ಯಾಸವಾದ್ರೆ ನಂತರ ಯಾವುದೂ ಕಷ್ಟ ಅನ್ಸಲ್ಲ. ಇನ್ನೊಂದು, ಬಹಳ ಜನ ಕೇಳ್ತಾ ಇದ್ರು ಅಂದ್ರೆ ಮಹಿಳಾ ಪತ್ರಕರ್ತರ ಸಮಾವೇಶ ಅಥವಾ ವಿಚಾರ ಸಂಕಿರಣ ಅಂತ ಇಚ್ಚಾಪುರದಲ್ಲಿ ನಡೆಯಿತು. ಅಲ್ಲಿ ಒಂದಷ್ಟು ಯುವ ಪತ್ರಕರ್ತೆಯರು ಹೇಳಿದ ಸಮಸ್ಯೆಗಳು ಇದು. ನಾವು ಯಾವತ್ತೂ ಅಂತ ಸಮಸ್ಯೆಗಳನ್ನ ಎದುರಿಸಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂಸ್ಥೆಗೆ ಕೃತಜ್ಞರಾಗಿರಬೇಕು, ನಮ್ಮೊಟ್ಟಿಗಿರುವ ಸಹೋದ್ಯೋಗಿಗಳಿಗೆ ಕೃತಜ್ಞರಾಗಿರಬೇಕು. ಆದ್ರೆ ಈ ಗುಂಪು ನಾವು ನಿರ್ಲಕ್ಷ್ಯ ಮಾಡೋ ಹಂಗಿಲ್ಲ. ಯಾಕೆಂದ್ರೆ ಅವರು ಅದನ್ನ ಎದುರಿಸಿದ್ರು ಅನ್ನೋ ಕಾರಣಕ್ಕೆ ಅಥವಾ ನಾವು ಅದನ್ನ ಎದುರಿಸಿಲ್ಲ ಅನ್ನೋ ಕಾರಣಕ್ಕೆ ಅದು ಇಲ್ಲ ಅಂತ ಅಲ್ಲಗಳಿಯಕ್ಕಾಗಲ್ಲ. ಕೆಲವು ಜನ ಮಹಿಳೆಯರಿಗೆ ಅದು ಕಿರುಕುಳ ಅಂತ ಅನಿಸಿರುತ್ತೆ. ಆದ್ರೆ ಒಂದು ಕಾಲಘಟ್ಟದಲ್ಲಿ ನೀವದನ್ನು ಉದಾಸೀನ ಮಾಡುವಷ್ಟು ಘನತೆ ಬೆಳೆಸಿಕೊಳ್ಳಬೇಕು. ಅಂಥವುಗಳಿಗೆ ರಿಯಾಕ್ಟ್ ಮಾಡಲು ಹೋಗಬಾರದು. ಉದಾಸೀನ ಎಲ್ಲದಕ್ಕೂ ಮದ್ದು. ಅದಕ್ಕೆ ಶಕ್ತಿಯಾಗಿ ನಿಂತ್ಕೊಳ್ಬೇಕಿರೋದು ನಿಮ್ಮ ಸಾಮರ್ಥ್ಯ, ಕೆಲಸದಲ್ಲಿ ನಿಮ್ಮನ್ನು ನೀವು ಸಾಬೀತುಪಡಿಸುವ ಸಾಮರ್ಥ್ಯ. ಒಂದು ಪಕ್ಷ ನಾವು ಅಂತಹ ಸಹೋದ್ಯೋಗಿಗಳಿಗಿಂತ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ರೆ ಅವರು ನಮ್ಮಿಂದ ತಾವೇ ಒಂದು ಅಂತರವನ್ನು ಸೃಷ್ಟಿಸಿಕೊಳ್ತಾರೆ. ಹಂಗಾಗಿ ಕೆಲಸದಲ್ಲಿ ನಮ್ಮನ್ನು ಯಾರೂ ಹಣಿಯಲಾರರು ಅನ್ನುವ ಮಟ್ಟಿಗೆ ನಾವು ಕೌಶಲ್ಯಗಳನ್ನ ಬೆಳೆಸಿಕೊಂಡ್ರೆ ಉಳಿದದ್ದಕ್ಕೆಲ್ಲ ಉದಾಸೀನ ಮಾಡಬಹುದು.
1: ಕೌಶಲ್ಯ ಅನ್ನುವಂಥದ್ದು ನಮ್ಮೊಟ್ಟಿಗಿದ್ದಾಗ ಎಂತ ಸಮಸ್ಯೆಗಳನ್ನು ಕೂಡ ಎದುರಿಸಬಹುದು,
0: ಸರಳವಾಗಿ ನಿಭಾಯಿಸಬಹುದು.
1: ಅದು ಇರುವಂತ ಕೌಶಲ್ಯನೇ ಒಂದು ನಮಗೆ ಒಂದು
0: ಉಳಿದವರ ಮತ್ಸರವನ್ನು ನಿಭಾಯಿಸುವ ಕೌಶಲವೂ
1: ಕಲೆಯೇ. ಖಂಡಿತ.
0: ಆ ಮತ್ಸರಕ್ಕೆ ಮಾರುತ್ತರ ಕೊಡುವ ಅಗತ್ಯ ಇಲ್ಲ, ಅದನ್ನು ಆನಂದಿಸಿ,
1: ಹೌದು,
0: ಅವರನ್ನು ನಿರ್ಲಕ್ಷಿಸಿ.
1: ರಶ್ಮಿ ಅವರೇ, ಇಷ್ಟೆಲ್ಲ ಅಂದ್ರೆ ಕೆಲಸಗಳ ಮಧ್ಯೆ ಮನೋರಂಜನೆ ಅಂತ ಬಂದಾಗ ಎಲ್ರಿಗೂ ಅವಶ್ಯಕತೆ ಇದ್ದೇ ಇರ್ತದೆ. ನಿಮ್ಮ ಹವ್ಯಾಸ ಸಂಗೀತ, ಸಿನಿಮಾ, ಟಿವಿ ನೋಡೋದು, ಇಷ್ಟವಾದಂತಹ
0: ಅಡುಗೆ ಮಾಡೋದು ಭಯಂಕರ ಖುಷಿ ಕೊಡುವ ಕೆಲಸ ನನಗೆ. ಅದು ಒಂಥರ ಧ್ಯಾನ ಮಾಡ್ದಂಗೆ. ಯಾಕಂದ್ರೆ ಮಾಡ್ತಾ ನಾವು ಅದರಲ್ಲೇ ತೊಡಗಿಸ್ಕೋತೀವಿ. ಒಂದು ಕ್ಷಣ ಎಂತದ್ ಬರತ್ತೆ ಅದು ಕಲಕ್ ಬೇಕಾದ್ರೆ ಅದನ್ನ ಮಾತ್ರ ಯೋಚನೆ ಮಾಡ್ತೀವಿ, ಬೇರೆ ಯೋಚನೆಗಳು ಬಂದು ಹೋಗ್ತಾ ಇರ್ತವೆ.

0: ಅಂದ್ರೆ ಸಂಗೀತ ಕೇಳಬೇಕು.
1: ಕೇಳಬೇಕು.
0: ಅದರಿಂದ ಮನಸ್ಸು ಕಟ್ಟುವಿಕೆಯ ಕೆಲಸದೊಳಗೆ ತೊಡಗತ್ತೆ ಒಂದು. ಎರಡನೇದ್ದು, ಈ ಬಾಹ್ಯ ಶಕ್ತಿಗಳು ನಮ್ಮೊಳಗನ್ನ ಯಾವಾಗ್ಲೂ ತುಂಡರಿಸಬೇಕು ಅಥವಾ ಅದನ್ನ ಡ್ಯಾಮೇಜ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತವೆ. ಈ ಬಾಹ್ಯ ಶಕ್ತಿಗಳು ಅಂದ್ರೆ ಆಲ್ ನಕಾರಾತ್ಮಕ ಚಿಂತನೆ ಅಥವಾ ನಕಾರಾತ್ಮಕ ಮಾತುಗಳು. ಇನ್ನೊಂದು ವಿಷಯನ ಹೇಳಲೇಬೇಕು, ಯಾವುದೇ ಮಹಿಳೆ ಆಗಿರ್ಲಿ, ಯಾವುದೇ ಕ್ಷೇತ್ರದಲ್ಲಾಗಿರ್ಲಿ, ಅವಳ ವೇಗ, ಮುಂದುವರೆಯುವ ವೇಗ ಜಾಸ್ತಿ ಆದಾಗ ಅವಳನ್ನ ತಡಿಬೇಕಾದ್ರೆ ಪ್ರಬಲವಾಗಿ ಬಳಸುವ ಅಸ್ತ್ರ ಅಂದ್ರೆ ಅವಳ ಚಾರಿತ್ರ್ಯ ವಧೆ ಮಾಡೋದು ಅಥವಾ ಅವಳ ಚಾರಿತ್ರ್ಯದ ಮೇಲೆ ಮಣ್ಣೆರಚುವ ಕೆಲಸ ಮಾಡುವುದು. ಆ ತರದ ಅನುಭವಗಳು ಒಂದಲ್ಲ ಒಂದ್ ಹಂತದಲ್ಲಿ ಎಲ್ರಿಗೂ ಆಗಿರುತ್ತೆ. ಅದನ್ನ ನಿರ್ಲಕ್ಷಿಸಬೇಕು, ಯಾಕೆಂದ್ರೆ ನಮ್ಮನ್ನ ಅವರು ಕೆಲಸದಲ್ಲಿ ಹಣಿಯಲಾರರು. ಆಗ ಈ ಅಸ್ತ್ರವನ್ನ ಬಳಸ್ತಾರೆ. ಹಂಗಿದ್ದಾಗ ಅವರ ಆ ಅಸ್ತ್ರಕ್ಕೆ ನಾವು ಬಲಿಯಾಗದೆ ಅವರ ಆ ಗುಣಕ್ಕೆ ಅನುಕಂಪ ಪಟ್ಟು ಮುಂದೆ ಹೋಗ್ಬೇಕು.
1: ಮಾನಸಿಕವಾಗಿ ಅವರನ್ನ ಕುಗ್ಗಿಸಿ ಹಿಂದೆ ಸರಿಯುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತೇನೆ.
0: ತಾವು ಮೇಲೆ ಹೋಗಕ್ಕಾಗದೆ ಇದ್ದಾಗ ಇನ್ನೊಬ್ಬರನ್ನ ದಮನ ಮಾಡೋದು ಹ್ಯೂಮನ್ ಇನ್ಸ್ಟಿಂಕ್ಟ್. ಅದು ನನ್ನದನ್ನ ತಪ್ಪು ದೋಷ ಅಂತ ಕಳಿಯಲ್ಲ, ಅದ್ ನನ್ನಲ್ಲೂ ಸ್ವಲ್ಪ ಮಟ್ಟಿಗಿರತ್ತೆ, ನಿಮ್ಮಲ್ಲೂ ಸ್ವಲ್ಪ ಮಟ್ಟಿಗಿರತ್ತೆ. ಏನು ಅಂದ್ರೆ ಆ ಮಿತಿ ಮೀರದಂತೆ, ಆ ಮಿತಿ ನಮ್ಮನ್ನೂ ಮೀರಿ ಬೆಳೆಯದಂತೆ ನಾವು ಕಾಯ್ಬೇಕು. ಅದು ನಮ್ಮ ಸಂಸ್ಕಾರ.
1: ಅಂತ ಘಟನೆಗೆ ಏನಾದ್ರೂ ಒಳಗಾದ್ರೆ ಅದನ್ನ ನಿಗ್ರಹಿಸುವ ನಿಭಾಯಿಸುವ ಶಕ್ತಿ ಹೊಂದಿರಬೇಕು ಅಂತ ಹೇಳ್ತೇವೆ.
0: ಹೌದು, ಅದನ್ನ ನಿಭಾಯಿಸಿ ಸುಮಾರು ಇದೆ. ಯಾಕೆಂದ್ರೆ ನಾವೆಲ್ಲರೂ ಇಲ್ಲಿ ಒಂದು ಪರ್ಪಸ್ ಇಟ್ಕೊಂಡು ಬಂದಿದೀವಿ. ಇದು ಒಂದು ಯಾನ, ನನ್ನ ಜೀವನ, ನನಗೊಂದೇ ಅವಕಾಶ. ನನ್ಗೆ ದೇವರು ಇನ್ನೊಂದು ಗ್ಯಾರಂಟಿ ಕೊಟ್ಟು ಕಳಿಸಿಲ್ಲ, ಈ ಜೀವನದಲ್ಲಿ ನೀ ಕೆಲಸ ಮಾಡದೆ ಇದ್ರೆ ನಿಂಗೆ ಇನ್ನೊಂದು ಚಾನ್ಸ್ ಇದೆ ಕಣಮ್ಮ ರಶ್ಮಿ ಅಂತ ನನ್ಗೆ ದೇವ್ರು ಹೇಳಿಲ್ಲ. ನನ್ಗೆ ಇದೊಂದೇ ಜೀವನ, ಇದೊಂದೇ ದಿನ, ಇದೊಂದೇ ಕ್ಷಣ, ಇವತ್ ನಾನು ಆನಂದಿಸ್ಬೇಕು ಅಷ್ಟೇ. ಇಲ್ಲಿ ಏನಾದ್ರು ನನ್ನ ವ್ಯಕ್ತಿತ್ವಕ್ಕೆ ಕುಂದು ತರುವಂತಹ ಅಥವಾ ನನ್ನ ಆತ್ಮಗೌರವಕ್ಕೆ ಕುಂದು ತರುವಂತಹ ಅಥವಾ ನನ್ನ ಚಾರಿತ್ರ್ಯಕ್ಕೆ ಮಣ್ಣು ಬಳಿಯುವಂತಹ ಕೆಲಸ ಆದಾಗ ನಾನು ವಜ್ರಾದಪಿ ಕಠಿಣಳಾಗ್ತೇನೆ. ಎದುರುಗಡೆ ಇರೋನ್ನ ಅಪರಾಕಿ ತಪರಾಕಿ ಅನ್ನೋಂಗೆ ಬೈದಾಕ್ತೇನೆ. ಅದು ಸಹಿಸಲು ಅಸಾಧ್ಯ ಅಂತ ಅಲ್ಲ, ಅದು ನನ್ನ ಸುತ್ತಲಿನ ಸುರಕ್ಷಾ ಗೋಡೆ. ಅದು ಎಲ್ಲರೂ ಮಾಡಬೇಕು.
1: ಯಾವ್ದಾದ್ರು ಮೆಚ್ಚಿನ ಸಿನಿಮಾ ಹಾಡು ಆಗಾಗ ಹೆಚ್ಚು ಕೇಳೋದು ಅಥವಾ ಹಾಡೋದು?
0: ಸಾಕಷ್ಟು ಇದೆ. ಹಂಗ ಹೇಳೋದಾದ್ರೆ ನನಗೆ ನನ್ನ ಸಂಗಾತಿ ನವೀನ್ ಅಂತ, ಅವನು ಪತ್ರಕರ್ತರಾಗಿದ್ರು, ಅವರು ಈಗ ವಾರ್ತಾ ಇಲಾಖೆಯಲ್ಲಿ ಇದ್ದಾರೆ. ಅವರಿಗಾಗಿ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಹಮ್ ತುಮ್ಹೇ ಚಾಹತೆ ಹೇ ಅಸೆ ಆ ಹಾಡು. ನನ್ನ ಮಕ್ಕಳಿಗಾಗಿ ಯಾವಾಗ್ಲೂ ಹೇಳೋದು ಟಿ ಮೇರಿ ಮಂದಿರ್ ತುಮ್ಹಿ ಮೇರಿ ಪೂಜಾ ತುಮ್ಹಿ ದೇವತಾ ಹೋ, ಅದು ಯಾವಾಗ್ಲೂ ಆ ಹಾಡು ಹೇಳ್ತಿರ್ತೀನಿ.

0: ಮತ್ತೊಮ್ಮೆ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ಯುವ ಪತ್ರಕರ್ತರಾದ ಹಾಗೆ ಬರಹಗಾರರು ಆಗಿರುವಂತಹ ರಶ್ಮಿ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಮಾಧ್ಯಮ ಬರವಣಿಗೆ ಹಾಗೆ ಮಹಿಳಾ ಸಂಬಂಧಿತ ಕೆಲವು ವಿಷಯಗಳನ್ನು ಬಹಳ ಮಾರ್ಮಿಕವಾಗಿ ಅಷ್ಟೇ ವಿವರವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೆ ಅವ್ರ ಜೊತೆ ಮಾತಾಡೋದಾದ್ರೆ, ಮಾಧ್ಯಮಗಳು ಇವತ್ತು ಎಲ್ಲ ಕಡೆ ವ್ಯಾಪಿಸಿವೆ ಅಂತಂದ್ರೆ ಹೆಚ್ಚು ಜನರು ಇವತ್ತು ನಂಬಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ಕೆಲವು ಭಿನ್ನಾಭಿಪ್ರಾಯಗಳನ್ನು ಕೇಳ್ತೀವಿ. ಅಂದ್ರೆ ಅವಸರದ ಭರಾಟೆಯಲ್ಲಿ, ಅವಸರದ ಸುದ್ದಿ ಕೊಡುವಂತ ಅವಸರದಲ್ಲಿ ಎಷ್ಟೋ ಪ್ರಮಾಣಗಳು, ಒಂದಿಷ್ಟು ತಪ್ಪುಗಳು ಮಾಧ್ಯಮಗಳಿಂದ ಕೂಡ ಆಗುವಂತ ಸಾಧ್ಯತೆ ಆಗಿವೆ ಮತ್ತು ಆಗ್ತಾನೆ ಇವೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಅಂತ ಹೇಳೋದಾದ್ರೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ
1: ಇದರಲ್ಲಿ ಎರಡು ಆಯಾಮಗಳಿದೆ. ಮೊದಲನೇದು ಕೊಡೋ ದೃಷ್ಟಿಯಿಂದ ಯೋಚನೆ ಮಾಡೋಣ. ಒಂದು, ನಾವೇನು ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಹೆಂಗ್ ಕೊಡ್ತೀವಿ ಅನ್ನೋದು ಎಲ್ಲವೂ ನಮ್ಮ ಸಂಸ್ಥೆಗಳ ಪಾಲಿಸಿ ಮೇಲೆ
0: ನಿಂತಿರುತ್ತೆ,
1: ನಿರ್ಧಾರ ಆಗಿರುತ್ತೆ. ಕೆಲವರು ನೀವಿದನ್ನ ಕೊಡಲೇಬೇಕು ಅಥವಾ ನೀವಿಂದು ಇದನ್ನ ಸೃಷ್ಟಿಸಲೇಬೇಕು, ಇದು ನಿಮ್ಮ ಸ್ಲಾಟು, ನೀವೇನ್ ತಗೊಂಬರ್ತೀರಾ ಗೊತ್ತಾ, ನೀವಿದನ್ನ ಮುಗಿಸ್ಬೇಕು ಅಥವಾ ಇದನ್ನ ತುಂಬಿಸಬೇಕು,
0: ಅರ್ಧ ಗಂಟೆ ಟೈಮ್ ಇದು ತಗೊಳ್ಳೇಬೇಕು.
1: ಆ ಲೆಕ್ಕದಲ್ಲಿ ನಿರ್ಮಾಣವಾಗುವ ಅಥವಾ ಬಿಂಬಿಸುವ ಸುದ್ದಿಗಳೇ ಬೇರೆ. ಒಂದನೇ ಆಯಾಮ ಇದು ಈ ಕಡೆಯಿಂದ ಆಗ್ತಿರೋದು. ಎರಡನೇದು, ಒಂದು ಕಾಲಕ್ಕೆ ದೂರದರ್ಶನ್ ಮಾತ್ರ ಇತ್ತು, ಆಕಾಶವಾಣಿ ಮಾತ್ರ ಇತ್ತು. ಅವರು ಕೊಡೋದನ್ನೆಲ್ಲ ನೋಡುಗರು ಕೇಳುಗರು ಸ್ವೀಕರಿಸ್ತಿದ್ರು. ಆಮೇಲೆ ಸಾಕಷ್ಟು ಚಾನೆಲ್ಗಳು ಬಂದ್ವು, ಸಾಕಷ್ಟು ಆಯ್ಕೆಗಳು ಬಂದ್ವು. ಈ ಆಯ್ಕೆಗಳು ಇದ್ದಾಗಲೂ ವೀಕ್ಷಕನ ಕೈನಲ್ಲಿ ನಿರ್ಧಾರ ಇದೆ, ಕೇಳುಗರ ಕೈಯಲ್ಲಿ, ನೋಡುಗರ ಕೈಯಲ್ಲಿ, ಓದುಗರ ಕೈಯಲ್ಲಿ. ಅದು ಅವರ ವಿವೇಚನೆಗೆ ಬಿಟ್ಟ ನಿರ್ಧಾರ. ಶೈಲೇಶ್ ಚಂದ್ರಗುಪ್ತ ಅಂತ ಅವ್ರು ಯಾವಾಗ್ಲೂ ಓದುಗ ದೇವರು ಅಂತ ಹೇಳ್ತಿದ್ರು. ಸೊ ಆ ದೇವರ ಮುಂದೆ ನಾವೆಷ್ಟು ಪರಿಶುದ್ಧವಾಗಿ, ಅಂದ್ರೆ ಕಂಪ್ಲೀಟ್ ಡೆಡಿಕೇಶನ್ ಅಂತ ಹೇಳ್ತೀವಲ್ಲ, ಅದನ್ನ ಇಟ್ಕೊಂಡು ನಾವೆಷ್ಟು ಪ್ರಾಮಾಣಿಕವಾಗಿ ಸುದ್ದಿ ಕೊಡ್ತೀವೋ ಅಷ್ಟು ವಿಶ್ವಾಸಾರ್ಹವಾದ ಸುದ್ದಿಗಳನ್ನೇ ಕೊಡಕ್ ಸಾಧ್ಯ. ಅದು ನಮ್ಮ ನಮ್ಮ ಕಂಪನಿಗಳ ಪಾಲಿಸಿ ಮೇಲೆ ಹೋಗುತ್ತೆ ಒಂದು, ಮತ್ತೆ ಅದು ನಮ್ಮ ವೈಯಕ್ತಿಕ ಬದ್ಧತೆ ಕರ್ತವ್ಯ ನಿಷ್ಠೆಯ ಮೇಲೂ ಆಧಾರ ಆಗಿರುತ್ತೆ.
0: ಅಂದ್ರೆ ನೋಡುಗುರು ಕೇಳುಗುರು ಅವರಲ್ಲಿ ಒಂದು ಆಯ್ಕೆಯ ಒಂದು ನಿಯಂತ್ರಣ ಇದೆ.
1: ಕೊನೆಗೆ ಜಾಣ ಅವನೇ,
0: ಜಾಣ ಅವನೇ,
1: ಆಯ್ಕೆಯ ಜಾಣಮೆ ಅವನಿಗಿರ್ಬೇಕು,
0: ಅವನಿಗಿದೆ,
1: ಅವನಿಗಿರ್ಬೇಕು.
0: ಖಂಡಿತ. ಈಗ ಅರಶ್ರೆ, ನೀವು ಕೆಲಸ ಮಾಡುವಂತಹ ಒಬ್ಬ ಗೃಹಿಣಿ, ಮಹಿಳೆ, ತಾಯಿ, ಹೆಂಡತಿ, ಅಕ್ಕ, ಸಹೋದರಿ, ಈ ಎಲ್ಲ ಪಾತ್ರಗಳನ್ನ ನಿಭಾಯಿಸ್ತಾ ಬರ್ತೀರಿ. ಸಾಕಷ್ಟು ಜನ ನಮ್ಮ ಹೆಣ್ಣುಗಳು ಇದೇ ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾರೆ. ನೀವು ಆಗಲೇ ಬಹಳ ಖುಷಿಯಿಂದ ಹೇಳಿದ್ರೆ ನನಗೆ ಅಡುಗೆ ಮಾಡೋದಂದ್ರೆ ಬಹಳ ಇಷ್ಟ ಅಂತ ಹೇಳಿ, ಈ ಮನೆ ಕೆಲಸ, ಆಫೀಸಿನ ಕೆಲಸ, ಆಫೀಸಿನ ಒಂದಿಷ್ಟು ಬರವಣಿಗೆ, ನಿಮ್ಮ ವೈಯಕ್ತಿಕ ಬರವಣಿಗೆ ಅಂದ್ರೆ ಸಾಹಿತ್ಯಿಕವಾಗಿ ನೀವೇನಾದರೂ ಕಥೆ ಕವನ ಬರ್ತಿದ್ರೆ ಅಂದ್ರೆ ಅದರ ಒಂದು ಹವ್ಯಾಸದ ಒಂದು ಬರವಣಿಗೆ, ಈ ರೀತಿ ಅನೇಕ ಜನರು ಬೇರೆ ಬೇರೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ತೊಡಗಿಸ್ಕೊಂಡು ಜೊತೆಗೆ ಮನೆಯನ್ನು ನಿಭಾಯಿಸಿ ಶಿಫ್ಟ್ ಕೆಲಸಗಳನ್ನು ಕೂಡ ಮಾಡಿ ಕುಟುಂಬವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಧೈರ್ಯವನ್ನು ಮಾಡ್ತಾರೆ.
1: ಒಂದು ಮಾತಿದೆ ಇಲ್ಲಿ, ಅಚ್ಚುಕಟ್ಟಾಗಿ ಅನ್ನೋ ಮಾತನ್ನ ನಾನು ಒಪ್ಪಲ್ಲ.
0: ಓಕೆ,
1: ಎಲ್ಲ ಉದ್ಯೋಗಸ್ಥ ಮಹಿಳೆಯರ ಮನಸ್ಸಲ್ಲೂ ಒಂದು ಅಪರಾಧಿ ಪ್ರಜ್ಞೆ ಇದ್ದೇ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ಪಾತ್ರ ಆ ಪಾತ್ರ ಅಲ್ಲ ಕಣೆ, ನಾವೆಲ್ಲ ಪಾತ್ರೆಗಳು ಅಂತ. ಅಮ್ಮನಾಗ್ಬೇಕಾದ್ರೆ ಒಂದು ಅಕ್ಷಯ ಪಾತ್ರೆ ಆಗ್ಬೇಕು, ಹೆಂಡತಿ ಆಗ್ಬೇಕಾದ್ರೆ ಇನ್ನೊಂದು ಪಾತ್ರೆ ಆಗ್ಬೇಕು. ಅಂದ್ರೆ ಒಂಥರ ಪಾತ್ರೆ ಯಾವ ಆಕಾರದಲ್ಲಿ ಇರುತ್ತೋ ಆ ಆಕಾರದಲ್ಲಿ ನೀರು ಹೊಂದ್ಕೋಬೇಕು ಹಂಗೆ. ಸೊ ಈ ಪಾತ್ರಗಳು ಅಚ್ಚುಕಟ್ಟಾಗಿ ನಿಭಾಯಿಸೋದು ಅನ್ನೋದನ್ನ ನಾನಲ್ಲ, ಯಾರೂ ಒಪ್ಪಕ್ಕಾಗಲ್ಲ. ಅದು ಒಂದು ಗಿಲ್ಟ್ ಅಂತೂ ನಮ್ಮೊಳಗೆ ಇದ್ದೇ ಇರತ್ತೆ. ಆ ಅಪರಾಧಿ ಪ್ರಜ್ಞೆಯನ್ನ ಮೀರಿ ಬೆಳೆಯೋದಿದೆಯಲ್ಲ, ಅದು ನಮ್ಮ ಅನುಭವ ನಮಗೆ ಕಲಿಸಿಕೊಡುತ್ತೆ, ಮತ್ತೇನು ಅಲ್ಲ. ಒಂದು ಸಾಂಗತ್ಯ ಏನಿದೆ, ಮದುವೆ ಅನ್ನೋದು ಉದ್ಯೋಗಸ್ಥ ಮಹಿಳೆಯರಲ್ಲಿ ಮದುವೆ ಆದ ತಕ್ಷಣ ಎರಡು ಹಡಗು, ಎರಡರ ಮೇಲೆ ಕಾಲಿಡೋ ಹಂಗಿಲ್ಲ, ನೀವು ಅಲ್ಲಾರು ಇರಬೇಕು, ಇಲ್ಲಾರು ಇರಬೇಕು, ಅಥವಾ ಎರಡರ ನಡುವೆ ಅಂದ್ರೆ ತಂತಿ ಮೇಲಿನ ನಡುಗೆ ಅಂತಾನೆ ಹೇಳ್ತಾರೆ. ಇಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಹೊಂದಾಣಿಕೆಗೆ ಸಿದ್ಧಳಾಗಿರ್ತಾಳೋ ಅದೇ ತರ ಅವಳ ಸಂಗಾತಿಯೂ ಸಹ ಅಷ್ಟೇ ಎಕ್ಸೆಪ್ಟೆನ್ಸಿಗೆ ಸಿದ್ಧನಾಗಿರ್ಬೇಕು. ನನ್ನ ವಿಚಾರದಲ್ಲಿ ನಾನು ಅದೃಷ್ಟವಂತೆ, ನನ್ನ ಸಂಗಾತಿ ನವೀನ್ ಪತ್ರಕರ್ತರಾಗಿದ್ದವರು, ಅವರಿಗೆ ನಾನೇನು, ನನ್ನ ಕೆಲಸ ಏನು, ನನ್ನ ಕೆಲಸದ ಅಗತ್ಯಗಳೇನು ಅನ್ನೋದ್ರ ಬಗ್ಗೆ ಚೆನ್ನಾಗುತ್ತಿದೆ. ಇವತ್ತಿಗೂ ನಾನು ಇಷ್ಟೊತ್ತಿಗೆ ಹೋದೆ, ಯಾರೊಟ್ಟಿಗೆ ಹೋದೆ, ಏನು ಮಾಡಿದೆ, ಈ ತರದ ಪ್ರಶ್ನೆಗಳನ್ನ ಕೇಳೋದಿಲ್ಲ. ನಾನು ಇಲ್ಲೊಂದು ಅನುಭವ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನನಗೆ ಕರ್ನಾಟಕದಲ್ಲಿ ವೇಶ್ಯಾವಾಟಿ ಅನ್ನೋ ಸಬ್ಜೆಕ್ಟಿನ ಬಗ್ಗೆ ಒಂದು 2000 ಪದಗಳ ಸ್ಟೋರಿ ಬರಿಬೇಕಾಗಿತ್ತು. ಅದಕ್ಕೆ ಕರ್ನಾಟಕದ ಆದ್ಯಂತ ಸಂಚರಿಸಬೇಕಾಗಿತ್ತು ವೇಶ್ಯಾವಾಟಿಕೆ ಮತ್ತು ವೇಶ್ಯರ ಜೊತೆಗೆ ಮಾತನಾಡೋ ಬಗ್ಗೆ. ವಿಷಯ ಸಿಕ್ಕ ತಕ್ಷಣ ಓ ಚಾಲೆಂಜಿಂಗ್ ಅಂತ ಖುಷಿ ಆಯ್ತು. ಅದು ನನ್ನ ಪ್ರೊಫೆಷನಲಿಸಂ ಅಲ್ವಾ, ಯಾರು ಮಾಡದೇ ಇರೋ ಅವಕಾಶ ನಂಗೆ ಸಿಕ್ಕಿದೆ ಅಂತ ಮನೆಗೆ ಹೋಗಿ ಹೇಳ್ದೆ, ನಂಗೆ ಈ ವಿಷಯ ಸಿಕ್ಕಿದೆ ಅಂತ. ಮೊದಲ ಪ್ರಶ್ನೆ ಬಂದಿದ್ದು, ಈ ವಿಷಯ ನಿಂಗೆ ಯಾಕೆ ಕೊಟ್ರು ಅಲ್ಲೊಂದು ಕಾಠಿಣ್ಯ ಇತ್ತು, ಯಾವತ್ತೂ ಅವರ ಧ್ವನಿಲಿ ಆ ಕಾಠಿಣ್ಯ ಗುರುಸಿರಲಿಲ್ಲ. ಆಗ ನಂಗೆಲ್ಲೋ ಓ ಇದು ಸಹಜವಲ್ಲದ ವಿಷಯ ಅಂತ ಮೊದ್ಲನ್ನಿಸ್ತು. ಗಾಬರಿ ಆದೆ, ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ. ನಾನು ಅವರ ಕಡೆ ನೋಡ್ತಾ ಇದ್ದೆ. ನವೀನ ಇನ್ನೊಂದು ಕ್ಷಣ ಬಿಟ್ಟು, ಯು ಕ್ಯಾನ್ ಮ್ಯಾನೇಜ್ ದಟ್ ವೆಲ್, ಹೋಗು ಮಾಡ್ಕೊಂಡ್ ಬಾ ಅಂತ. ದಟ್ ಗಿವ್ಸ್ ಮೀ ಸ್ಟ್ರೆಂತ್. ಆ ಟೈಮಿಗೆ ನಂಗೆ 2 ವರ್ಷದ ಮಗು, ಸಣ್ಣ ಮಗು, ನನ್ನ ಎರಡನೇ ಮಗಳಿಗೆ 2 ವರ್ಷ ಮಾತ್ರ. ಅವಳನ್ನೂ ಕರ್ಕೊಂಡು ಇಡೀ ಕರ್ನಾಟಕ ಓಡಾಡಬೇಕು ಆದ್ರೆ ನವೀನು ಕಾರ್ ಕೊಟ್ಟು ಡ್ರೈವರ್ ಕೊಟ್ಟು ನಿಂಗೆಲ್ಲೆಲ್ಲಿ ಹೋಗ್ಬೇಕಿದ್ಯೋ ಹೋಗ್ಬಾ, ನಿರಾತಂಕವಾಗಿ ಕತೆ ಮುಗಿಸಿ ಅಂತ. ಹಿ ಡಿಂಟ್ ಎಕ್ಸೆಪ್ಟೆಡ್ ಓನ್ಲಿ ಮೀ, ಅದ್ ನನ್ನ ಜೊತೆಗೆ ನನ್ನ ವೃತ್ತಿಯನ್ನೂ ಎಕ್ಸೆಪ್ಟ್ ಮಾಡ್ಕೊಂಡ. ನವೀನನಿಗಾಗ್ಲಿ ನವೀನನ ಕುಟುಂಬಕ್ಕಾಗಲಿ ಮುಜುಗರ ತರುವಂತಹ ವಿಷಯದಾಗಿದ್ರು ಅವನೇ ಬೆಂಬಲವಾಗಿ ನಿಂತು ಮುಗಿಸ್ಕೊಂಡ್ ಬಾ, ನೀನು ನಿಭಾಯಿಸಬಲ್ಲೆ, ಉಳಿದವರಿಗಿಂತ ಚೆನ್ನಾಗಿ ನಿಭಾಯಿಸಬಲ್ಲೆ, ಅದಕ್ಕೆ ನಿನಗೆ ಕೊಟ್ರು. ದಟ್ ಗಿವ್ಸ್ ಮೀ ಸ್ಟ್ರೆಂತ್. ಒಂದು ಸಾಂಗತ್ಯದಲ್ಲಿ ಇರಬೇಕಾದ ಸಹಚರ್ಯ ಇದೆಯಲ್ಲ, ಅದು ವಿಶ್ವಾಸದ ಮೇಲೆ ನಿಂತಿದೆ. ಕಿತ್ತಾಟಗಳು ನಾವು ಕಿತ್ತಾಡ್ಕೊಂತೀವಿ, ತುಂಬಾನೇ ಜಗಳಾಡ್ತೀವಿ, ವಿ ಫೈಟ್ ಲೈಕ್ ಕ್ಯಾಟ್ಸ್ ಡಾಗ್ಸ್, ಬಟ್ ಎಂಡ್ ಆಫ್ ದಿ ಡೇ ನಮ್ಮಿಬ್ಬರಿಗೂ ಗೊತ್ತಿರೋದು ಒಂದ್ ಸತ್ಯ ಇದೆ, ನಾವು ಜೊತೆಗಿರಕಾಗತ್ತೋ ಇಲ್ವೋ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿರ್ಬೋದು, ಬಿಟ್ಟಿರಕ್ಕಾಗಲ್ಲ. ಸೊ ಈ ಒಂದು ಎಳೆನ ಹಿಡ್ಕೊಂಡು ಒಂದ್ 5 ವರ್ಷ 10 ವರ್ಷ ನಿಂತ್ಕೊಂಡ್ಬಿಟ್ರೆ ಮುಂದೆ ನಿಮ್ಮ ಸಾಂಗತ್ಯನ ಯಾರು ಒಡಿಲಾರರು. ಈ ಪರಸ್ಪರ ಗೌರವ ಇದೆಯಲ್ಲ, ಪರಸ್ಪರ ವೃತ್ತಿ ಗೌರವ ಇದೆ ಅಲ್ಲ, ಎಲ್ಲರಲ್ಲೂ ಬರಬೇಕು.
0: ಈಗ ಇದಕ್ಕೆ ಒಂದು ಆಡ್ ಮಾಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್, ಫಾಸ್ಟ್ ಯುಗ, ಎಲ್ಲ ಅವಸರದ ಯುಗ ಅಂತ ನಾವು ಹೇಳ್ತೀವಿ. ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೆ, ಅದಾದ್ಮೇಲೆ ಕಡಿಮೆ ಅವಧಿಯಲ್ಲಿನೇ ಡೈವರ್ಸಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನುವಂತ ಸಾಕಷ್ಟು ಉದಾಹರಣೆಗಳು, ಪ್ರಕರಣಗಳು. ಆಮೇಲೆ ತಂದೆ ತಾಯಿ ಗೋಳಾಡ್ತಿರ್ತಾರೆ, ನಾನು ಬೇಡ ಅಂದಿದ್ದೆ ಹಾಗೆ ಹೀಗೆ ಎನ್ನುವಂತ ಇಂಥ ಸಮಸ್ಯೆಗಳನ್ನು ನೋಡ್ತಿರ್ತೀವಿ. ಅಂಥವರಿಗೆ ಕೌಟುಂಬಿಕ ತಾಳ್ಮೆ ಅನ್ನುವಂಥದ್ದು, ತಿಳುವಳಿಕೆ ಅನ್ನುವಂಥದ್ದು, ಸಂಸಾರ ಅಂದ್ರೆ ಏನು ಅನ್ನುವಂತ ಒಂದು ಪರಿಜ್ಞಾನ ತಿಳುವಳಿಕೆ, ಇದ್ರ ಬಗ್ಗೆ ನೀವು ಒಂದೆರಡು ಕಿವಿ ಮಾತು ಹೇಳಿದ್ರೆ ಅಂತ ಜನರಿಗೆ.
1: ನಂಗೇನ್ ಅನ್ಸುತ್ತೆ ಗೊತ್ತಾ ಲಕ್ಷ್ಮೀಕಾಂತ್, ಬಾಂಧವ್ಯ ಅನ್ನೋದು ಒಂದು ಮನಸ್ಥಿತಿ, ವಿಚ್ಛೇದನ ಅನ್ನೋದು ಬಿಡುಗಡೆ. ಬಾಂಧವ್ಯ ಬಂಧನ ಆಗಬಾರ್ದು, ಅದು ಬಂಧ ಆಗ್ಬೇಕು. ಸಂಗಾತಿಲಿ ಬಂಧಿ ಆಗ್ಬಾರ್ದು, ಬಂಧು ಆಗ್ಬೇಕು. ವಿಚ್ಛೇದನ ಲವ್ ಮ್ಯಾರೇಜ್ ಆಗಿರ್ಲಿ, ಅರೇಂಜ್ ಮ್ಯಾರೇಜ್
0: ಆಗಿರ್ಲಿ,
1: ಯಾವುದೇ ಆಗಿರ್ಲಿ, ಇಬ್ರು ಅಥವಾ ಎರಡು ವ್ಯಕ್ತಿತ್ವಗಳು ಪರಸ್ಪರ ಸ್ವೀಕರಿಸದೇ ಇದ್ದಲ್ಲಿ ಈ ಬಿರುಕು ಸಾಮಾನ್ಯವಾಗಿ ಒಂದು ಬಿರುಕಾಗಿರುತ್ತೆ, ಆಮೇಲೆ ಕಂದರ ಆಗತ್ತೆ. ಆ ಕಂದರವನ್ನ ಲೀಗಲೈಸ್ಡ್ ಆಗಿ ಸೆಪರೇಷನ್ ಮಾಡೋ ಪರಿಸ್ಥಿತಿ ಇದೆಯಲ್ಲ, ಅದು ಬರೋದು ಎಕ್ಸೆಪ್ಟೆನ್ಸಿಯ ಕೊರತೆಯಿಂದ. ಒಂದು ವೇಳೆ ನನ್ನಲ್ಲಿ 108 ಕೊರತೆಗಳಿವೆ, ನಾನು ನನ್ನ ಪ್ರೊಫೆಷನಲಿಸಂನ ಚುಂಗಿಗೆ ನೇತಾಡಬೇಕಾದ್ರೆ ನಾನು ಹಲವಾರು ನನ್ನ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕಿಲ್ಲ, ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡಬಹುದು, ಕೆಲವೊಮ್ಮೆ ಇಗ್ನೋರ್ ಮಾಡಬಹುದು, ಉದಾಸೀನ ಮಾಡಬಹುದು, ಇಗ್ನೋರ್ ಅನ್ನೋ ಬದಲು ಉದಾಸೀನ ಮಾಡಬಹುದು. ಅದೆಲ್ಲವನ್ನೂ ಇದ್ಕೊಂಡು ನನ್ನ ಕೆಲಸವನ್ನ ಸ್ವೀಕರಿಸೋದಿದೆಯಲ್ಲ, ಅದು ಮುಖ್ಯ. ಒಂದು ವೇಳೆ ಇಲ್ಲ, ಈ ವ್ಯಕ್ತಿ

0: ಯನ್ನ ಸ್ವೀಕರಿಸೋದು ಅಸಾಧ್ಯ, ನಾನು ಈ ವ್ಯಕ್ತಿಯೊಂದಿಗೆ ಬದುಕೋದು ಅಸಾಧ್ಯ, ಅವನು ಉತ್ತರ ಧ್ರುವ ನಾನು ದಕ್ಷಿಣ ಧ್ರುವ, ಇದು ಒಟ್ಟಿಗೆ ಬರಕ್ ಸಾಧ್ಯವೇ ಇಲ್ಲ ಅಂತ ಅನಿಸಿ ದೂರ ಆದ್ರೆ ಅದು ಆ ಕ್ಷಣದ ತೀರ್ಮಾನ ಆಗಿರ್ಬೋದು. ಆದ್ರೆ ಆ ಕ್ಷಣದ ತೀರ್ಮಾನವನ್ನ ನೀವು ಜೀವನ ಪೂರ್ತಿ ಗೌರವಿಸುವ ಸಾಮರ್ಥ್ಯ ನಿಮ್ಮಲ್ಲಿದ್ರೆ ತೀರ್ಮಾನ ತೆಗೆದುಕೊಳ್ಳಿ, ಅಥವಾ ಈ ಕ್ಷಣದ ತೀರ್ಮಾನವನ್ನ ಜೀವನ ಪೂರ್ತಿ ಶವ ಹೊರುವಂತೆ ಹೊರಬೇಕಾದಲ್ಲಿ ಅಂತ ತೀರ್ಮಾನಗಳು ಬೇಡ.
1: ಅಲ್ಲಿ ಹೊಂದಾಣಿಕೆಯ ಬದುಕು ಬೇಕಾಗುತ್ತೆ.
0: ಒಂದು 3 ವರ್ಷಗಳ ನಂತರ ಅದೇನಾಗತ್ತೆ, ನಮ್ಮೊಳಗೆ ಒಂದು ಅಪರಾಧಿ ಪ್ರಜ್ಞೆ ಕಾಡತ್ತೆ. ಅದಾದ್ಮೇಲೆ ಮೊದಲನೇ ಹಂತ ಅದು ಅಪರಾಧಿ ಪ್ರಜ್ಞೆ ಕಾಡೋದು. ಎರಡನೇ ಹಂತದಲ್ಲಿ ನಾನು ಯಾರೊಟ್ಟಿಗೂ ಬಾಳಲು ಅಸಮರ್ಥರೇನೋ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಹುಟ್ಟತ್ತೆ. ಇಂಥ ಗಿಲ್ಟ್ಗಳ ಜೊತೆ ಕಿತ್ತಾಡೋ ಬದಲು ಒಬ್ರೇ ನಾವೇ ನಮ್ಮೊಟ್ಟಿಗೆ ಕಿತ್ತಾಡೋ ಬದಲು, ಅಥವಾ ನಾವೇ ನಮ್ಮೊಟ್ಟಿಗೆ ಕಿತ್ತಾಡಿ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಮ್ಮನ್ನ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಬದಲು, ಬಿ ವಿತ್ ಅ ಕಂಪ್ಯಾನಿಯನ್, ಅವ್ರ ಜೊತೆ ಕಿತ್ತಾಡಿ. ಎಂಡ್ ಆಫ್ ದಿ ಡೇ ಸಂಬಡೀಸ್ ಆರ್ ದೇರ್ ಟು ಟೇಕ್ ಕೇರ್ ಆಫ್ ಯು ಅಲ್ವಾ.
1: ನೀವು ಮೊದಲ ಹಂತ 5 ವರ್ಷ ಗಟ್ಟಿಯಾಗಿ ಇಬ್ರು
0: ನಿಂತ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಕೊನೆಗೇನಾಗತ್ತೆ, ಒಂದು ಆ ಜಗಳಗಳು ಅಭ್ಯಾಸ ಆಗತ್ತೆ, ಇಲ್ಲ ಅಂದ್ರೆ ನಿವಾರಣೆ ಆಗತ್ತೆ.
1: ಜಗಳ ನಿಂತು ಹೋಗ್ಬೇಕು, ಇಲ್ಲ ಅದೇ
0: ಅಭ್ಯಾಸ ಆಗ್ಬೇಕು, ಅಭ್ಯಾಸ ಆಗ್ಬೇಕು. ಆದ್ರೆ ಒಂದ್ ಸಾಂಗತ್ಯ ಅಂತ ಒಂದಿರತ್ತ, ಆ ಸಾಂಗತ್ಯನ ಗೌರವಿಸ್ಬೇಕು.
1: ಈಗ ಇದನ್ನೇ ಒಂದ್ ಸ್ವಲ್ಪ ಮುಂದುವರ್ಸದ ಅಂತಂದ್ರೆ, ನೀವು ಈ ಕೌಟುಂಬಿಕ ಅದೇ ಹೇಳಿದ್ರಿ, ಎಲ್ಲ ಅಕ್ಸೆಪ್ಟೆನ್ಸ್ ಇರಬೇಕು ಮನೆ ಅಂತ ಹೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ಎಲ್ಲವನ್ನ ನಿಭಾಯಿಸ್ತಾ ನಿಭಾಯಿಸ್ತಾ ಮನ ಒಲಿಸ್ತಾ ಒಲಿಸ್ತಾ ನಮ್ಮ ಕೆಲಸಗಳನ್ನು ಮುಗಿಸ್ತಾ ಈ ತಾಳ್ಮೆಯನ್ನು ಇಟ್ಕೊಂಡು ಕೆಲಸ
0: ಹೋಗ್ತೀವಿ. ಕೆಲವೊಂದ್ಸತಿ ಅಲ್ಲ, ತುಂಬಾ ಸತಿ ಅನ್ಸುತ್ತೆ ನಾನೆಲ್ಲೋ ಕಳ್ದೋಗ್ಬಿಟ್ಟಿದ್ದೀನಪ್ಪ, ನಂಗೂ ಒಂದ್ಸತಿ ನಿರಾತಂಕವಾಗಿ ಈಸಿ ಚೇರ್ ಮೇಲೆ ಕೂತ್ಕೊಂಡು ಬೆನ್ನ ಅನಿಸ್ಕೊಂಡು ಒಂದು ಬಿಸಿ ಚಹಾ ಹೀರ್ಬೇಕು, ಸುರ್ ಅಂತ ಹೀರ್ಬೇಕು, ಅದು ಬಾಯೊಳಗೆ ಹೋಗಿ ಇಲ್ಲೆಲ್ಲ ಒಳಗೆಲ್ಲ ಆವರಿಸಿ ಹಲ್ಲಿನ ಸಂಧಿಗೂ ಆ ಬಿಸಿ ತಾಕಿ ಗಂಟಲೊಳಗಿಂದ ನಾಭಿಗಿಳಿಯೋವರೆಗೂ ಆ ಸುಖ ಅನುಭವಿಸ್ಬೇಕು ಅಂತ ಅನಿಸುತ್ತೆ. ಆದ್ರೆ ಅದ್ಯಾವುದು ಸಾಧ್ಯ ಇಲ್ಲ. ಬಿಸಿ ಊಟ ಮಾಡಬೇಕು ಅನ್ನೋದು ಜೀವನದಲ್ಲಿ ಬಾಣಂತಿ ಆಗಿದ್ದಾಗ ಮಾತ್ರ ಸಾಧ್ಯ, ಆಮೇಲೆ ಅಸಾಧ್ಯ. ಅದು ಅದು ಕೊನೆ ಚಾನ್ಸ್ ನೀವು ಬಿಸಿ ಊಟ ಮಾಡೋದು ಹೆಣ್ಮಕ್ಳ ಬದುಕಲ್ಲಿ. ಹಾಗಾಗಿ ಆ ತರದ ಲಕ್ಸುರಿಯಸ್ ತಿಂಗಳಿದಾವಲ್ಲ ಅದೆಲ್ಲವನ್ನು ಅನುಭವಿಸ್ಬಿಡ್ಬೇಕು.
1: ಬಿಸಿ ಊಟ
0: ಲಕ್ಸುರಿಯಸ್ ಆಗತ್ತೆ ಅದು, ಅದು ಯಾವಾಗ್ಲೂ ಅಗತ್ಯ ಅನಿವಾರ್ಯ ಅಲ್ಲ. ಕಣ್ತುಂಬಾ ನಿದ್ದೆ ಮಾಡಬೇಕು ಅನ್ನೋದು ಲಕ್ಸುರಿ, ನನಗೆ ಬೇಕಾದ ಪುಸ್ತಕವನ್ನ ಒಂದೇ ಗುಕ್ಕಿನಲ್ಲಿ ಓದಿ ಮುಗಿಸ್ಬೇಕು ಅನ್ನೋದು ಲಕ್ಸುರಿ ಇಲ್ಲ. ಈ ತರದ ಹೊಂದಾಣಿಕೆಗಳನ್ನ ಮಾಡ್ಬೇಕು. ನಾನು ಇವುಗಳನ್ನ ತ್ಯಾಗ ಗೀಗ ಅಂತ ಎಲ್ಲ ಕರೆಯಲ್ಲ, ಇದ್ಯಾವುದು ತ್ಯಾಗ ಅಲ್ಲ, ಇದು ಅನಿವಾರ್ಯ. ನಾನು ನನ್ನ ಅಸ್ಮಿತೆಯನ್ನ ಛಾಪ್ ಹೊಡೆದಂಗೆ ನಿಲ್ಲಿಸ್ಬೇಕು ಅಂದ್ರೆ ಇಂಥ ಅನಿವಾರ್ಯಗಳಿಗೆ ಒಗ್ಲೇಬೇಕು. ಸಹಿಸೋದು ತಪ್ಪು ಪದ, ಸಹಿಸೋದು ಯಾವಾಗ ನಿಮಗದು ಇಷ್ಟ ಇರಲ್ಲ ಆದ್ರೂ ನೀವ್ ಅದನ್ನ ಒಪ್ಕೊಂಡಿರ್ತೀರಾ ಅದು ಸಹಿಸೋದು, ಸಹಿಸೋದಲ್ಲ. ನೀವ್ ಅದನ್ನ ಒಪ್ಕೊಂಡ್ಬಿಡಿ, ಅಪ್ಕೊಂಡ್ಬಿಡಿ, ಅದೇ ನಾನು, ನಾನು ಜೀವನ್ಮುಖಿ, ನಾನು ಆರಾಮಾಗಿದ್ದೇನೆ, ಇದು ನನ್ನ ಪರಿಸ್ಥಿತಿ.
1: ಓಕೆ, ನೀವು ರಶ್ಮಿ ಅವರೇ ಇದನ್ನೆಲ್ಲ ನಿಭಾಯಿಸ್ತಾ ಈ ರೀತಿಯ ಎಲ್ಲ ಒಂದಿಷ್ಟು ಅಡಚಣೆಗಳನ್ನ ಒಪ್ಪಿಕೊಳ್ತಾ ಕೆಲಸವನ್ನ ನಿಭಾಯಿಸ್ತೀರಿ. ನಿಮ್ಮ ಈ ಒಂದು ರಂಗದಲ್ಲಿ ಅಂದ್ರೆ ನಿಮ್ಮ ಒಂದು ಈ ಕರಿಯರ್ ನಲ್ಲಿ ನಿಮ್ಗೆ ಹೆಚ್ಚು ಸವಾಲಾಗಿ ಬಂದಂತಹ ಘಟನೆಗಳು, ಚಾಲೆಂಜ್ ಇದು ಅನ್ನುವಂತಹ ಪ್ರಸಂಗಗಳು?
0: 2013 ನಾನು ಇದೇ ತರ ಬಾಣಂತನದ ಖುಷಿಯನ್ನ ಅನುಭವಿಸ್ತಾ ಇದ್ದೆ. ಆಗ ನನ್ನ ಸಂಪಾದಕರಿಂದ ಒಂದು ಫೋನ್ ಬಂತು, ನೀವೊಂದು ಅಂಕಣ ಬರೀಬೇಕಲ್ಲ, ನಿಮ್ಮ ಡೈಲೆಕ್ಟ್ ಅಲ್ಲೇ ಬರೀಬೇಕಲ್ಲ, ಉತ್ತರ ಕರ್ನಾಟಕ ಭಾಷೆಯ ಡೈಲೆಕ್ಟ್ ನ ಬಳಸಿ ಬರೀಬೇಕು, ಅದು ಮಹಿಳೆಯರ ಧ್ವನಿ ಆಗ್ಬೇಕು ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದೆ. ಅಲ್ಲಿಗೆ ಮುಗೀತದು, ಮುಂದುವರಿಲಿಲ್ಲ. ರಜೆಯಲ್ಲಿ ಇದ್ದೀನಿ, ರಜೆಯಲ್ಲಿ ಇದ್ದಾಗ ಆಯ್ತು ಸರ್ ಅಂದ್ರೆ ಆಯ್ತು ಅಂತಾರೆ. ಆದ್ರೆ ಹಂಗಾಗ್ಲಿಲ್ಲ, ನಮ್ಮ ಸಂಪಾದಕರು ಪದ್ಮರಾಜ್ ದಂಡಾವತಿ ಸರ್ ಮತ್ತೆ ಕರೆ ಮಾಡಿದ್ರು, ಎಲ್ಲಿ ನಿಮ್ ಅಂಕಣ, ಇವತ್ ಮಧ್ಯಾಹ್ನ ಬರ್ಬೇಕಲ್ಲ, ಇವತ್ ಸಂಜೆ ಹೋಗ್ತಾ ಇದೆ, ಘೋಷಣೆ ಹೋಗ್ತಾ ಇದೆ, ನಾವು ಅನೌನ್ಸ್ ಮಾಡ್ತಿದೀವಿ ನಾಳೆಯಿಂದ ಈ ಅಂಕಣ ಶುರು ಆಗತ್ತೆ ಅಂತ. ಆಗ ಒಂದು ಆತಂಕ ಶುರು ಆಯ್ತು, ಈ ಎಟ್ ದ ಏಜ್ ಆಫ್ 34 or 35 ಒಂದು ಅಂಕಣ ಬರಿತಿದ್ದೀರಿ, ಅದು ಮಹಿಳೆಯ ಧ್ವನಿ ಆಗ್ಬೇಕು, ಅದರಲ್ಲಿ ಬಹಳ ಸಾಫ್ಟ್ ವಿಷಯಗಳನ್ನ ಆಯ್ಕೆ ಮಾಡಬೇಕು, ಅದು ಬಾಂಧವ್ಯ, ಇಂಟಿಮಸಿ, ಸ್ತ್ರೀ ಗೌರವ ಇಂಥವುಗಳನ್ನ ಒಳಗೊಂಡಿರ್ಬೇಕು, ಆಪ್ತವಾಗಿರ್ಬೇಕು, ಅದೆಲ್ಲೋ ಉಪದೇಶಗಳಾಗಬಾರ್ದು ಅಂತ ಹೇಳಿದ್ರು. ಸರಿ, ಏನ್ ಬರೆಯೋದು ಅಷ್ಟೆಲ್ಲ ಹೇಳಿದ ತಕ್ಷಣ ಫಸ್ಟ್ ನಂಗೆ ನೀರ್ ಬಂದ್ಬಿಡ್ತು, ನಾನು ಬರೆಯಕ್ಕಿದ್ದೇನೆ ಅಂತ. ಫಸ್ಟ್ ಮೊದಲ ರಿಕ್ವೆಸ್ಟ್ ಏನಂದ್ರೆ, ಸರ್ ನನಗೆ ಬೈಲೈನ್ ಬೇಡ, ದಯವಿಟ್ಟು ಒಂದು ಪೆನ್ ನೇಮ್ ಕೊಡಿ ಅಂತ. ಆಗ ಅಂಕಣದ ಹೆಸರೇನಿಡೋಣ ಶುರು ಆಯ್ತು, ಮಿದು ಮಾತು ಫೈನಲೈಸ್ ಆಯ್ತು. ಮೃದುಲ ಅನ್ನೋ ಹೆಸರಲ್ಲಿ ಬರೆಯಕ್ ಶುರು ಮಾಡಿದೆ. ಅದನ್ನ ಕೇಳಿದಾಗ ಕಣ್ಣೀರ್ ಬಂದಿತ್ತಲ್ಲ, ಅದಕ್ಕೆ ಅಳುವಿನ ಬಗ್ಗೆನೆ ಕಾಲಮ್ಸ್ ಆಯ್ತು. ಅಳು ಮತ್ತು ಹೆಣ್ಮಕ್ಳು ಎರಡು ಒಟ್ಟೊಟ್ಟಿಗೆ ಸಾಕ್ತವೆ. ಖುಷಿಯಾದ್ರೂ ಅಳ್ತೀವಿ, ದುಃಖ ಆದ್ರೂ ಅಳ್ತೀವಿ, ಕೆಲವು ಸತಿ ಸಿಟ್ಟು ಬಂದಾಗ್ಲೂ ಅಳ್ತೀವಿ, ರೋಷ ಉಕ್ಕದಾಗೂ ಅಳ್ತೀವಿ. ಆ ಎಲ್ಲಾ ಅಳನ್ನ ಇಟ್ಕೊಂಡು ಕಾಲಮ್ ಬರ್ತದೆ. ಆಮೇಲೆ ಅದು 2 ವರ್ಷ ಸಾಗಿತು ಆ ಕಾಲಮ್. 47 ವಾರ ಬರ್ದೆ ಅದು, 15 ದಿವಸಕ್ಕೊಂದ್ಸತಿ ಬರ್ತಿತ್ತು. ಪ್ರತಿ ಸಲ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದು, ಪ್ರತಿಯೊಂದರಲ್ಲೂ ಸಕಾರಾತ್ಮಕವಾಗಿ ಕೊಡೋದು, ಯಾಕಂದ್ರೆ ಎಲ್ಲೂ ಮನಸ್ಸು ಭಾರ ಅನಿಸಿರ್ಬಾರ್ದು. ಓದಿದ್ಮೇಲೆ ಖುಷಿ ಆಗಿರ್ಬೇಕು, ಏ ಇದು ನಾನೇನೆ, ಇದು ನಂದು ಕತೆ ಅಂತ ಅನ್ಸಿರ್ಬೇಕು. ಆ ತರದ ಸಬ್ಜೆಕ್ಟ್ ಗೆ ಮಾಡ್ಕೊಳ್ಳೋದು ಒಂದು ಸವಾಲ್ ಅನ್ಸಿತ್ತು ನನಗೆ. ಎರಡನೇದು, ನನಗೆ ಪುರವಣಿನ ವಹಿಸ್ಕೊಟ್ರು. ಆಗ ನಾನು ಬರೀ ಹಿರಿಯ ಉಪಸಂಪಾದಕಿಯಾಗಿದ್ದೆ. ಅದು ವಹಿಸ್ಕೊಟ್ಟ ಮೇಲೆ ಮೊದಲ ಸವಾಲೇನು ಅಂದ್ರೆ, ಡಾಕ್ಟರ್ SS ವಾಸನ್ ಅವರು ಈ ಫಲವಂತಿಕೆಯ ಬಗ್ಗೆ ಬರೀತಾರೆ. ಇಲ್ಲಿವರೆಗೂ ಕನ್ನಡದಲ್ಲಿ ಪುರುಷ ಫಲವಂತಿಕೆಯ ಬಗ್ಗೆ ಯಾವತ್ತೂ ಬರ್ದಿಲ್ಲ, ಯಾರು ಬರ್ದಿಲ್ಲ. ಅವರ ಅಂಕಣ ಶುರುವಾಯಿತು, ಅವ್ರು ಇಂಗ್ಲಿಷ್ ಅಲ್ಲಿ ಅದನ್ನ ಬರ್ಕೊಡೋರು. ಅದನ್ನ ಕನ್ನಡಕ್ಕೆ ತರುವುದು ಬಹಳ ಸವಾಲಿನ ಕೆಲಸ ಆಗಿತ್ತು. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಕೆಲವು ಪದಗಳನ್ನ ನಾವು ಸರಳವಾಗಿ ಒಪ್ಕೊಂಡ್ಬಿಡ್ತೀವಿ, ಅದನ್ನ ಕನ್ನಡದಲ್ಲಿ ಅಶ್ಲೀಲವೆನಿಸದಂತೆ ಅಥವಾ ಎಲ್ಲಿಯೂ ಸಭ್ಯತೆಯ ಎಲ್ಲೆ ಮೀರದಂತೆ ಬರೆಯೋದು ಸವಾಲಾಗಿತ್ತು. ಇಂಗ್ಲಿಷಲ್ಲಿ ಇಂಟರ್ ಕೋರ್ಸ್ ಬಗ್ಗೆ ಹೇಳುವಾಗ ವೆನ್ ಯು ಎಂಟರ್ ಯುವರ್ ಪಾರ್ಟ್ನರ್ ಅಂತ ಸರಳವಾಗಿ ಹೇಳ್ಬಿಡ್ತಾರೆ, ಅದನ್ನ ಕನ್ನಡದಲ್ಲಿ ಹೆಂಗ್ ತಗೊಂಡ್ಬರ್ತೀರಾ ನೀವು, ವರ್ಬಟಾಸ್ ಮಾಡಕ್ ಆಗಲ್ಲ. ಇದು ನನ್ನ ಸವಾಲಾಗಿತ್ತು. ಆಗ ನಾವೇನ್ ಹೇಳಕ್ ಶುರು ಮಾಡಿದ್ವಿ ಅಂತಂದ್ರೆ, ಮಿಲನದ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗಿರುವಾಗ ಅಂತ ಬರೀಬೇಕು. ಸೊ ಪದಗಳನ್ನ ಕಾಯ್ ಮಾಡ್ತಾ ಒಂದು, ಇಲ್ಲಿ ಈ ಅಂಕಣದ ಇನ್ನೊಂದು ವಿಶೇಷ ಹೇಳ್ತೇನೆ, ಇಲ್ಲಿ ಎಲ್ಲೂ ಉದ್ವೇಗಕ್ಕೊಳಗಾಗಿ ಬರೆಯುವಂತಹ ಸಾಧ್ಯತೆಗಳಿರಲಿಲ್ಲ. ಮಾನಸಿಕವಾಗಿ ಅಥವಾ ಆಪ್ತ ಸಮಾಲೋಚಕರು ಹೇಳುವಂತೆ ಹೇಳುವ ಅಗತ್ಯ ಇಲ್ಲಿರಲಿಲ್ಲ. ಇಲ್ಲಿ ನಾವು ಬರ್ದಿರೋದು ಬರೀ ದೈಹಿಕ ಪರಿಸ್ಥಿತಿಗಳ ಬಗ್ಗೆ. ಬಂಜೆತನಕ್ಕೆ ಪುರುಷರು ಎಷ್ಟು ಕಾರಣ, ಪುರುಷ ರಂಜೆತನಕ್ಕೆ ಏನು ಕಾರಣ, ಆಮೇಲೆ ಪುರುಷರ ಸಮಸ್ಯೆಗಳೇನು, ಲೈಂಗಿಕ ಸ್ವಾಸ್ಥ್ಯ ಮತ್ತು ಸುಖಮಯ ದಾಂಪತ್ಯಗಳಿಗೆ ತನು ಮನಗಳನ್ನ ಹೇಗೆ ಸಿದ್ಧಗೊಳಿಸಬೇಕು ಅನ್ನೋದು ಈ ಸರಣಿ ಲೇಖನಗಳ ಉದ್ದೇಶ ಆಗಿತ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಸರಳವಾಗಿ ಹೇಳ್ಬೋದು, ಕನ್ನಡದಲ್ಲಿ ಆ ಸಾಹಿತ್ಯನೇ ಇಲ್ವೇ. ಕನ್ನಡದಲ್ಲಿ ಮಿಲನವನ್ನು ವೈಭವೀಕರಿಸುವ ಸಾಹಿತ್ಯ ಇತ್ತೇ ಹೊರತು ವೈದ್ಯಕೀಯ ಪರಿಸ್ಥಿತಿಯನ್ನ ಹೇಳುವ ಸಾಹಿತ್ಯ ಇರಲಿಲ್ಲ. ಅದು ಬರೆಯೋದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನ ನಿಭಾಯಿಸಿದ್ವಿ, ಅದೀಗ ಪುಸ್ತಕ ಆಗಿ ಬಂದಿ ಆಗ ಖುಷಿ ಆಯ್ತು. ಓ, ನಾವಿದನ್ನ ಅಂದ್ರೆ ತೀರ ಯಾರು ಮಾಡದೇ ಇರೋದು, ಆ ಮಡಿವಂತಿಕೆಯನ್ನ ಮೀರಿ ಬರೆಯೋದಿದೆಯಲ್ಲ, ಆ ಮಡಿವಂತಿಕೆಯನ್ನ ಮೀರಿ ಬರೆದಾಗ ಬರುವ ಪ್ರತಿಕ್ರಿಯೆ ಇದೆಯಲ್ಲ, ಅದನ್ನೆಲ್ಲ ಆನಂದಿಸಿದ್ದೇನೆ.
1: ಈಗ ಕ್ವಿಕ್ ಆಗಿ ಹೇಳೋದಾದ್ರೆ, ನೀವೊಬ್ಬ ಗೃಹಿಣಿ, ಒಬ್ಬ ಕೆಲಸ ಮಾಡುವಂತಹ ಮಹಿಳೆ, ಹಾಗೆ ಪತ್ರಿಕೋದ್ಯಮದಲ್ಲಿ ತೊಡಗಿರುವಂತ ಈ ಯುವ ಜನತೆ, ಈ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು, ಇವರಿಗೆ ಕಿವಿ ಮಾತು ಅಂತ ಹೇಳೋದಾದ್ರೆ, ಕೌಟುಂಬಿಕವಾಗಿರ್ಬಹುದು, ಮದುವೆ ಆಗಿ ಹೋಗುವಂತ ಹೆಣ್ಮಕ್ಕಳಾಗಿರ್ಬಹುದು, ಕೆಲಸ ಮಾಡ್ಲಿಕ್ಕೆ ಬರುವಂತಹ ಹೆಣ್ಮಕ್ಕಳಾಗಬಹುದು, ವಿದ್ಯಾರ್ಥಿಗಳಾಗಿರ್ಬಹುದು, ವಿದ್ಯಾರ್ಥಿನಿಯರಾಗಿರ್ಬಹುದು,
0: ಯಾರೇ ಆಗಿರ್ಲಿ, ಒಂದು ಸೀಮಿತ ಚೌಕಟ್ಟಿನಿಂದ ಆಚೆ ಯೋಚನೆ ಮಾಡಿ. ನೀವು PUC ವಿದ್ಯಾರ್ಥಿಗಳಾಗಿದ್ರೆ ದಯವಿಟ್ಟು ವೈದ್ಯಕೀಯ ಎಂಜಿನಿಯರಿಂಗ್ ಕ್ಷೇತ್ರ ಬಿಟ್ಟುನೂ ಬೇರೆ ಕ್ಷೇತ್ರಗಳಿವೆ, ಅದಕ್ಕೆ ಮುಂಚೆ ನಿಮ್ಮ ಆಸಕ್ತಿ ಏನು, ಅಭಿರುಚಿ ಏನು ಅಂತ ನೋಡಿ, ಸಾಧ್ಯವಿದ್ದಷ್ಟು ನೀವು ಆನಂದಿಸಬಹುದಾದ ವೃತ್ತಿಯಲ್ಲಿ ಇರುವಂತಹ ಕೋರ್ಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಆಗ ಜೀವನ ಬದುಕು ಭಾರ ಅನ್ಸೋದಿಲ್ಲ, ಯಾವುದೇ ವೃತ್ತಿ ಸವಾಲಿನದು ಅಥವಾ ಸಮಸ್ಯೆಯದು ಅಂತ ಅನ್ಸೋದಿಲ್ಲ, ಅದನ್ನ ಆನಂದೋದನ್ನ ಕಲಿತೀರಿ. ಮತ್ತೆ ಪ್ರತಿಯೊಬ್ಬರೂ ಅವರ ಜೀವನಕ್ಕೊಂದು ಪರ್ಪಸ್ ಇದೆ, ನಮ್ಮ ಜೀವನ ನಮಗೊಂದು ಅವಕಾಶ ಕೊಟ್ಟಿದೆ ಟು ರೀಚ್ ದಟ್ ಪರ್ಪಸ್ ಆರ್ ಟು ರೀಚ್ ದಟ್ ಗೋಲ್. ಅಷ್ಟು ಸಕಾರಾತ್ಮಕವಾಗಿ ಮುಂದೆ ಹೋಗಿ, ಮುಂದೆ ಹೋಗ್ತಾ ಇರಿ, ಎಲ್ಲೂ ನಿಂತ್ಕೋಬೇಡಿ. ಇದೊಂದು ಯಾನ, ಆದಷ್ಟು ಆನಂದದಿಂದ ಈ ಯಾನವನ್ನ ಪೂರ್ಣಗೊಳಿಸಿ.
1: ಸಮ್ಮುಖದಲ್ಲಿ ಇವತ್ತು ರಶ್ಮಿ ಎಸ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸಾಕಷ್ಟು ಬರವಣಿಗೆ ಮೂಲಕ ಇಡೀ ನಾಡಿನಾದ್ಯಂತ ಪರಿಚಯಗೊಂಡಂತವರು, ಹಾಗೆ ಕವನಗಳನ್ನ ಮೊದಲು ಬರಿತಾ ಇದ್ರು, ಈಗ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರೆ, ಅದು ಕೂಡ ಬರವಣಿಗೆಯಲ್ಲಿ ತಮ್ಮನ್ನ ತಾವು ಈಗಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಬಿಡುವಿಲ್ಲದಂತಹ ಕೆಲಸದ ಮಧ್ಯೆಯೂ ಸೃಜನಾತ್ಮಕ ಬರವಣಿಗೆಯನ್ನ ಈಗಲೂ ಕೂಡ ಅವ್ರು ಮಾಡ್ತಾ ಇದ್ರೆ, ಸಾಕಷ್ಟು ಅಂಕಣಗಳನ್ನ ಬರೆದಿದ್ದಾರೆ. ಇಷ್ಟೊತ್ತು ತಮ್ಮ ಇಡೀ ಒಂದು ಪತ್ರಿಕೋದ್ಯಮದ ಬದುಕು, ಕೌಟುಂಬಿಕ ಬದುಕು, ಹಾಗೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಆತ್ಮೀಯವಾಗಿ ನಮ್ಮ ಜೊತೆ ಮುಖದಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ರಶ್ಮಿಯವರೇ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಆತ್ಮೀಯವಾದಂತಹ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ಸಮ್ಮುಖ ಕಾರ್ಯಕ್ರಮದಲ್ಲಿ ಯುವ ಪತ್ರಕರ್ತೆ ಬರಹಗಾರ್ತಿ ರಶ್ಮಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್. ಸಮ್ಮುಖ ಕೇಳಿದಿರಿ.

0: ಹಳ್ಳಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಕಲ್ಲುಗಳು ಕೂಗುತ್ತಿವೆ, ತಮ್ಮನ್ನು ಜನ ಆಲಿಸಲಿ ಎಂದು. ಹಾಡಲು ಸಿದ್ಧವಾಗಿವೆ, ಜನ ಕೇಳಲಿ ಎಂದು. ಅಂಗಲಾಚಿ ಬೇಡುತ್ತಿವೆ, ಜನ ತಮ್ಮನ್ನು ರಕ್ಷಿಸಲಿ ಎಂದು. ಆದರೆ ನಾವು ಮಾತ್ರ ಆ ಕಲ್ಲುಗಳನ್ನು ಒಡೆದು ಮನೆ ಕಟ್ಟುತ್ತಿದ್ದೇವೆ. ನಮ್ಮ ಮೈ ತೊಳೆದ ನೀರು ಹರಿಯಲು ಕಾಲುವೆಗೆ ಹಾಕಿದ್ದೇವೆ, ತುಳಿಯಲು ಮೆಟ್ಟಿಲು ಮಾಡಿಕೊಂಡಿದ್ದೇವೆ, ಒಡೆದು ಪುಡಿ ಮಾಡಿ ರಸ್ತೆಗೆ ಹಾಕಿ ಮೇಲೆ ಡಾಂಬರು ಸುರಿದಿದ್ದೇವೆ. ಮನುಷ್ಯನ ಈ ಕಗ್ಗೊಲೆಯನ್ನು ಸಹಿಸಿಕೊಂಡು ಶಾಸನದ ಕಲ್ಲುಗಳು ಇನ್ನೂ ಉಳಿದಿರುವುದು ನಮ್ಮ ಪುಣ್ಯ.
1: ಲಿಪಿ ಇರುವ ಕಲ್ಲುಗಳನ್ನು ಕಂಡರೆ ಹಳ್ಳಿಯ ಜನಕ್ಕೆ ಕುತೂಹಲ, ಅವುಗಳನ್ನು ಓದಿದರೆ ಏನೋ ಹಣ ಸಿಗುತ್ತದೆಂದು ನಂಬಿಕೆ. ಆದರೆ ಕರ್ನಾಟಕದಲ್ಲಿ ದೊರಕಿರುವ 20,000 ಶಾಸನಗಳನ್ನು ಓದಿದಾಗ ಅಲ್ಲೆಲ್ಲೂ ಹಣ ಸಿಗುವ ವಿಷಯ ಬರದಿಲ್ಲ. ಆದರೆ ಅವುಗಳಲ್ಲಿ ಸಿಗುವ ಸಂಪತ್ತು ಹಣಕ್ಕಿಂತ ದೊಡ್ಡದು. ಏಕೆಂದರೆ ಶಾಸನಗಳಲ್ಲಿ ಏನಿದೆ ಏನಿಲ್ಲ, ನಮ್ಮ ನಾಡಿಗಾಗಿ ಮಡಿದ ವೀರರ ರೋಮಾಂಚಕಾರಕ ಕಥನ ಅಲ್ಲಿದೆ, ಬಲಿದಾನ ಮಾಡಿದ ತ್ಯಾಗಿ ಉಜ್ವಲ ಜೀವನ ಅಲ್ಲಿದೆ, ಸಹಗಮನ ಮಾಡಿದ ಹೆಣ್ಣಿನ ಧೈರ್ಯ ಅಲ್ಲಿದೆ, ಕನ್ನಡಿಗರ 2,000 ವರ್ಷಗಳ ಬದುಕು ಅಲ್ಲಿ ನಿಚ್ಚಳವಾಗಿ ಮೂಡಿ. ಓ ಕರ್ನಾಟಕ ಎಷ್ಟು ಅದೃಷ್ಟಶಾಲಿ! 20,000 ಶಾಸನಗಳು, ಮನೋಹರ ಕಾವ್ಯ ಶೈಲಿ, ಮನಮೋಹಕ ಭಾಷೆ, ಮೈ ನವಿರೇಳಿಸುವ ಘಟನೆಗಳು, ನುಣುಪಾಗಿ ಕೆತ್ತಿ ಚಿತ್ರಗಳನ್ನು ತಿದ್ದಿ ಉತ್ತಿನಂತಹ ಅಕ್ಷರಗಳನ್ನು ಕೊರೆದು ನಿಲ್ಲಿರುವ ಶಾಸನ ಕಲ್ಲುಗಳು, ಇಂತಹ ಅದೃಷ್ಟ ಕರ್ನಾಟಕ ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಂದು ಪ್ರಾಂತ್ಯಕ್ಕೆ ಇದೆಯೇ? ರನ್ನ, ಜನ್ನ, ಪಾರ್ಶ್ವ, ಮಧುರ, ನಾಗಚಂದ್ರರಂತಹ ಶ್ರೇಷ್ಠ ಕವಿಗಳು ಶಾಸನಗಳನ್ನು ಬರೆದಿದ್ದಾರೆ. ದೊಡ್ಡ ಕವಿಗಳಿಂದ, ಕವಿಚಕ್ರವರ್ತಿಗಳಿಂದ ರೂಪುಗೊಂಡ ಅದೃಷ್ಟ ಕನ್ನಡ ಶಾಸನಗಳನ್ನು ಬಿಟ್ಟರೆ ಪ್ರಪಂಚದಲ್ಲಿ ಇನ್ನು ಯಾವ ಭಾಷೆಗುಂಟು? ಇದು ಕನ್ನಡಿಗರಿಗೆ ಕೋಡು ಮೂಡಿಸುವ ಸಂಗತಿ.
2: ನಮಗೆ ದೊರಕುವ ಮೊದಲ ಶಾಸನ ಹಲ್ಮಿಡಿ, ಕನ್ನಡಿಗರ ಹೆಮ್ಮೆಯ ಶಾಸನ. ಕನ್ನಡಕ್ಕೆ ಮೊತ್ತ ಮೊದಲು ಪ್ರಾಶಸ್ತ್ಯ ಕೊಟ್ಟವರು ಕದಂಬರು. ಕರ್ನಾಟಕವು ತಮಿಳುನಾಡಿನ ಪಲ್ಲವರ ವಶದಲ್ಲಿದ್ದ ಕಾಲ ಕ್ರಿ.ಶ. 3ನೇ ಶತಮಾನ. ಮಯೂರ ಶರ್ಮ ಎಂಬ ಬ್ರಾಹ್ಮಣ ಹುಡುಗ ಕಂಚಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾಗ ಕ್ಷತ್ರಿಯದ ಪಲ್ಲವರು ಅವನನ್ನು ಅಪಮಾನಗೊಳಿಸಿದರು.
3: ತತ್ರ ಪಲ್ಲವಾಶ್ವ ಸಂಸ್ಥೇನ ಕಲಹೇನ ತೀವ್ರೇಣ ರೋಷಿತಃ ಕಲಿಯುಗೆ ಅಸ್ಮಿನ್ನಹೋ ಬತ ಕ್ಷತ್ರಾತ್ ಪರಿಪೇಲವ ವಿಪ್ರತಾಯತಃ.
2: ಮಯೂರನಿಗೆ ಕೋಪ ಬಂತು. ತಾನು ಬ್ರಾಹ್ಮಣನೆಂದು ಅಪಮಾನ! ಅವನ ಕನ್ನಡ ರಕ್ತ ಕುದಿಯಿತು. ಸೌಟು ದರ್ಭೆಗಳನ್ನು ಬಿಸಿಟು ಕೈಯಲ್ಲಿ ಝಗ ಝಗಿಸುವ ಅಸ್ತ್ರಗಳನ್ನು ಹಿಡಿದು ಸೈನ್ಯ ಕಟ್ಟಿದ. ಪಲ್ಲವರನ್ನು ಸೋಲಿಸಿ ಮೊದಲ ಕನ್ನಡ ದೊರೆಯಾದ. ಅವನಿಂದ, ಆ ವಂಶದ ಕದಂಬರಿಂದ ಕನ್ನಡ ಆಡಳಿತದ ಗದ್ದುಗೆ ಏರಿತು. ಅವರಿಂದ ಕನ್ನಡ ಒಂದು ಭಾಷೆ ಎನ್ನಿಸಿಕೊಂಡಿತು. ಆ ವಂಶದ ಕಾಕುಸ್ತವರ್ಮ 5ನೇ ಶತಮಾನದಲ್ಲಿ ಹಾಕಿಸಿದ ಹಲ್ಮಿಡಿ ಶಾಸನದ ಆರಂಭದ ಸಂಸ್ಕೃತ ಶ್ಲೋಕವನ್ನು ನೋಡಿ.
3: ಜಯತಿ ಶ್ರೀ ಪರಿಶ್ವಂಗ ಶಾರ್ಗಮ್ಯಾನತಿರಚ್ಯುತ ದಾನವಾಕ್ಷ್ಣೋಹೋ ಯುಗಾಂತಗ್ನಿ ಶಿಷ್ಟಾನಾಂ ತು ಸುದರ್ಶನ.
0: ವಿಷ್ಣು ದಾನವರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿ, ಸತ್ಪುರುಷರಿಗೆ ಅದೇ ವಿಷ್ಣು ಸುದರ್ಶನ. ಒಳ್ಳೆಯವರಿಗೆ ಒಳ್ಳೆಯವ, ಕೆಟ್ಟವರಿಗೆ ಕೆಟ್ಟವ, ಇದು ವೈಕುಂಠದ ವಿಷ್ಣುವಿನ ವರ್ಣನೆ ಎಂದುಕೊಂಡು ಸುಮ್ಮನಾಗಬೇಡಿ. ಅದು ಕನ್ನಡ ವೀರರ ವರ್ಣನೆಯೂ ಹೌದು. ಬಾಮಿ ಶಾಸನದಲ್ಲಿ ಒಬ್ಬ ಕನ್ನಡ ವೀರನ ವರ್ಣನೆ ಬಂದಿದೆ. ಅದನ್ನು ಓದಿದವರಿಗೆ ವೀರರಸದ ಅನುಭವವಾಗುತ್ತದೆ. ಕಪ್ಪೆ ಅರಭಟ್ಟನ ವರ್ಣನೆಯನ್ನು ಕೇಳಿ.
4: ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ.
1: ಬಾದಾಮಿ ಶಾಸನವನ್ನು ಬರೆದ ಕವಿ ಯಾರೋ ಗೊತ್ತಿಲ್ಲ, ಆದರೆ ಅವನು ಜಾನಪದ ಛಂದಸ್ಸಾದ ತ್ರಿಪದಿಯನ್ನು 1,300 ವರ್ಷಗಳ ಹಿಂದೆ ಬಳಸಿ ದೇಸೀಯ ಶೈಲಿಯಲ್ಲಿ ಒಂದು ಚಿಕ್ಕ ಭಾವಗೀತೆಯಂತಿರುವ ವೀರಗೀತೆಯನ್ನು ಕೊಟ್ಟು ನಮಗೆ ಉಪಕಾರ ಮಾಡಿದ್ದಾನೆ. ಶಾಸನಗಳು ಬಹಳ ಜನ ತಿಳಿದಿರುವಂತೆ ಕೇವಲ ಶುಷ್ಕ ಸಂಗತಿಗಳನ್ನು ವರದಿ ಮಾಡುವ ನೀರಸ ಬರಹಗಳಲ್ಲ. ಕವಿಗಳು ತಾವು ಆಗಾಗ್ಗೆ ಕಣ್ಣಾರೆ ಕಂಡ ದೃಶ್ಯ ಅನುಭವಗಳನ್ನು ಭಾಷೆಯಲ್ಲಿ ಹಿಡಿದಿಟ್ಟಿರುವುದರಿಂದ ಶಾಸನಗಳು ಶ್ರೇಷ್ಠ ಕಾವ್ಯವೂ ಆಗಿವೆ. ಅದರಲ್ಲೂ ಕಾಳಗದ ವರ್ಣನೆ ಎಂದು ಬಿಟ್ಟರೆ ಶಾಸನವಿಗಳಿಗೆ ಮೇರೆಯರಿಯದ ಉತ್ಸಾಹ. ವೀರನ ಶೌರ್ಯ, ಅವನು ಹರಿಸಿದ ರಕ್ತದ ಹೊಳೆ, ಅವನ ತ್ಯಾಗ ಮತ್ತು ಅಂತ್ಯದಲ್ಲಿ ಅವನ ದೇವತಾ ಸ್ತ್ರೀಯರು ಗಗನಕ್ಕೆ ಕೊಂಡೊಯ್ಯುವ ದೃಶ್ಯ, ಎಲ್ಲವನ್ನೂ ವಿವರವಾಗಿ ಕವಿಗಳು ವರ್ಣಿಸುತ್ತಾರೆ. ಹೊಯ್ಸಳ ದೊರೆ ವಿಷ್ಣುವರ್ಧನ ಹಾಲಲ್ಲಿನ ಕೋಟಿಗೆ ಮುತ್ತಿಗೆ ಹಾಕಿದ್ದ. ಅವನ ಕಡೆಯ ಶೂರ ಸೈನಿಕ ಕಲಿರಾಯ, ತನ್ನ ಒಡೆಯನಿಗಾಗಿ ಅವನು ಹೋರಾಡುತ್ತಾನೆ.

0: ಸುರಿಯುತ್ತಿರುವ ಬಾಣಗಳು, ನುಗ್ಗಿ ಬರುತ್ತಿರುವ ಮಹಾಸೇನೆ, ಆನೆ, ಇವು ಯಾವಕ್ಕೂ ಅವನು ಹೆದರಲಿಲ್ಲ. ಕಲಿರಾಯ ಕಾಲಾಡುಗಳನ್ನು, ಅಶ್ವಗಳನ್ನು, ಕುದುರೆ ಸವಾರರನ್ನು ಉರುಳಿಸಿದ. ಶಾಸನ ಹೇಳುತ್ತದೆ, ಪೆಣನವು ಬಿತ್ತಿದ ತೆರನಾಯಿತು, ರಣರಂಗದಲ್ಲಿ ಹೆಣೆಗಳನ್ನು ಬಿತ್ತಿದಂತಾಯಿತು. ಹೂಮಳೆ ಸುರಿಯಿತು. ದೇವತಾಸ್ತ್ರೀಯರು ಅವನನ್ನು ವೀರ ಸ್ವರ್ಗಕ್ಕೆ ಕೊಂಡೊಯ್ದರು.
1: ವೀರಗಲ್ಲು ಎಂದ ಕ್ಷಣ ಶಿವಮೊಗ್ಗ ಜಿಲ್ಲೆಯ ಮಾವಳಿ ಶಾಸನ ಜ್ಞಾಪಕಕ್ಕೆ ಬರುತ್ತದೆ. ಕುಲಮುದ್ದ ಎಂಬ ಸೈನಿಕ, ಅವನ ಮೇಲಧಿಕಾರಿ ಅವನಿಗೆ ಅಪ್ಪಣೆ ಕೊಟ್ಟ, ನೀನು ಈ ಭಾಗದ ರಣರಂಗದಲ್ಲಿ ಹೋರಾಡು ಎಂದು. ಶಾಸನದ ಗದ್ಯವನ್ನು ಕೇಳಿ, ಇದು 1200 ವರ್ಷಗಳ ಹಿಂದಿನ ಕನ್ನಡ.
2: ಕುಲಮುದ್ದ, ನೀನ್ ಈ ಕೈಯ ಪೊಕ್ಕು ಕಾದು ಎಂದು ಬೆಸಸೆ, ಪ್ರಸಾದಂ ಎಂದು ಏದಿ ಕಿಟ್ಟಿ ಕಾದಿ, ಮರುವಕ್ಕದವರ ಮೇಯ್ ಮೇಯ್ ಅಂಬಾಗೆ ಹೆಚ್ಚು ಓಡಿಸಿ ಆ ಕೈಯಂ ಗೆಲ್ದು ತಾನುಂ ಫಲವುಂ ಎಸುವತ್ತು ಎಯ್ ಪದೆದು ಅಪ್ಪಿದಪ್ಪೋಲ್ ಕಣೆಪಂಜರದೊಳ್ ಎರಗಿ ಭೀಷ್ಮಂ ಬೀಳದಂತೆ ನೆಲಮುಟ್ಟೆದೆ ಬೀಳ್ದೋ ನಾನ್ ದೇವಗಣಿಕೆಯರ್ ಆರ್ಘಂ ಬಿಡಿದು ಬಂದು ಇದಿರ್ಗೊಂಡು ಉಯೆ ವೀರಲೋಕಕ್ಕೆ ಸಂದೋನ್.
1: ಕುಲಬ್ಧನಿಗೆ ಅವನ ಮೇಲಿನ ಅಧಿಕಾರಿ ಅಪ್ಪಣೆ ಕೊಟ್ಟ, ನೀನು ಹೋಗಿ ಈ ಯುದ್ಧ ಭೂಮಿಯಲ್ಲಿ ಹೋರಾಡು ಎಂದು. ರಣಕಳೆಗಳು ಮೊಳಗುತ್ತಿವೆ, ಖಡ್ಗಗಳ ಖಣಲ್ ಖಣಲ್ ನಾದ, ಗೆದ್ದವರ ಆರ್ಭಟ, ಬಿದ್ದವರ ನೋವಿನ ಕೂಗು ಕೇಳಿ ಬರುತ್ತಿದೆ. ಕುಲಮುದ್ದ ಪರಸೈನ್ಯವನ್ನು ಹೊಕ್ಕು ಅವರ ಮೈಗಳೆಲ್ಲ ತನ್ನ ಬಾಣಗಳಿಂದ ತುಂಬುವಂತೆ ಮಾಡಿದ. ಶತ್ರುಗಳ ಬಾಣಗಳು ಬಂದು ಅವನನ್ನು ನಾಟಿದವು. ಮುಳ್ಳು ಹಂದಿ ಬಂದು ಅವನನ್ನು ಅಪ್ಪಿಕೊಂಡಿತೋ ಏನೋ ಎಂಬುವಂತೆ ಮೈತುಂಬ ಬಾಣಗಳು ನಾಟಿ ಕೆಳಗೆ ಬಿದ್ದ. ಬಾಣಗಳು ಭೂಮಿಯನ್ನು ಮುಟ್ಟಿದುವೆ ಹೊರತು ಅವನ ದೇಹ ಮುಟ್ಟಲಿಲ್ಲ. ಪುರಾಣದ ಭೀಷ್ಮನಂತೆ ಎಂದು ಕವಿ ಹೋಲಿಕೆ ಕೊಡುತ್ತಾನೆ.
3: ಕೊರಗೋಡು ಶಾಸನದ ಗದ್ಯದ ಮಾದರಿ ಹೀಗಿದೆ.
2: ಸ್ವಸ್ತಿ ಶ್ರೀಮಚ್ಚಾಳುಕ್ಯ ಚಕ್ರವರ್ತಿ ತ್ರೈಲೋಕ್ಯಮಲ್ಲ ದೇವಂ ಸುಖತಿಂ ರಾಜ್ಯಂಗೆಯ್ಯುತ್ತಿರೆ ಶಕನೃಪ ಕಾಲಾತೀತ ಸಂವತ್ಸರಗಳು 1017ನೇ ಯುವ ಸಂವತ್ಸರದ ಅಧಿಕ ಫಾಲ್ಗುಣ ಬಹು 3 ಸೋಮವಾರದಂದು ಶ್ರೀಮನ್ ಮಹಾಮಂಡಲೇಶ್ವರಂ ಜಗದೇವರಸರ ಬೆಸದಿಂ ಮದಸಾಲೆಯ ಕಾಳರಸಂ ಸಮಸ್ತ ಸಾಮಾತ್ಯಂ ಬೆರಸು ಬಂದು ಶ್ರೀಮದನಾದಿಯಗ್ರಹಾರಂ ಕುಪ್ಪಗಡೆಯ ಹಳ್ಳಿ ಕೊರಕೋಡನ್ ಇರಿದು ತುರುವಂ ಕೊಂಡು ಉಡೆಯುಚ್ಚಿ ಹೋದಾಗಳ್ ಅಲ್ಲಿ ಹುಟ್ಟಿದ ಬಾಬಗಾವುಂಡನ ಮಗಂದಿರು ದೇವಗಾವುಂಡನುಂ ಮಲ್ಲಗಾವುಂಡನುಂ ಬಿಲ್ಲುಂ ಅಂಬುವಂ ಕೊಂಡು ಈರ್ವರುಂ ಹೆಬ್ಬಾಗಿಲು ಅಡ್ಡಂ ನಿಂದು ಗುಹೆಯ ಬಾಗಿಲೋಳ್ ಸಿಂಹ ನಿರ್ಪಂತೆ ತಾಗಿ ತಳ್ದು ಎಸುವಾಗಳು ಕಾರ ಮಳೆ ಕರೆಂತೆಯುಂ ಕಡುಂದುರು ಹಟ್ಟಿಯ ಕೆಣಕಿದಂತೆಯುಂ ಕವಿಬ ಕೋಲ ಬಾಯೊಳಂ ಜವನೊಕ್ಕಲಿಕ್ಕಿದಂತೆ ತೊತ್ತಳದುಳಿದ ಓಲುತುಂ ಕೈಯಶಮುಂ ಬಿಲ್ಲ ತಿರುವುಂ ಪರಿವನ್ನಂ ಹೆಚ್ಚು ನೆರೆಯದೆ ಕಟ್ಟಿದಲಗಂ ಕಿತ್ತು ಕುರಿಯ ಹಿಂಡಂ ತೋಳಂ ಪೊಕ್ಕಂತೆಯುಂ ಕರ್ಬುದೋಟಮ ನಾನೆ ಪೊಕ್ಕಂತೆಯುಂ ಪೊಕ್ಕು ಆಳ ಹಿಂಡು ಕುತ್ತಿ ನುಂಕುತ್ತ ಬಟ್ಪಾಗಳು.
3: ಇಷ್ಟು ಒಳ್ಳೆಯ ಗದ್ಯ ಹಿಂದಿನ ಕನ್ನಡ ಸಾಹಿತ್ಯದಲ್ಲಿಯೂ ಅಪೂರ್ವವೆಂದೇ ಹೇಳಬೇಕು.

0: ಶಾಸನ ಕವಿಗಳು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿದ್ದರೂ ಅದನ್ನು ಹೇಳಬಲ್ಲವರಾಗಿದ್ದರು. ಆದರೂ ತಮ್ಮ ಇಡೀ ಅನುಭವವನ್ನು ವ್ಯಕ್ತಪಡಿಸಲು ಅವರಿಗೆ ಶಾಸನಗಳಲ್ಲಿ ಅವಕಾಶವಿರಲಿಲ್ಲ. ಈ ಮಿತಿ ಇದ್ದರೂ ಎಷ್ಟೋ ಕವಿಗಳು ಶಾಸನಗಳ ಆರಂಭದಲ್ಲಿ ಸಂಕ್ಷಿಪ್ತವಾಗಿ ಪ್ರಕೃತಿಯನ್ನು ವರ್ಣಿಸಿರುವುದು ಉಂಟು. ಕರ್ನಾಟಕದ ಕುಂತಳ ಪ್ರದೇಶದ ವರ್ಣನೆ ಹೀಗಿದೆ.
1: ವಲನೆಲ್ಲಂ ಗಂಧಶಾಲಿ ಪ್ರಕರ ಪರಿವೃತಂ ನಂದನ ಶ್ರೇಣಿಯೆಲ್ಲಂ ಫಲಭಾರಾನಮ್ರ ಚೂತಾವನಿಜ ವಲಯಿತಂ ದೀರ್ಘಿಕಾನೀಕಮೆಲ್ಲಂ ದಲಿತಾಂಭೋಜಾತ ರೇಣು ಸ್ಥಗಿತ ಲಲಿತಂ ಊರುಗಳೆಲ್ಲಂ ಪ್ರಜಾಸಂಕುಲ ಗೋಧಾನ್ಯ ಪ್ರಕೀರ್ಣಾಂಚಿತ ಮೆನಲ್ ಎಸೆಗುಂ ಕುಂತಳೂರ್ವಿ ವಿಳಾಸಂ.
0: ಕರ್ನಾಟಕ ಭೂಮಿಯ ಮೇಲಿನ ಸ್ವರ್ಗವೇ ಸರಿ. ಅದರಲ್ಲೂ ಬನವಾಸಿ ನಾಡು ಪಂಪನಂತಹ ಕವಿಯನ್ನು ಮೋಹಗೊಳಿಸಿತ್ತು ಎಂದ ಮೇಲೆ ಅದರ ಚೆಲುವಿಗೆ ಬೇರೆ ಹೆಗ್ಗಳಿಕೆ ಬೇಕೇ? ಶಾಸನ ಕವಿಗಳೂ ಕೂಡ ಬನವಾಸಿಯನ್ನು ವರ್ಣಿಸುವುದರಲ್ಲಿ ಹಿಂದೆ ಬಿದ್ದಿಲ್ಲ.
1: ಬಳಸಿದ ನಂದನಾವಳಿಗಳಿಂ ಶುಕಸಂಕುಳದಿಂ ಪಿಕಾಳಿಯಿಂ ಬೆಳೆದೆರೆಗಿದ್ದ ಶಾಳಿವನದಿಂ ಭ್ರಮರಾವಳಿಯಿಂ ಇಕ್ಷುವಾಟಿಯಿಂ ತಿಳಿಗೊಳದಿಂ ಲತಾಭನದಿಂ ಕಮಲಾಕರದಿಂ ಕುಮುದ್ವತೀಕುಳದಿಂ ಇದೇ ಮನಂಗೊಳಿಪುದೋ ಸತತಂ ಬನವಾಸಿ ಮಂಡಲಂ.
2: ಶಾಸನ ಕವಿಗಳಿಗೆ ನಾಟಕ ಒಂದು ಸುಂದರ ಕನಸು, ಅಥವಾ ಕನಸಲ್ಲ

ಸುಂದರ ವಾಸ್ತವ, ಕನಸಿನ ಅಮರಾವತಿಗಿಂತ ಮಿಗಿಲು. ಒಮ್ಮೆ ಬ್ರಹ್ಮನಿಗೆ ಸುಖ ಸಂಪತ್ತಿನಲ್ಲಿ ಇಂದ್ರನ ಅಮರಾವತಿ ಮಿಗಿಲೋ, ಬೆಳ್ಬುಲದ ಲಕ್ಕುಂಡಿನಗರ ಮಿಗಿಲೋ ಎಂಬುದನ್ನು ನಿರ್ಣಯಿಸುವ ಮನಸ್ಸಾಯಿತು. ಸರಿ, ತಕ್ಕಡಿ ತರಿಸಿ ಒಂದು ತಟ್ಟೆಯಲ್ಲಿ ಅಮರಾವತಿಯನ್ನಿಟ್ಟ, ಇನ್ನೊಂದು ತಟ್ಟೆಯಲ್ಲಿ ಲಕ್ಕುಂಡಿಯನ್ನಿಟ್ಟ. ತೂಗಿದ, ಹಗುರವಾಗಿದ್ದ ಅಮರಾವತಿ ಮೇಲೇರಿತು, ಲಕ್ಕುಂಡಿ ಕೆಳಗಿಳಿಯಿತು. ಆ ಕಾರಣದಿಂದಲೇ ಅಮರಾವತಿ ಇರುವುದು ಸ್ವರ್ಗದಲ್ಲಿ, ಲಕ್ಕುಂಡಿ ಇರುವುದು ಭೂಮಿಯ ಮೇಲೆ ಎನ್ನುತ್ತಾನೆ ಒಬ್ಬ ಶಾಸನ ಕವಿ. ಇದು ನಮಗೆ ಉತ್ಪ್ರೇಕ ಅಲಂಕಾರವಾದರೂ ಶಾಸನ ಕವಿಗೆ ಇದು ಸ್ವಭಾವೋಕ್ತಿಯಷ್ಟು ಸಹಜ ಸಂಗತಿ. ಶಾಸನ ಕವಿಗಳು ತಮ್ಮ ನಾಡನ್ನು, ತಮ್ಮ ಊರನ್ನು ಮನಸಾರೆ ಬಿಡಿಸಿದ್ದು ಹೀಗೆ. ಅವರ ದೇಶಾಭಿಮಾನ ಎಣೆಯಿಲ್ಲದ್ದು.

0: ಮನುಷ್ಯ ಎಲ್ಲ ಬಗೆಯ ತ್ಯಾಗಗಳನ್ನು ಮಾಡಿಯಾನು, ಆದರೆ ತನ್ನನ್ನು ತಾನು ಕೊಟ್ಟುಕೊಳ್ಳುವುದು ಅತೀವ ಕಷ್ಟ. ಈ ಆತ್ಮಬಲಿಯನ್ನು ಶಾಸನಗಳು ಎರಡು ಬಗೆಯ ವ್ಯಕ್ತಿಗಳಲ್ಲಿ ಕಂಡಿವೆ. ಒಬ್ಬ ವೀರ, ಇನ್ನೊಬ್ಬಳು ಸತಿ. ವೀರ ತನ್ನ ನಾಡಿಗಾಗಿ ಮತ್ತು ಜನಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಾನೆ. ಸತಿ ಅಥವಾ ಮಹಾಸತಿ ತಾನು ನಂಬಿದ ಒಂದು ಆದರ್ಶಕ್ಕೆ ತನ್ನನ್ನು ತಾನು ಬಲಿಕೊಟ್ಟುಕೊಳ್ಳುತ್ತಾಳೆ. ಹಾಗೆ ನೋಡಿದರೆ ವೀರನಿಗಿಂತ ಸತಿಯ ತ್ಯಾಗ ಹೆಚ್ಚು ಧೈರ್ಯದಿಂದ ಕೂಡಿತ್ತು. ವೀರ ಇನ್ನೊಬ್ಬನಿಂದ ಕೊಲ್ಲಿಸಿಕೊಳ್ಳುತ್ತಾನೆ, ಆದರೆ ವಿಧವೆ ಮಹಾಸತಿ ಇಡೀ ಸಮಾಜದ ಜನ ಬೇಡ ಬೇಡ, ನೀನು ಗಂಡರ ಜೊತೆ ಸಾಯಬೇಡ, ನಿನ್ನನ್ನು ಸಾಕುವ ಹೊಣೆ ನಮ್ಮದು ಎಂದು ಒಕ್ಕೊರಳಿನಿಂದ ಕೇಳಿಕೊಳ್ಳುತ್ತಿದ್ದರೂ ಮಹಾಸತಿ ದೃಢ ಮನಸ್ಕಳಾಗಿ ಅಗ್ನಿ ಪ್ರವೇಶ ಮಾಡುತ್ತಾಳೆ. ಆ ಅಗ್ನಿ ಪ್ರವೇಶದ ಸಂದರ್ಭ ಅತ್ಯಂತ ಭಾವಾತ್ಮಕ, ಅತ್ಯಂತ ಕಾವ್ಯಾತ್ಮಕ.
1: ಹೆಗ್ಗಡದೇವನ ಕೋಟೆ ತಾಲೂಕಿನ ಬೆಳತೂರಿನ ಶಾಸನ ಈ ದೃಷ್ಟಿಯಿಂದ ಬಹಳ ಮುಖ್ಯವಾದುದು.
2: ಕಲಿಕಾಲ ವೇಳ ನೆನೆಸಿದ ಕಲಿಚಾಗಿಯಂ ಇರಿದು ಕೊಂದರೆಂಬ ಮಾತಂ ಲಲಿತಾಂಗಿ ಕೇಳ್ದು ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನಡೆದಳ್. ತಂದೆಯುಂ ಅಬ್ಬೆಯುಂ ಒಡನೆಯ ಬಂಧುಗಳೂ ಬಂದು ಮಗಳೇ ಸಾಯದೆ ಮಾಣ್ ನೀನೆಂದೆಲ್ಲಂ ಕಾಲ್ಬಿಡದಡೆ ಅನಿಂದಿತೆ ದೇಕಬ್ಬೆ ಮುನಿದು ಬಗ್ಗಿಸಿ ನುಡಿದಳ್. ನೆರೆದೆಲ್ಲಂ ಬೇಡ ಮಾಣ್ ಎಂದಡೆ ನುಡಿಯದಿರಿಂ ಹೋಗಿಂ ಆ ಮಾಣೆಂ ಎಂದು ಆದರದಿಂದಂ ಭೂಮಿ ಒನ್ ಪುಟ್ಟಗೆ ಪಶುಧನಮಂ ಧನಮಂ ನೀಡುತುಂ ದೇವರ ದೇವಂಗೆ ಅಳ್ತಿಯಂ ಕೈಮುಗಿದು ಉರಿ ಉರಿಯಂ ಪೊಕ್ಕು ದೇಕಬ್ಬೆ ತನ್ನಂ ಧರೆಯೆಲ್ಲಂ ಮೆಚ್ಚಿ ನಿಚ್ಚಂ ಪೊಗಳೆ ನೆಗಳುತುಂ ದೇವಲೋಕಕ್ಕೆ ಓದಳ್.
3: ಶ್ರೀ ಗೌರಿ ಶಚಿ ಸೀತೆ ರತಿ
4: ಭೂದೇವಿಯರಂತಹ ಶ್ರೇಷ್ಠ ಸ್ತ್ರೀಯರನ್ನು ಮಾತ್ರ ಅವಳಿಗೆ ಹೋಲಿಸಬಹುದು.
3: ಅವಳಿಗೆ ಇರುವ ಔದಾರ್ಯ, ಜ್ಞಾನ, ಸೌಂದರ್ಯ, ದೃಢ ನಿಶ್ಚಯ ಇನ್ನು ಯಾರಿಗೂ ಇಲ್ಲ ಎಂದು ಶಾಸನ ಕವಿ ಉದ್ಗರಿಸುತ್ತಾನೆ.

ದೇಕಬ್ಬೆಯಲ್ಲಿ ನಾವು ಕಾಣುವು ಪ್ರಾಚೀನ ಕರ್ನಾಟಕದ ಹೆಣ್ಣಿನ ಒಂದು ಮುಖವನ್ನು. ಶಾಸನ ಕವಿಗಳು ಹೆಣ್ಣನ್ನು ಗಂಡ ಸತ್ತಾಕ್ಷಣ ಮಡಿಯುವ ಜೀವಿ, ಕೇವಲ ದ್ವಲೆ ಪರೋಪಜೀವಿ ಎಂದು ಮಾತ್ರ ಚಿತ್ರಿಸಿದ್ದರು.

0: ಅದು ತೀರ ಅಪೂರ್ಣವಾಗುತ್ತಿತ್ತು. ಇಡೀ ಭಾರತದಲ್ಲಿ ಹೆಣ್ಣು ರಾಜಕೀಯವಾಗಿ ಸಾಮಾಜಿಕವಾಗಿ ಚಟುವಟಿಕೆಯ ಪಾತ್ರ ವಹಿಸಿದ್ದು ಕರ್ನಾಟಕದಲ್ಲಿ ಎಂಬುದು ಹೆಮ್ಮೆಯ ವಿಷಯ. ಹಿರೇಕೇರೂರು ಬಳಿಯ ಸಾತೇನಹಳ್ಳಿಯಲ್ಲಿ 850 ವರ್ಷಗಳ ಹಿಂದೆ ವೆನ್ನೆಲ ಸೆಟ್ಟಿಕವ್ವೆ ಎಂಬುವಳಿದ್ದಳು. ಅವಳ ಗಂಡ ವರ್ತಕ ಸಂಘದ ಅಧ್ಯಕ್ಷ. ಅವನು ಮಡಿದಾಗ ಅವಳು ಅಗ್ನಿ ಪ್ರವೇಶ ಮಾಡಲಿಲ್ಲ, ಬದಲು ತನ್ನ ಮನೆಯ ವಹಿವಾಟನ್ನೆಲ್ಲ ತನ್ನ ಕೈಗೆತ್ತಿಕೊಂಡಳು. ವರ್ತಕರಿಗೆ ಅಭಯವನ್ನಿತ್ತು ಅವರ ಮುಂದಾಳಾಗಿ ತನ್ನ ಹೊಣೆಯನ್ನು ನಿರ್ವಹಿಸಿದಳು.
1: ಕಳರವಮಂ ಕಳಲ್ಚಿ ನೆರೆ ಕಳ್ಳರ ಕೊಳ್ಳಿಯ ಬಾಧಿಯಂ ಬೆಗಳ್ದು ಅಳರೆ ತೆರಳ್ಚಿ ತೂಳ್ದಿ ನೆರೆ ಮನ್ನೆಯರ ಅನ್ಯಯಮಂ ನಿರೋಕುಳಂ ಕಳೆದು ಬಣಂಜು ಧರ್ಮ ಮನೆ ಪಾಳಿಸಿ ಭೀತರ ನೈದೆ ಕಾಯ್ದು ನಿರ್ಮಳತರ ಕೀರ್ತಿಯಂ ಪಡೆದಳ್.
0: ಅವಳಿಂದಾಗಿ ವರ್ತಕರಿಗೆ ಕಳ್ಳರ ಕಾಟ ತಪ್ಪಿತು, ಪಾಳೆಗಾರರ ಕಿರುಕುಳ ತಪ್ಪಿದವು. ಹೆಂಗಸರು ಯಾವಾಗಲೂ ಮೊರ, ಕಾವಲಿ, ತಂಬುಗೆ, ಸಟ್ಟುಗ, ಕೊಡ, ಒರಳು, ಅಕ್ಕಿ ಎಂದು ಚಿಂತಿಸಿ ಚಿಂತಿಸಿ ಜೀವನ ಕಳೆಯುತ್ತಾರೆ. ಅವರ ಬದುಕೆಲ್ಲ ಅಡಿಗೆ ಮನೆಯಲ್ಲೇ ಕಳೆದು ಹೋಗುತ್ತದೆ. ಆದರೆ ವೆನ್ನೆಲ ಸೆಟ್ಟಿಕವ್ವೆ ಆ ಕೆಲಸಗಳನ್ನು ಮಾಡಿದಳು, ಜೊತೆಗೆ ವ್ಯಾಪಾರ ಮಾಡಿದಳು. ವರ್ತಕರಿಗೆ ಮುಂದಾಳಾಗಿ ನಿಂತು ಅವರಿಗೆ ಬೇಕಾದ ಎಲ್ಲ ರಕ್ಷಣೆಯನ್ನೂ ಒದಗಿಸಿದಳು. ಬೇಕಾದಷ್ಟು ಹಣ ಖರ್ಚು ಮಾಡಿ ಕಲ್ಲಿನಲ್ಲಿ ದೇವಾಲಯವನ್ನು ಕಟ್ಟಿಸಿದಳು.
1: ಮಡದಿಯ ರಾವಗಂ ಕೆರಸಿ ಕಾಳಿ ತಂಬುಗೆ ಹುಟ್ಟು ಸಟ್ಟುಗಂ ಕೊಡಂ ವರಲ್ ಅಕ್ಕಿ ಎಂಬಿವಂ ಚಿಂತಿಸಿ ಕೂಟಲೆಗೊಂಬರಲ್ಲದೆ ಈ ಮೃಡನನೆ ಸುಪ್ರತಿಷ್ಠೆಯನೆ ಮಾಡಿ ಕಲ್ವೆಸದಿಂದೆ ಗೇಹಮಂ ಪೊಡವಿಯೋಳ್ ಒಪ್ಪೆ ಮಾಡಿಪರೆ ಸನ್ನತೆ ವೆಣ್ಣಸೆಟ್ಟಿ ಕವ್ವೆವೋಲ್.
0: ಇಂತಹ ಧೀರ ಮಹಿಳೆಯರ ಚಿತ್ರಗಳನ್ನೂ ಶಾಸನಗಳು ಕೊಟ್ಟಿವೆ.

0: ಆದಿಗೌಂಡ ಒಬ್ಬ ರೈತ. ಅಧಿಕಾರ ವೈಭವವಿಲ್ಲದಿದ್ದರೂ ನೆಮ್ಮದಿಯಿಂದಿದ್ದ ಒಂದು ಜೀವ. ತಾನು ನೆಮ್ಮದಿಯಿಂದಿದ್ದು ಜನರನ್ನು ಸುಖವಾಗಿಡುವ ಬಯಕೆ ಅವನದು. ಕೆರೆ ಕಟ್ಟಿಸಿದ, ಅರವಂಟಿಗೆ ಇಡಿಸಿದ, ತೋಪುಗಳನ್ನು ಮಾಡಿಸಿದ, ಬೆರತೊಂದಿಲ್ಲ ಆದಿಗೌಂಡನ ಉಜ್ಜುಗ. ಪರೋಪಕಾರವಲ್ಲದೆವರಿಗೆ ಬೇರೆ ಕೆಲಸವೇ ಇಲ್ಲ. ಶಾಸನ ಅವನನ್ನು ಹೀಗೆ ವರ್ಣಿಸುತ್ತದೆ:
1: ಹಸಿದರ ಮೊಗಮಂ ನೋಡಂ, ಹಸಿವುಂ ನೀರಳಿಕೆ ಇಲ್ಲ ಕಂಡುಡೆ ತನ್ನಂ.
0: ಹಸಿದವರ ಮುಖವನ್ನೇ ಅವನು ನೋಡಿ ಅರಿಯ. ಏಕೆಂದರೆ ಅವನನ್ನು ಕಂಡರೆ ಸಾಕು, ಹಸಿವು ನೀರಡಿಕೆಗಳು ಮಾಯವಾಗುತ್ತಿದ್ದವು. ಸಮೃದ್ಧಿ ಇದ್ದಾಗ ದಾನ ಮಾಡುವುದು ಬೇರೆ, ಆದರೆ ಕ್ಷಾಮಕಾಲದಲ್ಲಿ
1: ಹಸುಗೂಸುಗಳಿಗೆ ಹಂ, ಹಸಿದವರ್ ಗನ್ನಮಂ ಅಳ್ಕರಿಂದಂ ನಿಚ್ಚಂ ಹಸುಗಾಲದೊಳಂ ಸಲಿಸುವ ಬೆಸನದಿಂ ಆರ್ ಆದಿಗೌಂಡನಂ ಪೋಲ್ವನ್ನರ್.
0: 800 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕ್ಷಾಮ ತಲೆದೋರಿದಾಗ ಆದಿಗೌಂಡನಂತಹ ಧರ್ಮಾತ್ಮರು ಇದ್ದುದರಿಂದ ಜನ ಬದುಕಿದರು. ಹಸುಗೂಸುಗಳಿಗೆ ಹಾಲನ್ನು ಒದಗಿಸಿದ, ಹಸಿದವರಿಗೆ ಅನ್ನವನ್ನಿಟ್ಟ.
2: ಇಂಥವನೇ ಇನ್ನೊಬ್ಬ ಚೆಟ್ಟ ಎಂಬ ದಂಡನಾಯಕ. ಅವನನ್ನು ವರ್ಣಿಸುವ ಪದ್ಯ ಎಷ್ಟು ಧ್ವನಿಪೂರ್ಣವೆಂಬುದನ್ನು ಪರಿಭಾವಿಸಿ

ಅವನು ಎಲ್ಲ ಜನರಾಗಿ ಕಾಣಿಸುವಂಗಟ್ಟಿಸಿದ್ದು ಒಂದೇ ಒಂದು ದೇವಾಲಯವನ್ನು. ಅದು ಕಲ್ಲು ಮಣ್ಣು ಇಟ್ಟಿಗೆ ಮರಗಳಿಂದ ಮಾಡಿಸಿದ್ದು ಮತ್ತು ಆ ದೇವಾಲಯಕ್ಕೆ ಚೆನ್ನಿಲ್ಲ, ಅದು ಜಡ. ಆದರೆ ಯಾರಿಗೂ ಗೊತ್ತಾಗದಂತೆ ಅವನು ಅನೇಕ ನಡೆದೇಗುಲುಗಳನ್ನು ಮಾಡಿಸಿದ. ಆ ಒಡವು ದೇವಾಲಯಗಳು ಯಾವುವು ಗೊತ್ತೇ? ಅವನಿಂದ ಸಹಾಯ ಪಡೆದು ಬದುಕಿನಲ್ಲಿ ಬೆಳಕನ್ನು ಕಂಡವರು ಬಡವರು ಅನಾಥರು. ಬದುಕಿನಲ್ಲಿ ಬಿತ್ತು ಹೋಗಿದ್ದ ಅವರನ್ನು

ಎತ್ತಿ ತಲೆಯೆತ್ತಿ ಓಡಾಡುವಂತೆ ಮಾಡಿದ ಚೆಟ್ಟನ ಕಾರ್ಯ ಅವನಿಗೆ ಗೊತ್ತು, ಅವರಿಗೆ ಗೊತ್ತು. ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿಸಿದ ಕಲ್ಲು ದೇವಾಲಯ ದೊಡ್ಡದೋ ಅಥವಾ ಯಾರಿಗೂ ಗೊತ್ತಾಗದಂತೆ ಮಾಡಿಸಿದ ಈ ನಡೆ ದೇಗುಲಗಳು ದೊಡ್ಡವು? ಉತ್ತರ ಸ್ಫುಟವಾಗಿದೆ. ನಡೆ ದೇಗುಲಂಗಳ ಮಾಡಿಸಿದಂ ಎಂಬ ಶಾಸನ ಪದ್ಯ ಬಸವಣ್ಣನವರ ವಚನವೊಂದನ್ನು ನೆನಪಿಗೆ ತರುತ್ತದೆ.

0: ಕಾವ್ಯಮಯವಾದ ಶಾಸನಗಳಲ್ಲಿ ಬೊಪ್ಪಣನ ಗೊಮ್ಮಟ ಸ್ತುತಿ ಎಂಬ ಹೆಸರಿನ ಶ್ರವಣಬೆಳಗೊಳ ಶಾಸನಕ್ಕೆ ವಿಶೇಷ ಮಹತ್ವವಿದೆ. ತಾನೇ ಕಾಲ್ಕೆದರಿ ಜಗಳಕ್ಕೆ ಬಂದ ಅಣ್ಣ ಭರತನನ್ನು ಸೋಲಿಸಿ ತನಗೆ ಪ್ರಾಪ್ತವಾಗಿದ್ದ ರಾಜ್ಯವನ್ನು ಅಣ್ಣನಿಗೇ ವಹಿಸಿಕೊಟ್ಟ ತ್ಯಾಗ ವೀರ ಬಾಹುಬಲಿ. ಅವನ ವ್ಯಕ್ತಿತ್ವದ ಔನ್ನತ್ಯಕ್ಕೆ ಸರಿಮಿಗಿಲು ಅವನ ಬೆಳ್ಗೊಳದ ಬೃಹತ್ ಶಿಲಾಮೂರ್ತಿ. ಆ ಮೂರ್ತಿಯ ದರ್ಶನದಿಂದ ಆದ ಭವ್ಯತೆಯ ಅನುಭವವನ್ನು ಬೊಪ್ಪಣ ತನ್ನ ಶಾಸನ ಪದ್ಯಗಳಲ್ಲಿ ಹಿಡಿದಿಟ್ಟಿದ್ದಾನೆ. ಆ ವಿಗ್ರಹದ ಮೇಲೆ ಹಕ್ಕಿಗಳೂ ಹಾರವು, ಏಕೆಂದರೆ ಅವು ಅವನ ಬಗ್ಗೆ ಭಕ್ತಾವವನ್ನು ತಾಳಿವೆ. ಗೊಮ್ಮಟನಿಗೆ ಆವರಣ ಸೃಷ್ಟಿ ಮಾಡುವ ದೇವಾಲಯ ಇಲ್ಲ, ಇತರ ಸಾಮಾನ್ಯ ದೈವಗಳಿಗೆ ಗುಡಿ ಬೇಕು. ಗೊಮ್ಮಟನಂತ ಮಹಾಚೇತನಕ್ಕೆ ಜಗತ್ತೇ ದೇವಾಲಯ. ಪಾತಾಳವೇ ಆ ದೇವಾಲಯಕ್ಕೆ ತಳಪಾಯ, ದಿಕ್ಕುಗಳೇ ಗೋಡೆಗಳು, ಗಗನವೇ ಮೇಲ್ಛಾವಣಿ, ತಾರೆಗಳೇ ಮುತ್ತಿನ ಕುಚ್ಚುಗಳು. ಇದು ಗೊಮ್ಮಟನ ಶಾಶ್ವತ ದೇವಾಲಯ.
1: ನೆಲೆಗಟ್ಟ ನಾಗಲೋಕಂ ತಳಂ ಅವನಿ ದಿಶಾಭಿತ್ತಿ ಭಿತ್ತಿವ್ರಜಂ ಸ್ವರ್ತಲ ಭಾಗಂ ಮುಚ್ಚಣಂ ಮೇಗಣ ಸುರರ ವಿಮಾನೋತ್ಕರಂ ಕೂಟಜಾಳಂ ವಿಲಸ

0: ತಾರೌಹಂ ಅಂತರ್ವಿತತ ಮಣಿವಿತಾನಂ ಸಮಂತಾಗೆ ನಿತ್ಯಂ ನಿಲಯಂ ಶ್ರೀಗೊಮ್ಮಟೇಶ್ವರಂಗೆನಿಸಿದುದು ಜಿನೋಕ್ತಾವಲೋಕಂ ತ್ರಿಲೋಕಂ.
1: ಪಂಪರ ತಮ್ಮ ಜಿನವಲ್ಲಭ ರನ್ನ ಪಾರ್ಶ್ವ ಜೆನ್ನ ನಾಗಚಂದ್ರ ಸಜ್ಜನ ತಿರಕ ಮಲ್ಲ ತಿರಾರ್ಯ ಮುಂತಾದ ಹಲವರು ಬರೆದ ಶಾಸನ ಪದ್ಯಗಳು ತಮ್ಮ ಕಾವ್ಯತ್ವದಿಂದ ಅಮರವಾಗಿ ನಿಂತಿವೆ. ಭಾರತದಲ್ಲಿ ಕನ್ನಡ ಶಾಸನಗಳಿಗೆ ಒಂದು ವೈಶಿಷ್ಟ್ಯವನ್ನು ತಂದುಕೊಟ್ಟಿವೆ. ಕರ್ನಾಟಕದ ಚರಿತ್ರೆಯನ್ನು ಅಮರವಾಗಿ ಮಾಡಿವೆ. ಕನ್ನಡಿಗರು ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನು ತಾಳಲು ಸಾಧಕಗಳಾಗಿವೆ.
2: ಇದುವರೆಗೂ ಕೇಳಿದ ಪಕ ಶಾಸನ ಪದ್ಯಗಳಲ್ಲಿ ಕಾವ್ಯರಮಣೀಯತೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತಾ ವೈವಿಧ್ಯದ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪುರಂದರಸರ ದೇವರ ನಾಮ. ಹಾಡಿದ್ದಾರೆ ಭೀಮಸೇನ್ ಜೋಶಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಪಂಚವಟಿ ನಡೆಸಿಕೊಡುತ್ತಾರೆ ಬಂಟ್ವಾಳ ತಾಲೂಕು ಮಾದಕಟ್ಟೆಯ ಯಕ್ಷಶ್ರೀ ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ದಂಬೆ ಈಶ್ವರ ಶಾಸ್ತ್ರಿ, ಚೆಂಡೆ ರುವಾಯಿ ನಾರಾಯಣ ಭಟ್, ಶ್ರುತಿ ಎಂ ಸತ್ಯನಾರಾಯಣ ಭಟ್. ಪಾತ್ರ ಪರಿಚಯ ಶ್ರೀರಾಮ, ಗುಂಡ್ಯಟ್ಕ ಈಶ್ವರ ಭಟ್, ಲಕ್ಷ್ಮಣ, ಪುಷ್ಪರಾಜ ಕುಕ್ಕಾಜೆ, ಸೀತೆ, ವಿಠಲ ಮೊಗಸಾಲೆ, ಋಷಿ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ, ಶೂರ್ಪನಖಿ ಗುಂಡಿಮಜಲು ಗೋಪಾಲ ಭಟ್, ಮಾಯಾ ಶೂರ್ಪನಖಿ, ಉದ್ಯಾವರ ಜಯಕುಮಾರ್, ಖರಾಸುರ ಬಳ್ಳಮಂಜ ಉಮಾಮಹೇಶ್ವರ.

0: ಓ ತಮ್ಮ ಲಕ್ಷ್ಮಣ,
1: ಅಣ್ಣ ಶ್ರೀರಾಮಚಂದ್ರ,
0: ಈಗ ನಾವು ಸುಖವಾಗಿದ್ದೇವೆ ಅಂದ್ರೆ ತಪ್ಪಲ್ಲ. ತುಂಬಿ ಹರಿಯುತ್ತಿರುವಂತಹ ಗೋದಾವರಿ ನದಿ ತೀರ ಇದು. ಸಂತೋಷವಾಗಿ ನಾವಿಲ್ಲಿ ವಾಸ ಮಾಡುವಂತಹ ಮನಸ್ಥಿತಿಯನ್ನು ಪಡೆದಿದ್ದೇವೆ ಅಂತೇಳಿ ಆದ್ರೆ ಬಹುಶಃ ಇದು ದೈವಾದತ್ತವಾದಂತಹ ಒಂದು ಸಂಕಲ್ಪ ಎಂಬುದರಲ್ಲಿ ಅನುಮಾನವೇ ಇಲ್ಲ.
1: ಹೌದಣ್ಣ,
0: ಅಯೋಧ್ಯೆಯ ಸಿಂಹಾಸನವನ್ನೇರಬೇಕಾದಂತಹ ನಾನು ಅನಿವಾರ್ಯವಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟು ನಿಂತವನು.
1: ಸತ್ಯ,
0: ನನ್ನೊಂದಿಗೆ ಮಡದಿಯಾದಂತಹ ಸೀತೆಯೂ ಹೊರಟು ಬಂದವಳು. ಒಪ್ಪಿದೆ ನಾನು. ತಮ್ಮನಾದಂತಹ ನೀನು ನನ್ನ ನೆರಳಾಗಿ ಬಂದವು. ನಾನು ಬರ್ತೇನೆ ಅಣ್ಣ ಅಂತೇಳಿ ಹೊರಟು ನಿಂತಾಗ ನಿಮ್ಮಿಬ್ಬರನ್ನೂ ಕರಕೊಂಡು ವನವಾಸಕ್ಕೆ ಅಡಿ ಇಟ್ಟವನು ನಾನು.
1: ಹೌದು,
0: ಅದೆಷ್ಟೋ ಮುನಿಗಳ ಆಶ್ರಮವನ್ನು ಕಳೆದು ಮುಂದೆ ಮುಂದೆ ಬಂದು ಪಂಚವಟಿ ಪ್ರದೇಶವಾದಂತಹ ಈ ಗೋದಾವರಿ ನದಿ ತೀರದಲ್ಲಿ ಇನ್ನು ಉಳಿದಿರುವಂತಹ ವನವಾಸದ ಅವಧಿಯನ್ನು ಕಳೆಯಬೇಕು ಎಂಬಂತಹ ಆಸೆ ನಮ್ಮದಾದ್ರಿಂದ ಈ ವಾಸ ಮಾಡುವುದಕ್ಕೆ ಅನುಕೂಲವಾಗುವಂತೆ ಒಂದು ವ್ಯವಸ್ಥೆಯಾಗಬೇಕಲ್ಲ ತಮ್ಮ.
1: ಏನಣ್ಣ,
0: ನಮಗೆ ಉಳಕೊಳ್ಳುವುದಕ್ಕೆ ಪರ್ಣಕುಟಿಗಳ ನಿರ್ಮಾಣವಾಗಬೇಕು ತಮ್ಮ.
1: ಅಣ್ಣ ಶ್ರೀರಾಮಚಂದ್ರ,
0: ತಮ್ಮ
1: ಇದೋ ನಿನ್ನ ಅಡಿದಾವರಿಗಳಿಗೆ ಎರಗಿ ನಿನ್ನ ಆಶೀರ್ವಾದವನ್ನು ಶಿರದಲ್ಲಿ ಧರಿಸುತ್ತಾ ಎರಡು ಪರ್ಣಕುಟೀರವನ್ನು ರಚಿಸಿದೆ ನೋಡು.
0: ತಮ್ಮ ಲಕ್ಷ್ಮಣ,
1: ಅಣ್ಣ
0: ಅರ್ಥವಾಗಲಿಲ್ಲ ನನಗೆ. ನಿನ್ನದ್ದೇ ಆದಂತಹ ಒಂದು ಸಾಧನ ಇದಕ್ಕೆ ಇರಬಹುದು, ಅದಕ್ಕಾಗಿ ಕೇಳ್ತಾ ಇದ್ದೇನೆ.
1: ಇಷ್ಟೇ ಸಾಲದಣ್ಣ,
0: ಯಾಕೆ
1: ಇನ್ನೂ ಇದೆ ನಿನ್ನ ಸೇವೆ.
0: ಏನದು?

0: ಅಣ್ಣ ಶ್ರೀರಾಮಚಂದ್ರ
1: ತಮ್ಮ
0: ಮಕ್ಕಳಿಲ್ಲದೆ ಕೊರಗುತ್ತಿದ್ದಂತ ದಶರಥ ಚಕ್ರವರ್ತಿಗಳಿಗೆ ಪುತ್ರಕಾಮೇಷ್ಟಿಯಾಗದ ಫಲವಾಗಿ ಮೂರು ಕ್ಷೇತ್ರಗಳಲ್ಲಿ ನಮ್ಮ ನಾಲ್ವರ ಜನನವಾಯಿತು.
1: ಒಂದೇ ಪಾಯಸ ಉಂಡು ನಾವು ಹುಟ್ಟಿದವರಲ್ವೇ?
0: ಹೌದಲ್ಲ, ಹಿರಿಯಬ್ಬೆ ಆದಂತ ಕೌಸೇಯಲ್ಲಿ ನೀನು ಹುಟ್ಟಿದೆ.
1: ಹೌದು,
0: ಕೈಕೇಯಿಯಲ್ಲಿ ಭರತನು ಹುಟ್ಟಿದ, ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನರು ನಾವು ಇರುವರು ಅವಳಿ ಮಕ್ಕಳು ಹುಟ್ಟಿಕೊಂಡದ್ದು. ಆದ್ರೂ ವಿಧಿ ಸಂಕಲ್ಪವೋ ಏನು ಸೆಳೆತವೋ ಗೊತ್ತಿಲ್ಲ, ನಿನ್ನ ಜೊತೆಯಲ್ಲಿ ಸದಾಕಾಲ ನಾನು, ಭರತನ ಜೊತೆಯಲ್ಲಿ ಶತ್ರುಘ್ನನು, ಅವಳಿ ಮಕ್ಕಳಂತೆ ಬಾಳಿ ಬದುಕಿವು. ತರಣಿ ಮಂಡಲದಲ್ಲಿದ್ದಂತ ತರಣಿ ದೇವ ತರಣಿ ಮಂಡಲಕ್ಕೆ ಬಿದ್ದು ನಾಲ್ಕು ಹೋಳಾಗಿ ಮೈತಳದು ನಿಂತ ಹಾಗೆ ಎನ್ನುವುದಾಗಿ ಕೊಂಡಾಡಿದ್ರು ನಮ್ಮ ಕುರಿತಾಗಿ. ನಿನ್ನ ಸೇವೆಯಲ್ಲಿ ಸದಾ ಸೌಭಾಗ್ಯವನ್ನು ಕಂಡಂತ ನಾನು ನಿನ್ನ ಜೊತೆ ಬಿಡಲಾರದೆ ಹೋದೆ.
1: ಅದಕ್ಕಾಗಿಯೇ ಅಲ್ವೇ ಅಯೋಧ್ಯೆ ಅರಮನೆಯಾದರೂ ರಾಮನಿಲ್ಲದ ಅಯೋಧ್ಯೆ ನನಗೆ ಸೆರೆಮನೆಯಂತೆ ಅಂತೇಳಿ ನನ್ನೊಂದಿಗೆ ಬಂದವರು ನೀನು.
0: ಆ ಕಾಲಕ್ಕೆ ಅಮ್ಮನೂ ನನಗೆ ಸಾಂತ್ವನದ ಮಾತನ್ನು ಹೇಳಿದವಳು.
1: ಏನು?
0: ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ. ರಾಮನನ್ನು ದಶರಥನೆಂದೇ ಕಾಣು, ಆತ ದಶರಥನೇ. ಜಾನಕಿ ನಾನು ಸುಮಿತ್ರೆ ತಾಯಿ ಅಂತ ತಿಳ್ಕೋ. ಅವರ ಸನಿಹದಲ್ಲಿರುವಂತ ಕಾಡು ನಿನಗೆ ಅಯೋಧ್ಯೆಯಾಗುತ್ತದೆ, ಅದೇ ನಿನಗೆ ಸುಖ ಅಂತ ಹೇಳಿದ್ಲು. ನನ್ನ ಮನಸ್ಸಿನಲ್ಲಿ ಇದ್ದದ್ದು ಅದೇ ಅಣ್ಣ.

0: ಹಾಗೆ ನಿನ್ನ ಜೊತೆಯಲ್ಲಿ ಬಂದವ ಅಣ್ಣ
1: ತಮ್ಮ,
0: ನೀನು ಹೇಳಿದ ಹಾಗೆ ನಿರ್ಮಲವಾದಂತಹ ಜಲ ಸಮೀಪದಲ್ಲಿ ಮತ್ತು ಎರಡು ಪರ್ಣಗ್ರಹಗಳು ಸಮೀಪದಲ್ಲೇ ಇರುವ ಹಾಗೆ ರೂಢಿ ಪಾಲಕರಾದಂತಹ ನಾವು, ರೂಢಿಯನ್ನು ಆಳುವವರು ಹೌದು, ರೂಢಿಯನ್ನು ಪಾಲಿಸುವವರು ಹೌದು, ಆದ ಕಾರಣ ಎರಡು ಪರ್ಣ ಕುಟೀರವನ್ನು ರಚಿಸಿದೆ ನಾನು.
1: ಒಳ್ಳೆಯದು
0: ಅಣ್ಣ. ಇಷ್ಟು ಮಾತ್ರ ಅಲ್ಲ,
1: ಮತ್ತೆ
0: ಕಾಡಿನಲ್ಲಿ ನಿಮಗೆ ಇಬ್ಬರಿಗೂ ಬೇಕಾದಂತಹ ವನದ ಫಲಗಳನ್ನು ಕೊಯ್ದು ಅತ್ತಿಗೆ ಬೇಕಾದ ಹೂಗಳನ್ನು ಆರಿಸಿ ತಂದು ನಿಮ್ಮ ಸೇವೆಯನ್ನು ಮಾಡಿ ನನ್ನ ಜನ್ಮ ಸಾರ್ಥಕಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೀನು ಅಪ್ಪಣೆ ಕೊಟ್ಟೆ ಅಂತ ಆದ್ರೆ ಇಲ್ಲೇ ಹತ್ತಿರದಲ್ಲಿರುವಂತ ಕಾಡಿಗೆ ಹೋಗಿ ಬೇಕಾದ ಹಣ್ಣು ಹಂಪಲು ತರುತ್ತೇನಣ್ಣ, ಆಶೀರ್ವಾದ ಮಾಡಬೇಕು.
1: ನಿನ್ನಂತಹ ಮಗನಿದ್ರೆ ತನಗೆ ಜೀವನ ಸವಿಸುವುದಕ್ಕೆ ಬಹಳಷ್ಟು ಸುಲಭ. ನನ್ನನ್ನು ತಂದೆಯ ಸ್ಥಾನದಲ್ಲಿ ನೀನು ನೋಡಿದ್ದೀಯಲ್ಲ, ನಿನ್ನನ್ನು ಮಗನಾಗಿ ನನ್ನ ತಮ್ಮನೆಂದು ಒಪ್ಪಿಕೊಳ್ಳುವುದಕ್ಕೂ ನನಗೂ ಸಂತಸವಾಗುತ್ತದೆ. ಇಲ್ಲದಾಗಿದ್ರೆ ಪಿತೃವಾಕ್ಯ ಪರಿಪಾಲನೆ ಎಂಬಂತಹ ಹೊಣೆ ಇರುವುದು ರಾಮನಿಗೆ ಮಾತ್ರ.
0: ಹೌದು,
1: ಆದರೂ ನೀನು ನನಗೆ ಬೇಕಾಗಿ ಅದನ್ನು ಅನುಸರಿಸಿ ಬಂದಿದ್ದಿ ಅಂತೇಳಿ ಆದ್ರೆ ಇದು ನನ್ನ ಭಾಗ್ಯ ವಿಶೇಷ ಅಂತೇಳಿ ನಾನು ತಿಳಿಯುತ್ತೇನೆ. ಒಳ್ಳೆಯದು ಲಕ್ಷ್ಮಣ, ಪರ್ಣಕುಟಿಯಲ್ಲಿ ನಾವು ಸುಖವಾಗಿರ್ತೇವೆ, ಸೇವೆ ಮಾಡುವುದಕ್ಕೆ ತಮ್ಮ ನೀನಿದ್ದೀಯಲ್ಲ, ಸಂತೋಷ ಸಂತೋಷ.

0: ಮುನಿಪೋತ್ತಮರು ನಮೋ ನಮಃ.
1: ಹತ್ತು ಹಲವು ಮಂದಿಗಳು ಒಟ್ಟಾಗಿ ನಿನ್ನ ಪಾದ ಕಾಣತರಾಗಿದ್ದೇವೆ.
0: ಅಷ್ಟತ್ರವಲ್ಲ, ಭಯಭೀತರಾಗಿದ್ದೀರಿ.
1: ಕಣ್ಣೀರ ಕೋಡಿಯನ್ನು ಹರಿಸಬೇಕಾದಂತಹ ದಯನೀಯ ಸ್ಥಿತಿ ನಮ್ಮದಾಗಿ ಹೋಯಿತು.
0: ಬೆದರಬೇಕಾದಿಲ್ಲ, ಏಕೆ ಬಂದಿರಿ?
1: ವನದಲ್ಲಿ ನಿರ್ಭಯದಿಂದಲಾಗಿ ಯಾವತ್ತೂ ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಬೇಕಾದ ಕರ್ತೃತ್ವ ನಮ್ಮದು. ಆದರೆ ಅದಕ್ಕೆ ಅವಕಾಶಗಳೇ ಇಲ್ಲ ಅಂತಾಗಿ ಹೋಗಿದೆ. ರಾಕ್ಷಸರ ಭೀತಿಯಿಂದ ನೊಂದು ಬೇಗುದಿಗೆ ಒಳಗಾದಂತಹ ನಾವುಗಳು ಕಷ್ಟ ಪರಿಹಾರಕ್ಕೆ ಬೇಕಾಗಿ ನಿನ್ನೆಡೆಗೆ ಧಾವಿಸಿ ಬಂದಿದ್ದೇವೆ.
0: ರಾಕ್ಷಸರ ಉಪಟಳವೇ?
1: ಹೌದು ರಾಮಚಂದ್ರ.
0: ಏನದು?
1: ಬೇರೇರೂ ಅಲ್ಲ, ಒಬ್ಬರಲ್ಲ ಇಬ್ಬರಲ್ಲ ಹತ್ತು ಹಲವಾರು ಮಂದಿಗಳು. ಒಂದೊಂದು ರೂಪವನ್ನು ಧರಿಸುವುದು ಮಾತ್ರವಲ್ಲ, ಅವರು ಯಥೇಚ್ಛವಾಗಿ ನಮಗಾದಂತಹ ನೋವಿಂದ ಆನಂದವನ್ನು ಹೊಂದುವವರು.
0: ಹೌದೇ,
1: ಯಾಗ ಮಾಡಬೇಕು ಅಂತಾದ್ರೆ ಯಜ್ಞ ಶಾಲೆಯನ್ನು ನಿರ್ಮಾಣ ಮಾಡಬೇಕು.
0: ಹೌದು,
1: ಅಂತಹ ಯಜ್ಞ ವೇದಿಕೆಯನ್ನೇ ಧ್ವಂಸಗೊಳಿಸುವವರಿದ್ದಾರೆ. ನಾರುಮಡಿಯನ್ನು ಉಟ್ಟೆವು ಅಂತಾದ್ರೆ ಅದನ್ನು ಸೆಳೆದು ಒಯ್ಯುತ್ತಾರೆ. ಅಷ್ಟೇ ಅಲ್ಲ, ಜಪಸರವನ್ನು ಕಡಿದೋಡುತ್ತಾರೆ. ಮತ್ತೆ ನಮ್ಮ ಮುಖದಲ್ಲಾಗಲಿ ಶರೀರದಲ್ಲಾಗಲಿ ಹರಿಯುತ್ತಿರುವಂತಹ ರಕ್ತ ಏನಿದ್ದರೂ ಕೂಡ ಅವರು ಎಸೆದಂತಹ ಕಲ್ಲಿನ ಗಾಯಗಳೇ ಇದಕ್ಕೆ ಕಾರಣವಾಗಿ ಹೋಗಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಯಾಗ ಯಜ್ಞವನ್ನು ಮಾಡುವ ಹಾಗಿಲ್ಲ.
0: ಹೌದೇ,
1: ಅದಾಗಲಿಲ್ಲ ಅಂತಾದ್ರೆ ನಾವು ನಮ್ಮ ಕರ್ತವ್ಯವನ್ನು ಮಾಡುವುದಕ್ಕೆ ಕರ್ಮ ಬಾಹಿರರಾಗಿ ಹೋಗುತ್ತೇವೆ. ಓ ದಯಾಮೂರ್ತಿಯೇ, ನೀನೇ ನಮಗೆ ರಕ್ಷಣೆಯನ್ನು ಒದಗಿಸಬೇಕು, ದೂರ್ತರನ್ನು ನಾಶ ಮಾಡಿಕೊಡಬೇಕು ಅಂತ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೆ.
0: ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ನಮ್ಮಪ್ಪ ದಶರಥ ಚಕ್ರವರ್ತಿಗಳಿದ್ದ, ದಶ ದಿಕ್ಕುಗಳಿಗೂ ರಥವನ್ನು ಹೊಡೆಯುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂತಹ ಚಕ್ರವರ್ತಿಗಳು ಧರ್ಮ ರಕ್ಷಣೆಯಲ್ಲಿ ತೊಡಗಿಸಿಕೊಂಡವರು.
1: ಸರಿ,
0: ಅವರನ್ನು ನಾವು ಕಳೆದುಕೊಂಡಿದ್ದೇವೆ. ಕಾಲ ಮಾತ್ರಕ್ಕೆ ಅಯೋಧ್ಯೆಯ ಸಿಂಹಾಸನ ಬರಿದಾಗಿದೆ ಎಂಬ ಅರ್ಥವಲ್ಲ. ಋಷಿಮುನಿಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ರಕ್ಷಣೆ ಕೊಡುವಂತಹ ಹೊಣೆಗಾರಿಕೆ ಅಯೋಧ್ಯೆಯ ಅರಸುಮಾಗಲಂತಹ ನನಗಿದೆ. ನೀವು ಬೆದರಬೇಕಾದ್ದಿಲ್ಲ. ಯಾಗ ಯಜ್ಞಾದಿಗಳಿಗೆ ರಕ್ಕಸರ ಉಪಟಳ ಉಂಟು ಅಂತೇಳಿ ಆದ್ರೆ ಇದೋ ನನ್ನಲ್ಲಿ ಇರುವಂತಹ ಈ ಉಗ್ರ ಶರಚಾಪಗಳೊಮ್ಮೆ ನೋಡಿ. ಅಯೋಧ್ಯೆಯ ಪರವಾಗಿ, ಅಯೋಧ್ಯೆಯ ಸಿಂಹಾಸನದ ಅಧಿಕಾರಿಯಾಗಿ ನಿಮಗೊದಗಿದಂತಹ ಸಂಕಷ್ಟಗಳನ್ನು ಕಿರಿದು

0: ದಿನಗಳಲ್ಲಿ ದೂರೀಕರಿಸಿಕೊಡ್ತೇನೆ, ಬೆದರಬೇಡಿ ಬೆದರಬೇಡಿ.
1: ಆ ಶುಭದ ನಿರೀಕ್ಷೆಯಲ್ಲಿ ನಾವಿರ್ತೇವೆ.
0: ಒಳ್ಳೆಯದು.
2: ನಿರ್ಗೋಷ ದಬ್ಬರದ ಗಮಗದಾರ್ ಬಡಯ ಸಿಡಿಲೊಗ್ಗರದ ಬೊಬ್ಬೆಯಂ ಶೂರ್ಪನಕ್ಕೆ ಬಂದಳ.

0: ಹೇಳುವಂತೆಯೇ ದಂಡಕ ಅರಣ್ಯ. ನಮ್ಮ ಹೆಸರನ್ನು ಕೇಳಿದ ಕೆಲವೇ ಘಟ ಘಟನೆ ನಡೆಯುತ್ತಾ ಇದೆ. ಅಲಾ ಶೂರ್ಪನಕ ಬಂದಳು ಅಂದ ಮಾತ್ರಕ್ಕೆ ಇಲ್ಲಿರುವಂತ ಋಷಿ ಗಡಗಳೆಲ್ಲವೂ ಕೂಡ ತತ್ತರಿಸಿ ಹೋಗುತ್ತದೆ. ನಮ್ಮ ರಕ್ಷಣೆ ಬೇಕಾಗಿಯೇ ನಮ್ಮಣ್ಣನಾಗಿರುವಂತಹ ರಾವಣೇಶ್ವರ ಕರದೂಷಣ ತ್ರಿಶಿರಾದಿಗಳನ್ನು ನಿಯಮಿಸಿದ್ದ ನೋಡಿ. ಇಲ್ಲಿಗೆ ಬರುವುದಕ್ಕೆ ಒಂದು ಹಿನ್ನೆಲೆ ಇದೆ. ಕೆಲವು ಸಮಯಗಳ ಹಿಂದೆ ನನಗೆ ಮದುವೆಯಾಯಿತು. ಕಾಲಕೇಯರ ವಂಶದಲ್ಲಿ ಹುಟ್ಟಿಕೊಂಡವ ವಿದ್ಯುಜ್ಜುಹೊಲೆಂಬ ಆತನಲ್ಲಿ ಮದುವೆಯಾಯಿತು. ಕೆಲವು ಸಮಯಗಳವರೆಗೆ ಸಂತೋಷದಿಂದಿದ್ದವರು. ಆದ್ರೆ ಏನು ಮಾಡೋಣ ಹೇಳಿ,
1: ಏನು
0: ಮಕ್ಕಳ ಆ ಸಂತೋಷವನ್ನು ಕಾಡುವಂತಹ ಭಾಗ್ಯ ಅದವರಿಗಿಲ್ಲದಾಗಿ ಹೋಯಿತು. ಸುರಾಸುರರ ಯುದ್ಧದ ಮೂಲಕವಾಗಿ ನಮ್ಮವರು ಹತರಾಗಿ ಹೋದ್ರು. ನಮ್ಮ ಕೊರಗಿರುವಿಕೆಯನ್ನು ಕಂಡತ್ತ ನಮ್ಮಣ್ಣ ರಾವಣೇಶ್ವರ ನಮ್ಮ ಮನಸ್ಸಿನ ಬೇಗುದಿಯನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನೇರವಾಗಿ ದಂಡಕಾರಣ್ಯಕ್ಕೆ ಕಳುಹಿಸಿದವನಿದ್ದಾನೆ. ಹಾಗೆಂದು ಅದೋ ನನ್ನ ಮಗನಾಗಿರುವಂತಹ ಶಂಭುಕ ಇಲ್ಲಿಯೇ ಸಮೀಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ನಿತ್ಯದಲ್ಲಿಯೂ ಕೂಡ ಅವನಿಗೆ ಆಹಾರಾದಿಗಳನ್ನು ಕೊಂಡು ಹೋಗುವ ಸಿದ್ಧತೆಯಿಂದ ಹೊರಟು ನಿಂತವಳಿದ್ದೇನೆ. ಏನಾಸ್ತರ್ಯ, ನಮ್ಮ ಮಗನ ರುಂಡ ಮುಂಡ ಬೇರ್ಪಡಿಸಲ್ಪಟ್ಟಿದೆ. ಆ

ಮರರಿಗಲ್ಲದೆ ಮತ್ತಾರಿಗಿಂತಹ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ? ನಮ್ಮ ಮಗನ ಕೊಲೆ ಮಾಡಿದವರಿದ್ದಾರೆ, ಜೊತೆಯಲ್ಲಿ ನರರ ವಾಸನೆ ಮೂಗಿ ಗಪ್ಪಳಿಸ್ತಾ ಇದೆ. ಬಂದವರು ಯಾರಾದ್ರೇನು ಅವರನ್ನು ಸುಮ್ಮನೆ ಬಿಡುವ ಹಾಗಿಲ್ಲ. ಕಣ್ಣ

ಹಾಗಿದ್ರೆ ಅವನಿಗೆ ಸರಿಯಾಗಿರುವಂತಹ ಜಾತಿ ಆಗಬೇಕು. ಅವರ ದೇಹವನ್ನು ಕಳ್ಳವಾಗಿದ್ದಾನೆ, ಹದವಾಗಿ ಬೇಯಿಸ್ತೇನೆ. ಅದು ನಮ್ಮವರಿದ್ದಾರೆ, ನಮ್ಮವರನ್ನೆಲ್ಲ ಬಳಿಗೆ ಬರಿಸ್ತೇನೆ. ಅವರಿಗೆ ಸುಖಕರವಾಗಿರುವಂತಹ ಭೋಜನ ಎಂದು ನಾನು ಬಡಿಸ್ತೇನೆ.

0: ಪ್ರಭು.
1: ಜಾನಕಿ,
0: ಒಳಗಿದ್ದವಳು ನಾನು. ಆ ಒಂದು ಸ್ವರವನ್ನು ಕೇಳಿದ್ರಲ್ಲ,
1: ಯಾರದ್ದು?
0: ಒಂದು ಹೆಣ್ಣು ಸ್ವರ,
1: ನಿನ್ನದಲ್ಲ,
0: ಅಲ್ಲ, ಹೆಮ್ಮಾರಿ ಸ್ವರವದು. ದೂರದಿಂದ ಕೇಳುತ್ತಾ ಉಂಟು, ಆದ್ರೆ ಹತ್ತಿರ ಹತ್ತಿರ ಹತ್ತಿರ ಹತ್ರ ಬಂದಾಗೆ ಕಾಣ್ತಾ ಇದೆ ಅಲ್ಲ.
1: ಸ್ವರ ಹತ್ತಿರ ಹತ್ರ ಬರ್ತಾ ಇದೆ.
0: ಹೌದು,
1: ಅಂದ್ರೆ ನಿನ್ನ ಕಿವಿ ಚುರುಕ ಇದೆ ಅಂತೇಳಿ ಆಯ್ತು.
0: ಹೌದು, ಒಳಮನೆಯಲ್ಲಿದ್ದಂತಹ ನಾನು ಹೊರಗಿಗೆ ಬಂದುದು ಹೆದರಿಕೆಯಿಂದ.
1: ಹೌದೇ,
0: ಹೆದರಿಕೆ ಆಗ್ತಾ ಇದೆ ಸ್ವಾಮಿ.
1: ಯಾಕೆ?
0: ಕ್ಷತ್ರಿಯ ಕುಲದಲ್ಲಿ ನಾನು ಹುಟ್ಟಿದ್ರು ಕೂಡ ಈ ತನಕ ಇಷ್ಟು ಹೆದರಿದವಳಲ್ಲ. ನಿಮ್ಮೊಡನೆ ಇಲ್ಲಿ ಬಂದಂತಹ ಋಷಿಮುನಿಗಳು ತಮ್ಮರಾದಂತಹ ಭವಣೆಯನ್ನೆಲ್ಲ ಹೇಳಿದ್ರು.
1: ಹೌದು,
0: ಅದೇ ಕಾಲಕ್ಕೆ ಅವರೊಂದಿಗಿದ್ದಂತಹ ಋಷಿ ಪತ್ನಿಯರು ನಾನು ಮಾತನಾಡಿಸಿದವಳು. ಅವರು ಹೇಳಿದ್ರು, ಇಲ್ಲಿ ಒಬ್ಳು ರಾಕ್ಷಸಿ ಇದ್ದಾಳಂತೆ, ಶೂರ್ಪಣಕಿ ಎಂಬುದಾಗಿ ಅವಳ ಹೆಸರಂತೆ. ಒಂದೊಮ್ಮೆಗೆ ಅವಳ ರೂಪವನ್ನು ಕಂಡ್ರೆ ನಮ್ಮ ಎದೆ ಒಡೆದು ಹೋದಿತಂತೆ. ವಿಕಾರ ಸ್ವರೂಪಿಯಾದಂತಹ ಆಕೆ ನಮ್ಮನ್ನು ಹುರಿದು ಮುಕ್ಕಲು ಹೇಸಳಂತೆ. ಅಂತಹ ರಾಕ್ಷಸಿಯೇ ಆಗಿರ್ಬೇಕು, ಬರ್ತಾ ಇದ್ದಾಳಲ್ಲ. ನೀವೇನೋ ನನ್ನ ಹತ್ತಿರ ಇದ್ದೀರಿ, ಶರಚಾಪಗಳನ್ನು ಕೈಯಲ್ಲಿ ಹಿಡಿದಿದ್ದೀರಿ. ಆದ್ರೆ ಮೈದುನಾದಂತಹ ಸಣ್ಣವ ಲಕ್ಷ್ಮಣ ಕಾಣುವುದಿಲ್ವಲ್ಲ, ಅವ ಇನ್ನೊಂದು ಪರ್ಣಕುಟೀರದಲ್ಲಿ ಇರಬಹುದು. ಒಂದೊಮ್ಮೆಗೆ ಅವನನ್ನು ಅವಳು ಏನು ಮಾಡಿಯಾಳು? ನೀವು ಇಲ್ಲಿ ಅವಳನ್ನು ಎದುರಿಸ್ತೇನೆ ಎಂಬುದಾಗಿ ಶವನ್ನು ಕೈಯಲ್ಲಿ ಹಿಡಿದಿದ್ದೀರಿ. ಲಕ್ಷ್ಮಣನ ಏನಾಯ್ತು? ಒಂದೊಮ್ಮೆಗೆ ಬಂದ್ರೆ ನಮ್ಮನ್ನು ಅವಳು ತಿಂದ್ರೆ ಏನು ಮಾಡುದು ಸ್ವಾಮಿ? ಹೆದರಿಕೆ ಆಗ್ತಾ ಇದೆ.
1: ಕ್ಷತ್ರಿಯ ಕುಮಾರಿ ನೀನು.
0: ಹೌದು,
1: ಈಗ ಏನು ಮಾಡಬೇಕು ಅಂತೇಳಿ ಹೇಳುವುದು ನೀನು?
0: ಅಲ್ಲ,
1: ವ್ಯರ್ಥವಾಗಿ ಬಂದೆವು ಅಂತೇಳಿ ಹೇಳುವುದು?
0: ಇಲ್ಲಿಗೆ ಬಂದದು ವ್ಯರ್ಥ ಆಯ್ತು.

0: ಜಾನಕಿ.
1: ಪ್ರಭು,
0: ವನವಾಸಕ್ಕೆಂದು ಹೊರಟು ಬಂದಂತಹ ನನ್ನೊಡನೆ ಹೆಜ್ಜೆ ಹಾಕಿದವಳು ನೀನು.
1: ಅನುಕರಿಸಿದವಳು ನಾನು.
0: ಹೌದು, ಋಷಿಮುನಿಗಳು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ.
1: ಹೌದು,
0: ಅರಣ್ಯದಲ್ಲಿ ರಕ್ಕಸರಿರುವುದು ಸಹಜವೇ ತಾನೆ.
1: ಹೌದು,
0: ದುಷ್ಟರ ನೆಲೆಯಾದಂತಹ ಈ ಕಾಡಿನಲ್ಲಿ ಇದೆಲ್ಲವನ್ನೂ ನಿರೀಕ್ಷೆ ಇಟ್ಟುಕೊಂಡೇ ಬಂದವರು ನಾವು. ಅದಕ್ಕೆ ಬೇಕಾದಂತಹ ಸಿದ್ಧತೆಯೂ ನಮ್ಮಲ್ಲಿದೆ. ನೀನು ಜನಕರಾಯನ ಮಗಳು, ನೀನು ಸಾಮಾನ್ಯ ಹೆಣ್ಣಲ್ಲ, ನೀನು ನನ್ನ ಕೈ ಹಿಡಿದಾಕೆ. ನೀನು ಈ ರೀತಿ ಹೆದರುವುದೇ ಹೇಳು.
1: ಅಲ್ಲ, ಅವಳ ರೂಪ ಭಯಂಕರದ್ದಂತೆ ಸ್ವಾಮಿ.
0: ರಕ್ಕಸಿಯರು ಭಯಂಕರವಾಗಿಯೇ ಇರ್ತಾರೆ. ಹಾಗೆಂದು ನಮ್ಮನ್ನವರು ಏನು ಮಾಡುವುದಕ್ಕೆ ಸಾಧ್ಯ? ನಾವು ಕ್ಷತ್ರಿಯ ವೀರರು, ಬೇಕು ಬೇಕಾದಂತಹ ಶಸ್ತ್ರವಿದ್ಯೆಗಳನ್ನೆಲ್ಲಾ ಕಲಿತವರು. ಆ ಧೈರ್ಯದಿಂದಲೇ ನನ್ನೊಂದಿಗೆ ಬಂದವಳು ನೀನು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ?
1: ನಂಬಿಕೆ ಇದೆ.
0: ಜಗಮನೆ ಅಂತೇಳಿ ಹೆಣ್ಣನ್ನು ಕರೆಯುವುದು ಯಾಕೆ ಗೊತ್ತೋ?
1: ನನ್ನನ್ನು ಕೆಲವು ಸಲ ಹೇಳಿದ್ದ.
0: ಹೌದು,
1: ನೀನು.
0: ಹೌದಲ್ಲ? ಅದಕ್ಕೆ ಕಾರಣ ಉಂಟು. ಕ್ಷತ್ರಿಯಾಣಿಯಾದಂತಹ ನೀನು ಆನೆಯಂತಹ ಸ್ವಭಾವವುಳ್ಳ ಗಂಭೀರ ವದನೆಯಾಗಿರಬೇಕು. ಈ ಭಯದ ಚಿಹ್ನೆ ನಿನ್ನ ಮುಖದಲ್ಲಿ ಕಾಣಬಾರದು. ಒಂದು ವೇಳೆ ರಕ್ಕಸಿಯ ಸ್ವರವನ್ನು ಕೇಳಿ, ಆರ್ಭಟೆಯನ್ನು ಕೇಳಿ, ನಮಗೆ ಏನಾದರೂ ಅವಳಿಂದ ಉಪಟಳವಾದೀತು ಎಂಬಂತಹ
1: ಹೆದರಿಕೆ
0: ಅಂಜಿಕೆ ನಿನ್ನಲ್ಲುಂಟು ಅಂತೇಳಿ ಆದ್ರೆ
1: ನಾನು ಹೆಣ್ಣು ಮಗಳಲ್ವೇ,
0: ನೋಡುವುದೇ ಬೇಡ.
1: ಮತ್ತೆ
0: ಕಣ್ಣು ಮುಚ್ಚಿಕ.
1: ನೀನು
0: ಕಡೆ ಹೆದರಿಕೆಯಾಗುತ್ತದೆ ಎಂಬಂತಹ ಆ
1: ಸಂಶಯ
0: ನಿನಗೆ ಬೇಡ.
1: ಯಾಕೆ?
0: ನೀನೇನು ಹೆದರಬೇಕಾಗಿಲ್ಲ. ನಿನ್ನೊಂದಿಗೆ ನಾನಿದ್ದೇನಲ್ಲ. ಲಕ್ಷ್ಮಣ ಎಲ್ಲಿಯೇ ಇರಲಿ, ಅವನು ನನ್ನ ತಮ್ಮನೆ. ಆದ್ರಿಂದ ಹೆದರಿಕೆಯ ಅವಶ್ಯಕತೆ ನೇನಾಗಿಲ್ಲ. ಒಂದು ವೇಳೆ ರಕ್ಕಸಿ ನಮಗೆ ತೊಂದರೆ ಕೊಡ್ತಾಳೆ, ಮುಂದೆ ಬಂದಳು ಅಂತೇಳಿ ಆದ್ರೆ ರಕ್ಕಸಿಯನ್ನು ನಿತ್ತ ನಿಲುವಿನಲ್ಲಿ ಭಂಗಿಸಿ ಬಿಡುತ್ತೇನೆ. ಹೆದರಬೇಡ.
1: ನೀವು ಅಷ್ಟೇ ಹೇಳ್ತಿದ್ರೆ ನನಗೆ ಧೈರ್ಯ ಬಂತು.
0: ಒಳ್ಳೆಯದು.

ಹೀಗೆ ಆ ಮಾನವನ ದೇಹವನ್ನು ತಿಂದು ತೆಗೆದುಬೇಕೆಂದು ಇರಾದೆಯಿಂದ ಬಂದವಳು. ಆದ್ರೆ ಆ ಮಾನವನನ್ನು ಕಂಡಾಗ ಯಾಕೋ ಏನೋ ಹಾಗೆ ಅನ್ನಿಸ್ತಾ ಇಲ್ಲ, ಅವನನ್ನು ನನ್ನ ವಶ ಮಾಡಿಕೊಳ್ಬೇಕು ಅನ್ನಿಸ್ತಾ ಇದೆ. ಅದಕ್ಕಾಗಿ ಹೀಗಲ್ಲ, ಈ ಕ್ಷಣವೇ ನನ್ನ ದೇಹವನ್ನು ಮರೆಗೊಳಿಸ್ತೇನೆ.

ಭಯಂಕರ ಸ್ವರೂಪವನ್ನು ಬಹುಬೇಗನೆ ಮರೆಗೊಳಿಸಿದೆ. ನೋಡುವವರ ಕಣ್ಮನಗಳನ್ನು ಸೂರೆಗೊಳ್ಳುವಂತಹ ಚೆಲುವೆಯಾದೆ. ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ಎಣ್ಣೆಯನ್ನು ಕೂದಲಿಗೆ ಹದವಾಗಿ ಸವರಿ ಕಣ್ಣಿಡುವ ಕಾಮುಕರನ್ನು ಕಚ್ಚುವ ಕ್ರೂರ ಸರ್ಪವೋ ಎಂಬಂತೆ ಇರುವ ಜಡೆಯನ್ನು ನೈದು ಜೋಲಾಡಿಸಿಕೊಂಡೆ. ರಾಗಟೆ, ಜಡೆಗೊಂಡೆ, ಮುಂದೆಲಗಟ್ಟು ಮುಂತಾದ ಕೇಶಾಭರಣಗಳಿಂದ ಅಲಂಕೃತಳಾದೆ. ನನ್ನ ನಡಿಗೆಯನ್ನು ಕಂಡರೆ ಯಾರಾದರೂ ಬೆರಗುಗೊಳ್ಳಲೇಬೇಕು, ರತಿಯೋ ಎಂದು ಭಾವಿಸಬೇಕು. ನನ್ನ ರೂಪವನ್ನು ಕಾಣುವಾಗ ನನಗೇ ಆಶ್ಚರ್ಯವಾಗ್ತಾ ಇದೆ. ಹಾಗಂತ ಇಲ್ಲಿ ಹೆಚ್ಚು ಹೊತ್ತು ಇನ್ನೂ ಕಳೆಯುವುದು ಸರಿಯಲ್ಲ. ಆದಷ್ಟು ಬೇಗನೆ ರಾಘವನ ಬಳಿಗೆ ಹೋಗ್ತೇನೆ. ಸ್ವಾಮೀ,

0: ರಘುಕುಲಾಂಬುದಿ ಪೂರ್ಣ ಚಂದ್ರನೆಂದು ಹೆಸರು ಪಡೆದ ಶ್ರೀರಾಮಚಂದ್ರ, ನಿನ್ನ ಅಡಿದಾವರಿಗಳಿಗೆ ವಂದಿಸಿಕೊಂಡಿದ್ದೇನೆ.
1: ಒಳ್ಳೆಯದು.
0: ಪ್ರಸನ್ನವಂತಹ ಮುಖಮುದ್ರೆ, ಸುನೀಳವಾಗಿ ಶೋಭಿಸುತ್ತಿರುವಂತಹ ಕಣ್ಣು, ಉಬ್ಬಿದ ಎದೆ, ಮೊಣಕಾಲುಗಳನ್ನು ಮುತ್ತಿಕ್ಕುತ್ತಿರುವಂತಹ ಆಜಾನು ಬಾಹು, ಅವುಗಳಿಂದ ಹೊರಹೊಮ್ಮುತ್ತಿರುವಂತಹ ಕ್ಷಾತ್ರ ತೇಜಸ್ಸು ಕಣ್ಣುಗಳನ್ನೇ ಕುಕ್ಕುತ್ತಾ ಇದೆ. ಪ್ರಜಾಕೋಟಿಯನ್ನು ಮಕ್ಕಳೋಪಾದಿಯಲ್ಲಿ ಅಕ್ಕರೆಯಿಂದ ಪಾಲಿಸುವ ಯೋಗ್ಯತೆ ಉಳ್ಳನಾದ್ದರಿಂದಲೇ ನರಪತೆ ಎಂದು ಸಂಬೋಧಿಸುತ್ತೇನೆ. ರಾಘವ ನರಪತೆ, ಶೃಣು ಮಮ ವಚನಂ, ನನ್ನ ಮಾತುಗಳನ್ನು ದಯಮಾಡಿ ಕೇಳಿಸಬೇಕು. ಎಂದು ನಿಮ್ಮನ್ನು ಬಂದು ಸೇರಿದ್ದೇನೆ.
1: ಹೌದಾ?
0: ಹೀಗೆಲ್ಲ ಮಾತಾಡುವ ಹೆಣ್ಣು ಯಾರೋ ಏನೋ ಅಂತ ಭಾವಿಸಿಕೊಳ್ಬೇಡಿ.
1: ಅಲ್ಲ, ನಿರೀಕ್ಷೆ ಇರಲಿಲ್ಲ ನನಗೆ. ಅರಣ್ಯ ಪ್ರದೇಶ ಇದು.
0: ಹೌದು.
1: ಹೆಣ್ಣೊಬ್ಬಳು ನೀನು ಸಂಚಾರ ಮಾಡುವುದು ಅಂದ್ರೆ ನಮ್ಮಲಿಕ್ಕೂ ಸಾಧ್ಯ ಆಗುತ್ತೆ. ಇಲ್ಲ, ಯಾರು ನೀನು? ಎಲ್ಲಿಯವಳು ನೀನು?
0: ನಾನು ಅಂತಿಂತವಳಲ್ಲ.
1: ಮತ್ತೆ?
0: ಅತಿಕುಲಾವತಿ ನಾನು.
1: ಹೌದು, ಅತಿಕುಲ ಅಂದ್ರೆ ಹೆಚ್ಚು ಕುಲ ಅಂತ.
0: ಅಯ್ಯೋ, ಹಾಗಲ್ಲ, ಶ್ರೇಷ್ಠವಾದಂತ ಕುಲದವಳು.
1: ಶ್ರೇಷ್ಠ ಕುಲದವಳು.
0: ನಾನು ಬ್ರಾಹ್ಮಣಿ.
1: ಹೌದಾ?
0: ಬ್ರಾಹ್ಮಣ.
1: ಬ್ರಹ್ಮ ವಂಶಸ್ಥೆ ನೀನು.
0: ಹೌದು.
1: ಆದ್ರೆ ಈ ಕಾಡಲ್ಲಿ ಋಷಿ ಮುನಿಗಳಿಟ್ರೆ ಬೇರಾರು ಇಲ್ವಲ್ಲ?
0: ಋಷಿ ಮುನಿಗಳಿಗೆ ಮಕ್ಕಳಾಗುದಿಲ್ಲ ಅಂತ ಅಲ್ಲ.
1: ಹಾಗೇನೂ ಇಲ್ಲ.
0: ಹಾಗಂತ ಇಲ್ಲಿ ಇದ್ದವರಲ್ಲ. ನಾನು ಊರು ಕಡೆ ಎಲ್ಲ ಸುತ್ತಾಡಿಕೊಂಡೇ ಬಂದವಳು. ಏನು ಮಾಡ ಹೇಳಿ, ಎಲ್ಲಿ ನೋಡಿದರು
1: ಓಹೋ
0: ನನಗೆ ಒಪ್ಪುವ ವರ ಇಲ್ಲ.
1: ಈಗ ನಿನಗೆ ಒಪ್ಪುವ ಜನ ಅಂತೇಳಿ ಹೇಳಿದ್ರೆ ಯಾವುದಕ್ಕೆ?
0: ಅಲ್ಲ,
1: ನಿನಗೆ ನಿನ್ನ ತಂದೆ ತಾಯಿ, ನಿನ್ನ ಬಂಧುಗಳು, ಬಳಗ.
0: ತಂದೆ ಇದ್ದಾರೆ.
1: ಅಲ್ಲ, ನೀನು ತಿರುಗಾಟಕ್ಕೆ ಹೊರಟದೇನು ಅಂತೇಳಿ.

0: ನನ್ನ ತಂದೆ ಇದ್ದಾರೆ, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ.
1: ಗೊತ್ತಿಲ್ಲ.
0: ಅಮ್ಮ ಇದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರನ್ನು ನಾನು ಕಂಡವಳೆ ಅಲ್ಲ. ಹಾಗಂತ ನನ್ನನ್ನು ಸಾಕಿದವರು ನೆರೆ ಕರೆಯವರು, ಬಹಳ ಒಳ್ಳೆಯವರು. ಮಾತ್ರ
1: ಅವರಿಗೆ ಹೊರೆಯಾಗುವುದಕ್ಕೆ ನಿನಗೆ ಇಷ್ಟವಿಲ್ಲ?
0: ಹೊರೆಯಾಗುವುದಕ್ಕೆ ಇಷ್ಟ ಇಲ್ಲ. ಮದುವೆ ಆಗಬೇಕು ಮತ್ತೆ ನನ್ನನ್ನು ಸಂರಕ್ಷಿಸಬೇಕು ಅಂತಾದ್ರೆ ಒಂದ ತಂದೆ ತಾಯಿಗಳು ಬೇಕು.
1: ಹೌದು.
0: ಅಲ್ಲದಿದ್ರೆ ಕೈ ಹಿಡಿದ ಗಂಡ ಬೇಕು. ನನಗೆ ಗಂಡ ಇಲ್ಲ.
1: ಹಾಗಂತ ಮದುವೆ ಆಗಲಿಲ್ಲ ಅಂತೇಳಿ ಹೇಳಿದ ಮೇಲೆ ಗಂಡ ಇಲ್ಲ ಎಂಬುದು ಗೊತ್ತಾಗುತ್ತದೆ.
0: ಅದೇ

0: ಅಂತ ಹುಡುಕುವುದಕ್ಕೆ ತೊಡಗಿದೆ.
1: ಹಾಗಾದ್ರೆ ಮದುವೆಯಾಗುವುದಕ್ಕೆ ಗಂಡನ್ನು ಹುಡುಕ ಹೊರಟವಳು ನೀನು, ಇಲ್ಲಿಗೆ ಯಾಕೆ ಬಂದೆ?
0: ಎಲ್ಲೆಲ್ಲಿ ನೋಡಿದ್ರು ನನಗೊಪ್ಪುವ ವರ ಸಿಗ್ಲಿಲ್ಲ.
1: ಹೌದಪ್ಪ,
0: ಹಾಗಂತ ಕಮುಕರ ಕಣ್ಣಿಗೆ ನಾನು ಕಾಣಿಸಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಕಾಡಿಗೆ ಬರಬೇಕಾಯ್ತು.
1: ನೀನು ಅತಿ ಕುಲವತಿ ಅಂತೇಳಿ ಹೇಳಿದಿ, ಅತಿ ಸೌಂದರ್ಯವತಿಯೂ ಹೌದು ನೀನು. ಹಾಗಾಗಿ ನಿನಗೊಪ್ಪುವಂತಹ ಗಂಡು ನೀನೇ ಹುಡುಕ ಹೊರಟದ್ದು ಎಲ್ಲಿಯೂ ಸಿಕ್ಕಲಿಲ್ಲ.
0: ಕಾಡಿಗೆ ಬಂದಾಗ ಋಷಿಮುನಿಗಳ ಆಡಿಕೊಳ್ಳುವ ಮಾತನ್ನು ನನ್ನ ಕೇಳಿದೆ.
1: ಏನು?
0: ಶ್ರೀರಾಮಚಂದ್ರ ಅಯೋಧ್ಯಾಪತಿ ಇಲ್ಲಿ ಬಂದಿದ್ದಾರೆ, ವಾಸವಾಗಿದ್ದಾರೆ ಅಂತ. ಹಾಗೆ ಹುಡುಕಿಕೊಂಡು ಹುಡುಕಿಕೊಂಡು ಹುಡುಕಿಕೊಂಡು ಈ ಕಡೆಗೆ ಬರುವಾಗ ನೀವು ಕಾಣಿಸಿದ್ರಿ. ಎಂತಹ ರೂಪ!
1: ಇದೀಗ ತಿರುಗಿ ತಿರುಗಿ ತಿರುಗಿ ತಿರುಗಿ ಬಂದದ್ದು ನನ್ನ ಕಾಲು ಬುಡಕ್ಕೆ.
0: ನಿಮ್ಮ ಕಾಲು ಬುಡಕ್ಕೆ
1: ಈಗ ಮದುವೆ ಆಗಬೇಕು ಅಂತೇಳಿ ಬಂದವಳು.
0: ನಿಮ್ಮನ್ನು ಕಂಡ್ರೆ ನನಗನ್ನಿಸ್ತದೆ ನೀವು ಮನ್ಮಥನೇ. ಮನ್ಮಥನೇ? ಮನ್ಮಥಲ್ಲ, ಮನ್ಮಥನ ಅಪ್ಪ.
1: ಇದಕ್ಕೆ ಮೊದಲೇ ಹೇಳಿದ್ದಾರೆ, ನನ್ನನ್ನು ಮನ್ಮಥ ಅಂತೇಳಿ ಹೇಳಿದವರಿದ್ದಾರೆ.
0: ಅಲ್ಲ, ಇರ್ಬೋದು, ನಾನು ಕೇಳಲಿಲ್ಲ. ನಾನಿದು ಪ್ರಥಮವಾಗಿ ಹೇಳ್ತಾ ಇರುವುದು. ನಾನು ಯಾಕೆ ಹೇಳಿದೆ?
1: ಯಾಕೆ?
0: ನೀವು ಮನ್ಮಥ ಆದ್ರೆ ನಾನು ರತಿ. ನನ್ನನ್ನು ಕಂಡವರೆಲ್ಲ ಹಾಗೆ ಹೇಳ್ತಾ ಇದ್ರು, ಅಕೋರತಿ ಅಕೋರತಿ ಅಕೋರತಿ ಅಂತ. ಅಕೋರತಿ ಆಕೋರತಿ ಅಂತಲ್ಲ, ಅಕೋ ಅಲ್ಲಿ ನೋಡು, ರತಿ ರತಿ ಹೋಗ್ತಾ ಇದ್ದಾಳೆ ಅಂತ.
1: ರತಿ ದೇವಿಗೆ ಎಣೆ ನೀನು.
0: ಎಣೆ ನಾನು? ಆದ್ರಿಂದಲೇ ನಾನು ರತಿದೇವಿಯೇ ಆದ್ರೆ ಮನ್ಮಥ.
1: ಅದಕ್ಕೆ
0: ಅದಕ್ಕೆ ನೀವು ನನ್ನನ್ನು ಕೈ ಬಿಡಬಾರದು, ನನ್ನನ್ನು ವರಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿ.
1: ಕೈ ಬಿಡುವುದಕ್ಕೆ ಕೈ ಹಿಡಿಬೇಕಲ್ಲ.
0: ಅಲ್ಲ, ಹಿಡೀರಿ ಅಂತಲೇ, ಬಿಡಬಾರಂದ್ರೆ ಹಿಡ್ಕೊಳ್ಳಿ ಅಂತ ಅಲ್ವಾ.
1: ಸುಂದರಿ, ಏನು ಮಾಡೋಣ, ನೀನು ಬಂದದ್ದು ತಡವಾಗಿ ಹೋಯ್ತು.
0: ಯಾಕೆ?
1: ನೀನು ನಿಜವಾಗಿಯೂ ಹೇಳಿದ್ದರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಪ್ರಪಂಚದಲ್ಲಿ ಮನುಮಥನ ಹೆಂಡತಿ ಬಹಳಷ್ಟು ಸೌಂದರ್ಯವತಿ ಅಂತೇಳಿ ಎಲ್ಲರೂ ಒಪ್ಪಿದಂತಹ ವಿಚಾರ, ನೀನು ಅವಳಿಗಿಂತ ಏನೂ ಕಡಿಮೆ ಇಲ್ಲ.
0: ನಾನು ಹೇಳಿದ ಹಾಗೆ ನೀವು ಮನುಮಥನಿಗಿಂತ ಏನೂ ಕಡಿಮೆ ಇಲ್ಲ.
1: ಈಗ ನಾನು ಮನುಮಥನಿಗಿಂತ ಕಡಿಮೆ ಇಲ್ಲ ಅಂತೇಳಿ ಆದ್ರೆ ನೀನು ಆ ಮದನನ ಪಟ್ಟದ ರಾಣಿ.
0: ಹೌದಲ್ಲ?
1: ಹೌದು ಹೌದು.
0: ಹಾಗಾದ್ರೆ ನಮಗೆ ಜೊತೆ ಆಗ್ತದೆ.
1: ಆದ್ರೆ ಈ ಮನುಮಥನಿಗೆ ಮದುವೆ ಇದೆ.
0: ಆಗಿದೆಯಾ?
1: ನೀನು ಮೊದಲೇ ಬರಬೇಕಿತ್ತು. ಆದ್ರಿಂದ ಹೇಳ್ತೇನೆ.
0: ಏನು?
1: ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಕಾರಣ ಉಂಟು. ಯಾಕೆ ಗೊತ್ತಾ?
0: ಏನು?
1: ಇಲ್ಲಿ ನೋಡು.
0: ಓ, ಅದು ನಿಮ್ಮ
1: ಅದು ಅಂತೇಳಿ ಅಂತದ್ದು. ಅವಳು
0: ಅವಳು ನಿಮ್ಮ
1: ಚದುರೆ ಸಣ್ಣವಳು, ಇವಳನ್ನು ಮೊದಲೇ ಮದುವೆಯಾದೇನಲ್ಲ.
0: ಅವಳು ಸಣ್ಣವಳಲ್ವ?
1: ಹೌದಪ್ಪ.
0: ದೊಡ್ಡವಳು ನಾನಿದ್ದೇನಲ್ಲ.
1: ಅವಳನ್ನು ಮದುವೆಯಾದ ಮೇಲೆ ಮತ್ತೆ ದೊಡ್ಡವಳನ್ನು ಮದುವೆ ಆಗುವ ಪದ್ಧತಿ ಉಂಟ? ದೊಡ್ಡವಳನ್ನು ಮದುವೆ ಆದ ಮೇಲೆ ಆಮೇಲೆ ಆದ್ರೆ ಸಣ್ಣವಳನ್ನು ಮದುವೆ ಆಗುವ ಪದ್ಧತಿ ಉಂಟೋ ಏನೋ ಪ್ರಪಂಚದಲ್ಲಿ.
0: ಅಲ್ಲ, ಈಗ ಅವಳು ಸಣ್ಣವಳು, ನನ್ನನ್ನು ಮದುವೆ ಆದ್ರೆ ನಿಮ್ಗೆ ಜೊತೆ ಸರಿಯಾಗ್ತದೆ ಅಂತ.
1: ನಮ್ಮ ವಿವಾಹವಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ಆ ಮೊದಲೇ ನಿನ್ನನ್ನು ನಾನು ನೋಡಿದ್ರೆ, ನೀನು ತಿರುಗಾಟ ಮೊದಲೇ ಪ್ರಾರಂಭಿಸಿದ್ರೆ, ನನ್ನನ್ನು ನೋಡಿ ಮದುವೆ ಆಗಬೇಕು ಅಂತೇಳಿ ತಿಳಿಸಿದ್ರೆ ಆಗತ್ತಿತ್ತೋ ಏನೋ.
0: ನಾನು ತಿರುಗಾಟ ಆರಂಭಿಸಿದ್ದಿ ಈಗಲ್ಲ, ಇಲ್ಲಿಗೆ ಕೊನೆಗೊಳಿಸಿದ್ದಷ್ಟೇ.
1: ಹೌದಾ?
0: ತಿರುಗಾಟ ಕೆಲವು ಆಯ್ತು ನಂದು.
1: ಆದ್ರೆ ನಿನ್ನ ಉದ್ದೇಶ ಈಡೇರುವುದಿಲ್ಲ. ಯಾಕಂದ್ರೆ ಇವಳನ್ನು ಮದುವೆಯಾದಂತಹ ನಾನು ಏಕಪತ್ನಿ ವ್ರತಸ್ಥ.
0: ಓ,
1: ಹಾಗಾಗಿ ಇನ್ನೊಂದು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ.
0: ಆಗಬಾರದು ಅಂತ ಏನಿಲ್ವಲ್ಲ.
1: ಆಗಬಾರದು ಒಂದು ತೊಂದರೆ ಆಗುತ್ತದೆ.
0: ಏನು?
1: ಒಂದು ಚೂರಿಗೆ ಎರಡು ಒರೆಯು ಹೊಂದುವುದೇ
0: ಹೊಂದುತ್ತದೆ.
1: ಹೇಗಾಗುತ್ತೆ?
0: ಉಪಯೋಗಿಸುವ ಚಾಕ್ಯ ಚಕ್ಯತೆ ಬೇಕು. ಒಂದೇ ಚೂರಿ ಒರೆಯನ್ನು ಎರಡನ್ನು ಉಪಯೋಗಿಸಿದ್ರಾಯ್ತು.
1: ಹಾಗ ಆಗುವುದಿಲ್ಲ.
0: ಯಾಕಾಗುದಿಲ್ಲ?
1: ಯಾಕಂದ್ರೆ ಒಂದು ಚೂರಿಗೆ ಒಂದೇ ಒರೆ ಎಂಬ ನಿರ್ಣಯಕ್ಕೆ ಬದ್ಧನಾದಂತಹ ನಾನು ಮತ್ತೊಂದು ಒರೆಯನ್ನು ಪಡ್ಕೊಳ್ಳುವುದಕ್ಕಾಗುವುದಿಲ್ಲ. ಆದ್ರೆ ಒಂದು ವಿಚಾರ ಆಲೋಚನೆ ಮಾಡಬೇಕಾದ್ದು.
0: ಏನು?
1: ಹೆಣ್ಣು ನೀನು, ಗೋವುಗಳನ್ನು, ಸ್ತ್ರೀಯರನ್ನು, ಬ್ರಾಹ್ಮಣರನ್ನು, ಧರ್ಮವನ್ನು ರಕ್ಷಿಸುವ ಹೊಣೆಗಾರಿಕೆ ಹೊತ್ತಂತಹ ಅರಸುಕುಮಾರನ್. ಆದ್ರಿಂದ ನೀನು ಮನೆಬಾಗಿಲಿಗೆ ಬೇಡಿ ಬಂದವಳು ನೀನು.
0: ಹೌದು.
1: ನಿನ್ನನ್ನು ಬರೀ ಕೈಯಲ್ಲಿ ಕಳಿಸುವುದಕ್ಕೆ ಆಗುವುದಿಲ್ಲ.
0: ಹಾಗಾದ್ರೆ ಮದುವೆಯಾಗಿ?
1: ಮದುವೆಯಾಗುವುದಕ್ಕೆ ನಾನು ಸಿದ್ಧನಿಲ್ಲ, ನನ್ನ ವ್ರತ ಅಡ್ಡಿ ಬರ್ತದೆ.
0: ನನಗೆ
1: ಆದ್ರೆ ದೇಹಿ ಎಂದವಳಿಗೆ ಏನಾದ್ರೊಂದು ದಾರಿ ತೋರಬೇಕು. ಬೇಡಿ ಬಂದಂತಹ ನಿನ್ನನ್ನು ನಿರಾಸೆಗೊಳಿಸಿ ಕಳಿಸುವುದಕ್ಕೆ ಮನಸ್ಸಿಲ್ಲ.
0: ಹಾಗಾದ್ರೆ ಹೆಂಡತಿಯ ಹಾಗೆಯಾ?
1: ಅಲ್ಲ, ಹಾಗಾಗೋದಿಲ್ಲ. ನಿನಗೆ ಮದುವೆಯಾಗಬೇಕಾದ್ದು ತಾನೇ.
0: ಹೌದು.
1: ಸಮರ್ಥನಾದಂತಹ ವರನನ್ನೇ ನೀನು ಮದುವೆಯಾಗಬೇಕು ಎಂಬುದು ನನ್ನ ಉದ್ದೇಶ.
0: ನನ್ನ ಉದ್ದೇಶ ನೀವೇ ಸಮರ್ಥರು ಅಂತ ಭಾವಿಸಿದ್ದೇನೆ.
1: ನಿನ್ನ ಸೌಂದರ್ಯಕ್ಕೆ ಸರಿಸಮನಾದ, ಸರಿ ಮಿಗಿಲಾದಂತಹ ಸುಂದರ ತರುಣ ನಿನ್ನನ್ನು ಮದುವೆ ಆಗುವುದಕ್ಕೆ ಬೇಕು.
0: ಹೌದು.
1: ಇದ್ದಾನೆ.
0: ಯಾರು?
1: ಇಲ್ಲೇ ಪಕ್ಕದಲ್ಲಿ.
0: ಎಲ್ಲಿ?
1: ಅಲ್ಲಿ ಪರ್ಣಕುಟಿ ಇದೆಯಲ್ಲ, ಆ ಪರ್ಣಕುಟೀರದಲ್ಲಿ ನಮ್ಮಿಂದ ನೂರ್ಮಡಿ ಚೆಲುವ ಬೇರಾರೂ ಅಲ್ಲ, ಅವ ನನ್ನ ತಮ್ಮನೆ, ಪ್ರಾಯ ನನಗಿಂತಲೂ ಸಣ್ಣದೇ.
0: ಅವರಿಗೆ ಮದುವೆ ಇಲ್ವಾ?
1: ಅವನಿಗೆ ಮದುವೆಯಾಗಿದೆ, ಆದರೆ ನಿನಗೆ ಹೊಂದಾಣಿಕೆ ಆಗುತ್ತದೆ ಅಂತೇಳಿ ನನ್ನ ಹೆಂಡತಿ ನನ್ನ ಜೊತೆಗಿದ್ದಾಳೆ. ಅವನ ಹೆಂಡತಿ

0: ಇಲ್ಲ. ಹಾಗಾಗಿ ಈ ಕಾಲಕ್ಕೆ ನೀನು ಅಲ್ಲಿಗೆ ವಂಚನೆ ಇಲ್ಲದೆ ಹೋಗಬೇಕು. ವಂಚನೆ ಮಾಡಬಾರದು.
1: ವಂಚನೆ ಈಗ ನನ್ನಲ್ಲಿ ವಂಚನೆ ಕಂಡಿದ್ದೀರಾ ನೀವು?
0: ನಾನೀಗ ನೀನು ಮಾತಾಡಿಸಿದೆ, ನಾನು ಮಾತಾಡಿದೆ, ಅವನಿಗೆ ಸ್ವಲ್ಪ ಎದುರು ಕೋಪ ಹೆಚ್ಚು. ಆದ್ರಿಂದ ಅವನ ಮನವರಿತು ಚಂಚಲಾಕ್ಷಿಯಾದಂತಹ ನೀನು ಆದಷ್ಟು ಬೇಗ ಅಲ್ಲಿಗೆ ಹೋಗಿ ನಿನ್ನ ಮನದಾಸೆಯನ್ನು ಅವನಲ್ಲಿ ಭಿನ್ನವಿಸಿಕೊಂಡು ಅಂತೇಳಿ ಆದ್ರೆ ನಿನಗೆ ಮದುವೆ ಆಗುತ್ತದೆ.
1: ಹೌದಾ?
0: ಹೌದು. ತಡ ಮಾಡಬೇಡ.
1: ಆಯ್ತು, ಹೊರಟೆ.

0: ರಾಮಚಂದ್ರ ಹೇಳುವಾಗಲೇ ಹೇಳಿದ್ದಾನೆ ನಂದನೂರ್ ಮಡಿ ಚೆಲುವ. ಹಾಗಿದ್ರೆ ಅಲ್ಲಿ ಹೋಗುವಾಗ ನಾನು ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು. ನನ್ನ ಕೈಯನ್ನೇ ಕನ್ನಡಿಯಾಗಿಸಿಕೊಂಡು ಮುಖ ನೋಡಿದೆ, ಹಣೆಗೆ ತಿಲಕವನ್ನು ಒತ್ತಿ ಇಟ್ಟೆ, ಹಾಗೆ ಆದಷ್ಟು ಶೃಂಗಾರವನ್ನು ಮಾಡಿಕೊಂಡೆ. ಇದಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಅಂತ ಕಾಣ್ತದೆ. ಸಾಕು, ಇಲ್ಲಿಯೇ ಕಾಣ್ತಾ ಇದ್ದಾನಲ್ಲ, ಹೋಗಿ ನಮಸ್ಕರಿಸ್ತೇನೆ. ಸ್ವಾಮಿ, ಹೊಂದಿಕೊಂಡಿದ್ದೇನೆ.
1: ಯಾರು?
0: ನಾನು ನಾನು ನಾನು
1: ನಾನು ಅಂತ ಹೇಳಿದ್ರೆ?
0: ನಾನು ಅಂತ ಹೇಳಿದ್ರೆ ನಿಮ್ಮ ಅಣ್ಣನ ಬಳಿಯಿಂದ ನಾನು ಬಂದವಳು. ಅಣ್ಣನ ಬಳಿಗೆ ಹೋಗಿದ್ದೆ ಅಂದ್ರೆ ಅಣ್ಣನ ಅವರೇ ಕರೆದದ್ದು. ಅವರು ಸತಿಪತಿಯರು ಜೊತೆಯಾಗಿದ್ದಾರೆ, ನನ್ನ ತಮ್ಮ ಹೆಂಡತಿ ಇಲ್ಲದೆ ಒಂಟಿಯಾಗಿದ್ದಾನೆ. ಪಾಪ, ಬಹಳಷ್ಟು ಬಳಲಿಕೆ ಅವನಿಗೆ. ಅವ ಹತ್ತಿರ ಯಾರಾದ್ರೂ ಶುಶ್ರೂಷೆ ಮಾಡುವುದಕ್ಕೆ ಇರ್ತಿದ್ರೆ ಬಹಳ ಒಳ್ಳೇದಿತ್ತು. ನೀನು ಈ ಕಾಡಿನಲ್ಲಿ ಹೀಗೆ ಸುತ್ತಾಡುವುದಕ್ಕಿಂತ ನನ್ನ ತಮ್ಮನನ್ನು ಮದುವೆಯಾಗಿ ಅಲ್ಲಿರುವುದು ಅಂತ ಹೇಳಿದ್ರು. ಹಾಗೆ ಇಲ್ಲಿಗೆ ಓಡಿ ಬಂದಿದ್ದೇನೆ. ಸ್ವಾಮಿ, ಯಾಕೆ ಯೋಚನೆ ಮಾಡ್ತೀರಿ ಹೇಳಿ? ಚುಂಬನ, ಬಂಧನ, ತಾಡನ, ನಕಕ್ಷತವೇ ಮೊದಲಾದ ಷೋಡಶ ಕಲೆಗಳಿಂದ ಮನಸಾರೆ ಪ್ರೀತಿಸಿ ಅಖಂಡವು ಅನುಪಮವು ಅಮಿತಾನಂದವೂ ಆದ ಸೇವಾ ಭಾಗ್ಯವನ್ನು ಕರುಣಿಸಿ ಸ್ವಾಮಿ.

0: ಮಂದಗಾಮಿನಿಯಾಗಿ ನನ್ನ ಬಳಿ ಬಂದು ಕಾಮ ಸನ್ನಿಭ ಅಂತ ಹೇಳಿ ನಿನ್ನ ಆಶೆಯನ್ನು ವ್ಯಕ್ತಪಡಿಸಿದೆ. ನಿನ್ನನ್ನು ನೋಡಿದೆ ನಾನು. ಹೆಣ್ಣಿನ ಸೌಂದರ್ಯವನ್ನೂ ತಿಳಿದವರು 5 ವಿಭಾಗದಲ್ಲಿ ಗುರುತಿಸಿದ್ದಾರಂತೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ. ನಿನ್ನದ್ದಾದಂತ ವರ್ಣ ಅದು ಅತ್ಯುತ್ತಮವಾದದ್ದು. ಆಕೃತಿ ಇನ್ನು ಕೆತ್ತಲಿಕ್ಕಿಲ್ಲ, ಮೆತ್ತಲಿಕ್ಕಿಲ್ಲ. ಶ್ರುತಿ ಕೋಗಿಲೆ ತಲೆ ತಗ್ಗಿಸಿತ್ತು. ಗತಿ ಮಂದ ಮನೆ ನೀನು. ಆದ್ರೆ 5ನೆಯದ್ದಾದ ಮತೀಯ ವಿಭಾಗದಲ್ಲಿ ಸ್ವಲ್ಪ ಕೊರತೆ ಉಂಟು ನಿನಗೆ.
1: ಏನಾಗಿದೆ?
0: ಯಾಕಂದೆ ನಾನು ಈ ಮಾತನ್ನು?
1: ಯಾಕೆ?
0: ಪುಂಡರೀಕ ನೇತ್ರನಾದ ಶ್ರೀರಾಮಚಂದ್ರನನ್ನು ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಿ. ನೀನು ಎಲ್ಲಿ ಕಂಡಿದ್ದಿ ಅನ್ನುವುದು ಬೇಕಲ್ವ? ಈಗ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಿ.

0: ನಾನು ಬ್ರಹ್ಮಚರ್ಯದ ವ್ರತದಲ್ಲಿರುವವ, ಒಂದನ್ನೇ ಬಿಡೋಣ ಅಂತ ಹೇಳೋಣ ಇರ್ಲಿ, ಆದ್ರೆ ಅಣ್ಣನ ಆಜ್ಞೆ ಬೇಕು. ಅಣ್ಣನನ್ನು ಕಂಡಿದ್ದೇನೆ, ಅಣ್ಣನನ್ನು ಮಾತಾಡಿಸಿದ್ದೇನೆ, ಅಣ್ಣನಿಗೆ ಹೇಳಿದ್ದಾನೆ ಆ ರೀತಿ ಮಾಡಬೇಕು ಅಂತಾದ್ರೆ ಗುರುತ ಬೇಕು. ನೋಡ, ಗುರುತು ಉಂಟ ನಿನ್ನಲ್ಲಿ?
1: ಈಗ
0: ಇದ್ರ ಮೇಲೆ ಪರಿಶೀಲಿಸುವ.
1: ನೀವು ನನ್ನನ್ನು ಮದುವೆ ಆಗ್ಬೇಕಾದ್ರೆ ಅಣ್ಣನ ಗುರುತು ಬೇಕಾ? ನೀವು ಬ್ರಹ್ಮರ್ಯ
0: ಸುಳ್ಳು ಹೇಳ್ತಾ ಇದ್ದಿ ನೀನು. ಇಂತ ಸುದ್ದಿ ನನ್ನಲ್ಲಿ ಮಾತಾಡಬೇಡ, ನಡೆಯಲಿಂದ.
1: ಸರಿ, ಗುರುತು ತರ್ತೇನೆ.
2: ಏನು ಪುನಃ ಒಂದದ್ದು?
1: ಅಲ್ಲ, ನೀವು ಈ ರೀತಿ ನನ್ನನ್ನು ಕುಣಿಸ್ತೀರಿ ಎಂದು ಭಾವಿಸಿರ್ಲಿಲ್ಲ.
2: ನನಗೆ ಯಾರನ್ನು ಕುಣಿಸಿ ಅಭ್ಯಾಸ ಇಲ್ಲ.
1: ಮತ್ತೆಂತದ್ದು, ನೀವು ನನ್ನಲ್ಲಿ ಮೊದಲಿಗೆ ಹೇಳಿದ್ದೇನು, ನಾನು ಏಕ ಪತ್ನಿ ವ್ರತಸ್ಥ.
2: ಹೌದು,
1: ತಮ್ಮನಿಗೆ ಹೆಂಡತಿ ಇಲ್ಲ, ಹೋಗು ಮದುವೆ ಆಗು ಅಂತ ಹೇಳಿದ್ರು. ಹೋದೆ. ಹೋದ್ರೆ ಅವ್ರಂತ ಹೇಳಿದ್ರು ನನಗೆ ಬ್ರಹ್ಮಚರ್ಯ. ಹಾಗಾದ್ರೆ ಬ್ರಹ್ಮಚರ್ಯ ಅವರಿಗಾಯ್ತು, ಏಕ ಪತ್ನಿ ವ್ರತಸ್ಥ ನೀವಾದ್ರೆ
2: ಏನಾಗಬೇಕು?
1: ಈಗ ಅವರಿಗೆ ಮತ್ತೆಂತದ್ದು ಬೇಡ.
2: ಮತ್ತೆ
1: ನನ್ನನ್ನು ನೀನು ಕಂಡದ್ದೆಲ್ಲಿ? ಅವ ಹೇಳಿದ್ದ ಹೇಗೆ, ನನಗೆ ಗುರುತಿದ್ರೆ ಮದುವೆ ಆಗ್ತೇನೆ ಅಂತ ಗುರುತ ಕೊಡಿ. ಗುರುತು
2: ನಾನು ಆಗಲೇ ಹೇಳಿದ್ದಲ್ವೋ, ವಂಚನೆ ಇಲ್ಲದೆ ಹೋಗಬೇಕು ಅಂತೇಳಿ. ಆದ್ರಿಂದಲೇ ನೀನು ಹೆದರಬೇಕಾದಿಲ್ಲ.
1: ಬರೆದು ಕೊಡಿ.
2: ಬರೆದು ಕೊಡ್ತೇನೆ, ಆದ್ರೆ ನಿನ್ನ ಕೈಯಲ್ಲ.
1: ಬೇಡ, ಹಣೆಯಲ್ಲಿ ಬರೀ.
2: ಹಣೆಯಲ್ಲಿಯೂ ಬರೀಲಿಕ್ಕೆ ಆಗುದಿಲ್ಲ, ಅದು ಬ್ರಹ್ಮ ಬರೆಯುವುದು ಹಣೆಯಲ್ಲಿ.
1: ಅಲ್ಲ, ಬ್ರಹ್ಮ ಬರೆದದ್ದು ಓದ್ಲಿಕ್ಕೆ ಆಗುದಿಲ್ಲ. ನೀವು ಬರೆದದ್ದು ಓದು ಹಾರಿ.
2: ಬ್ರಹ್ಮ ಬರೆದದ್ದು ಅಳದು ಹೋಗ್ತದಲ್ಲ. ಹಾಗಲ್ಲ, ನೀನು ಬಾಗಿ ನಿಲ್ಲು, ಬಾಣದ ಮೊನೆಯಿಂದ ನಿನ್ನ ಬೆನ್ನಿನಲ್ಲಿ ಬರೆಯುತ್ತೇನೆ.
1: ಸರಿ, ನನಗೆ ಹೇಗಾದ್ರೂ ಅದು
2: ಒಳ್ಳೆಯದು. ಹೋಗಿ ಬಾ.
1: ಇನ್ನು ಮದುವೆ ಆಯ್ತು ನಮ್ಗೆ.
0: ಏನು?
1: ನಾನು ಗುರುತು ತಂದ್ರೆ ನೀವು ಮದುವೆ ಆಗ್ತೇನೆ ಅಂತ
0: ಹೇಳಿ. ಏನು ಗುರುತು?
1: ಗುರುತು ಇವಳಿ ಬರೆದು ಕಳಿಸಿದ್ದ.
0: ಎಲ್ಲಿದ್ದ
1: ಇವಳಿ? ಇಲ್ಲಿ ಬೆನ್ನಲ್ಲಿ.
0: ಬೆನ್ನು ನೋಡ, ಬಾಗು ಬಾಗು. ಆ ಅಣ್ಣ ಅಜ್ಜ.

0: ಅಣ್ಣನ ಆಜ್ಞೆ ನನಗೆ ಶಿರೋಧಾರೆ. ಇದು ರಕ್ಕಸರ ಮಾಯೆ, ಇದು ಸಂಪೂರ್ಣವಾಗಿ ಪ್ರಪಂಚಕ್ಕೆ ತಿಳಿಯಬೇಕು. ಆದ ಕಾರಣ ಕೈಯಲ್ವ ಕಟಾರಿಯಿಂದ ಅಣ್ಣನ ಆಜ್ಞೆ ಅಂತ ಇವಳ ಕಿವಿ ಮುಗಳನ್ನು ಕತ್ತರಿಸ್ತೇವೆ.
1: ನನ್ನ ಕರ್ಣ ಹಾಗೂ ಮೂಗನ್ನು ಕತ್ತರಿಸುವುದಕ್ಕೆ ಮುಂದಾದೆಯ, ನಿನಗೆ ತಕ್ಕ ಸರಿಯಾದ ಸಾಧ್ಯ ಮಾಡಿಯೇ ಮಾಡ್ತೇನೆ ಅಣ್ಣ.

ಜನಸ್ಥಾನದಲ್ಲಿ ದಶಕಂಠನ ನಿರ್ದೇಶನಂತೆ ಶೂರ್ಪನಖೆಯನ್ನು ರಕ್ಷಿಸುವಲ್ಲಿನದಾದಂತಹ ಕರ್ತವ್ಯ ಇತ್ತು. ಈವಾಗಲೇ ಬಂದು ದೂರಿದಳಲ್ಲ, ಅವಳಿಗಾದಂತಹ ಅವಮಾನವನ್ನು ಕಂಡಾಗ ಶಿವ ಶಿವ ಶಿವ ಶಿವ ಶಿವ ಶಿವ ಇಂತಹ ಘಟನೆ ಘಟಿಸಿ ಹೋಯಿತಲ್ಲ, ಹಾಗಾದ್ರೆ ಅವಳ ಬೆಂಗಾವಲಿಗೆ ನಾವಿದ್ದು ಏನು ಪ್ರಯೋಜನ? ಈಗ ಯೋಚನೆ ಮಾಡಬೇಕಾದದ್ದು ಬೇರೆ ಯಾವುದು ಅಲ್ಲ, ವಿಚಾರ ಮಾಡಬೇಕಾಗಿದೆ. ನೇರವಾಗಿ ರಾಮನ ಬಳಿಗೆ ಹೇಳಿಬಿಡ್ತೇನೆ. ಯಾರು

0: ಏನು
1: ಅವಸಾನ ಎನ್ನುವುದನ್ನ ಪಾದ ಸಮೀಪದಲ್ಲಿ ಬಂದಿದೆಯೋ ಹೇ?
0: ಯಾರಿಗೆ? ನನಗಾದ ಏನಾಗ?
1: ನಿನಗೆ. ನಿನ್ನ ಪಾಲಿನ ಯಮನಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ನಮ್ಮ ಒಡಬಳ ನಾಡಿಗಳೆಲ್ಲ ಬಂದವರು ಬಹಳಷ್ಟು ಮಂದಿಗಳಿದ್ರು. ದೂಷಣ, ತ್ರಿಶೂರನ, ಮತ್ತ್ಯಾವರೋ, ಇನ್ನೊಬ್ಬರೋ, ಅವರನ್ನೆಲ್ಲರನ್ನೂ ನಾಶ ಮಾಡುತ್ತಾ ಏಕಾಏಕಿಯಾಗಿ

ಯೋಗ್ಯವಿಲ್ಗಾರನೆನ್ನುವ ಹಾಗೆ ಕಾಣಿಸಿಕೊಂಡೇ ಅಲ್ಲ, ದೂರ್ತನೆ ತಂಗಿಯಾದಂತಹ ಶೂರ್ಪನಕಿ ಹೆಣ್ಣೆಂದು ತಿಳಿದುಕೊಳ್ಳದೆ ಅವಳನ್ನು ಅವಮಾನಿಸಿದೆಯಲ್ಲ. ಕೇಳುವುದಕ್ಕಾಗಿ ಬಂದವ ಯಾವನು ಅಂತ ಕೇಳಿದ್ರೆ ಸಿದಿಯಾದೇನು ಖಾಸುರ, ನಾನು ಬಾಣವನ್ನು ಪ್ರಯೋಗ ಮಾಡಿದ್ದೇನೆ ನೋಡು, ಶಕ್ತಿ ಸಾಮರ್ಥ್ಯ ಇದ್ರೆ ನೋಡೋಣ ತುಂಡರಿಸು.

0: ಎಲ್ಲವೋ ಖರಾಸುರನೇ.
1: ಏನ
0: ನಿನ್ನವರಾದಂತಹ ದೂಷಣ ತ್ರಿಶಿರರ ಗತಿ ಏನಾಯಿತು ಎಂಬುದನ್ನು ಅವಲೋಕಿಸಿ ನೀನು ಮಾತಾಡಿದೆ, ನಿನ್ನ ಜೀವ ಉಳಿದಿತ್ತು. ಅಣ್ಣಂದಿರಾದಂತಹ ನೀವು ಆ ತಂಗಿಯನ್ನು ಬೇಕಾಬಿಟ್ಟಿ ಕಾಡಲ್ಲಿ ಅಲೆಯುವುದಕ್ಕೆ ಬಿಟ್ಟದ್ದೇ ತಪ್ಪಾಯಿತು. ಪುರುಷಾತಿಕ್ರಮಣವನ್ನು ನಡೆದಂತಹ ಆ ರಕ್ಕಸಿಗೆ ತಕ್ಕದಾದಂತಹ ಶಾಸ್ತಿಯನ್ನು ನಾನು ಮಾಡಿದ್ದೇನೆ. ಶಸ್ತ್ರಗಳು ಅಸ್ತ್ರಗಳು ಬಿಲ್ಲೋ ಬಾಣವೋ ಖಡ್ಗವೋ ಮೊದಲಾದಂತಹ ಆಯುಧಗಳು ನಿಮ್ಮಲ್ಲೇ ಇರುವುದು ಎಂಬುದೇನೂ ಇಲ್ಲ. ಕ್ಷತ್ರಿಯ ಕುಮಾರರಾದಂತಹ ನಾವು ಧರ್ಮೋದ್ಧಾರಕ್ಕಾಗಿ ಈ ಕಾಡಲ್ಲಿ ನೆಲೆಯಾದವರು. ಆದ್ದರಿಂದ ನೀನು ಪ್ರಯೋಗಿಸಿದಂತಹ ಆಯುಧಗಳನ್ನು ಶಸ್ತ್ರಗಳನ್ನು ಮದ್ಯಪದದಲ್ಲಿ ತುಂಡರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಇನ್ನೂ ಶರವಿದೆ ಬತ್ತಳಿಕೆಯಲ್ಲಿ.
1: ನನ್ನ ಕೈ ಬರಿದಾಗುತ್ತಿಲ್ಲ.

0: ಅಸುರನೇ.
1: ಮರುಜನಾದವ ಯಾವ ರೀತಿಯಲ್ಲಿ ಬಾಣವನ್ನು ಪ್ರಯೋಗ ಮಾಡಬಹುದು ಅದಕ್ಕಿಂತಲೂ ಹೆಚ್ಚು ಯೋಗ್ಯ ಬಿಲ್ಗಾರ ನೀನು ಎನ್ನುವುದನ್ನು ನಾನು ಬಿಟ್ಟಂತಹ ಅಸ್ತ್ರ ಶಸ್ತ್ರವನ್ನು ಖಂಡಿಸುವ ದ್ವಾರ ನಿನ್ನದಂತಹ ವ್ಯಕ್ತಿತ್ವವನ್ನು ಪ್ರಪಂಚ ಮುಖಕ್ಕೆ ತೋರ್ಪಡಿಸಿದೀಯಾ. ಆದರೆ ಏನು ಹಿಂದೆ ಹೋಗ್ತೇನೆ ಅಂತ ಗ್ರಹಿಸಿದ್ಯಾ, ಅಲ್ಲ ಬೆದರುತ್ತೇನೆ ಅಂತ ಭಾವಿಸಿದ್ಯಾ? ನಮ್ಮಲ್ಲಿ ಅಸ್ತ್ರಶಸ್ತ್ರಗಳು ಇಲ್ಲದಿದ್ರೆ ಏನಾಯಿತಂತೆ? ನಿನ್ನ ಬೇರು ಸಹಿತ ನಿರ್ನಾಮ ಮಾಡುವಂತಹ ಕಾಲ ಬೇರೊಂದು ಉಂಟು ಅಂತ ಯೋಚನೆ ಮಾಡಬೇಡ. ಕಳೆದವರು ಎಷ್ಟು ಮಂದಿ ಅಂತ ಲೆಕ್ಕ ಹಾಕಬೇಡ. ಉಳಿದವ ನಾನೊಬ್ಬನಿದ್ದರೂ ಸಾಕಾಗದೆ ನಿನ್ನ ಹಸುವನ್ನು ಹೀರುವಾಗ ಯಾರು ತಡೀತಾರೆ ನೋಡ್ತೇನೆ.
0: 16,000 ರಕ್ಕಸರನ್ನು ಜೊತೆಗೂಡಿ ಬಂದವನು ನೀನು. ತಮ್ಮಂದಿರನ್ನು ಕಳೆಕೊಂಡೆ, ನಿನ್ನ ಹಿಂಬಾಲಕರೆಲ್ಲ ಯಮಟ್ಟಣವನ್ನು ಸೇರಿದ್ದಾರೆ. ನೀನು ಉಳಿಯ ಕೊಡಲು ಅದಕ್ಕಾಗಿ ಬತ್ತಲಿಕೆಯಿಂದ ಮೂಲ ಶರವನ್ನು ತೆಗೆದು ಪ್ರಯೋಗಿಸ್ತೇನೆ.

0: ಜಾನಕಿ.
1: ಸ್ವಾಮಿ.
0: ನೋಡಿದೀಯ?
2: ಯಾರಿಲ್ಲ,
0: ಎಲ್ಲಾ ರಕ್ಕಸರನ್ನು ಕೊಂದು ಮುಗಿಸಿದ್ದೇನೆ. ದುಷ್ಟರ ಹನನವಾಗಿದೆ.
2: ಹೌದು,
0: ಶೂರ್ಪನಕ್ಕೆ ಬಂದದ್ದು ಒಳ್ಳೆಯದೇ ಆಯಿತು.
2: ದುರುಳಾರ ಮಾಡಿದ್ರಲ್ಲ,
0: ಋಷಿಗಳಿಗೆ ಯಾಗಯಾದಿಗಳಿಗೆ ಬಂದಂತಹ ಕಂಟಕ ದೂರವಾಯಿತು. ಇನ್ನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಈ ಗೋದಾವರಿ ತೀರದಲ್ಲಿ ಪರ್ಣಕುಟಿಯಲ್ಲಿ ಉಳಿದಂತಹ ವನವಾಸವನ್ನು ಸುಖದಿಂದ ಕಳೆಯ.
2: ಆಗಲಿ ಸ್ವಾಮಿ, ಆಗಲಿ.
3: ಮಂಗಳ ಜಯ ಜಯ ರಾಮ.

ಇದುವರೆಗೆ ಪಂಚವಟಿ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಬಂಟ್ವಾಳ ತಾಲೂಕು ಮಾದಕಟ್ಟೆ ಯಕ್ಷಶ್ರೀ ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ದಂಬೆ ಈಶ್ವರ ಶಾಸ್ತ್ರಿ, ಚೆಂಡೆ ಪೆರುವಾಯಿ ನಾರಾಯಣ ಭಟ್, ಶ್ರೀ ಎಂ ಸತ್ಯನಾರಾಯಣ ಭಟ್. ಪಾತ್ರ ಪರಿಚಯ ಶ್ರೀರಾಮ, ಗುಂಡ್ಯಾಟ್ಕ ಈಶ್ವರ ಭಟ್, ಲಕ್ಷ್ಮಣ, ಪುಷ್ಪರಾಜ ಕುಕ್ಕಾಜೆ, ಸೀತೆ, ವಿಠಲ ಮೊಗಸಾಲೆ, ರಿಷಿ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ, ಶೂರ್ಪನಖಿ ಗುಂಡಿಮಜಲು ಗೋಪಾಲ ಭಟ್, ಮಾಯಾ ಶೂರ್ಪನಖಿ, ಉದ್ಯಾವರ ಜಯಕುಮಾರ್, ಖರಾಸುರ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ.

ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ನಾವು ಈ ದಿನ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಚುಂಚಶೃಂಗ ಅಂಧರ ಕಲಾ ಸಂಘದ ಸದಸ್ಯರು ನಡೆಸಿಕೊಡುವಂತಹ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳೋಣ. ಈ ಕಾರ್ಯಕ್ರಮದ ಆರಂಭ ಹೆಚ್ ಸಿ ಮಂಜುನಾಥ್ ಅವರು ಹಾಡಿರುವಂತಹ ಈ ವಚನದೊಂದಿಗೆ.

ಮುಂದಿನದಾಗಿ ಒಂದು ಏಕಪಾತ್ರ ಅಭಿನಯವನ್ನು ಕೇಳೋಣ. ಏಕಪಾತ್ರ ಅಭಿನಯ ಮಾಡಲಿದ್ದಾರೆ ಪ್ರಸಾದ್ ಎಸ್ಆರ್ ಅವರು. ಸಂದರ್ಭ: ಮಹಾಭಾರತ ಯುದ್ಧದಲ್ಲಿ ಕೌರವರು ಮತ್ತು ಪಾಂಡವರು ನೇನು ಕೊನೆಯ 18ನೆಯ ದಿನದಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಕೌರವರು ಸೋತು ಎಲ್ಲರೂ ಕೂಡ ನಾಶವನ್ನು ಹೊಂದಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನ ಮಾತ್ರ ಒಬ್ಬನೇ ಉಳ್ಕೊಂಡಿರ್ತಾನೆ. ಅವನು ಪಾಂಡವರಿಗೆ ಎದುರಿ ವೈಶಂಪಾಯನ ಸರೋವರದಲ್ಲಿ ಅವತ್ಕೊಂಡು ಕುಳಿತಿರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಭೀಮ ಆ ಸುದ್ದಿಯನ್ನು ತಿಳಿದ ಕ್ಷಣದಲ್ಲಿ ಆ ಸರೋವರದ ಬಳಿ ಹೋಗಿ ಅವನನ್ನು ಬೈದು ಬಂಗಿಸುವ ಒಂದು ಸಂದರ್ಭವನ್ನು ನಾನು ಅಭಿನಯಿಸುತ್ತಿದ್ದೇನೆ. ಈ ಬಂಡ ನನ್ನ ಧ್ವನಿಯನ್ನು ಕೇಳದೆ ಈ ನೀರಿನಿಂದ ಹೊರಬರುವುದಿಲ್ಲ. ಇವನಿಗೆ ನಾನೇ ಸರಿ. ಎಲೆಲವೋ ಭರತ ಕುಲ ಕಳಂಕ, ನಿನ್ನನ್ನೇ ನಂಬಿದ್ದ ಗುರು ಹಿರಿಯರನ್ನು ಅಕ್ಷೋಹಿಣಿ ಸೈನ್ಯವನ್ನು ಬಲಿಗೊಟ್ಟು ನೀನು ಮಾತ್ರ ಏಡಿಯಾಗಿ ಅವಿತು ಕುಳಿತಿರುವೆಯಾ? ನೀಚ ಅಧಮ, ಬಾರೋ ಬಾ, ಎಲ್ಲಿ ಅವಿತು ಕುಳಿತಿರುವೆ? ಒಂಟಿ ಬಟ್ಟೆಯಲ್ಲಿದ್ದ ದ್ರೌಪದಿಯನ್ನು ದರ ದರನೆ ಎಳೆತಂದು ತುಂಬಿದ ಸಭೆಯಲ್ಲಿ ಮಾನಭಂಗ ಮಾಡಲು ಪ್ರಯತ್ನಿಸಿದೆಯಲ್ಲ, ಆ ನಿನ್ನ ಗರ್ವ ಈಗ ಎಲ್ಲಿ ಹೋಯಿತು? ಅತಿರಥರು ಮಹಾರಥರು ಸೇರಿ ಬಾಲಕ ಅಭಿಮನ್ಯುವನ್ನು ಕೊಂದ ಆ ನಿನ್ನ ಧೈರ್ಯ ಈಗ ಏನಾಯಿತು? ತಂದಿಗೆಂದು ಬಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದೆ ನೀನೊಬ್ಬ ರಾಜಾದಿರಾಜನೆನಿಸಿದರೂ ಒಬ್ಬ ಅಲ್ಪನಂತೆ ವರ್ತಿಸಿದೆಯಲ್ಲ. ಬಾರೋ ದುರ್ಯೋಧನ, ಬಾ, ಯುದ್ಧಭೂಮಿ ಸಿದ್ಧವಾಗಿದೆ. ಅನೀತಿ ಅಧರ್ಮ ಅನ್ಯಾಯಗಳಿಂದ ಮೆರೆದ ಆ ನಿನ್ನ ದೌರ್ಜನ್ಯ ಈಗ ಏನಾಯಿತು? ಬಾರೋ ಬಾ, ಯುದ್ಧ ಭೂಮಿ ಸಿದ್ಧವಾಗಿದೆ. ಮುಂದಿನದಾಗಿ NS ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ಭಾವಗೀತೆಯನ್ನು ಕೇಳೋಣ. ಭಾವಗೀತೆಯನ್ನು ಹಾಡುತ್ತಿದ್ದಾರೆ ಲೀಲಾ ಅವರು.

0: ಇದುವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಚುಂಚ ಶೃಂಗ ಅಂಧರ ಕಲಾತಂಡ ಶೃಂಗೇರಿ ಚಿಕ್ಕಮಗಳೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಮಜಾರ್ ಅಲಿ ಖಾನ್, ಎಚ್ ಸಿ ಮಂಜುನಾಥ್, ಲೀಲಾ ಮತ್ತು ಜ್ಯೋತಿಯವರು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಕೀಬೋರ್ಡ್ ಸಹಕಾರವನ್ನು ನೀಡಿದವರು ಎಸ್ ಸಿ ಜಯಣ್ಣ ಅವರು. ತಬಲಾ ಸಹಕಾರ ಕೆ ಎನ್ ಮೋಹನ್ ಕುಮಾರ್ ಅವರು. ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ನಮಸ್ಕಾರಗಳು.
1: ಇಂದಿನ ಕಾರ್ಯಕ್ರಮದಲ್ಲಿ ಭಾಷಣ ಹಾಗೂ ಶಾಸ್ತ್ರೀಯ ಸಂಗೀತ ಕೇಳುವಿರಿ. ಮೊದಲಿಗೆ ಭಾಷಣ. ಶಾಸ್ತ್ರೀಯ ಸಂಗೀತದತ್ತ ಯುವಜನರ ಆಸಕ್ತಿ ಕುಂದುತ್ತಿದೆಯೇ? ಈ ಕುರಿತು ಮಾತನಾಡುತ್ತಾರೆ ಉಮಾದೇವಿ ಐಕೆ.
2: ಲಲಿತ ಕಲೆಗಳು ಒಂದು ನಾಡಿನ ಪರಂಪರೆಗೆ ಮತ್ತು ಆ ನಾಡಿನ ಸಂಸ್ಕೃತಿಗೆ ಸುಂದರವಾದ ಆಕರವನ್ನು ಒಡಮಾಡುವ ವಿಶಿಷ್ಟ ಕಲಾ ಪ್ರಕಾರಗಳಾಗಿವೆ. ಅದರಲ್ಲೂ ಸಂಗೀತ ದೇಶದ ಸಾಂಸ್ಕೃತಿಕ ನೆಲೆಗೆ ಮಾತ್ರವಲ್ಲ, ಸಂಗೀತಗಾರರ ಭಾವ ಪ್ರೇರಣೆ ಮೂಲಕ ಸಾಮಾಜಿಕ ಸಂಸ್ಕಾರ ನೀಡುವ ಜೀವವಾಹಿನಿಯ ಸಂಜೀವಿನಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವಜನರು ಶಾಸ್ತ್ರೀಯ ಸಂಗೀತದತ್ತ ಹಿಂದಿಗಿಂತ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಪುರಂದರದಾಸರು ಹೇಳುವಂತೆ ಇದು ನಾಡಿನ ಸುಭಿಕ್ಷೆಯ ಕಾಲವಾಗಿದೆ ಎನ್ನಲಾಗುತ್ತದೆ. ಇಂದಿನ ಸಾಮಾಜಿಕತೆಯಲ್ಲಿ ಸಂಗೀತದ ಒಲವು ಹೆಚ್ಚಾಗುತ್ತಿದೆ. ಪೋಷಕರು ತಮ್ಮ ಮಕ್ಕಳು ಹಾಡಲಿ, ಹಾಡುಗಾರರಾಗಲಿ ಎನ್ನುವ ಅದಮ್ಯ ಆಕಾಂಕ್ಷೆಯವರಾಗಿದ್ದಾರೆ. ಶ್ರೀಮಂತರಿಗಾಗಿ ಮಾತ್ರ ಲಭ್ಯ ಇದ್ದ ಸಂಗೀತವನ್ನು ಜನಸಾಮಾನ್ಯರತ್ತ ಕೊಂಡೊಯ್ಯುವ ಮಹದಾಸೆ ಹೊಂದಿದ್ದ ವಿಷ್ಣು ದಿಗಂಬರ್ ಪಲಸ್ಕರ್ ಅವರ ಜೀವನ ಶ್ರಮ ಈ ದಿನಗಳಲ್ಲಿ ಫಲಪ್ರದವಾಗುತ್ತಿದೆ. ಹಾಡುವಿಕೆಯ ಪ್ರಶಂಸೆ, ಉತ್ತಮ ಕಂಠ, ಲಯಗಾರಿಕೆ, ಶ್ರುತಿಬದ್ಧ ಧ್ವನಿ, ಸ್ವಲ್ಪ ಮಟ್ಟಿನ ಹಾಡಿನ ಆಸಕ್ತಿ, ಇವುಗಳಲ್ಲಿ ಯಾವುದೇ ಒಂದು ಅಂಶ ಯುವ ಶಾಸ್ತ್ರೀಯ ಸಂಗೀತಗಾರರನ್ನಾಗಿಸಲು ಪ್ರೇರೇಪಿಸಿದೆ. ಒಮ್ಮೆ ಕಲಿತು ನಿಲ್ಲಿಸಿದ ಸಂಗೀತಗಾರರ ಪರಸ್ಪರ ಪರಿಚಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದಾಗ ಹಾಡುಗಾರರ ಆಕಸ್ಮಿಕ ಭೇಟಿ ನಿಲ್ಲಿಸಿದ ಗಾಯನಕ್ಕೆ ಆಲ್ಪದ ನಂಟು ಹಚ್ಚಬಹುದು. ಸಂಗೀತ ತರಗತಿಯಲ್ಲಿ ಗುರುಗಳಿಂದ ಪ್ರಶಂಸೆ, ಮುಕ್ತ ಮನಸ್ಸಿನ ಹೇಳಿಕೆಗಳೂ ಕೂಡ ಸಂಗೀತಾರ್ಥಿ ತನ್ನನ್ನು ಶಾಸ್ತ್ರೀಯ ಕಲಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಸಂಗೀತ ಅಭ್ಯಾಸ ಮಾಡುತ್ತಿರುವ ಹಾಡುಗಾರರಿಗೆ ಈ ಕುರಿತು ಸ್ಪರ್ಧೆಗಳಲ್ಲಿ ಗುರುತಿಸುವಿಕೆ ಹೆಚ್ಚು ಒತ್ತು ಕೊಡುವುದು, ಅದೇ ಸಮಯದಲ್ಲಿ ಕಲಾರ್ಥಿಗಳಿಗೆ ಶಾಸ್ತ್ರೀಯ ಸಂಗೀತದ ಕಲಿಕೆಯ ಪ್ರಯೋಜನ ತಿಳಿಸುವ ಮೂಲಕ ಶಾಸ್ತ್ರೀಯ ಸಂಗೀತ ಅಭ್ಯಾಸಕ್ಕೆ ಉತ್ತೇಜನ ನೀಡಬಹುದು. ಆಲಿಸಿದ ಸಂಗೀತಗಾರರ ಪ್ರಭಾವ ಅಥವಾ ಅವರೇ ಇಲ್ಲದಿದ್ದರೆ ಸಂಗೀತದ ಗುರುಗಳು ಮಾದರಿಯಾಗಿ ಸಂಗೀತಾರ್ಥಿ ತನ್ನನ್ನು ಶಾಸ್ತ್ರೀಯ ಕಲಿಕೆಗೆ ಅರ್ಪಿಸಿಕೊಳ್ಳುವುದು, ಹಿರಿಯ ಸಂಗೀತಗಾರರ ಪ್ರಶಂಸೆ, ತನ್ನ ಹಾಡುಗಾರಿಕೆಯನ್ನು ಗಮನಿಸಿ ನೀಡುವ ಅಮೂಲ್ಯ ಸಲಹೆಗಳು ಯುವ ಸಂಗೀತಗಾರರ ಮನಸ್ಸನ್ನು ಇನ್ನೂ ಶಾಸ್ತ್ರೀಯ ಕಲಿಕೆಯತ್ತ ಕೊಂಡೊಯ್ಯುತ್ತದೆ. ಸಂಗೀತ ಈ ದಿನಗಳಲ್ಲಿ ಕಲೆ ಮಾತ್ರವಾಗಿರದೆ ಔದ್ಯೋಗಿಕ ಕ್ಷೇತ್ರವಾಗಿದೆ. ಸಂಗೀತ ಶಿಕ್ಷಕರ ನೇಮಕ, ಸಂಗೀತ ವಿಶ್ವವಿದ್ಯಾಲಯ, ಸಂಗೀತ ಪ್ರಾಧ್ಯಾಪಕರು, ಸಂಗೀತ ಮತ್ತು ಸಂಗೀತಗಾರರ ಸಂಶೋಧನಾ ಕಾರ್ಯ, ಸ್ನಾತಕೋತ್ತರ ಶಿಕ್ಷಣ, ಫೆಲೋಶಿಪ್, ಪಿಎಚ್ಡಿ ಪದವಿ, ಹೀಗೆ ಹತ್ತು ಹಲವು ಮಾರ್ಗಗಳ ಮೂಲಕ ಚಲನಚಿತ್ರ ಗೀತೆಗಳಿಗೂ ಯುವಜನತೆ ಸಂಗೀತ ನಿರ್ದೇಶನದಲ್ಲಿ ತೊಡಗಿರುವುದು ಸಂಗೀತದ ವಿಕಾಸವನ್ನು ಬಿಂಬಿಸುತ್ತದೆ. ಉದಯೋನ್ಮುಖ ಸಂಗೀತಗಾರರ ಸಂಗೀತ ಕಾರ್ಯಕ್ರಮಗಳಿಂದ ಆಗಮಿಸಿದ ಸಂಗೀತಾರ್ಥಿಗಳು, ಪಾಲಕರು ಉತ್ತೇಜನ ಪಡೆಯಬಹುದು. ಶ್ರೋತೃಗಳು ಹಾಡಿಕೆಯಿಂದ ಶಾಸ್ತ್ರೀಯ ಕಲಿಕೆಯತ್ತ ವಾಲಬಹುದು. ಪಾಲಕರು ತಮ್ಮ ಮಕ್ಕಳು ಈ ನಿಟ್ಟಿನಲ್ಲಿ ಈಗಿನಿಂದ ಅಭ್ಯಾಸ ನಿರತರಾದರೆ ಕೆಲ ವರ್ಷಗಳ ನಂತರ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಬಹುದು ಎನ್ನುವ ಆಕಾಂಕ್ಷೆ ಕೂಡ ಯುವಜನತೆಯನ್ನು ಶಾಸ್ತ್ರೀಯ ಸಂಗೀತದತ್ತ ಸೆಳೆಯುತ್ತಿವೆ. ಶಾಸ್ತ್ರೀಯ ಸಂಗೀತ ಎಲ್ಲರನ್ನು ಬಹುಬೇಗ ಆಕರ್ಷಿತಗೊಳಿಸುವುದಿಲ್ಲ. ಇದಕ್ಕಾಗಿ ಗೀತಗಾಯನ, ಗಾಯನ ತರಬೇತಿ ಶಿಬಿರಗಳನ್ನು ಏರ್ಪಡಿಸಿ ಹಾಡುವ ಪ್ರತಿ ಗೀತೆಗಳಿಗೂ ಶಾಸ್ತ್ರೀಯ ತಾಲೀಮು ನೀಡುವ ಅಗತ್ಯ ಇರುತ್ತದೆ ಮತ್ತು ಶಾಸ್ತ್ರೀಯ ಕಲಿಕೆಯಿಂದ ಹಾಡುವಲ್ಲಿ ಸಣ್ಣ ಕೆಲಸಗಳ ಮೂಲಕ ಗೀತೆಯನ್ನು ಇನ್ನೂ ಸುಂದರವಾಗಿ ಅಭಿವ್ಯಕ್ತಪಡಿಸಬಹುದು ಎನ್ನುವುದನ್ನು ಪ್ರಾತ್ಯಕ್ಷಿಕೆ ಮೂಲಕ ಶಿಬಿರಾರ್ಥಿಗಳಿಗೆ ಮನನ ಮಾಡುವುದು, ಅನೇಕ ಹಾಡುಗಾರರ ಸಾಮರ್ಥ್ಯ ಅಭಿವ್ಯಕ್ತಿ ಗುರುತಿಸಿ ನೀವು ಸಂಗೀತ ಕಲಿಯಬೇಕು, ನಿಮಗೆ ಒಳ್ಳೆ ಭವಿಷ್ಯ ಇದೆ ಎನ್ನುವ ಭರವಸೆಯ ಮಾತು.

ಅಥವಾ ಇವರಿಗೆ ಶಾಸ್ತ್ರೀಯ ಸಂಗೀತ ಕಲಿಕೆಗೆ ಅವಕಾಶ ಮಾಡಿ ಮುಂದೆ ಭವಿಷ್ಯ ಇದೆ ಎನ್ನುವ ಶಿಬಿರ ನಿರ್ದೇಶಕರ ಒಂದೇ ಒಂದು ಪ್ರೋತ್ಸಾಹದ ನುಡಿ ಆ ಸಂಗೀತಾರ್ಥಿಯ ಜೀವನದಂಗಳದಲ್ಲಿ ಸಂಗೀತ ನಲಿದಾಡಲು ಸಾಧ್ಯವಾಗುತ್ತದೆ. ಈ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಹೊಸ ಗಾಯಕರ ಪಾದಾರ್ಪಣೆಯಾಗುತ್ತದೆ. ಇದರಿಂದ ಯುವ ಸಂಗೀತಗಾರರನ್ನು ಹುಟ್ಟುಹಾಕುವ ಮಹತ್ತರ ಪ್ರಯತ್ನವೂ ಕೈಗೂಡುತ್ತದೆ. ಪ್ರಸಿದ್ಧ ಸಂಗೀತಗಾರರ ಗಾಯನ ಕಾರ್ಯಕ್ರಮದಲ್ಲಿ ಮೊದಲು ಸ್ಥಳೀಯ ಯುವ ಸಂಗೀತಗಾರರಿಗೆ ಸಮಯಾವಕಾಶ ನೀಡಿ ಹಿರಿಯ ಕಲಾವಿದರು ಆಲಿಸಿ ಇವರ ಸಂಗೀತ ಶ್ರಮಕ್ಕೆ ತಕ್ಕ ಸಲಹೆ ನೀಡುವುದರ ಮೂಲಕ ಯುವ ಕಲಾವಿದರಿಗೆ ಉತ್ಸಾಹ ತುಂಬುವುದು, ಇದೇ ಸಂದರ್ಭದಲ್ಲಿ ಹಿರಿಯ ಕಲಾವಿದರು ತಮ್ಮ ಶಿಷ್ಯ ಬಳಗಕ್ಕೆ ಅವಕಾಶ ನೀಡಿ ಅವರ ಕಲಾ ಪ್ರೌಢಿಮೆಯನ್ನು ಬೆಳಕಿಗೆ ತರುವುದರ ಮೂಲಕ ಗುರುಗಳ ಸಮ್ಮುಖದಲ್ಲಿ ರಾಗ ಪ್ರಸ್ತುತಿ ಅದು ವೇದಿಕೆಯಲ್ಲಿ ನೀಡಿದ ತೃಪ್ತಿ ಸಂತೋಷಗಳು ಮೇಳೈಸಿ ಆತ್ಮವಿಶ್ವಾಸದಿಂದ ಅಭ್ಯಾಸದತ್ತ ಇನ್ನೂ ಹೆಚ್ಚು ಅನುವು ಮಾಡಿಕೊಡುವುದು ಈ ಸಂದರ್ಭದಲ್ಲಿ ಒಂದು ಹಂತ ತಲುಪಿರುವ ಯುವ ಶ್ರೋತೃಗಳು ಹಿರಿಯರ ಅಂದವಾದ ಆಡುಗಾರಿಕೆಯ ಶೈಲಿ ತಕ್ಷಣ ಕೇಳುಗರನ್ನು ಹಿಡಿದಿಡುವ ಬಗೆ ಪಕ್ಕವಾದ್ಯದವರೊಟ್ಟಿಗೆ ಸಮಚಿತ್ತರಾಗಿ ಕಾರ್ಯಕ್ರಮ ಮುನ್ನಡೆಸುವ ಕ್ಷಮತೆ ಮತ್ತು ಹಾಡುವಿಕೆಯಲ್ಲಿ ಬದ್ಧತೆ ಕಟ್ಟಿಕೊಡುವ ಶಿಸ್ತು ಈ ರೀತಿ ಕೊಡು ಕೊಳ್ಳುವಿಕೆ ಮೂಲಕ ಸಂಗೀತದ ಒಳಹರಿವುಗಳನ್ನು ಬಳವಳಿಯಾಗಿ ಪಡೆಯಲು ಯುವ ಸಂಗೀತಗಾರರಿಗೆ ಸನ್ನಿವೇಶ ಒದಗಿಸಿದಂತಾಗುವುದು. ಯುವ ಸಂಗೀತೋತ್ಸವಗಳು, ಅಂತರ್ ವಿಶ್ವವಿದ್ಯಾಲಯ ಸಂಗೀತ ಸ್ಪರ್ಧೆ, ಯುವಜನೋತ್ಸವ, ಯುವಜನ ಮೇಳ, ಯುವಜನ ಮತ್ತು ಸೇವಾ ಸಂಸ್ಥೆ ಕಾರ್ಯಕ್ರಮ, ಹೀಗೆ ಅನೇಕ ಹಂತಗಳಲ್ಲಿ ಆ ಸ್ಥಾನದವರೆಗೆ ಸ್ಥಾನ ಉಳಿಸಿಕೊಳ್ಳಲು ಅಸ್ತ್ರವಾದ ಶಾಸ್ತ್ರೀಯ ಸಂಗೀತದ ಬುನಾದಿಗೆ ಯುವ ಸಂಗೀತಾರ್ಥಿ ಸ್ವತಃ ಕೃತರಾಗಿರುತ್ತಾರೆ. ಹತ್ತಾರು ಪ್ರಯತ್ನಗಳು ಸಂಗೀತ ಕಲಿಯುವತ್ತ ಮತ್ತು ಯುವ ಕಲಿಕಾರ್ಥಿಗಳ ಸುತ್ತ ಸಾಗುತ್ತದೆ. ಮಾಧ್ಯಮಗಳು ಸಹ ಇದೇ ದಾರಿಯಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡುತ್ತವೆ. ರೇಡಿಯೋ, ದೂರದರ್ಶನ ಮತ್ತು ಪತ್ರಿಕೆಗಳು ತಮ್ಮದೇ ವೈಶಿಷ್ಟ್ಯತೆಯಲ್ಲಿ ಯುವ ಪೀಳಿಗೆಗೆ ಸಂಗೀತದ ಸ್ವರಗಳೊಂದಿಗೆ ಲಯದ ಹೆಜ್ಜೆ ಹಾಕುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಆಕಾಶವಾಣಿ ಕೇಂದ್ರ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಇನ್ನೂ ತನ್ನ ಸ್ವಂತಿಕೆ ಉಳಿಸಿ ಬೆಳೆಸಿಕೊಳ್ಳುತ್ತಿರುವ ಮಾಧ್ಯಮವಾಗಿದೆ. ದಿನದ ಹೆಚ್ಚು ಸಮಯವನ್ನು ಶಾಸ್ತ್ರೀಯ ಸಂಗೀತ ಬೆರೆಸುವ ಕಾರ್ಯನಿರ್ವಹಣೆಗಾಗಿ ಮೀಸಲಿಡುತ್ತದೆ. ಸಂಗೀತಗಾರರ ಗಾಯನ ವೈಖರಿ, ಗಾಯಕರ ಪರಿಚಯ, ಹಾಡುವ ಶೈಲಿಯ ವಿಶಿಷ್ಟತೆ, ಪ್ರಸ್ತುತಪಡಿಸುವ ರಾಗವನ್ನು ಪರಿಚಯಿಸಿ ಕೇಳುಗರಲ್ಲಿ ಆ ಆಲಿಸುವಿಕೆ ಕುರಿತು ಒಂದು ನಿರೂಪಣಾ ಪದ್ಧತಿ ಹೊಸತಲ್ಲ. ಆದರೆ ಶ್ರೋತೃಗಳು ನಿರಂತರ ಈ ಪ್ರಕ್ರಿಯೆಯನ್ನು ತಮ್ಮ ಆದ್ಯ ಕೋರಿಕೆಯಲ್ಲಿ ಸ್ವೀಕರಿಸುತ್ತಾರೆ. ಹಾಡುವಿಕೆಯಲ್ಲೂ ಸಂಗೀತಗಾರರ ಪರಂಪರೆ ವಿಶೇಷತೆಗಳನ್ನು ಅರಸಿ ಆನಂದಿಸುತ್ತಾರೆ. ಈ ಸ್ತರದಲ್ಲಿ ಸಂಗೀತಗಾರರ ಮೂಲಕ ಶಾಸ್ತ್ರೀಯ ಸಂಗೀತವನ್ನು ಔನ್ನತ್ಯತೆಗೆ ಎತ್ತಿ ಹಿಡಿಯುವ ಕಾರ್ಯ ಎಲ್ಲ ದೂರದರ್ಶನ ವಾಹಿನಿಗಳ ಕೆಲಸವೂ ಆಗಿದೆ. ಚಂದನ, ರಾಷ್ಟ್ರೀಯ ವಾಹಿನಿ ಸೇರಿದಂತೆ ಬೆಳಗಿನ ಪ್ರಭಾತದಿಂದ ರಾತ್ರಿವರೆಗೆ ಮಕ್ಕಳಿಗೆ, ಶಿಕ್ಷಣಕ್ಕೆ, ರೈತರಿಗೆ, ವನಿತೆಯರಿಗೆ, ಆರೋಗ್ಯ, ಕೃಷಿ, ಚಿಂತನ, ಜಾಹೀರಾತು, ರಸಪ್ರಶ್ನೆ, ಹೀಗೆ ಹಲವು ಯೋಜನೆಗಳಿಗೆ ಮೀಸಲಿರಿಸಿದರೂ ಯುವವಾಣಿ ಶಾಸ್ತ್ರೀಯ ಸಂಗೀತ, ವಾದ್ಯ ಸಂಗೀತ, ಸುಗ ಸಂಗೀತ, ಭಾವಗೀತೆ, ಜಾನಪದ, ಗಿಗಿಪದ, ಸುಗ್ಗಿಪದ, ಹಂತಿಪದ, ಯಕ್ಷಗಾನ, ಕಂಸಾಳೆ, ಮರಾಠಿ ಗೀತೆ, ಹೀಗೆ ಸಂಗೀತದ ಎಲ್ಲ ಮುಖಗಳಿಗೆ ಒತ್ತು ನೀಡಿ ಸಂಗೀತ ಸ್ಪರ್ಧೆ, ಸಮ್ಮೇಳನದಂತಹ ಪ್ರಾಯೋಜಿತ ಕಾರ್ಯಕ್ರಮಗಳ ಮೂಲಕ ಯುವ ಶ್ರೋತೃ ಸಂಖ್ಯಾ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ. ಪ್ರಾದೇಶಿಕ ವಾಹಿನಿಗಳು ಸಂಗೀತಾರ್ಥಿಗಳಿಗೆ ಮನ ತಟ್ಟುವ ಕಾರ್ಯಕ್ರಮಗಳನ್ನು ನಡೆಸುತ್ತಲೇ ಇವೆ. ತಮ್ಮ ಮೂಲಕ ಯುವ ಸಂಗೀತ ಪ್ರತಿಭೆಗಳಿಗೆ ಉದಯೋನ್ಮುಖರಲ್ಲಿ ಸಂಗೀತ ಮೊಳಕೆಯೊಡೆಯುವಲ್ಲಿ ವೇದಿಕೆ ಕಲ್ಪಿಸಿ ಯುವ ಸಂಗೀತಗಾರರು ಜನ್ಮ ತಳೆಯಲು ತಮ್ಮದೇ ಶ್ರಮ ಮತ್ತು ದುಡಿಮೆ ಸಲ್ಲಿಸುವುದರೊಂದಿಗೆ ಸಂಗೀತ ಕಾರ್ಯದಲ್ಲಿ ಕೈಜೋಡಿಸಿವೆ. ಹಾಡುವಿಕೆಯ ಪ್ರತಿ ಕಂಠದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಹುಟ್ಟುಹಾಕುವ ಬೀಜ ಮಂತ್ರವನ್ನು ಲೇಪಿಸಿ ಎತ್ತಿ ಹಿಡಿದಿವೆ. ಇಲ್ಲಿ ಅನೇಕ ಯುವ ಶಾಸ್ತ್ರೀಯ ಸಂಗೀತಗಾರರು ತಮ್ಮ ಶಾಸ್ತ್ರೀಯ ಸಂಗೀತದ ನೈಜ ಸೆಲೆಯನ್ನು ಹುಟ್ಟುತ್ತಿರುವ ಸಂಗೀತಗಾರರಿಗೆ ಧಾರೆ ಎರೆಯುತ್ತಿದ್ದಾರೆ. ಶಾಸ್ತ್ರೀಯ ಸಂಗೀತದ ಮಹತ್ವವನ್ನು, ಅದರ ಅಭ್ಯಾಸದಿಂದ ಗಾಯನದಲ್ಲಿನ ಪ್ರಶಸ್ತತೆಯನ್ನು ತೋರಿಸಿ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರ ನೀಡಿದ್ದಾರೆ. ಈ ಪ್ರಯತ್ನ 10-15 ವರ್ಷಗಳ ಹಿಂದೆ ಇರಲಿಲ್ಲ. ಈಚಿನ ದಿನಗಳಲ್ಲಿ ಈ ಪ್ರಯತ್ನ ಯಶಸ್ವಿಯಾಗಿರುವುದಲ್ಲದೆ ಶಾಸ್ತ್ರೀಯ ಸಂಗೀತದ ಕಲಿಕಾ ಆದ್ಯತೆ ಹೆಚ್ಚಾಗುತ್ತಿದೆ ಎಂಬುದನ್ನು ಕಾಣುತ್ತಿದ್ದೇವೆ. ಕಲಿಕಾ ಆದ್ಯತೆ ಮತ್ತು ಕಲಿಕಾ ಆಸಕ್ತಿ ಒಂದಕ್ಕೊಂದು ಜೊತೆಗೂಡಿ ಸಾಗುವ ದಾರಿಯಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಗತಿ ಕಾಣುತ್ತಿದ್ದರೂ ಕೂಡ ಸಂಗೀತ ಮತ್ತು ಸಂಗೀತಗಾರರಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಸಂಗೀತಗಾರರಿಗೆ ಮನೆ ಬಾಡಿಗೆ ಕೊಡಲು ಹಿಂಜರಿಯುವ ಜನಸಮೂಹ ನಮ್ಮ ಮಧ್ಯದಲ್ಲಿದೆ.
ಮಾನ್ಯರ ನಡುವೆ ಸಂಗೀತ ಒಂದು ಪಾರಂಪರಿಕ ಸಂಸ್ಕೃತಿಯ ಸಂಸ್ಕಾರ, ಶಿಸ್ತು, ವೈಭವದ ಕಲೆ, ಯೋಗ, ಭಕ್ತಿ, ಮಾನಸಿಕ ಪ್ರಾಪ್ತಿ, ಮನೋಧರ್ಮ ಹೀಗೆಲ್ಲ ವಿಶೇಷಣಗಳನ್ನು ತಿಳಿಸಿ ಹೇಳುವ ಅನೇಕ ಸವಾಲುಗಳು ಎದುರಾಗುತ್ತವೆ. ಕೆಲವರಿಗೆ ಸಂಗೀತ ವೃತ್ತಿಯಾದರೆ ಬಹುತೇಕ

ಅನೇಕರಿಗೆ ಹವ್ಯಾಸವಾಗಿದೆ. ಸಂಗೀತ ಕ್ಷೇತ್ರದಲ್ಲಿರುವ ಯುವ ಜನರಿಗೆ ಜೀವನಕ್ಕೆ ಏನು ಮಾಡಿಕೊಂಡಿದ್ದೀರಾ ಎಂದು ಪ್ರಶ್ನಿಸುವ ಸಮಾಜಮುಖಿಗಳು ಔದ್ಯೋಗಿಕ ಕ್ಷೇತ್ರಗಳೆಡೆ ಓಲೈಸಿ ಯುವ ಸಮೂಹವನ್ನು ದ್ವಿಮುಖಿಗಳನ್ನಾಗಿಸುತ್ತಾರೆ. ಅನೇಕ ರಂಗಗಳಲ್ಲಿ ಅತಿನಿರತರು ಅತ್ಯುತ್ತಮ ಸಂಗೀತ ಹವ್ಯಾಸಿಗಳಿದ್ದಾರೆ. ಇವರ ಹೊರತಾಗಿಯೂ ಹವ್ಯಾಸ ಉಳಿಸಿಕೊಳ್ಳಲಾಗದೆ ಎಷ್ಟೋ ಯುವ ಜನತೆ ಸಂಗೀತ ಕ್ಷೇತ್ರದಿಂದ ವಿಮುಖರಾಗಿರುವ ಪ್ರಸಂಗಗಳೂ ಇವೆ. ದೃಢ ಮನಸ್ಕರು ಸಂಗೀತ ಅಭಿಮಾನಿಗಳು, ಸಂಗೀತ ಪಾಲಕರು ತನ್ಮೂಲಕ ಸಂಗೀತ ಬೆಳೆಯಲಿ ಉಳಿಯಲಿ ಎನ್ನುವ ನಿಟ್ಟಿನಲ್ಲಿ ಅದೇ ಕ್ಷೇತ್ರದಲ್ಲಿ ತಮ್ಮಿಗೆ ಮಕ್ಕಳನ್ನು ಸುತ್ತಲಿನವರನ್ನು ಪ್ರೇರೇಪಿಸುತ್ತಾ ಹಿಂದೆಯೇ ನಿಂತಿರುತ್ತಾರೆ. ಶೈಕ್ಷಣಿಕ ವಲಯಗಳಲ್ಲಿ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬಾಲ್ಯದಲ್ಲಿ ಸಂಗೀತ ಗುರುಗಳನ್ನು ಆಕರಿಸಿ ಹಾಡುವಾಗ ಶ್ರುತಿ ಲಯಗಳ ಮೇಳಗಳ ಮೀರಿದ ಈ ಕಲಿಕೆ ತಡವಾಗಿ ಸಂಗೀತ ಕಲಿಕೆಗೆ ಆರಂಭಿಸುವಂತವರು ಗಣಿತದ ಲೆಕ್ಕಾಚಾರದಲ್ಲಿ ಸ್ವರಗಳನ್ನು ತಾಳದೊಂದಿಗೆ ಕೈಗೂಡಿಸುವ ಪ್ರಯತ್ನದಲ್ಲಿ ಎಡತಾಕುತ್ತಾರೆ. ಅಷ್ಟರಲ್ಲಾಗಲೇ ಇಂಟರ್ನೆಟ್, ಚಾಟಿಂಗ್, ಫೇಸ್ಬುಕ್, ವೈಫೈ, ವಾಟ್ಸ್ಆಪ್, ಇಮೇಲ್ ಹತ್ತಾರು ತಾಂತ್ರಿಕ ಚಟುವಟಿಕೆಯ ಕಾರಣ ಗಂಟೆಗಳವರೆಗೆ ರಾಗಗಳ ಪುನರಾಭ್ಯಾಸ ಸಾಧ್ಯವಾಗದೆ ಅಧ್ಯಯನಶೀಲತೆ ಕೊರತೆ ಎದುರಾಗಿ ಕಲಿಕಾಶ್ರಮದ ಮಂದಗತಿಯಿಂದ ಕಂಠಶ್ರುತಿಯಲ್ಲಿ ಬೇಸುರ್ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಶಿಕ್ಷಣದಂತೆ ನಿರಂತರ ಸಂಗೀತಾಭ್ಯಾಸ ದೊರಕುವ ನಿಟ್ಟಿನಲ್ಲಿ ಚಿಂತಿಸಬೇಕಿದೆ. ಹಿಂದೆ ಗುರುಕುಲ ಪದ್ಧತಿ ಇತ್ತು. ಇದರಿಂದ ಆಲಿಸುವಿಕೆ, ಅನುಸಿಕೆ, ಪ್ರಯೋಗಶೀಲತೆ ಮತ್ತು ಗುರುಮುಖೇನ ಅಭ್ಯಾಸದ ಪರಿಣಾಮ ಇಂದು ರಾಗಜ್ಞಾನ, ಶಾಸ್ತ್ರಜ್ಞಾನ ಹೊಂದಿದ ವಿವಿಧ ಘರಾನೆಗಳ ಸಂಗೀತಜ್ಞರು ಸಂಗೀತ ಕ್ಷೇತ್ರ ದಿಗ್ಗಜರುಗಳಾಗಿದ್ದಾರೆ. ಈ ವ್ಯವಸ್ಥೆ ಈಗ ಬಹುತೇಕ ಕಡಿಮೆಯಾಗಿದೆ. ಸಂಗೀತ ಗುರುಗಳು ಮನೆಗೆ ಬಂದು ಸಂಗೀತ ಪಾಠ ಮಾಡುವ ಪದ್ಧತಿ ಅನಿವಾರ್ಯದಿಂದ ಅಗತ್ಯದೆಡೆಗೆ ಸಾಗಿದೆ. ಇದಕ್ಕೂ ಮುಂದೆ ಹೋಗಿ ಆನ್ಲೈನ್ ಸಂಗೀತ ಶಿಕ್ಷಣ ಪ್ರಚಲಿತದಲ್ಲಿದೆ. ಇದಕ್ಕೆ ಪೂರಕವಾಗಿ ಧ್ವನಿ ಸಂಗ್ರಹ, ರೆಕಾರ್ಡಿಂಗ್ ಎಂಬ ಮಂತ್ರ ಕಲಿಕೆಯನ್ನು ಮುಂದೂಡುತ್ತಲೇ ಹೋಗುತ್ತದೆ. ಈ ರೆಕಾರ್ಡಿಂಗ್ ಸೌಲಭ್ಯ ಇಲ್ಲದಾಗ ಹಾಡುಗಾರಿಕೆಯನ್ನು ಗಮನವಿಟ್ಟು ಆಲಿಸಿ ಅಭ್ಯಾಸ ಮಾಡಿ ಹಾಡಿ ತೋರಿಸಿ ಏನಾದರೂ ಗುರುಗಳ ಪ್ರತಿಕ್ರಿಯೆಗಾಗಿ ಹೃದಯ ಅಂಬಲಿವ ನಿರೀಕ್ಷೆ ಇಂದು ವಿರಳವಾಗುತ್ತಿದೆ. ಇಂದಿನ ಯುವ ಸಂಗೀತಾರ್ಥಿಗಳು ಬಹುತೇಕ ರೀತಿಯಲ್ಲಿ ಫಾಸ್ಟ್ ಇರುತ್ತಾರೆ. ಹೀಗಿರುವಾಗ ಒತ್ತಡಗಳು ಸರ್ವೇ ಸಾಮಾನ್ಯ. ಒಬ್ಬ ಸಂಗೀತಾರ್ಥಿ ವಿವಿಧ ಸಂಗೀತ ಪ್ರಕಾರಗಳನ್ನು ವಿವಿಧ ಗುರುಗಳ ಮುಖೇನ ಅಭ್ಯಾಸ ಮಾಡುತ್ತಾರೆ. ಸಮಯದ ಹೊಂದಾಣಿಕೆ, ಗುರುತರ ಕಲಿಕೆಯ ಮಧ್ಯೆ ಸಂಗೀತಾರ್ಥಿಗೆ ಒಂದೇ ಸಮಯದಲ್ಲಿ ಹಲವು ಕಲಿಕೆ ಸಾಧ್ಯ ಮಾಡಿಕೊಳ್ಳುವಲ್ಲಿ ಆಧುನಿಕ ಸೌಲಭ್ಯ ಮತ್ತು ಅವುಗಳ ಪೂರೈಕೆಯೂ ಹೆಚ್ಚುತ್ತಿದೆ. ಈ ಮಧ್ಯೆ ಸಂಗೀತ ಕಲಿಕೆಗೆ ತೊಡಗಿದ ಕೆಲ ಕಾಲದಲ್ಲೇ ಒಳ್ಳೆಯ ಸಂಗೀತಗಾರರಾಗಬೇಕು ಎನ್ನುವ ಪೋಷಕರ ಒತ್ತಾಸೆ ಸಂಗೀತದ ಗುರುಗಳಿಗೆ ಕಲಿಕಾ ನಿಟ್ಟಿನಲ್ಲಿ ಸಂಗೀತವನ್ನು ಮಕ್ಕಳತ್ತ ಕೊಂಡೊಯ್ಯುವಲ್ಲಿ ಕಷ್ಟವಾಗುತ್ತದೆ. ಸಂಗೀತ ಗುರುಗಳ ಮೇಲಿನ ಸಮಾನ ಸಂಗೀತಾರ್ಥಿಯ ಶಾಸ್ತ್ರೀಯ ಕಲಿಕೆಯಲ್ಲಿ ಉನ್ನತಿ ಪಡೆಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಯನ್ನು ಹೆಚ್ಚು ಹೆಚ್ಚು ಶಾಸ್ತ್ರೀಯ ಅಧ್ಯಯನದತ್ತ ಕೊಂಡೊಯ್ಯುತ್ತದೆ. ಶಾಸ್ತ್ರೀಯ ಸಂಗೀತ ಕಲಿಕೆಯಲ್ಲಿನ ಸೌಲಭ್ಯಗಳನ್ನು ಯೋಜನೆಗಳ ರೂಪದಲ್ಲಿ ಒದಗಿಸುವ ಕಾರ್ಯವನ್ನು ನಾವೆಲ್ಲರೂ ಇಂದು ಮಾಡಬೇಕು. ಎಲ್ಲ ಸಂಗೀತಾರ್ಥಿಯ ಕಲಿಕಾ ಹಂತದಲ್ಲಿ ಅರ್ಹರಿಗೆ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಇವು ಸರ್ಕಾರದ ಯೋಜನೆಗಳಾದರೆ ಯುವ ಸಂಗೀತಾರ್ಥಿಗಳಿಂದ, ಪೋಷಕರಿಂದ, ಸಾಮಾಜಿಕ ನೆಲೆಗಟ್ಟಿನಿಂದ ಮತ್ತು ಮುಖ್ಯ ದ್ವಾರಗಳಿಂದ ಸಂಗೀತ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕು. ಶಿಕ್ಷಣ ಎಂದರೆ ಜೀವನೋಪಾಯಕ್ಕಾಗಿ ಅನೇಕ ಹುದ್ದೆಗಳಿಗೆ ತರಬೇತಿ ನೀಡುವಂತಹದ್ದು ಎಂಬುದು ಒಂದೆಡೆಯಾದರೆ ಇನ್ನೊಂದೆಡೆ ಸಂಗೀತ ಮನೋಕಲ್ಪಿತ ಭಾವನೆಗಳಿಗೆ ಒತ್ತು ಕೊಡುವ ಸಾಧನ ಕ್ರಿಯೆ ಎನ್ನುವ ಮನೋಭೂಮಿಕೆ ಇನ್ನೂ ನೆಲೆಯೂರಿದೆ. ಈ ದಿಸೆಯಲ್ಲಿ ಸಂಗೀತ ಶಿಕ್ಷಣವಾಗುವಲ್ಲಿ ಯೋಜನೆ ರೂಪಿಸಬೇಕು. ಸಂಗೀತಾಧ್ಯಯನಕ್ಕೆ ಒತ್ತು ನೀಡುವ ಮಹತ್ತರ ಪ್ರಯತ್ನ ಹೆಚ್ಚು ಪ್ರಮಾಣದಲ್ಲಿ ನಡೆಯಬೇಕು. ಕಲಾ ಶಿಕ್ಷಣದಡಿ ಲಲಿತ ಕಲೆಗಳ ಆಸಕ್ತ ಯುವ ಕಲಿಕಾರ್ಥಿಗಳಿಗಾಗಿ ಸರ್ಕಾರದ ಸ್ವಾಮ್ಯದ ಎಲ್ಲ ಹುದ್ದೆಗಳಲ್ಲಿ ಮೀಸಲಾತಿ ಕಲ್ಪಿಸಬೇಕು. ಈ ಮೂಲಕ ಸಂಗೀತ ವಿಸ್ತಾರವಾಗಬೇಕು. ಸಂಗೀತ ಕಾರ್ಯಕ್ರಮಕ್ಕಾಗಿ ಮುಡಿಪಾಗಿರಿಸಿದ ಮಹನೀಯರ ಜೀವನ ಸಂಘರ್ಷ ಸಾಧನೆಗಳು ಪಠ್ಯರೂಪದಲ್ಲಿ ಎಲ್ಲ ಯುವ ಸಂಗೀತಾರ್ಥಿಗಳಿಗೆ ಸಿಗುವಂತೆ ಪ್ರಕಟಿಸಬೇಕು. ಸಂಗೀತ ಸಾಧಕರು ತಮ್ಮ ಹೆಜ್ಜೆ ಗುರುತುಗಳಲ್ಲಿ ಗಗನದಷ್ಟು ವಿಶಾಲವಾದ ಸಂಗೀತ ವೇದಿಕೆಯನ್ನು ರಚಿಸಿದ್ದಾರೆ. ಈ ಸಾಧನೆ ಯುವ ಸಂಗೀತಾರ್ಥಿಗಳಿಗೆ ಪ್ರೇರಣೆ ನೀಡಲು ವಿಶ್ವವಿದ್ಯಾಲಯಗಳು ಸಂಗೀತಾಧ್ಯಯನವನ್ನು ಅಕಾಡೆಮಿಕ್ ಪಠ್ಯವಾಗಿಸಬೇಕು. ಎಲ್ಲೆಡೆ ಎಲ್ಲ ವಿಷಯಗಳ ಬೋಧಕರು ದೊರಕುತ್ತಾರೆ. ಸಂಗೀತ ಕಲಿಕೆಗೆ ಸೂಕ್ತ ಗುರುಗಳು ದೊರಕುವುದು ಈ ದಿನಗಳಲ್ಲೂ
ದುಸ್ತರವಾಗಿದೆ. ಈ ನಿಟ್ಟಿನಲ್ಲಿ ಸಂಗೀತ ವಿದ್ಯಾಲಯಗಳ ಮತ್ತು ಸಂಗೀತ ಸಂಸ್ಥೆಗಳ ಗುರುಗಳನ್ನು ಗುರುತಿಸಿ ಅಗತ್ಯವಿರುವ ವಾದ್ಯ ವ್ಯವಸ್ಥೆ ಮತ್ತು ಅವರ ಸಂಗೀತ ಸೇವೆಗೆ ಸಮನಾಗಿ ಗೌರವ ವೇತನ ನೀಡಿ ಪುರಸ್ಕರಿಸುವುದು ಪ್ರೇರೇಪಿಸುವುದು ಸಂಗೀತ ಅಕಾಡೆಮಿಯ ಕರ್ತವ್ಯವಾಗಿದೆ. ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಕ್ಕೂ ಸುಂದರ ರೂಪ ಕೊಟ್ಟು ಕೇಳುಗರನ್ನು ತನ್ಮಯಿಸಿ

ಅವರು ಉಮಾದೇವಿ ಐಕೆ. ಇನ್ನು ಮುಂದೆ ಅಭಿರಾಮ್ ಕೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತ ಕೃತಿ ದೇವಿ ಜಗದೀಶ್ವರಿ ಭೈರವಿರಾಗ ರೂಪಕ ತಾಳ.

0: ಇದುವರೆಗೆ ಕೆ ಅಭಿರಾಮ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದ್ರಿ.
1: ಈಗ ಚಿತ್ರಗೀತೆಗಳನ್ನ ಕೇಳೋಣಂತೆ. ಭಜರಂಗಿ ಚಿತ್ರದ ಈ ಗೀತೆಯನ್ನ ಕೇಳಿ. ಗಾಯಕರು ಅನುರಾಧ ಭಟ್, ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

0: ಕೇಳಿದ್ರೆ ಈ ಗೀತೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಮಸ್ಕಾರ.
1: ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವೃತ್ತಿ ಮಾರ್ಗದರ್ಶನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದು, ಈ ಕುರಿತು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಚೇತನ್ ರಾಮ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎದ್ರೆ ಮಂಜುನಾಥ್.
1: ಕೆಳಗರೆ, ಬಹಳಷ್ಟು ಸರ್ತಿ ವೃತ್ತಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋಕ್ಕಿಂತ ಮುಂಚೆ ಅನೇಕ ರೀತಿಯ ಸಂದರ್ಶನಗಳನ್ನು ಎದುರಿಸಬೇಕಾಗತ್ತೆ. ಕೆಲವೇ ಗ್ರೂಪ್ ಡಿಸ್ಕಷನ್ಸ್ ಇರ್ತವೆ. ಅನೇಕ ಬಾರಿ ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪ್ರೆಸೆಂಟೇಷನ್ಸ್ ಮಾಡಬೇಕಾಗಿರುತ್ತೆ. ಅನೇಕ ಉದ್ಯಮಿಗಳ ಎದುರಿಗೆ ನಿಂತು ತಮ್ಮ ಪ್ರಾಜೆಕ್ಟ್ ಯಾವುದು, ತಮ್ಮ ಕಾನ್ಸೆಪ್ಟ್ ಏನು, ತಾವು ವೆಂಚರ್ ಕ್ಯಾಪಿಟಲ್ ಅನ್ನು ಬಯಸ್ತೀವಿ ಅನ್ನೋದಾದ್ರೆ ಅವರ ಆ ಬ್ರೈನ್ ಚೈಲ್ಡ್ ಹೇಗಿದೆ, ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡಬೇಕು, ಈ ಎಲ್ಲ ವಿಚಾರಗಳು ತೀರಾ ಅಗತ್ಯ ಮತ್ತು ಅನಿವಾರ್ಯ. ಅಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಆತ್ಮವಿಶ್ವಾಸ ಕೈ ಕೊಡ್ತು ಅಂದ್ರೆ ಖಂಡಿತ ಅವರ ಯೋಜನೆಗಳು ಸಕ್ಸಸ್ ಆಗಲ್ಲ, ಅವರು ಅಂದ್ಕೊಂಡಿರುವ ಅಚೀವ್ಮೆಂಟ್ ಅಥವಾ ಸಹನೆ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಈ ವೃತ್ತಿ ಕ್ಷೇತ್ರದ ಎಂಟ್ರೆನ್ಸ್ ಏನ್ ಕರಿತೀವಿ, ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳು, ಆನಂತರ ಅಕಸ್ಮಾತ್ ಸಂದರ್ಶನಗಳಿದ್ರೆ ಅಲ್ಲಿಯೂ ಕೂಡ ಆತ್ಮವಿಶ್ವಾಸದ ಕೊರತೆಯಿಂದ ಬಹಳಷ್ಟು ಜನ ಯಶಸ್ವಿ ಆಗ್ತಾ ಇಲ್ಲ. ಈ ಆತ್ಮವಿಶ್ವಾಸ ಅನ್ನೋದು ಏನು, ಹೇಗೆ ಬರುತ್ತೆ, ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿರುವ ಆತ್ಮವಿಶ್ವಾಸ ಕುರಿತು ಇವತ್ತು ಅಂತಾರಾಷ್ಟ್ರೀಯ ತರಬೇತುದಾರರು ಹಾಗೂ ಶ್ರೀರಂಗಪಟ್ಟಣದಲ್ಲಿರುವ ಪರಿವರ್ತನಾ ಸಂಸ್ಥೆಯ ಡೀನ್ ಆಗಿರುವ ಆರ್ ಎ ಚೇತನ್ ರಾಮ್ ಅವರನ್ನ ಈ ಕುರಿತು ಮಾತಾಡಲಿಕ್ಕೆ ಕೇಳಿಕೊಂಡಿದ್ದೇವೆ. ಆರ್ ಎ ಚೇತನ್ ರಾಮ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಚೇತನ್ ರಾಮ್ ಅವರೇ, ತಾವು ಅಂತಾರಾಷ್ಟ್ರೀಯ ತರಬೇತುದಾರರು, ಕಳೆದ 40 ವರ್ಷಗಳಿಂದ ಅನೇಕ ಕಡೆಗಳಲ್ಲಿ ಆತ್ಮವಿಶ್ವಾಸ ತುಂಬಿಸುವ ಕೆಲಸವನ್ನು ಮಾಡಿದ್ದಿ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾವು ಓಡಾಡಿ SSLCಯ ವಿದ್ಯಾರ್ಥಿಗಳಿಗೆ ಇಷ್ಟು ಆತ್ಮವಿಶ್ವಾಸ ತುಂಬಿದಿರಿ ಅಂದ್ರೆ ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸೋಣ ಬನ್ನಿ ಅನ್ನೋ ಹೆಸರಲ್ಲಿ ಅವರಿಗೆ ಆತ್ಮವಿಶ್ವಾಸ ತುಂಬಿ ಆಯಾಯ ಜಿಲ್ಲೆಗಳ ರಿಸಲ್ಟ್ಗಳು ತುಂಬಾನೇ ಮೇಲಿನ ಸ್ತರಕ್ಕೆ ಹೋಗ್ಲಿಕ್ಕೆ ಕಾರಣ ಆಯ್ತು. ಈ ಆತ್ಮವಿಶ್ವಾಸ ಇದ್ರೆ ಜಗತ್ತನ್ನೇ ಗೆಲ್ಲಬಹುದು ಅಂತಾರೆ. ಏನಿದು, ಹೇಗೆ ನಾವು ತುಂಬಿಸಬೇಕು? ಒಳಗಡೆ ಇರುತ್ತೆ ನಿಜ, ಆದರೂ ಅದನ್ನ ಕನ್ನಡಿ ರೀತಿ ತೋರಿಸ್ಲೇಬೇಕಲ್ವೇ?
2: ಹೌದೌದು. ಇದೇನಾಗುತ್ತೆ ಅಂದ್ರೆ, ಎಲ್ಲ ಮನುಷ್ಯರು ಮನುಷ್ಯರೇ, ಎಲ್ಲರಿಗೂ ಆತ್ಮ ಇದೆ. ಆತ್ಮವಿಶ್ವಾಸ ಅಂತಂದ್ರೆ ನನ್ನ ಮೇಲೆ ನನಗೊಂದು ವಿಶ್ವಾಸ, ಇದು ವಿ ಶ್ವಾಸ, ಶ್ವಾಸೋ ಉಚ್ಛ್ವಾಸ ನಿಶ್ವಾಸಗಳೆಲ್ಲರಿಗೂ ಇರುತ್ತೆ. ವಿ ಶ್ವಾಸ, ವಿಶೇಷವಾದ ವಿಚಿತ್ರವಾದ ಶ್ವಾಸ ಅಂದ್ರೆ, ಕೆಲವರು ಚೆನ್ನಾಗಿ ಉಸಿರಾಡ್ತಾರೆ. ಚೆನ್ನಾಗಿ ಉಸಿರಾಡೋದು ಅಂತಂದ್ರೆ ಏನೇ ಬಂದ್ರು ಆಗುತ್ತೆ, ಯಾಕಾಗಲ್ಲ, ಅವ್ರಿಗಾಗತ್ತೆ ನಂಗಾಗಲ್ವಾ, ಅಲ್ಲಾಗತ್ತೆ ಇಲ್ಲಾಗಲ್ವಾ. ಈಗ 100ಕ್ಕೆ 100 ತೆಗೆಯೋ ವಿದ್ಯಾರ್ಥಿ ಮೇಲಿನ ಗ್ರಹದಿಂದ ಇಳಿದು ಬಂದಿದ್ದಾನೆ, ಒಲಿಂಪಿಕ್ ಮೆಡಲ್ ತಗೊಳ್ಳೋನು ಅವನೇನು ಬೇರೆ ಸ್ಟಾರ್ ಇಂದ ಗ್ರಹದಿಂದ ಬಂದಿದ್ದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗುತ್ತೆ ಅಂತ. ನಾನೊಂದು 18 ಪುಸ್ತಕ ಬರೆದಿದ್ದೀನಿ ವ್ಯಕ್ತಿತ್ವ ವಿಕಸನದಲ್ಲಿ. ಅದ್ರ ಮೊದಲ ಪುಸ್ತಕವೇ ಸಾಧ್ಯವೆಂದರೆ ಸಾಧ್ಯ ಅಂತ. ಅದರಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ, ಆಗಲ್ಲ ಬಿಡೋ ಅಂದ್ಬಿಟ್ಬಿಡ್ತೀವಿ. ಸಾಧ್ಯವೆಂದರೆ ಸಾಧ್ಯ, ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಕಟ್ಟಿದ್ರೆ ಪಾಸು ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಅಸಾಧ್ಯವಾದ್ದರಿಂದ, ಸಾಧ್ಯವೆಂದರೆ ಸಾಧ್ಯವೂ ಇರುವುದರಿಂದ ಬನ್ನಿ ಎಲ್ಲವನ್ನೂ ಸಾಧ್ಯವೆಂದೇ ತಿಳಿಯೋಣ. ನಥಿಂಗ್ ಈಸ್ ಇಂಪಾಸಿಬಲ್. ಇಂಪಾಸಿಬಲ್ ಅನ್ನೋ ಪದನೂ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಐ ಆಮ್ ಪಾಸಿಬಲ್. ಸೊ ಎನಿಥಿಂಗ್ ಇಸ್ ಪಾಸಿಬಲ್. 625 ಅಂಕ ತಗೋತಾನೆ ಒಬ್ಬ SSLC ಅಂತಂದ್ರೆ ಅವನ ಎಂಥ ಮನುಷ್ಯ ಇರಬೇಕು, ಅವನ ಎಷ್ಟು ಸಾಧ್ಯತೆಯ ಪರಿಮಿತಿಗಳನ್ನು ದಾಟುವ ಆರಂಭಿಕ ಆಲೋಚನೆಯನ್ನು ಅವನು ಪಡೆದಿರಬೇಕು. 1962 ಜಾನ್ ಎಫ್ ಕೆನಡಿ ಒಂದು ಯೂನಿವರ್ಸಿಟಿಗೆ ಹೋಗಿ ಮಕ್ಕಳಿಗೆ ಮಾತಾಡ್ತಾ, ಒಬ್ಬ ರಾಜಕಾರಣಿ, ಒಬ್ಬ ಅಧ್ಯಕ್ಷ, ಅವನಿಗೂ ಸ್ಪೇಸ್ಗೂ ಸಂಬಂಧ ಏನು, ಒಂದು ವಾಕ್ಯ ಹೇಳ್ಬಿಡ್ತಾನೆ ಕೆನಡಿ, ಮುಂದಿನ 10 ವರ್ಷದಲ್ಲಿ ಅಮೆರಿಕ ಚಂದ್ರನ ಮೇಲೆ ಪದಾರ್ಪಣೆ ಮಾಡ್ತೀವಿ ಅಂತ. ಹೊರಗಡೆ ಬಂದ್ರೆ ಬಾಹ್ಯಾಕಾಶ ವಿಜ್ಞಾನಿಗಳು ಅವನು ಸುತ್ತಾಕೊಂಡ್ಬಿಡ್ತಾರೆ, ಅಲ್ಲಪ್ಪ ನಾವು ಚಂದಮಾಮನ್ನ ಇಲ್ಲಿಂದ ನೋಡಿ ಚಪ್ಪಾಳೆ ತಟ್ತಾ ಇದೀವಿ, ನಮ್ಗೆ ಗೊತ್ತಿಲ್ಲ ಹೋಗ್ಬೋದು ಅಂತ. ನೀನಪ್ಪ ಹಿಂಗ ಅನ್ಬಿಟ್ಟಿಯಲ್ಲ ಅಂತ. ಅದಕ್ಕೆ ಅವ ಹೇಳ್ತಾನೆ, ನಾನು ಲೀಡರು, ನಾನು ರಾಷ್ಟ್ರಾಧ್ಯಕ್ಷ, ನಾನು ನಿಮ್ಗೊಂದು ಗುರಿ ಕೊಟ್ಟಿದ್ದೀನಿ, ಮಾಡಿ ಹೋಗಿ ಅಂತ. ಅಂದ್ರೆ ಆತ್ಮವಿಶ್ವಾಸವನ್ನು ಯಾರ್ಯಾರು ಎಲ್ಲೆಲ್ಲಿ ತುಂಬಬಹುದು ಅನ್ನೋದಕ್ಕೆ ಒಂದು ಇಡೀ ದಿಕ್ಕ ಒಬ್ಬ ನಾಯಕನಾಗಿ ಆತ್ಮವಿಶ್ವಾಸವನ್ನು ತುಂಬ. ಡಾಕ್ಟರ್ ಅಬ್ದುಲ್ ಕಲಾಂ ರವರು ಮೊದಲು ಹುಡುಗ ಪೇಪರ್ ಬಾಯ್, ಮನೆ ಮನೆಗೆ ಪೇಪರ್ ಹಾಕೋದು, ಪ್ರತಿ ಪೇಪರ್ ಎಸೆಯಕ್ ಮುಂಚೆ ಸುಮ್ಮನೆ ನೋಡೋದಂತೆ, ಎಸೆ ಅಂತ ಓದೋದಲ್ಲ ನೋಡೋದಂತೆ ಎಸೆ. ಅಲ್ಲ ಏನಪ್ಪ ಮಾಡ್ತಿದ್ಯಾ ಅಂದ್ರೆ, ಈ ಹೆಡ್ಲೈನ್ಸ್ ಇದೆಯಲ್ಲ, ಮುಂದೊಂದು ದಿನ ನಾನಾಗಬೇಕು ಅಂತ. ಆಗೇ ಬಿಟ್ರಲ್ಲ, ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಡ್ಸ್ ಅಂತ, ಇವನೇ ಜಗತ್ತನ್ನ ಒಂದು ಹಂತದಲ್ಲಿ ಚೇಂಜ್ ಮಾಡಿದವನು. ಅವನೇ ಎಕ್ಸ್ಪೆರಿಮೆಂಟ್ ಕಂಡು ಮಾಡ್ದ. ಎಕ್ಸ್ಪೆರಿಮೆಂಟ್ಗೆ ಇವತ್ತು ಹೋಗೋದು ಬೇಡ, ಬಟ್ ಓದಬೇಕು ಜನ ಮ್ಯಾಕ್ಸ್ವೆಲ್ ಮಾಲ್ಡ್ಸ್ನ. ಅವನು ಒಂದು ಮಾತು ಹೇಳ್ತಾನೆ ಕೊನೆಯಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಸಕ್ಸಸ್ ಆದ್ಮೇಲೆ, ನೀನು ಏನನ್ನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯೇ. ಯು ಬಿಕಮ್ ವಾಟ್ ಯು ಥಿಂಕ್. ಇಫ್ ಯು ಥಿಂಕ್ ಪಾಸಿಟಿವ್, ಯು ಬಿಕಮ್ ಪಾಸಿಟಿವ್. ಇಫ್ ಥಿಂಕ್ ನೆಗೆಟಿವ್, ಯು ಬಿಕಮ್ ನೆಗೆಟಿವ್. ನಾನಾಗುತ್ತೆ ಆಗುತ್ತೆ ಆಗುತ್ತೆ ಹಾಗೆ ಬಿಡುತ್ತೆ. ನೆನಪಿನ ಶಕ್ತಿ ತಗೊಳ್ಳಿ, ನನಗಿದೆ, ಯಾಕೆ ನೆನಪಿರಲ್ಲ, ನೆನಪಿದ್ದೇ ಇರುತ್ತೆ, ನೋಡಿ ಸಲಿ ಅಂತ ದಿನಕ್ಕೆ 5 ಸಲಿ ಕೇಳಿದಾಗ, ಓದ್ದಾಗ, ಮಾಡಿದಾಗ ನೆನಪಿನ ಶಕ್ತಿ ಬಗ್ಗೆ ಪಾಸಿಟಿವ್ ಅನ್ಕೊಂಡ್ರೆ ನೆನಪಲ್ಲಿ

0: ನೀವು ನಂಗೆ ನೆನಪೇ ಇರಲ್ಲ, ನಿನ್ನೆ ಓದಿದ್ದು ಮರ್ತೇ ಹೋಗಿದೆ, ಮೂರು ದಿನ ಓದಿದ್ನಲ್ಲ ಸರ್ ಮರ್ತೇ ಹೋಗಿದೆ, ಸರ್ ನಮ್ಮ ವಂಶದಲ್ಲೆಲ್ಲ ಹಿಂಗೆ ವಂಶ ಎಲ್ಲ ಹೇಳ್ಕೊಂಡು ಬಂದ್ಬಿಡ್ತಾರೆ ನೆನಪಿನ ಬಗ್ಗೆ. ಈ ಥರ ನೀನು ದಿನಕ್ಕೆ 10 ಸಲ ಅನ್ಕೊಂಡ್ರೆ ನಿನ್ನ ಹೆಸರೇನು ಅಂದ್ರು ಆ ಅಂತಾನೆ, ಅಷ್ಟು ಮಾರು ಬಂದ್ಬಿಡುತ್ತೆ ಅಂದರೆ ನೀನು ಅನ್ಕೊಂಡು ಅನ್ಕೊಂಡು ಅನ್ಕೊಂಡು ಹಾಗಾಗ್ತೀವಿ. ಇದೆಲ್ಲವೂ ಅಷ್ಟೇ, ಈ ಫಿಲಮ್ ಆ್ಯಕ್ಟ್ರೆಸ್ಸು ಅವ್ರು ಹೇಗಾದ್ರೂ ಇರಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತಾರೆ, ಅದರಿಂದ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲರೂ ಅಷ್ಟೇ, ಅದು ನಮ್ಮ ಪ್ರೆಸೆಂಟೇಷನ್ ಇರ್ಬೋದು, ನಮ್ಮ ಗಮನಿಕನ್ ಇರ್ಬೋದು, ನಮ್ಮ ನಿಲುವು ಇರಬಹುದು, ನಮ್ಮ ದೈಹಿಕ ಬೌದ್ಧಿಕ ನಡಾವಳಿಕೆಯ ಮೂರು ಬಗೆಯ ವ್ಯಕ್ತಿತ್ವದ ಹೊರಚೆಲ್ಲುವಿಕೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸೋದು ನನ್ನ ಬಗ್ಗೆ ನಾನು ಏನನ್ನ ಅನ್ಕೊಂಡಿದ್ದೀನಿ. ನಾನು ಸಕಾರಾತ್ಮಕವಾಗಿ ಅನ್ಕೋತಾ ಹೋದ್ರೆ ಪರೀಕ್ಷೆಗೆ ಹೋಗಕ್ ಮುಂಚೆ ಯಾಕಾಗಲ್ಲ ನೋಡ್ತಾ ಇರು, ನಾನು ಓದಿರೋದೇ ಬರುತ್ತೆ, ಆ 2 ಮಾರ್ಕ್ಸ್ಗಳ ನಾನು ಬರೆಯಲ್ಲ, ನಾನು ರೆಡಿ ಆಗಿರೋದೇ 8:00 ನಥಿಂಗ್ ಟು ವರಿ, ನೋಡ್ತಾ ಇರಿ ಅಲ್ಲದೆ ಇನ್ಯಾರು, ಈಗಲ್ಲದೆ ಇನ್ಯಾವಾಗ, ಇಲ್ಲಲ್ಲದೆ ಇನ್ನೆಲ್ಲಿ ಅನ್ನುವ ಸಕಾರಾತ್ಮಕ ನುಡಿಗಳನ್ನ ಹೇಳ್ಕೊಂಡು ಎಕ್ಸಾಮಿಗೆ ನಗ್ನಗ್ತ ಖುಷಿಯಾಗಿ ಪಾಸಿಟಿವ್ ಆಗಿ ಹೋದ್ರೆ ಎಲ್ಲ ತಲೆಯಲ್ಲಿರುತ್ತೆ. ದಡ್ಡನೂ ಓದಿದ್ದ, ದಡ್ಡ ಕ್ಲಾಸಿಗೆ ಬಂದಿದ್ದ, ದಡ್ಡನೂ ಟೆಕ್ಸ್ಟ್ ಬುಕ್ ಇದೆ, ದಡ್ಡನ ಹತ್ರ ನೋಡಿಸಿದೆ, ದಾ ಫೇಲ್ ಆಗೋನ ಹತ್ರ ಇವೆಲ್ಲ ಇದೆ, ರ್ಯಾಂಕ್ ಬರೋ ಹತ್ರ ಇದೆ, ಅಲ್ಲಿ ತಲೆ ಒಳಗೆ ಎಲ್ಲರೂ ಸಮ. ತಲೆಯಿಂದ ಹೊರಗೆ ತರಬೇಕಾದ್ರೆ ಖುಷಿಯಾಗಿದ್ರೆ, ನಗ್ನಗ್ತಾ ಇದ್ರೆ, ಪಾಸಿಟಿವ್ ಆಗಿದ್ರೆ, ಸಕಾರಾತ್ಮಕ ಯೋಚನೆ ಮಾಡಿದ್ರೆ ಹೊರಗೆ ಬರುತ್ತೆ, ಹೊರಗೆ ಬಂದ್ರೆ ಬರೀತಿಯ, ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಅದರಿಂದ ಇರೋದು ಎಲ್ಲರಿಗೂ ಇದೆ, ಹೊರಗೆ ತರೋನೆ 3 ಗಂಟೆನಲ್ಲಿ ದೊಡ್ಡ ಮನುಷ್ಯ. ಅದಕ್ಕೆ ಆತ್ಮವಿಶ್ವಾಸ ಜಾಗೃತ. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ದೊಡ್ಡ ಗುರಿ ಇಟ್ಕೋಬೇಕು. ಇಫ್ ಯು ಡ್ರೀಮ್ ಬಿಗ್ ಯು ಥಿಂಕ್ ಬಿಗ್, ಇಫ್ ಯು ಥಿಂಕ್ ಬಿಗ್ ಯು ಆಕ್ಟ್ ಬಿಗ್, ಇಫ್ ಯು ಆಕ್ಟ್ ಬಿಗ್ ಯು ಬಿಕಮ್ ಬಿಗ್. ದೊಡ್ಡ ದೊಡ್ಡ ದೊಡ್ಡ ಗುರಿಗಳು. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಓನ್ ಮನುಷ್ಯ ಏನ್ ಬೇಕಾರ. ಅದಕ್ಕೆ ನಾನು ಮನುಷ್ಯನ ಡೆಫಿನೇಷನ್ ನಾನೇ ಸುಮ್ಮನೆ ಸೀರಿಯಸ್ ಆಗೇ ಇದ್ದೀನಿ. ಮನುಷ್ಯ ಅಂದರೆ ಏನನ್ನಾದರೂ ಅಂದುಕೊಳ್ಳುವ, ಏನನ್ನಾದರೂ ಮಾಡುವ, ಏನಾದರೂ ಆಗುವ ಜಗತ್ತಿನ ಏಕೈಕ ಸೃಷ್ಟಿ ಜೀವಿ ಮನುಷ್ಯ.
1: ಅದ್ಭುತವಾದ ಒಂದು ಪರಿಕಲ್ಪನೆ. ಜೊತೆಗೆ ಈ ಆತ್ಮವಿಶ್ವಾಸ ಎಲ್ಲೋ ಒಂದ್ ಕಡೆ ಈ ಯುವ ಜನರಲ್ಲಿ ಬರ್ತಾ ಬರ್ತಾ ನನ್ನ ಕೈಲಿ ಆಗ್ತಾ ಇಲ್ಲ, ನಾನೀಗ ಒಂದೇ ಇಂಟರ್ವ್ಯೂ ಇದೆ, ಅದರಲ್ಲಿ ಒಂದೇ ಸೀಟ್ ಇದೆ, ಈಗ ಆಗಬೇಕು, ಇಲ್ಲ ಅಂದ್ರೆ ನನಗೆ ಭವಿಷ್ಯನೇ ಇಲ್ಲ ಅನ್ನುವ ಒಂದು ಕಲ್ಪನೆಗೆ ಅವರು ಒಳಗಾಗಿ ಎಲ್ಲೋ ಮಾಡುವ ಎಫರ್ಟ್ ಅನ್ನ ಅಪ್ ಟು ದ ಮಾರ್ಕ್ ಮಾಡ್ತಾ ಇಲ್ವೇನೋ ಅಂತ.
0: ಅಲ್ಲ, ನಾವು ಯಾವ ಎಲ್ಲಾದರೂ ಇರು, ಎಂತಾದರೂ ಇರು, ನೀನ್ ಏನ್ ಮಾಡ್ತೀಯೋ ಅದರಲ್ಲಿ ನಂಬರ್ ಒನ್ ಆಗಿರು. ನೋಡಿ, ಈಗ ಸಿಲ್ವರ್ ಮೆಡ್ಲು ಬ್ರಾನ್ಸ್ ಮೆಡ್ಲು ಅವ್ನ ಯಾರು ಜ್ಞಾಪಕ ಇಟ್ಕೊಳ್ಳಲ್ಲ, ಗೋಲ್ಡ್ ಮೆಡ್ಲ್ ಅವ್ನ ಜ್ಞಾಪಕ ಇಟ್ಕೊತಾರೆ, ಫಸ್ಟ್ ರ್ಯಾಂಕ್ ನನ್ನ ಕೈ. ಸಮಸ್ಯೆ ಬಂದಿರೋದು ನಾನು ಏನಾರು ಮಾಡು. ಈ ಮೈಸೂರಿನಲ್ಲಿ ಒಬ್ಬ ಚಪ್ಪಲಿ ಹೊಲಿಯೋನಿದ್ದಾರೆ, 1 ಗಂಟೆ ಕಾಯ್ತಾರೆ ಅಂತಾರೆ ಚಪ್ಪಲಿ ಹೊಲಿಸ್ಕೊಳಕ್ಕೆ, ನಾಳೆ ಬನ್ನಿ ಸರ್ ಅಂದ್ರೆ ಬರ್ತಾರೆ. ಒಬ್ಬ ಚಪ್ಪಲಿ ಹೊಲಿಯೋನು ಇಂಥದ್ದೊಂದು ಡಿಮ್ಯಾಂಡ್ ನಂಬರ್ ಒನ್ ಆಗಿದಾನಲ್ಲ. ಈ ಹಿಂದಿ ಫಿಲಮ್ ಆಕ್ಟ್ರೆಸ್ ರೇಖಾ ಅಂತ 25 ವರ್ಷದಿಂದ ನಂಬರ್ ಒನ್ ನಟಿ, ಅವ್ ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಇಂದು ನಂಬರ್ ಒನ್ ನಟಿಯಾಗಿದ್ದೇನೆ, ನಾಳೆ ಭಿಕ್ಷುಕಿಯಾದರೆ ನಂಬರ್ ಒನ್ ಭಿಕ್ಕಿಯಾಗಬೇಕೆಂದು ಬಯಸುತ್ತೇನೆ.
1: ಏನೇ ಆಗ್ಲಿ ನಂಬರ್ ಒನ್ ಆಗ್ಲಿ,
0: ಅಂಥದೊಂದು ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅನ್ನ ಬೆಳೆಸ್ಕೊಳ್ಳೋದಿದೆಯಲ್ಲ, ಇದು ಅಗಾಧವಾದ್ದು. ನಮ್ಮ ಮಕ್ಕಳಿಗೆ ಯಾಕೆ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ ಅಂದ್ರೆ, ಅವ್ ನಾನು ಇದಕ್ಕೆ ಸರಿಯಲ್ಲ, ಅವನ್ ಸರಿ, ನನಗಾಗಲ್ಲ ಅವಳಿಗಾಗತ್ತೆ. ನನಗೆ ಮೊದ್ಲಿಂದಲೂ ಹಿಂಗೆ, ನನಗೆ ಮ್ಯಾಥಮೆಟಿಕ್ಸ್ ಮೊದ್ಲಿಂದಲೂ ಬರಲ್ವಲ್ಲ ಸರ್, ನಂಗೆ ಮ್ಯಾಥಮೆಟಿಕ್ಸ್ ಮೊದ್ಲಿಂದಲೂ ಹಿಂಗೇನೆ. ವಂಶದಲ್ಲಿ ಯಾರು ಸೈನ್ಸ್ ಕಂಡು ಬೆಳೆದಿಲ್ಲ ಸರ್, ಅಂದು ಅಂದು ಅಂದು ಅಂದ್ ಅದೇ ಆಗ್ಬಿಟ್ಟಿರ್ತಾರೆ. ಇದೊಂಥರ ಕುರಿಯ ಮಂದೆಯಲ್ಲಿ ಹುಲಿಯೊಂದು ಚಿಕ್ಕ ವಯಸ್ಸಿನಲ್ಲೇ ದಾರಿ ತಪ್ಪಿ ಸೇರಿ ಕುರಿಯಂತ ಹುಲ್ಲು ತಿಂದು ಕುರಿಯಂತೆ ಮೇ ಎಂದು ಕೂಗಿ ಕುರಿಯೇ ಆಗಿಬಿಟ್ಟು ಕೊನೆಗೆ ಅದು ಕೊನೆಯೇಗೆ ಕುರಿಯೇ ಆಗಿಬಿಟ್ಟು, ಮುಂದೊಂದು ದಿನ ತನ್ನ ಜಾತಿಯ ಹುಲಿಯೊಂದೊಂದು ಕುರಿಗಳು ಓಡಿ ಹೋಗಿ ಆ ಹುಲಿ ಮರಿ ಓಡಿ ಹೋಗೋದು ಇದೇನು ನಂತರ ಇದ್ದಾನೆ ಅಂತ ಅವನು ಕೇಳಿದಾಗ, ಹೌದು ನೀನು ನನ್ನ ಹಾಗೆ ಹುಲಿ ಬಾ ಅಂತ ಬಾವಿಲಿ ಮುಖ ತೋರಿಸಿ ನೀನು ಹುಲಿ ಕಿರ್ಚಿಗ ಕಿರ್ತ್ಕೊಂತು, ಆವಾಗ ತನ್ನ ಅರಿವು ತನಗಾಯಿತು. ಸ್ವಾಮಿ ವಿವೇಕಾನಂದರು ಶಿಕಾಗೋ ಭಾಷಣದಲ್ಲಿ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತಂದಾಗ ಜಗತ್ತಿಗೆ ಗೊತ್ತಾಯ್ತು. ಬಟ್ ಅವ್ರಿಗೆ ಗೊತ್ತಿತ್ತು, ಅವ್ರ ದೊಡ್ಡ ಮನುಷ್ಯ, ಅವ್ರಿಗೆ ಗೊತ್ತಿತ್ತು ನಾನು ಕ್ರಾಂತಿಕಾರಿ, ಅವ್ರಿಗೆ ಗೊತ್ತಿತ್ತು ನಾನು ಜಗತ್ತಿನಲ್ಲಿ ಜ್ಞಾನಿ ತಿಳಿಸ್ಬೇಕು. ಅದರಿಂದ ಜಗತ್ತಿಗೆ ಗೊತ್ತಾಗಕ್ಕೆ ಮೊದಲು ನನ್ನ ಹತ್ರ ಇರಬೇಕಲ್ಲ, ನನ್ನ ಹತ್ರ 20 ರೂಪಾಯಿ ಇದ್ರೆ ನಿಮ್ಗೆ ತೆಗೆದ್ರೆ 20 ರೂಪಾಯಿ ಕೊಡ್ಬೋದು, ಏನು ಇಲ್ಲದೆ ಅದ್ರ ಜೇಬಿಂದ ಹೇಳ ಏನು ಬರುತ್ತೆ. ಅದರಿಂದ ಮೊದಲು ಅರಿವು, ಅದಕ್ಕೆ ಆಮೇಲೆ ದೊಡ್ಡ ವಿಷಯ ಅಂದರೆ ಜ್ಞಾನ. ಜ್ಞಾನವನ್ನು ಇಟ್ಕೊಂಡು ಪಂಚೇಂದ್ರಿಗಳಿದೆ ನೋಡಿ, ಎಳಕಳಕ್ಕೆ 5 ಕಣ್ಣು ಕಿವಿ ಮೂಗು ನಾಲ್ಕು ಚರ್ಮ ಕೊಡಕ್ರೆ, ಇಲ್ಲ ಮಾತಾಡಬೇಕು, ಇಲ್ಲ ಬರಿಬೇಕು, ಇಲ್ಲ ಮಾಡಬೇಕು. ಆಮೇಲೆ ಟೈಮ್ ಭಾಳ ಚಿಕ್ಕದು, ಮಗು 25 ವರ್ಷದ ಒಳಗೆ ಜ್ಞಾನವನ್ನು ಪೂರ್ತಿ ಪಂಚೇಂದ್ರಿಯಗಳಿಂದ ಕೇಳಿ ಓಡಾಡಿ ತಳ್ಕೊಳ್ಳೋದಿದ್ರೆ ಮುಂದಕ್ಕೆ ಹೊಸದು ಕಷ್ಟ. ಅದರಿಂದ ಮಕ್ಕಳೆಲ್ಲ ಇವತ್ತು ಮೊಬೈಲು, ಟಿವಿ, ಅದು ಇದು, ಗ್ಯಾಜೆಟ್ಸು, ಊಟ ತಿಂಡಿ, ಹೊರಗಡೆ ಹೋಟ್ಲು ತಿರುಗೋದು, ಈ ಥರ ಡೈವರ್ಸು ಡಿಸ್ಟ್ರಾಕ್ಷನ್ಸು ಆಗಿ ಜ್ಞಾನಾಧಾರಿತ ಶಿಕ್ಷಣವೂ ಇಲ್ದಾಗಿದೆ. ಅಂಕಾಧಾರಿತ ಶಿಕ್ಷಣ, ಮಾರ್ಕ್ಸ್ ತೆಗಿಯೋನೇ ದೊಡ್ಡ ಮನುಷ್ಯ, ಮಾರ್ಕ್ಸ್ ತೊಗೊಂಡು ಏನು ಮಾಡೋದು, ಯಾಕಂದ್ರೆ ಹೋದ ವರ್ಷದ್ದೇ 3 ವರ್ಷಕ್ಕೆ ಜ್ಞಾಪಕ ಇರಲ್ಲ, ಈ ವರ್ಷ ನ್ಯೂಟನ್ ಸೆಕೆಂಡ್ಲ ಹೇಳಬೇಕು ಅಂತ ಹೋದ ಸಲ ಮಾಡಿದ್ದು ಫಸ್ಟ್ಲ ಹೇಳ್ರೆ ಅಂದರೆ ಮರ್ತೇ ಬಿಟ್ಟಿರ್ತವೆ, ಅಂದರೆ ಉಪಯೋಗನೇ ಇಲ್ಲ. ಮಕ್ಕಳಿಗೆ ಹೇಳಬೇಕು ಟೀಚರು, ಜಾಣ ನೀನು, ನೀನು 30 ತಗೋತಿದ್ಯಾ, ಎಷ್ಟು ಜನ ನೀನು ನೋಡಿ, ಇಷ್ಟು ಇರಲಿಲ್ಲ ನೀನು ನೋಡಿ, ವರ್ಷ ಇಂಪಲ್ಯಾ ಗುಡ್, ಯು ಹ್ಯಾವ್ ದ ಎನರ್ಜಿ, ಯು ಹ್ಯಾವ್ ದ ಪವರ್, ಮಾಡು ಮಾಡು ಮಾಡು ಆಗುತ್ತೆ ಅನ್ಬೇಕು. ನೀ ದಡ್ಡ ಆಗಲ್ಲ, ಉದ್ದಾರ ಆಗಲ್ಲ.

0: ಇದೇ ಆಗೋಯ್ತು ನಿಂದು, ಏನು ಪ್ರಯೋಜನ ಇಲ್ಲ, ನಾಲ್ಕು ಸಲ ಹಿಂಗೆ ಅಂದ್ಬಿಟ್ರೆ ನಾನು ದಾ ಅನ್ನೋದು ಬರುತ್ತೆ. ಅದರಿಂದ ಆತ್ಮವಿಶ್ವಾಸವನ್ನು ಜಗತ್ತು ತುಂಬಿ ತುಂಬಿ ತುಂಬಿ ತುಂಬಿ ತುಂಬಿ ತುಂಬಿ ಮಾಡಬೇಕು.
1: ಈಗ ಆತ್ಮವಿಶ್ವಾಸದ ಕಡೆಗೆ ನಮ್ಮ ಪ್ರಯತ್ನ ಇರುತ್ತೆ, ಆದರೆ ವ್ಯಕ್ತಿತ್ವ ಅನ್ನೋದು ಒಂದು ದಿನಕ್ಕೆ ಒಂದು ಘಟನೆಯಲ್ಲಿ ಒಂದು ಘಳಿಗೆಯಲ್ಲಿ ರೂಪಿತ ಆಗ್ತಕ್ಕಂಥದ್ದಲ್ಲ, ಅದು ಎಲ್ಲ ಆಸ್ಪೆಕ್ಟಿಂದನೂ ರೂಪಿತ ಆಗಬೇಕು. ಒಂದ್ ಕಡೆ ಮನೆ, ಒಂದ್ ಕಡೆ ಶಾಲೆ, ಒಂದ್ ಕಡೆ ಶಿಕ್ಷಕರು, ಇನ್ನೊಂದು ತಾನೇ ಓದ್ಕೊಂಡು ಕೇಳಿಕೊಂಡು ನೋಡಿಕೊಂಡು ಪಂಚೇಂದ್ರಿಯಗಳಿಂದ ಗ್ರಹಿಸಬೇಕು ಅಂದ್ರೆ ಅದು ಪ್ರಯತ್ನ ಮಾಡ್ತಾ ಮಾಡ್ತಾನೆ ನಾನು ಏನೋ ಒಂದು ಕೊಡಬೇಕು ಅನ್ನೋ ಇನ್ನೊಂದು ಎಕ್ಸ್ಟ್ರಾ ಥಿಂಕಿಂಗ್ ಕುಚ್ ಎಕ್ಸ್ಟ್ರಾ ಹೇ ಅಂತಾರಲ್ಲ ಹಾಗೆ ಅವರಲ್ಲಿ ಬರಬೇಕು. ಅದು ವ್ಯಕ್ತಿತ್ವದ ಒಂದು ಪರಿಪೂರ್ಣತೆಗೆ ಕರ್ಕೊಂಡು ಹೋಗ್ತಕ್ಕಂತ ದಾರಿ. ಅಲ್ಲಿಗೆ ಈ ನಮ್ಮ ಯುವ ಜನರನ್ನ ಹೆಂಗ್ ಕರಿಬೇಕು
0: ನೀವೇ ಹೇಳ್ಬಿಟ್ರೆ ಅದಕ್ಕೆ ಉತ್ತರ. ಶಾಲೆ ಮನೆ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾ ರತ್ನ. ಮಕ್ಳಿ ಸ್ಕೂಲ್ ಮನೇಲಲ್ವೇ, ಮನೆಯ ಮೊದಲ ಪಾಠ ಶಾಲೆ, ತಾಯಿಯ ಮೊದಲ ಗುರು. ಸಂಜೆ 6 ರಿಂದ 9:30 ತನಕ ಯಾರ ಮನೆಯಲ್ಲಿಯೂ ಟಿವಿ ಉರಿಬಾರದು, ಎಲ್ಲರೂ ಪುಸ್ತಕ ಓದಬೇಕು. ಅಪ್ಪ ಅಮ್ಮನು ಯಾವತ್ತೋ ಡಿಗ್ರಿ ಮಾಡಿದ್ದು, ಯಾವತ್ತೋ ಏನೋ ಓದಿದ್ದು ಮರ್ತೇ ಹೊರಟಿದೆ. ತಿಂಗಳಲ್ಲಿ ಒಂದು 500 ರೂಪಾಯಿ ಪುಸ್ತಕ ತರಬೇಕು. ಲೈಬ್ರರಿ ಇರಬೇಕು. ಮಕ್ಕಳ ಮುಂದೆ ದುಡ್ಡೆಣಿಸಬಾರ್ದು, ವ್ಯವಹಾರ ಮಾತಾಡಬಾರ್ದು, ನಿಮ್ಮ ಕಷ್ಟ ಸುಖ ಹೇಳ್ಕೋಬಾರ್ದು. 6:30 ರಿಂದ 9 ಗಂಟೆ ತನಕ ಎಲ್ಲರ ಮನೆಯಲ್ಲೂ ಓದುವ ಕೆಲಸವಾಗಬೇಕು. ಮಗು ಏನು ಮಾಡ್ತಾ ಇದ್ದೀನಿ ನೋಡ್ತಾ ಇರಬೇಕು. ಅವನಿಗೆ ಒಳ್ಳೆ ಸ್ನೇಹಿತರಿದಾರ, ಅವ್ನಿಗೆ ಓದುವ ಅಭ್ಯಾಸ ಬಂತೆ, ಅವ್ನು ಪುಸ್ತಕ ಹಿಡ್ಕೋತಾನ, ಟೈಮ್ ಟೇಬಲ್ ಹಾಕೊಂಡಿದ್ದಾನ, ಅಂದಂದಿನ ಪಾಠವನ್ನು ಅಂದೇ ಓದದ್ನ, ರಿಟರ್ನ್ ಟೈಮ್ ಟೇಬಲ್ ಓದದ ಮೇಲೆ ನೋಡ್ಕೊಳ್ಳದೆ ಬರೀತಾನ, ಬರೆದು ಓದಿ ಬರೆದು ಓದಿ ಈ ಥರದ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮಗು ಹಿಂದೆ ನಮ್ಮಜ್ಜಿ ಅಪ್ಪಂಗೆ 14 ಮಕ್ಕಳು, ನಮ್ಮಜ್ಜಿಗೆ 8, ನಮ್ಮಪ್ಪಂಗೆ 3, ನನಗೆ ನಮ್ಮಲ್ಲೇನು ಸತ್ಯನೋ ನಿಮ್ಮಲ್ಲೂ ಈ ಸತ್ಯ. ಒಬ್ಬನು ನೋಡ್ಕೊಳಕಾಗಲ್ವೇ? ಶಾಲೆ ಕೊಡಬೇಕು ಆದ್ರೆ ಅವ್ರಿಗು ಒಂದೊಂದು ಶಾಲೆಗೆ ಒಂಥರ, ಮತ್ತು ಈಗೆಲ್ಲ ಅಂಕಾಧಾರಿತ, ಎಲ್ರಿಗೂ ಸೈನ್ಸು ಮ್ಯಾಥ್ಸನ್ನು ಓದಿಸೋ ಬರದಲ್ಲಿ ಕತೆಗಳು ಹೇಳ. ನಾವೆಲ್ಲ ಚಿಕ್ಕಡೋರಾಗಿದ್ದಾಗ ಕತೆಗಳು ಹೇಳೋರು ಮನೆಯಲ್ಲ, ಅಜ್ಜಿ ಇಬ್ಬಿಬ್ಬರಜ್ಜಿರು, ಅಪ್ಪನಮ್ಮ ಅಮ್ಮನಮ್ಮ, ಕಾಂಪಿಟೇಷನ್ ಮೇಲೆ ಕತೆ. ನೈತಿಕ ಶಿಕ್ಷಣ ಅಂತ ಒಂದು ಪಿರಿಯಡ್ ಇರ್ತಿತ್ತು ನಮಗೆಲ್ಲ. ನನಗೆ ಇನ್ನೂ ಜ್ಞಾಪಕ ಇದೆ, 5ನೇ ಕ್ಲಾಸಲ್ಲಿ ಬಾದರಾಯಣಾಚಾರ್ ಬಂದು ಚಿಕ್ಕೇತಂದ್ರು ಒಂದು ಪ್ರಹ್ಲಾದನ ಕತೆ ಹೇಳೋರು. ಓಕೆ, ಓದ್ತಿದ್ದ ಪುಸ್ತಕಗಳು ಅಷ್ಟೇ, ನಾವು ಭಾರತ ಭಾರತಿ, ಚಂದಮಾಮ, ಬಾಲಮಿತ್ರ ಓದ್ತಾ ಇದ್ವಿ. ಈಗ ನಮ್ಮ ಮಕ್ಕಳಿಗೆ ಕಾರ್ಟೂನ್ ನೆಟ್ವರ್ಕ್, ಕಂಪ್ಯೂಟರ್ ಗೇಮು, ಕ್ರಿಕೆಟ್ ಬ್ಯಾಟು, ಯಾವ ವಾತಾವರಣವನ್ನು ನಾವು ಕೊಟ್ಟಿದ್ದೀವಿ? ಪರಿಸರ ಏನಿದೆ ನಮ್ಮ ಮಕ್ಕಳಿಗೆ ಆ ಥರದ ಒಂದು ಒಳ್ಳೆ ಮಗುವಾಗುವ, ಒಳ್ಳೆ ದೇಶಭಕ್ತನಾಗುವ, ಒಳ್ಳೆ ನಾಗರಿಕನಾಗುವ, ಜ್ಞಾನವನ್ನು ಬೆಳೆಸಿಕೊಳ್ಳುವ, ಕೌಶಲ ಕೆರಿಸುವ ಇಂಥ ಒಂದು ಪರಿಸರವೇ ಇಲ್ಲ. 125 ಕೋಟಿ ಆದರೂ ಪರಿಸರ ಎಲ್ಲಿದೆ? ಯಾವ ತಾಯಂದ್ರು ಕತೆ ಹೇಳ್ತಾರೆ ಇವತ್ತು ಅಲ್ವಾ? ಕೇಚ್ಕೆ ಮಾತಾಡಿದ್ರೆ ನಮ್ದೇ ಒಂದು ಕತೆ ಆಗಿದೆ ಬಿಡಿ ಸಾರ್ ಅಂತಾರೆ ಅವರೇ. 60,000-70,000 ವರ್ಷ ಆಯ್ತು ಈ ಮನುಷ್ಯ ಬಂದು, 400 ಕೋಟಿ ವರ್ಷ ಆಯಿತು ಈ ಭೂಮಿ ಬಂದು, 200 ಕೋಟಿ ವರ್ಷ ಆಯಿತು ಸಸ್ಯ ಬಂದು, 100 ಕೋಟಿ ವರ್ಷ ಆಯಿತು ಅಮೀಬಾ ಬಂದು, ಸಿಂಗಲ್ ಸೆಲ್ ಡಾರ್ಕ್ ಆಗಿದೆ. ಆದರೆ ಈ ಜ್ಞಾನಗಳೆಲ್ಲ ಏನು ನೋಡ್ತಾ ಇದ್ದೀವಿ, ಇನ್ವೆನ್ಷನ್ ಡಿಸ್ಕವರೀಸ್ ಬಂದು ಈಗ ಒಂದು 500, 600 ವರ್ಷ, 1,000 ವರ್ಷ, 200 ವರ್ಷ, ಈ ಜನರೇಷನ್ ಮಕ್ಕಳಿದಾರಲ್ಲ, ಇಂಥ ಬುದ್ಧಿವಂತರು ಜಗತ್ತಿನ ಇತಿಹಾಸದಲ್ಲಿ ಹಿಂದೆಂದೂ ಹುಟ್ಟಿಲ್ಲ. ಅಂಥ ಅದ್ಭುತ ಮಕ್ಕಳು. ಹಾಗೆಯೇ ಅಷ್ಟೊಂದು ಜ್ಞಾನವೂ ಈಗ ಸಿಕ್ಕಿದೆ. 2,000 ವರ್ಷಗಳಿಂದ ನಿಮ್ಮ ಮಗ ಹುಟ್ಟಿದ್ದಿದ್ದರೆ ಓದು ಅಂತ ಯಾವನು ಹೇಳ್ತಿದ್ದ? ಯಾಕಂದ್ರೆ ಓದಕ್ಕೆ ಏನು ಇರಲಿಲ್ಲ,
1: ಪುಸ್ತಕ ಇರಲಿಲ್ಲ.
0: ಹೌದು, ಅದರಿಂದ ಆ ರೈಟ್ ಪರ್ಸನ್ ಬಾರ್ನ್ ಇಂದ ರೈಮ್. ನಾನೇನ್ ಮಾಡ್ಲಿ, ಓದು ಆಟ, ಜ್ಞಾನ ಇದೆ ಓದು, ಮೇದಳಿದೆ ತಿಳ್ಕ, ಬದಲಾವಣೆ ತರಬೇಕು ತಿಳ್ಕೊ. ಇರೋ ಚಿಕ್ಕ ಟೈಮ್ ಹೋಗಲಿ, ಒಂದ್ 2,000 ವರ್ಷ ಬದುಕ್ತೀವಿ ನಾವು ಅಂದ್ರೆ ಆಯ್ತಪ್ಪ, ಒಂದು 100 ವರ್ಷ ಮಲ್ಕೊಂಡೇ ಇರೋಣ, ಆಮೇಲೆ ಎದ್ಬಿಟ್ಟು ಕೆಲಸ ಮಾಡೋಣಕ್ಕೆ ಹೋಗ್ಬಿಡ್ತೀವಿ ಅಂತ ಗೊತ್ತಿಲ್ಲ. ಮನುಷ್ಯನಾಗಿ ಬಂದಿರೋದೆ ಪುಣ್ಯ. ಅದರಿಂದ ಅರ್ಥ ಮಾಡ್ಕೋಬೇಕು ಮಕ್ಕಳು, ಈಗ ಹೊಡಿಯಂಗಿಲ್ಲ, ಬಡಿಯಂಗಿಲ್ಲ, ಜೋರಾಗಿ ಹೇಳಂಗಿಲ್ಲ, ಆಯ್ತಾ, ಮಕ್ಕಳು ಸೂಕ್ಷ್ಮಗಳಾಗ್ಬಿಟ್ಟಿರ್ತವೆ. ಅರ್ಥ ಮಾಡಿಸ್ಬೇಕು, ಇವ್ನು ಹೆಂಗೆ ಅರ್ಥ ಮಾಡಿಸೋದು, ಹೇಳಿ ಹೇಳಿ ಹೇಳಿ ತೋರಿಸಿ ತೋರಿಸಿ. ರೋಲ್ ಮಾಡ್ಲೇ ಇಲ್ಲ, ಅಮ್ಮ ಪುಸ್ತಕ ಇಟ್ಕೊಳ್ಳಿ ಸಂಜೆ ಹೊತ್ತು, ಅಪ್ಪ ಅಮ್ಮ ಇಬ್ರು, ಅವ್ನು ಯಾಕೆ ಇಟ್ಕೊಳ್ಳಲ್ಲ ನೋಡ್ತೀನಿ. ನೀವು ಟಿವಿ ಸೀರಿಯಲ್ ನೋಡ್ಬೇಕು ಅಂದ್ಬಿಟ್ಟು ಅವನ ರೂಮ್ಗೆ ಓದ್ಕೋಬೇಕು ಅಂದ್ಬಿಟ್ರೆ ಅವನ ಯಾಕೆ ಓದ್ತಾನೆ? ಅವನು ಬಾಗ್ಲಚ್ಕೊಂಡು ಅಯ್ಯೋ ಬರೀ ಕಿವಿ ಕೇಳ್ತಾನ ಅಷ್ಟೇ. ಸೊ ಪ್ರಶ್ನೆ ಹೌ ವಿ ಆರ್, ವಾಟ್ ವಿ ಆರ್, ದೆನ್ ವಿ ಕ್ಯಾನ್ ಆಸ್ಕ್ ಹೌ ಯು ಆರ್ ಅಲ್ವಾ?
1: ನಾವೇ ರೋಲ್ ಮಾಡ್ಲಾಗ್ಬೇಕು.
0: ಅದರಿಂದ ರೋಲ್ ಮಾಡಲ್ಸೇ ಇಲ್ಲ ಈಗ, ಪರಿಸರವೇ ಅಂತಿಲ್ಲ. ಅದರಿಂದ ನೀವು ಹೇಳದಂಗೆ ವ್ಯಕ್ತಿತ್ವನ ದೈಹಿಕ ಬೌದ್ಧಿಕ ನಡವಳಿಕೆ ಮೂರುವೆ ಹುಟ್ಟಿದ ಕ್ಷಣದಿಂದ ಸಾಯೋವರೆಗೂ ಪ್ರತಿ ನಿಮಿಷನೂ ಪ್ರತಿಗಳಿಗೆಯೂ ನೋಡ್ತಾ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಬೆಳಿತಾ ಬೆಳಿತಾ ಬೆಳಿತಾ ಸಚಿನ್ ನೋಡ್ತಾ ನೋಡ್ತಾ ಕೊಹ್ಲಿ ಸಚಿನ್ ಆಗಿಬಿಟ್ಟ.
1: ಆದ್ರೆ ಪರಿಶ್ರಮ ಬೇಕು.
0: ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎರಡು ಮುಖ್ಯ. ಮೊದಲು ಹಾರ್ಡ್ ವರ್ಕ್ ಇರ್ತಿತ್ತು, ಈಗ ಹಾರ್ಡ್ ವರ್ಕ್ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕ್, ಯಾಕಂದ್ರೆ ಬೇರೆಯವ್ರು ಹೆಂಗ್ ಮಾಡೋದು ತಿಳ್ಕೊಂಡು ತಿಳ್ಕೊಂಡು ಆಟ ಆಡಸ್ ಆಗಿದೆ. ಅದರಿಂದ ಮಾಡ್ಬೇಕು ಹೊರತು ಪಾಪ್ಯುಲೇಷನ್ ಜಾಸ್ತಿ ಆಗಿ, ಕಾಂಪಿಟೇಷನ್ ಜಾಸ್ತಿ ಆಗಿ. ನೀನ್ ಮಾಡಿದ್ರೆ ಸುಮ್ಮ ಕೂರ್ತಿ ಅಷ್ಟೇ, ಮಾಡೋ ಇನ್ನೊಬ್ಬ ಇದೆ, ನಾವು ಮಾಡ್ಕೊಂಡು ಹೋಗ್ತಿರ್ತಾನೆ.
1: ಅವಕಾಶಗಳು
0: ಸಿಕ್ಕಾಪಟ್ಟೆ. ಅವಕಾಶ ಮೆಡಿಕಲ್ ಹೋಯ್ತು ಅಂದ್ರೆ ಇಂಜಿನಿಯರಿಂಗ್ ಬರುತ್ತೆ, ಇಂಜಿನಿಯರಿಂಗ್ ಈಗೆಲ್ಲ ಕಮ್ಮಿ ಆಗೋಯ್ತು. ಮುಂದುವರಿಸ್ತೀವಿ ಹಾಕ್ರೆ ಬೇರೆದಿಲ್ಲ. ವೆನ್ ಗಾಡ್ ಕ್ಲೋಸಸ್ ಟು ವಿಂಡೋಸ್ ಹಿ ಓಪನ್ಸ್ 10 ಡೋರ್ಸ್ ಅಂತ. ದೇವರಿಗೆ ಕಿಟಕಿ ಹಚ್ಚೋದು, ಬಾಗಿಲು ತೆಗೆದು, ಇದೇ ಕೆಲಸ ಅಂತ.
1: ಅವಕಾಶ,
0: ಅವಕಾಶಗಳು ಅಷ್ಟಿದೆ, ಎಷ್ಟು ಅಗಾಧ. ಪುನೀತ್ ರಾಜ್ಕುಮಾರ್ ದರ್ಶನ್ ಒಂದು ಫಿಲಮ್ಗೆ 8-10 ಕೋಟಿ ತಗೋತಾರೆ ಅಂದ್ರೆ ನೀನು ಆಕ್ಟರ್ ಆಗು. ಕೊಹ್ಲಿ 100 ಕೋಟಿ ಸಂಪಾದನೆ ಮಾಡಿ, ನೀನು ಕ್ರಿಕೆಟ್ ಬ್ಯಾಟ್ ಹಿಡಿ. ಇನ್ಯಾರೋ ಒಳ್ಳೆ ಆಯ್ತಲ್ಲ, ಅವನು ಇಂಜಿನಿಯರಿಂಗ್ ಮಾಡಿದವನು ರೋಬೋಟ್ ಕಡೆಗೆ ಹೋಗ್ಬಿಟ್ಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ನೀನು ಮಾಡು. ಬರೀ ಮಾತಾಡೋದ್ರಿಂದಲೇ ಆಂಕರ್ಸು ಆರ್ಜೆಗಳು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ಅಂದ್ರೆ ಇವತ್ತು 21ನೇ ಶತಮಾನದ ಸಂದರ್ಭದಲ್ಲಿ ಮೊದಲ ಹಾಗೆ ನಿಯಮಿತವಾದ

0: ಅವಕಾಶಗಳಲ್ಲ, ಅಪರಿಮಿತ. ಅಪರಿಮಿತ ಅಂದ್ರೆ ನೀನು ಯೋಚನೆ ಮಾಡಿದಷ್ಟು, ಬೆಳೆ ಬೆಳೆದಷ್ಟು
1: ಇರಬೇಕದು.
0: ನಾನು ಬರೀ ಒಂದು ಮಾತು, ಸ್ಟೇಜಲ್ಲಿ ಚಿಕ್ಕ ವಯಸ್ಸಿಂದ ಸ್ಟೇಜಲ್ಲೇ ಬರ್ತೀನಿ, ನಮ್ಮ ಅಪ್ಪ ಅಮ್ಮ ಇಬ್ರು ಮೇಷ್ಟ್ರು, ಮಾತು ಕಲಿತೆ, ಆಮೇಲೆ ಟ್ರೈನರ್ ಆದೆ. ಎಷ್ಟು ಒಂದು 20 ದೇಶ ತಿರುಗಿದ್ದೀನಿ, ಒಂದು 20-25 ಲಕ್ಷ ಜನಕ್ಕೆ ಮಾತಾಡಿದ್ದೀನಿ, ಹೆಸರು ಹಣ ಕೀರ್ತಿ ಎಲ್ಲನೂ ಸಮ, ಒಂದು ಬ್ರ್ಯಾಂಡೇ ಬಂದ್ಬಿಡ್ತು. ಅಂದರೆ ಒಂದು ಮಾತಿನಿಂದ, ಅದರಿಂದ ನಿಮಗೆ ಜ್ಞಾನದ ಜೊತೆಗೆ ಕೌಶಲ್ಯಗಳು ಬೇಕು. ಈ ಥರ ಕೌಶಲ್ಯಗಳನ್ನು ಜಾಸ್ತಿ ಮಾಡ್ಕೊಂಡು ಒಂದಲ್ಲ ಒಂದು 2, 3, 4, 5 ಕೌಶಲ್ಯಗಳನ್ನು ಸಂಪಾದನೆ ಮಾಡು.
1: ಏನೇನು ಕೌಶಲ್ಯಗಳು?
0: 1000 ಕೋಟ್ಯಾಂತರ ಯೋಚನೆ ಮಾಡಿದ್ದೆಲ್ಲ. ನಾನು ಹೇಳಿದ್ವೆ ಚಪ್ಪಲಿ ಹೊಲಿಯವರು, 1000 ಜನ ಚಪ್ಪಲಿ ಹೊಲಿಯವರು ಇದ್ದಾರೆ, ಅವನಗರ ಯಾಕೆ ಹೋಗ್ತಾನೆ? ಚೆನ್ನಾಗಿ ಚಪ್ಪಲಿ ಹೊಲಿತಾನೆ, ಏನಾದರೂ ಮಾಡು ಚೆನ್ನಾಗಿ ಮಾಡು. ನಂಬರ್ 1 ಆಗು. ಈ ಚೈನಾ ದೇಶದಲ್ಲಿ ನಾನು 2 ಸರಿ ಹೋಗಿದ್ದೆ. ಹುಟ್ಟಿದ 4ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಅವಳು ಜಿಮ್ನಾಸ್ಟ್ ಅಲ್ಲಿ ಒಲಿಂಪಿಕ್ ತರಬೇಕಪ್ಪ ಅಷ್ಟೇ ಗುರಿ. ಅವ್ರು ಓದಂಗಿಲ್ಲ ಬರೆಯಂಗಿಲ್ಲ, ಅಂತ ಸ್ಕೂಲ್ ಅಂತದ ಕಡೆ ಆತಾರೆ. ಬರೀ 12 ವರ್ಷ ಬರೀ ಅದು ಒಂದೇ ಕೆಲಸ, ಅದಕ್ಕೆ ತಗೊಂಬರುತ್ತಲ್ಲ 14ನೇ ವರ್ಷಕ್ಕೆ 13ನೇ ವರ್ಷಕ್ಕೆ
1: ಗೋಲ್ಡ್
0: ತಗೊಂಡ್ಬಿಡ್ತಾರೆ. ನೀವು ಈ ಆಂಧ್ರ ಬಿಹಾರ ಒರಿಸ್ಸಾದಲ್ಲಿ IAS ಜಾಸ್ತಿ, IIT ಜಾಸ್ತಿ, ನಮಗಿಂತ ಬುದ್ಧಿವಂತರ ಕನ್ನಡದವ್ರಿಗಿಂತ ಅಂದ್ರೆ ಇಲ್ಲ, ಅವ್ರಿಗಿಂತ ನಾವು 10 ಪಟ್ಟು ಬುದ್ಧಿವಂತರು. ಆದ್ರೆ ನಮ್ಮಲ್ಲಿ ಸೆಕೆಂಡ್ PUC ಓದ್ಬೇಕಾದ್ರೆ ಸೆಕೆಂಡ್ PUC ಮಾತ್ರ, ಸೆಕೆಂಡ್ PUC ಆದ್ಮೇಲೆ IIT ಏನು ಅಂತ ಸೆಕೆಂಡ್ PUC ಆದ್ಮೇಲೆ ಯೋಚನೆ ಮಾಡ್ತಾನೆ, ಡಿಗ್ರಿ ಆದ್ಮೇಲೆ IAS ಮಾಡ್ಲಾ ಅಂತ ಯೋಚನೆ ಮಾಡ್ತಾನೆ. ಅವನು 8ನೇ ಕ್ಲಾಸ್ಗೆ ಪ್ರೊಬೇಷನರಿ ಆಫೀಸರ್ ಆಗ್ಬೇಕು ಬ್ಯಾಂಕ್ ಅಲ್ಲಿ ಅಂತ, ಇಲ್ಲಿಂದ ಅದೊಂದೇ ಗುರಿ ಇಟ್ಕೊಂಡು ಮೊದಲೇ ಇದೆಲ್ಲ IAS. ಈ ಗುರಿ ಇದೆಯಲ್ಲ ದೊಡ್ಡ ದೊಡ್ಡ ಗುರಿಗಳು, ಆ ದೊಡ್ಡ ಗುರಿಯನ್ನು ಇಟ್ಟರೆ ಅದ್ರಿಂದ ದೊಡ್ಡ ಗುರಿ ಇಟ್ಟು ಮಾಡ್ತಂತ ಹೇಳಿ ಆತ್ಮವಿಶ್ವಾಸ ತಗೊಂಡು ಮಾಡ್ತಾ ಹೋಗ್ಬಿಟ್ರೆ ಯಾರು ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ಹ್ಯಾರಿ ಮೆಡಾಕ್ಸ್ ಹೇಳ್ತಾನೆ, ಆಧುನಿಕ ಅಧ್ಯಯನ ಶಾಸ್ತ್ರದ ಪಿತಾಮಹ ಅಂತ ಅವನು ಕರಿತೀವಿ. ಅವನು ಹೇಳ್ತಾನೆ, ದಟ್ ವಿದ್ಯಾರ್ಥಿಯನ್ನು ಅವನು ಹುಟ್ಟೇ ಇಲ್ಲ, ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬರ್ನ್. ಎಂತ ಮಾತು, ಅವ್ನು ಹೇಳೋದು ಕೇಳ್ಬೇಕು. ನೀವು ವಿದ್ಯಾರ್ಥಿ, ನಾನು ಮೇಷ್ಟ್ರು ಅಂತ ಇಟ್ಕೊಳ್ಳಿ, ನಾನು ಪಾಠ ಮಾಡಿದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿಲ್ಲ. ಅವನೇನು ಹೇಳ್ತಾನೆ, ನಿಮ್ದೇನು ತಪ್ಪಿಲ್ಲ ಅಂತ, ನಾನೇ ಸರಿ ಇಲ್ಲ ಅಂತ. ಅಂದ್ರೆ 60 ಜನ ಮಕ್ಕಳಿದ್ರೆ ಒಂದೇ ವಿಷಯನ, ಒಂದೇ ಕಂಟೆಂಟ್ನ 60 ತರ ಹೇಳಬರ್ಬೇಕಂತ ಮೇಷ್ಟ್ರಿಗೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿನೂ ಬೇರೆ ಬೇರೆ ಅಲ್ಲ ವ್ಯಕ್ತಿತ್ವ, ಅವನ ಸ್ವೀಕರಿಸುವ ಅರ್ಥ ಮಾಡಿಕೊಳ್ಳೋ ರೀತಿ ಬೇರೆ ಅಲ್ಲ. ಅಂದ್ರೆ ಹೂ ಯು ಆರ್ ಈಸ್ ನಾಟ್ ಇಂಪಾರ್ಟೆಂಟ್, ನೀನು ಯಾರು ಅನ್ನೋದು ಮುಖ್ಯ ಅಲ್ಲ. ನಾನು 100,000 ಜನಕ್ಕೆ ಮಾತಾಡಿದ್ದೀನಿ, ಎಲ್ಲಿಂದ ನೀನ್ ಟ್ರೈನರ್ ಆದೆ ಅಂತ ಸರ್ಟಿಫಿಕೇಟ್ ತೋರಿಸಂತ ವಾಪ್ ಕೇಳಲಿಲ್ಲ. ಹೂ ಯು ಆರ್ ಈಸ್ ನಾಟ್ ಇಂಪಾರ್ಟೆಂಟ್, ಹಾಗಾದ್ರೆ ಏನು ಮುಖ್ಯ? ವಾಟ್ ಯು ಆರ್ ಈಸ್ ಇಂಪಾರ್ಟೆಂಟ್, ನೀನು ಏನು ಅನ್ನೋದು ಮುಖ್ಯ, ನೀನು ಏನು ಎನ್ನುವುದು ಮುಖ್ಯ ಅಲ್ಲ, ಹೌ ಯು ಆರ್ ಈಸ್ ಇಂಪಾರ್ಟೆಂಟ್. ಇನ್ನು 40 ದಿನ ಇದೆ ಸರ್, ನೋಡಿ ಸರ್ ಈ ಸಲ ಅಂತ ನೀನು ಈಗಲಾದರೂ ಎದ್ದು ನಿಂತು ಆತ್ಮಬಲದಿಂದ, ಬಲಂಬಲಂ ಆತ್ಮಬಲಂ, ಬಲಂಬಲಂ ತೇಜೋಬಲಂ, ನಮ್ಮ ಬಲದ ಮುಂದೆ ಏನಿದೆ ಸರ್, ಏನ್ ಬೇಕಾದ್ರೂ ಮಾಡಬಹುದು. 620-625 ಹೋದ್ರಸ ಹೋದ್ರಶ ಭದ್ರಾವತಿ ಹುಡುಗ 625-625 ತಂಡ ಹೋದ್ರಸ 5 ಜನ ತಗೊಂಡ್ಬಿಟ್ರು, ಅದ್ರ ಹೆಣ್ಣು ಬೇರೆ 3 ಹೆಂಗ್ ಸಾಧ್ಯ? ಆ ಚಿಕ್ಕೋಡಿ ಅಂತಾರೆ, ಅಲ್ಲಿ ನಾನು ರೆಗ್ಯುಲರ್ ಆಗಿ ಟ್ರೈನಿಂಗ್ ಹೋಗ್ತೀನಿ, ಚಿಕ್ಕೋಡಿ ಬಾರ್ಡರ್ ಅಲ್ಲಿ ಒಬ್ಬ ಹುಡುಗ, ಅಪ್ಪ ಇಲ್ಲ, ಅಮ್ಮ ಕೂಲಿ, 8 ಕಿಲೋಮೀಟರ್ ಬರಬೇಕು, 8 ಕಿಲೋಮೀಟರ್ ಹೋಗ್ಬೇಕು, ಅವ್ನ ಹಳ್ಳಿಲಿ ಕರೆಂಟ್ ಇಲ್ಲ, ಗುಡಿಸ್ಲು ಹಟ್ ಅಂದ್ರೆ ಹಟ್ಟೆ ಇಬ್ಬರೇ ಮಲ್ಕೋಬಹುದು, ಅಮ್ಮ ಮಗ ಇಬ್ಬರೇ ಮಲ್ಕೊಳ್ಳೋದು, ಎಷ್ಟು ಕಷ್ಟ ಇದೆ ಸರ್? ಸೈನ್ಸು PSMC ಇಷ್ಟು ಕಷ್ಟ ನನಗೆ ನಿಮಗೆ ನಮ್ಮ ಮಕ್ಕಳಿಗೆ ಇದೆಯಾ ಸರ್? ಸುಮ್ಮನೆ ಯೋಚನೆ ಮಾಡಿ ಸರ್, ಫಿಸಿಕ್ಸ್ 100, ಕೆಮಿಸ್ಟ್ರಿ 100, ಮ್ಯಾಥ್ಸ್ 100, ಕಂಪ್ಯೂಟರ್ ಸೈನ್ಸ್ 100, ಏನು ಹೇಳ್ತೀರಿ ಈಗ? ಅವ್ನು ಹೆಂಗೆ ತೆಗೆದಾರಿ? ಅವ್ನು ಮನುಷ್ಯ ಅಲ್ವಾನು? ನೆಕ್ಸ್ಟ್ ಇಯರ್ಗೆ 6 ತಿಂಗಳು ಬಿಟ್ಟರೆ ಶಾಲೆಗೆ ಬೇರೆ ಬ್ಯಾಚಿಗೆ ಟ್ರೈನಿಂಗ್ ಮಾಡಕ್ಕೆ ಹೋಗ್ತಾರೆ, ಆ ಕಡೆಯಿಂದ ಬರ್ತಾ ಇದ್ದಾನೆ. ಇವನ್ನೆಲ್ಲಿರ್ಬೇಕಾಗಿತ್ತು ಹೇಳಿ? ಅವನು PCM 100 ತೆಗೆದ ಮೇಲೆ 300-300 IIT ಇರಬೇಕಾಗಿತ್ತು, ಇಲ್ಲ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬೇಕಾಯ್ತಲ್ವಾ? ಅದು ಕಾಲೇಜಲ್ಲಿ BS BCOM BBA ಇದೆ, ಇವ್ರು ಯಾಕೆ ಇಲ್ಲಿ ಬಂದ, ಏನ ಇಲ್ಲಿ ಯಾಕೆ ಬಂದ್ಯಾ ಅಂತ ಕೇಳಿದ್ರೆ, ಅವನು ಹೇಳಿದ ವಾಕ್ಯ ನೋಡಿ ನನ್ನ ಜೀವನದಲ್ಲಿ ಎಲ್ಲೂ ಕೇಳಿರಲ್ಲ ಅಂತ ಶಾಕ್ ಆಗ್ಬಿಟ್ಟೆ. ಅವನು ಹೇಳ್ತಾನೆ, ಸರ್ ಇಲ್ಲೇ BA ಸೇರಿದ್ದೀನಿ. ಆ BA ಏನೋ ಹಿಂಗೆ ಅಂದ್ರೆ, ಅವನು ಒಂದು ವಾಕ್ಯ ಹೇಳ್ದ ಸಾರ್ ನಡೆದುಬಿಟ್ಟೆ. ಅವನು ಹೇಳ್ತಾನೆ, ಸರ್ BA ಮಾಡಿ, MA ಮಾಡಿ, PhD ಮಾಡಿ, ಈ ದೇಶದ ಚಿಕ್ಕ ವಯಸ್ಸಿನ ಒಂದು ಯೂನಿವರ್ಸಿಟಿನಲ್ಲಿ ಚಿಕ್ಕ ವಯಸ್ಸಿನ ವೈಸ್ ಚಾನ್ಸಲರ್ ಆಗಬೇಕು ನನ್ನ ಆಸೆ ಸರ್ ಅಂತ. ಏನ್ ಗುರಿ ರೀ? ಆ ಗುರಿಗೆ ಅವನು ಆರಿಸ್ಕೊಂಡ್ರ ಮಾರ್ಗ ಹೇಳ್ರಿ, ಆ ಮಾರ್ಗಕ್ಕೆ ಬೇಕಾದ ಹಾರ್ಡ್ ವರ್ಕ್ ಹೇಳ್ರಿ, ಅದಕ್ಕೆ ಬೇಕಾದ ಇರುವ ಸಮಸ್ಯೆಗಳನ್ನ ಮೀರಿ ಬೆಳೆಯುವ ಮನಸ್ಥಿತಿ ನೋಡ್ರಿ, ಇದಲ್ಲೇನ್ರಿ ಆತ್ಮವಿಶ್ವಾಸ? ಬೀದಿ ದೀಪದಲ್ಲಿ ಓದ್ರು ಅಂತ ವಿಶ್ವೇಶ್ವರನಿಗೆ ಹೇಳಿದ್ರೆ ಓದಿದ್ರಲ್ಲ, ನಿನಗೆ ನಾನು ಟ್ಯೂಬ್ಲೈಟ್ ಹಾಕೊಟ್ಟಿದ್ದೀನಿ, ಮರ್ಕ್ಯೂರಿ ಲೈಟ್ ಹಾಕೊಟ್ಟಿದ್ದೀನಿ, ಸೋಡಿಯಂ ದೀಪ ಹಾಕೊಟ್ಟಿದ್ದೀನಿ, ನಿನಗೆ ಮರ್ಕ್ಯೂರಿ ಸೋಡಿಯಂ ದೀಪದ ಎಫೆಕ್ಟ್ ಜಾಸ್ತಿ ಆಗ್ಬಿಟ್ಟು ನಿದ್ದೆ ಬರ್ತಾ ಇದೆ ನಿಂಗೆ. ಪ್ರಶ್ನೆ ನೀನ್ ಯಾರು ಅನ್ನೋದಲ್ಲ, ಏನು ಅನ್ನೋದಲ್ಲ, ಹೇಗೆ ಅನ್ನೋದು ಮುಖ್ಯ ಅಷ್ಟೇ.
1: ಈ ಹೇಗೆ ಅನ್ನೋದನ್ನ ರೂಪಿಸು ಎಕ್ಸ್ಟರ್ನಲ್ ಎಲಿಮೆಂಟ್ಸ್ ಕೆಲವು
0: ಶಿಕ್ಷಕರು, ಮುಖ್ಯವಾಗಿ ಪೇರೆಂಟ್ಸ್. ಸರ್ ಯಾವಾಗ್ಲೂ ಮೊಬೈಲ್ ಇಟ್ಕೋತಾನೆ ಸರ್, ನಾನು ಏನ್ ಮಾಡ್ಲಿ ಸರ್, ಕಣ್ಣಲ್ಲಿ ನೀರ ಹಾಕ್ತಾರೆ. ನೆನ್ನೆನು ಸಂಜೆ ಅಲ್ಲೆಲ್ಲ ಎಜುಕೇಶನ್ ಫೇರ್ ಹೋದ್ರೆ ಅಲ್ಲೊಂದು ಟಾಕ್ ಇತ್ತು, ಅಲ್ಲ ಅದ್ ಮುಗಿದ ಮೇಲೆ ಪ್ರಶ್ನೆ ಕೇಳಿ ಅಂದ್ರೆ ಎಲ್ರದ್ದು ಇದೆ ರೋಗ, ಸಾರ್ ಯಾವಾಗಲೂ ಮೊಬೈಲ್ ಇಟ್ಕೋ, ಸಾರ್ ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೋ. ಎಕ್ಸಾಮಿನ 40 ದಿನಕ್ಕೆ 30 ದಿನಕ್ಕೆ ಏನ್ ಹೇಳೋದು ಅಭ್ಯಾಸ? ಅದಕ್ಕೆ ಈಗ ನಿಮ್ ಮಗಂಗೆ ಕಂಪ್ಯೂಟರ್ ಬಿಟ್ಬಿಡು ಬಿಡಕ್ಕಾಗತ್ತೇನ್ರಿ, ಓಟ್ ಹೋಗ್ಬೇಡ ಅನ್ನಕ್ಕಾಗತ್ತೇನ್ರಿ, ಮೊಬೈಲ್ ಇಟ್ಕೋಬೇಡ ಅನ್ನಕ್ಕಾಗತ್ತೆ, ಆಗಲ್ಲ. ಯಾಕೆಂದ್ರೆ ನಾವೆಲ್ಲ ನಮ್ಮ ಜೀವನದ ಮುಕ್ಕಾಲು ಅರ್ಧ ಮುಗುದಲ್ಲಿ ಇವೆಲ್ಲ ನೋಡಿದ್ದು, ಇವು ಈಗಿರೋ ಮಕ್ಕಳು ಹುಟ್ಟುತ್ತಾನೆ ನೋಡ್ಬಿಟ್ಟಿವೆ. ಅದರಿಂದ ಯಾವುದು ಜನ್ಮತಃ ಜನ್ಮ ಜನ್ಯದಿಂದ ಬರುತ್ತೋ ಅದು ಅಂಟು ಬಿಡುತ್ತೆ, ಅದರಿಂದ ಇದನ್ನ ಬಿಡೋದಂಗೆ? ಅದಕ್ಕೆ ಅರ್ಥ ಮಾಡಿಸ್, ಚಿಕ್ಕ ವಯಸ್ಸಲ್ಲಿ ಅರ್ಥ ಮಾಡಿಸ್. ಈಗ LKG UKG ಮಕ್ಕಳುವೇ ಅದರಲ್ಲೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ನಾನು ಒಂದು ಐಡಿಯಾ ಕೊಟ್ಟೆ, ಏನು ಸಂಜೆ 4:30 ಮನೆ ಬರ್ತೀಯಲ್ಲಪ್ಪ ಸ್ಕೂಲಿಂದ, ತಗ ನನ್ನ ಮೊಬೈಲ್ ತಗ, ಸ್ಮಾರ್ಟ್ ಫೋನ್ ತಗೊಳ್ಳೋ, 5 ರಿಂದ 5 ವರೆ ನಿಂಗೆ ಮೊಬೈಲ್ ಕಣ ಇಟ್ಕೊಳ, 5 ವರೆಯಿಂದ 6 ನೋಡ್ಕೊಳ್ಳೋದು, 8 TV

0: ನೋಡ್ಕೋತೀನಿ ನೋಡ್ಕೋ, ಎಲ್ಲ ಟೈಮ್ ಟೇಬಲ್ ಹಾಕ್ಬೋಣ ಇಡೀ ದಿನಕ್ಕೆ ನಿಂದು, ಇದಕ್ಕೂ ಟೈಮ್ ಕೊಡ್ತೀನಿ. ತಿಂಗಳಿಗೆ ಒಂದಿನ ಹೋಟ್ಲು, ಯಾವ ಹೋಟ್ಲುಗಳ ಹೋಗೋಣ, ತಿಂಗಳಿಗೆ ಒಂದಿನ ಪಿಕ್ನಿಕ್ ಹೋಗೋಣ ಕಣ, ಎಲ್ಲದಕ್ಕೂ ಟೈಮ್ ಟೇಬಲ್ ಹಾಕಿ, ಇದಕ್ಕೂ ಟೈಮ್ ಟೇಬಲ್ ಹಾಕಿ, ಕೊಡಬೇಕು ಕೊಡಬಾರದು. ಈ ರೀತಿ ಪ್ರತಿಯೊಂದಕ್ಕೂ ಶಿಸ್ತಿಲ್ಲದ ಜೀವನ ನಾವಿಕನಿಲ್ಲದ ಹಡಗಿನಂತೆ ಅಸ್ತವ್ಯಸ್ತವಾಗಿರುತ್ತದೆ. ಮೊನ್ನೆ ಕೇಳಿದ್ರು ಶಿಸ್ತು ಅಂದ್ರೆ ಏನ್ ಸಾರ್ ಅಂತ, ನಾನು ಹೇಳಿದೆ ಯಾರು ಯಾರಿಗೆ ಎಲ್ಲಿ ಯಾವಾಗ ಏನನ್ನ ಏತಕ್ಕೆ ಹೇಗೆ ಹೇಳಬೇಕೋ ಮಾಡಬೇಕೋ ಅವರು ಅದನ್ನ ಅಲ್ಲಿ ಹಾಗೆ ಆ ರೀತಿ ಹೇಳ್ಬಿಟ್ರೆ ಮಾಡ್ಬಿಟ್ರೆ ಅದೇ ಶಿಸ್ತು. ನೀವು ಮಾಡ್ಬೇಕು ಅವ್ರು ಮಾಡ್ತಾರೆ ಶಿಸ್ತು, ಹಾಗೆ ಮಾಡ್ಬೇಕು ಹೀಗೆ ಮಾಡ್ತಾರೆ ಶಿಸ್ತು, ಇವತ್ತು ಮಾಡ್ಬೇಕು ನಾಳೆ ಮಾಡ್ತಾರೆ ಶಿಸ್ತು. ಟಚ್ ವರ್ ಹಾರ್ಟ್ ಅಂಡ್ ಟೆಲ್ ಮಿ ಹೌ ಮೆನಿ ಆಫ್ ಅಸ್ ಆರ್ ಇಂಡಿಸಿಪ್ಲಿನ್. ಮೋಸ್ಟ್ ಆಫ್ ಅಸ್ ಆರ್ ಇಂಡಿಸಿಪ್ಲಿನ್. ಶಿಸ್ತೇ ಬಹಳ ಮುಖ್ಯ. ಅಂದ್ರೆ ಟೈಮ್ ಟೇಬಲ್ ಹಾಕಿ ಶಿಸ್ತು ಪ್ರಕಾರ ಮಾಡಿ ಅದನ್ನು ಕೊಡಿ.
1: ಕೇಳಿದ್ದೆಲ್ಲ ಸಿಗುತ್ತೆ. ಈಗ ಇಷ್ಟೆಲ್ಲ ಮಾಡ್ತಾ ಎಲ್ಲೋ ಒಂದ್ ಕಡೆ ಜಾಬ್ ಇಂಟರ್ವ್ಯೂಸ್ಗೆ ಹೋಗುವಾಗ ಒಳಗಡೆ ಹೋಗಿ ಪ್ರೆಸೆಂಟೇಷನ್ಸ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕು ಅನ್ನೋದು ಇವ್ರು ಅಂದಿರ್ತಾರೆ, ಆದ್ರೆ ಆ ಕಡೆ ಸೆಲೆಕ್ಟ್ ಮಾಡೋರು ಅವರು ಒಂಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡದೆ ಅನೇಕ ಜನ ಫೇಲ್ ಆಗ್ತಾ ಇದ್ದಾರೆ. ಹೌ ಟು ಬ್ಯಾಲೆನ್ಸ್?
0: ಈಗ ಒಂದ್ ದೇಶ ಇನ್ನೊಂದ್ ದೇಶದ ಜೊತೆ ಯುದ್ಧನ, ನಮ್ಮಲ್ಲೇ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ಬೇಕು, ಎಲ್ಲರೂ ಹೇಳ್ತಾರೆ ನಾಳೆ ತಗೊಂಡಾಗ ಒಂದು ಬಾಂಬ್ ಹಾಕ್ಬಿಡಕ್ಕಾಗತ್ತಾ? ಯುದ್ಧ ಅಂದ್ರೆ ಅನೇಕ ವರ್ಷಗಳು. ಕುರುಕ್ಷೇತ್ರ ಯುದ್ಧ ನಡೆಯಕ್ ಮುಂಚೆ ಅರ್ಜುನನ್ಗೂ ಕೃಷ್ಣನ್ಗೂ ನಡೆದಿದ್ ಯಾವತ್ತೋ, ಕುರುಕ್ಷೇತ್ರ ನಡೆದಿದ್ ಯಾವತ್ತೋ, ಮನಸ್ಸಿನಲ್ಲೇ ನಡೀತಾ ಇರುತ್ತೆ ಯುದ್ಧ. ಕ್ರಿಯೆ ನಡೆಯೋದು ಯಾವತ್ತೋ, ಹಾಗೇನೆ ಪರೀಕ್ಷೆ ನಡೆಯೋದು ಯಾವತ್ತೋ 3 ಗಂಟೆ, ಅವ್ರು ಇಡೀ ವರ್ಷ ಅದಕ್ಕೆ ಅವನು ಜಾಗೃತಗೊಳ್ತಾ ಹೋಗ್ತಾನೆ. ಹಾಗೇನೆ ಯಾವತ್ತೋ ಇಂಟರ್ವ್ಯೂ ನಡೆಯುತ್ತೆ, ಅದಕ್ಕೆ ಈಗಲಿಂದಲೇ ಸಂವಹನೆ, ಆತ್ಮಬಲ, ಅವನ ಉತ್ಸಾಹ, ಅವನ ಜ್ಞಾನ, ಅವನ ಕೌಶಲ, ಅದಕ್ಕೆ ಬೇಕ ಅನೇಕ ಕೌಶಲಗಳು, ಉಪಕ್ರಮಗಳು, ಇದೆಲ್ಲ ಅವನು ಮಾಡ್ಕೊಂಡು ಬಲಗೊಳ್ಳಬೇಕು. ಯಾವ ಕಂಪ್ನಿಗೆ ಹೋಗ್ತಾ ಇದ್ದೀನಿ, ಆ ಕಂಪ್ನಿ ಅಂದ್ರೆ ಏನು, ಆ ಕಂಪ್ನಿಲಿ ಏನ್ ಪ್ರೊಡ್ಯೂಸ್ತಾರೆ, ಆ ಕಂಪ್ನಿ ಹೇಗೆ ವರ್ತಿಸುತ್ತೆ, ಆ ಕಂಪ್ನಿಯ ವಿಷನ್ ಸ್ಟೇಟ್ಮೆಂಟ್ ಏನು, ಆ ಕಂಪ್ನಿಯ ಮಿಷನ್ ಸ್ಟೇಟ್ಮೆಂಟ್ ಏನು, ಆ ಕಂಪ್ನಿ ಯಾರಿಂದ ಪ್ರಾರಂಭಗೊಳ್ತು, ಆ ಕಂಪ್ನಿ ಎಷ್ಟು ಲಾಭ ಮಾಡ್ತಾ ಇದೆ, ಆ ಕಂಪ್ನಿಗೆ ನಾನು ಹೋಗೋದ್ರೆ ನನ್ನ ಇರುವಿಕೆ ಮತ್ತು ಬರುವಿಕೆ ಅವರಿಗೆ ಎಷ್ಟು ಅಗತ್ಯ, ಅಲ್ಲಿ ಈಗಾಗಲೇ ಇರೋರು ಇರುವಾಗ ಮತ್ ನನ್ನೇ ಯಾಕೆ ತಗತ್ತೀಯಾನೆ, ಅಲ್ಲಿ ನನ್ನಿಂದ ಏನೋ ವಿಭಿನ್ನವಾದನ್ನ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ, ಯಾರು ಕೂತಿರ್ತಾರೆ, ಏನ್ ಕೇಳಬಲ್ಲ, ಒಬ್ಬ ಮಿಲಿಟರಿ ಮ್ಯಾನ್ ಇರ್ಬೋದು, ಅವ್ನು ಮೀಸೆ ನೋಡೋ ಎದ್ರುಬಿಟ್ರಿ ಇವನು. ಸೀ 101 ಇಸ್ಯೂಸ್. ಅದರಿಂದ ಮೊದಲು ಯೋಜನೆ, ಇದು ಯೋಚನೆಯಿಂದ ಶುರುವಾಗಿ ಯೋಜನೆಗೆ ಹೋಗಿ ಸರ್ವೆ, ಅನಾಲಿಸಿಸ್, ಪ್ಲಾನಿಂಗ್, ಇದೆಲ್ಲ ನಡೆಯುತ್ತೆ. ನಡೆದು ಎಲ್ಲ ರೈಟಿಂಗ್ ಅಲ್ಲಿ ಮಾಡಬೇಕು. ಏನೇನು ಕ್ವಶನ್ ಕೇಳು, ಈಗೆಲ್ಲ ಪುಸ್ತಕಗಳು ಸಿಗುತ್ತೆ, ಇಂಟರ್ನೆಟ್ ಹೋದ್ರೆ ಎಲ್ಲ ಸಿಗುತ್ತೆ. ದ ಪ್ರಾಬಬಲ್ ಕ್ವಶನ್ ದಟ್ ಮೇ ಬಿ ಆಸ್ಟ್ ಇನ್ ಎ ಬ್ಯಾಂಕಿಂಗ್ ಇಂಟರ್ವ್ಯೂ ಅಂತ ನೀವು ಸುಮ್ಮನೆ ಹೊಡೆದ್ರೆ 100 ಬರುತ್ತೆ. 100 ಪುಸ್ತಕ ಇದೆ, ಇಲ್ಲ ಬಲ್ಲವ್ರನ್ನಾದ್ರೂ ಕೇಳಬೇಕು. ಇರ್ತಾರೆ ಕೌನ್ಸಿಲರ್ಸ್, ಬೇಕಾದಷ್ಟು ಜನ ಇರ್ತಾರೆ. ಹೀಗೆ ನೀಡ್ ಬೇಸ್ಡ್ ಆಕ್ಟಿವಿಟಿ ಮಾತ್ರ ಮಾಡ್ಬೇಕು. ಇದೊಂಥರ ಇನ್ವರ್ಟೆಡ್ ಟ್ರಯಾಂಗಲ್ ಇದ್ದಂಗೆ, ಮೊದಲು ಅಗಲ ಕಾಣಿಸ್ತಿರುತ್ತೆ, ಆಮೇಲೆ ಆ ಟ್ರಯಾಂಗಲ್ ಬರ್ತಾ ಬರ್ತಾ ಬರ್ತಾ ಬರ್ತಾ ಚಿಕ್ಕದಾಗುತ್ತಲ್ಲ, ಹಾಗಾಗ್ತಾ ಹೋಗ್ಬೇಕು. ನಿಮ್ಮ ಆಲೋಚನೆ ಮಾಡಿ ಪಕ್ಕ ಬೇಕು. ಅವನು ಟೆಲ್ ಅಬೌಟ್ ಯುವರ್ ಸೆಲ್ಫ್, ಕೇಳ್ತಾನೆ ನಿನ್ನ ಬಗ್ಗೆ ಹೇಳಪ್ಪ ಏನಾರು ಅಂತ. ಇದು ಗ್ಯಾರಂಟಿ ಕ್ವಶನ್. ಇವನು 30 ಸೆಕೆಂಡ್ಗೊಂದು, 1 ನಿಮಿಷಕ್ಕೊಂದು, 1.5 ನಿಮಿಷಕ್ಕೊಂದು, 2 ನಿಮಿಷಕ್ಕೊಂದು, ಎಂತ ಜಗತ್ತಿನ ಅದ್ಭುತ ಆದ್ರೆ 2 ನಿಮಿಷಕ್ಕಿಂತ ಜಾಸ್ತಿ ಹೇಳಕ್ಕೇ ಇಲ್ಲ. ಯಾಕಂದ್ರೆ 15-20-30 ನಿಮಿಷಕ್ಕೆ ಇಂಟರ್ವ್ಯೂಗಳು ಮುಗ್ದೋಗುತ್ತೆ. ಅದ್ರಲ್ಲಿ ಇದೊಂದು ಪೀಸು ರೆಡಿಯಾಗಿ ಕೂತ್ಬಿಡ್ಬೇಕು.
2: ರಿಹರ್ಸಲ್
0: ಸಾವಿರ ಸಲ ಕನ್ನಡಿ ಮುಂದೆ ರಿಹರ್ಸಲು, ಅವ್ರ ಅಪ್ಪ ಅಮ್ಮನೆ ಇಟ್ಕೊಂಡು ರಿಹರ್ಸಲು, ಫ್ರೆಂಡ್ಸ್ ಇಟ್ಕೊಂಡು ರಿಹರ್ಸಲು, 3 ಸಲ ರಿಹರ್ಸಲ್ ಮಾಡ್ಬಿಡು. ಅವ್ನು ಕೇಳಕ್ ಮುಂಚೆನೆ ಪಟ ಪಟ ಪಟ ಪಟ ಪಟ ಪಟ ಪಟ ಉರುವಡ್ದಂಗೆ ಉರುವಡಿ, ತಪ್ಪೇನಿಲ್ಲ ಹೇಳ್ಬಿಡು. ಅವ್ರಿಗೆ ಆರಂಭದಲ್ಲೇ ಒಂಥರ, ಈ ಸಚಿನ್ಗೂ ಶೇನ್ ವಾರ್ನ್ಗೂ ಕ್ರಿಕೆಟ್ ಮಾಡಿದ್ರು, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ, ಪೇಪರ್ನವರೆಲ್ಲ ಬರೆಯೋದು ಹಿಂದಿನ ದಿನ, ಮಹಾಯುದ್ಧ, ಸಚಿನ್ ವರ್ಸಸ್ ವಾನ್, ಎ ಗ್ರೇಟ್ ವಾರ್ ಅಂತ. ಏನು ಯುದ್ಧ? ಅದೊಂದು ಆಟ, ಅದು ಯುದ್ಧ. ಯುದ್ಧ ರೆಡಿ ಆಗ್ಬಿಡೋದು, ಇಡೀ 100 ಕೋಟಿ ಜನನು ಇಲ್ಲಿ ಅಲ್ಲಿ ಎಲ್ಲ ಕಡೆ ಎದ್ದು ಕೂತ್ಕೊಂಡವ್ರು. ಅವನು ಜಗತ್ತಿನ ಖ್ಯಾತ ಬೌಲರ್, ಇವನು ಜಗತ್ತಿನ ಪ್ರಖ್ಯಾತ ಬ್ಯಾಟ್ಸ್ಮನ್. ಇವರಿಬ್ಬರಿಗೂ ಯುದ್ಧ ಶುರು ಆಗ್ತಾ ಇದೆ. ಫಸ್ಟ್ ಬಾಲು ಶೇನ್ ವಾರ್ನ್ ಬಿಟ್ಟ. ಈ ಸಚಿನ್ ತೆಂಡೂಲ್ಕರ್ ಒಂದು ಆಡ ವೈಖರಿ ಗೊತ್ತು, ಈ ಯುದ್ಧ ಅಂತೀವಲ್ಲ ಮಹಾಯುದ್ಧ ಅಂತ. ಮೊದಲನೇ ಬಾಲ್ನ ಸಿಕ್ಸ್ ಹೊಡೆದ್ಬಿಡೋದು, ಎರಡನೇ ಬಾಲ್ನ ಬೌಂಡ್ರಿ ಹೊಡೆದ್ಬಿಡೋದು, ಫಸ್ಟ್ ಓವರ್ ಆಗ್ತಿದ್ದಂಗೆ ಯುದ್ಧ ಕ್ಲೋಸ್. ಇಂಟರ್ವ್ಯೂಗೆ ಹೋದವರು ಮತ್ತು ಎಕ್ಸಾಮ್ ಬರೆಯೋರು ಫಸ್ಟ್ ಒಂದು ಗಂಟೆ ಗೊತ್ತಿರೋದನ್ನೆಲ್ಲ ಅದ್ಭುತವಾಗಿ, ಒಂದೂ ತಪ್ಪಿಲ್ಲದೆ, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್, ನೋ ಗ್ರಾಮಟಿಕಲ್ ಮಿಸ್ಟೇಕ್, ನೋ ಟೆಕ್ನಿಕಲ್ ಮಿಸ್ಟೇಕ್, ನೋ ಸ್ಟ್ರಕ್ಚರಲ್ ಮಿಸ್ಟೇಕ್, ನೋ ಸ್ಕ್ರಾಚಸ್, ಆಯ್ತಾ, ಕ್ರಿಯೇಟಿವಿಟಿ ಗೊತ್ತಿರೋದು ಎಲ್ಲ, ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಬಾಟಮ್ ಮಾರ್ಜಿನ್, ನೀಟಾಗಿ ಫಸ್ಟ್ ಒಂದು 10 ಪುಟ ಅದ್ಭುತವಾಗಿ ಬರೆದ್ಬಿಟ್ರೆ, ಫಸ್ಟ್ ಒಂದು 5 ನಿಮಿಷ ಅದ್ಭುತವಾಗಿ ಉರುವಾಡ್ಕೊಂಡೆ ಸರಿ, ಅವ್ನು ಹಿಂಗೆ ಕೇಳ್ತಾನೆ ಹಿಂಗೆ ಹೊಡಿಬೇಕು ಪ್ಲಾನ್ ಮಾಡ್ಕೊಂಡು ವಾಡದ್ ಬಿಸಾಕ್ಬಿಟ್ರೆ, ನಾನು ಹೇಳ್ತೀನಿ ಕೇಳಿ, 5ನೇ ನಿಮಿಷದಲ್ಲಿ ಮೇನ್ ಆಯ್ತಲ್ಲ, ಇಂಟರ್ವ್ಯೂ ಮುಂದಿನ ದಿನ ನಡೆಯೋದಿಲ್ಲ, ಅಣ ಓಬಾರಪ್ಪ ಅಂತಾರೆ. ಅದೊಂದ್ ಇಂಟರ್ವ್ಯೂ ಅವ್ರು ಮಾಡಬಾರ್ದು, ನಾವೇ ಇಂಟರ್ವ್ಯೂ ಮಾಡಿ ಮುಗಿಸ್ಬೇಕು. ನಾನು ಇದನ್ನ ಅಹಂಕಾರದ ಮಟ್ಟದಲ್ಲಿ ಹೇಳ್ತಾ ಇಲ್ಲ, ಆತ್ಮಬಲದ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲದಿದ್ರೆ ವಿವೇಕಾನಂದರು ಎಷ್ಟನೇ ಭಾಷಣಕಾರರು? ವಿವೇಕಾನಂದರು ಆಲ್ಟರ್ನೇಟಿವ್ ಹೋಗಿದ್ದು ಗೊತ್ತಾ ನಿಮಗೆ, ಬೇರೆಯವ್ರು ಹೋಗಬೇಕಾಗಿತ್ತು, ಅವರು ಹೋಗಾಗಿಲ್ಲ, ಅದು ಇವ್ರಿಗೆ ಸಿಕ್ತು. ಇವ್ರು ಹೋದ್ರು ಎಷ್ಟನೇ ಭಾಷಣಕಾರರು ಶಿಕಾಗೋದಲ್ಲಿ, ಅವ್ರು ಭಾಷಣ ಮಾಡಕ್ ಮುಂಚೆ ಎಲ್ಲ ದೇಶದಿಂದ ಒಬ್ಬರು ಬಂದಿರ್ತಾರೆ. ಇವ್ರು ಆಟ ಏನಂತ ಏನು ವಿಶೇಷ ಏನಿಲ್ಲ, ಬಟ್ ನಿಂತ್ಕೊಂಡು ಮೊದಲನೇ ವಾಕ್ಯ ಅಷ್ಟೇ, ಒಬ್ಬ ಅಪರಿಚಿತ ಎನ್ ಅನ್ನೋನ್ ಪರ್ಸನ್ ಸ್ಟಾರ್ಟಿಂಗ್ ಎ ಸ್ಪೀಚ್ ದ ಕಮ್ಯುನಿಕೇಶನ್ ಹಿ ಸೇಸ್ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ನೋಡ್ಬೇಕು ಅವ್ರು ಭಾಷಣ ಕೇಳ್ಬೇಕು ನೀವು, ಎದ್ ನಿಂತ್ಬಿಡ್ತಾರೆ ಸಾವಿರ ಜನ, ಎಲ್ಲ ಚಪ್ಪಾಳೆ, ಒಂದ್ ವಾಕ್ಯಕ್ಕೆ ಚಪ್ಪಾಳೆ, ಒಂದ್ ವಾಕ್ಯಕ್ಕೆ ವರ್ಲ್ಡ್ ಫೇಮಸ್. ಹಂಗಲ್ಲ ಅದು, ಅಲ್ಲಿವರೆಗೂ ಅಮೆರಿಕದವರು ಪ್ರಪಂಚ ಏನಂತಿತ್ತು,

0: ಆರ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂತಿದ್ರು. ಅಂದ್ರೆ ತಲೆಯಿಂದ ಹೊರಟು ಅವರ ಕಿವಿ ಸೇರಿ ತಲೆ ಸೇರುತ್ತಿತ್ತು ಸಂವಹನ, ಕಮ್ಯುನಿಕೇಶನ್ ಅನ್ನಲು. ಇವರದ್ದು ಹೃದಯದಿಂದ ಶುರುವಾಗಿ ಬಾಯಿಂದ ಹೊರಟು ಅವರ ಕಿವಿ ಸೇರಿ ಹೃದಯವನ್ನು ಸೇರಿತು. ಅಂದ್ರೆ ತಲೆಯಿಂದ ತಲೆಗೆ ಅಂತ ಸಂವಹನ ಚಾನಲ್ ಇತ್ತಲ್ಲ, ಅದೀಗೇನಾಗೋಯ್ತು? ಹೃದಯದಿಂದ ಹೃದಯಕ್ಕೆ ಚಾನಲ್ ಚೇಂಜ್ ಮಾಡ್ಬಿಟ್ರು. ನೀವು ಹಿಂಗೆ ಬೇಸಿಕ್ ಕೈಯ ಚೇಂಜ್ ಮಾಡ್ಬಿಟ್ರೆ ಆಟ ಕ್ಲೋಸ್ ಆಗ್ಬಿಟ್ರೆ. ಆ ಮಟ್ಟಕ್ಕೆ ಬೆಳಿಬೇಕಲ್ಲ, ಅದೇ ಜ್ಞಾನ ಕೌಶಲ ಮನೋಭಾವ ಪರಿಸರದ ಬೆಂಬಲ.
1: ಈ ತರಬೇತಿ ಎಲ್ಲಿ ಸಿಗುತ್ತೆ?
0: ಸಮಸ್ಯೆ ಬಂದಿರದೆ ಅದು, ನಿಮಗೆ ಜ್ವರ ಬಂತು, ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಇದಾರಲ್ಲ, ಅಯ್ಯೋ ಫೇಮಸ್, ನೀವು ಅವ್ರ ಹತ್ರ ಹೋದ್ರಿ. ತಲೆನೋವು ಬಂತು, ಇಲ್ಲಿ ಡಾಕ್ಟರ್ ಕೃಷ್ಣ ಅವ್ರ ಹತ್ರ ಹೋದ್ರಿ. ಇನ್ನೇನು ದೊಡ್ಡ ರೋಗ ಬಂತು, ಅಲ್ಲೆಲ್ಲ ಇದಾರಲ್ಲ ದೊಡ್ಡ ದೊಡ್ಡ ಡಾಕ್ಟರ್. ಆಯ್ತು ಕಟ್. ಮುಂದಿನ ಕೇಳಿ, ನಿಮ್ ಮಗಂಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್, 5 ನಿಮಿಷಕ್ಕೆ ಒಂದ್ಸಲಿ ತಲೆ ಎತ್ತಾನೆ, ಯಾರಾದ್ರೂ ಹೋಗ್ತೀರಿ? ನಿಮ್ ಮಗ 3 ಗಂಟೆನಲ್ಲಿ ಬರೀ, ಅದನ್ನ 3.5 ಗಂಟೆ ಪ್ರತಿ ಸಲ ಎಕ್ಸಾಮ್ ಇಂದ ಬರಬೇಕು. ಪಾಪ, ಇನ್ನೊಂದು 10 ನಿಮಿಷ ಇದ್ದಿದ್ರೆ ಅಂತಾನೆ, ಅಂದ್ರೆ ವೇಗವಾಗಿ ಬರೆಯಕ್ಕೆ ಬರಲ್ಲ ಅವನಿಗೆ. ಯಾರತ್ರ ಹೋಗ್ಬೇಕು ಹೇಳಿ? ನಿಮಗೆ ಓದಿದೆಲ್ಲ ಮರ್ತೋಗ್ಬಿಡ್ತಪ್ಪ, 90ಕ್ಕೆ 90 ಜ್ಞಾಪಕ ಇರುತ್ತೆ, ಇನ್ನು 10 ಮರ್ತೋಗುತ್ತೆ. ಯಾರತ್ರ ಹೋಗ್ಬೇಕು ಹೇಳಿ? ಮೆಮೊರಿ ಅಂದ್ರೆ ಈಗ ನಿಮಗೆ ಇದಕ್ಕಿದಂಗೆ ಆತ್ಮವಿಶ್ವಾಸದ ಕೊರತೆ, ಡಿಪ್ರೆಷನ್, ಎಲ್ರಿಗೂ ಡಿಪ್ರೆಷನ್ ಅಂತ ಜಗತ್ತಲ್ಲಿ ಈಗ ಅಲ್ವಾ, ಸ್ಟ್ರೆಸ್ಸೋ ಸ್ಟ್ರೆಸ್. ಯಾರತ್ರ ಹೋಗ್ಬೇಕು ಹೇಳಿ? ಪ್ರಶ್ನೆ ಬಂದಿರೋದು ಬದುಕುವ ಮೂಲ ನೆಲೆ ಆ ಕಲೆ, ಅದಕ್ಕೆ ಬೇಕಾದ ಬೆಲೆ, ಈ ಒಳಗಡೆ ಈ ವ್ಯಕ್ತಿತ್ವ ಇದೆಯಲ್ಲ, ದೈಹಿಕ ಬೌದ್ಧಿಕ ನಡಾವಳಿಕೆ, ದೈಹಿಕಕ್ಕೇನೋ ಇದೆ ಆದ್ರೆ ಈ ಮನಸ್ಸು ಬುದ್ಧಿ ಮತ್ತು ಆತ್ಮಬಲ, ಅದರಲ್ಲೂ ನಡಾವಳಿಕೆ ವ್ಯಕ್ತಿತ್ವ ಮತ್ತು ಬೌದ್ಧಿಕ ಬೆಳವಣಿಗೆ. ನೋಡಿ, ಸಮಾಜ ಬೆಳೀಲಿಲ್ಲ, ಆಶ್ಚರ್ಯ. ಭಾರತದಂತಹ 125 ಕೋಟಿ ಜನ ಇದರಲ್ಲಿ ಊರಿಗೆ 1-10 ಜನದವರೆಗೂ ಕೌನ್ಸಿಲರ್ಸ್ ಇರಬೇಕಾಗಿತ್ತು. ಈಗ ಏನಿಂಗ್ ಬೆಲೆ ಕಮ್ಮಿ ಆಗ್ತಾ ಇದೆ. ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ ಮಗಂಗ್ ಹೇಳೋರು ಯಾರು? ಪ್ರಶ್ನೆಗೆ ಉತ್ತರ ಕೊಡಿ. ಇನ್ನು 5 ವರ್ಷಕ್ಕೆ ಯಾವ್ದು ಬಂದಿರುತ್ತೆ ಹೇಳೋನ್ ಹೇಳಿ. ಯಾರು ಸಮಸ್ಯೆ ಬಂದಿರೋದು? ಈ ತರಹದ ವ್ಯಕ್ತಿತ್ವದ ವಿಕಸನಕ್ಕೆ, ಆತ್ಮಬಲದ ಹೆಚ್ಚಳಕ್ಕೆ ಮತ್ತು ಭವಿಷ್ಯವನ್ನ ಒಂದು ನಿರ್ಣಾಯಕವಾಗಿ ಆಲೋಚನೆ ಮಾಡಿ ಹೀಗೆ ಹೋಗು ಅಂತ ಒಂದು ಗೈಡೆನ್ಸ್ ಕೊಡಕ್ಕೆ ಇರುವ ಈ ರೀತಿಯ ಲೈಫ್ ಸ್ಕಿಲ್ಸ್ ನ ಹೇಳಕ್ಕೆ ಇಲ್ಲ ಅಂತಲೇ ಹೇಳಬೇಕು. ಯಾರು ಇದಾರ ಅಂದ್ರೆ ಇಲ್ಲ. ನಮ್ಮ ನಾಗರಿಕತೆಯ ಹಿನ್ನಡೆಯೇ ಇದು, ದೇಶದ ದೊಡ್ಡ ಸಮಸ್ಯೆಯೇ ಇದು. ಅದಕ್ಕೆ ನಾರಾಯಣ ಮೂರ್ತಿ ಮಾತು ಹೇಳಿದ್ರು 4 ವರ್ಷದಿಂದ, ಎಲ್ಲರೂ ಒಪ್ಕೊಂಡ್ರು. More than 82% of ಅವರ್ ಗ್ರಾಜ್ಯುಯೇಟ್ಸ್ ಎಂಜಿನಿಯರಿಂಗ್ ಆರ್ ಜನರಲ್ ಆರ್ ನಾಟ್ ಎಂಪ್ಲಾಯಬಲ್, ಕೆಲಸ ಕೊಡ್ಸಕ್ ಯೋಗ್ಯರಲ್ಲಂತ. ಓದಿದಾನೆ ಎಂ ಟೆಕ್, ಬಿ ಎಂಜಿನಿಯರಿಂಗು, ಬಿ ಎ, ಎಂ ಕಾಮು, ಬಿ ಕಾಮು, ಕೆಲಸಕ್ ಯೋಗ್ಯ ಅಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿಗೆ ನೀವೀಗ ಶಾಲೆ ಮಾಡೋದ್ರ ಜೊತೆಗೆ, ಕಾಲೇಜ್ ಮಾಡೋದ್ರ ಜೊತೆಗೆ ಫಿನಿಶಿಂಗ್ ಸ್ಕೂಲ್ ಅಂತ ಬೇರೆ ಮಾಡ್ಬೇಕೀಗ. ಅಂದ್ರೆ ಯಾವುದು ಫಿನಿಶಿಂಗ್ ಮಾಡಿ ಕೊಡಬೇಕಾಗಿತ್ತು ಪ್ರಾಡಕ್ಟ್ ಅವ್ರು ಕೊಡ್ತಾ ಇಲ್ಲ, ಅಲ್ಲಿಗೆ ಫಿನಿಶಿಂಗ್ ಸ್ಕೂಲ್ ಅಂತ ಒಂದು ಬೇರೆ ಮಾಡ್ತೀರಾ? ನೋಡಿ, ಸಮಸ್ಯೆ ಎಲ್ಲೆಲ್ಲಿದೆ. ಅದಕ್ಕೆ ನಾನು ಹೇಳೋದು, ಚಿಕ್ಕಂದಿನಿಂದಲೇ ಶಾಲೆಗಳಲ್ಲೇ ಕೌಶಲಗಳು, ಪಾಠ ಹೇಳಿದ್ದೆಲ್ಲ ತೋರಿಸ್ಬೇಕು, ತೋರಿಸಿದ್ದೆಲ್ಲ ಮಾಡಿಸ್ಬೇಕು, ಅವಾಗ ಜ್ಞಾನ ಅರ್ಥ ಆಗಿ. ನಮ್ಮ ಶಾಲೆ ಇದೆ, 1400 ದಿನ ಆಯ್ತು, 1400 ದಿವಸದಿಂದ ಅಲ್ಲೇ ಕೂತಿದ್ದೀನಿ. 1000 ಮಕ್ಕಳಿದ್ದಾರೆ 30 ಜಿಲ್ಲೆಯಿಂದಲೂ. 1400 ಕತೆ ಹೇಳಿದ್ದೀನಿ ದಿನ ಅಸೆಂಬ್ಲಿ. 1400 ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ, 1 ನಿಮಿಷ ಅಸೆಂಬ್ಲಿಲಿ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ. ಮಕ್ಕಳಿಗೆ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಬೆಳೆಯುತ್ತೆ. ನೋಡಿದ್ರೆ 3ನೇ ಕ್ಲಾಸ್ ನನಗೆ ಏನು ಅರ್ಥ ಆಗಲ್ಲ, ಇಲ್ಲ ಏನೋ ಓದಿದ್ರೆ ಅಲ್ಲೇನೋ ಮೇಲಕ್ಕೆ ಆರ್ತೋ, ನಂಗೆ ಏನು ಅರ್ಥ ಆಗಲ್ಲ, ಬೇಡ, ಏನೋ ಆಗ್ತಾ ಇದೆ ಅನ್ಸುತ್ತೆ, ಮುಂದೆ ಅವನಿಗೆ ಎಲ್ಲ ಹುಟ್ಟುತ್ತೆ ಬಿಡಿ. ಅದರಿಂದ ನೀವು ಏನಾದ್ರು ಮಾಡಿದ್ರೆ ಏನು ಆಗಲ್ರಿ. ಈಗ ಈ ಮೈಕ್ ಇದೆ, ಈ ಲಾಕ್ ಇದೆ, ಇನ್ನೊಂದು ವರ್ಷ ಬಿಟ್ಟು ಬಂದು ನೋಡಿ, ಎಕ್ಸ್ಟರ್ನಲ್ ಜನ ಏನು ಇಲ್ದಾರೆ, ಇಲ್ಲ ಇರುತ್ತೆ. ಏನೋಡಿ, ನಾನು ಮುಟ್ಟದೆ ತಳ್ಳದೆ ಮುಂದಿಕ್ಕೋಯ್ತು. ಹಾಗೆಯೇ ಮನುಷ್ಯನ ಬುದ್ಧಿ ಮತ್ತು ಮನಸ್ಸು ಮತ್ತು ಜಾಗೃತಿ ಮತ್ತು ಎಂಪವರ್ಮೆಂಟ್, ಎನ್ರಿಚ್ಮೆಂಟ್, ಎಕ್ಸ್ಪೆನ್ಷನ್, ಎನ್ಹಾನ್ಸ್ಮೆಂಟ್ ಮಾಡ್ತಾ ತಳ್ತಾ ಹೇಳ್ತಾ ಜೋರು ಮಾಡ್ತಾ ಕೊಡ್ತಾ ಬೆಳೀತಾ ಹೋಗುತ್ತೆ. ಹೀಗೆ ವ್ಯಕ್ತಿತ್ವವನ್ನು ಹಿಗ್ಗಿಸುವ ಕಾರ್ಯಕ್ರಮಗಳು, ಯೋಚನೆಗಳು, ಯೋಜನೆಗಳು, ರೋಲ್ ಮಾಡಲ್ಸು. ಒಬ್ಬ ಅಬ್ದುಲ್ ಕಲಾಂ ಬಂದ್ರೆ ನೋಡಿ ಆ ತರ ಆಗ ಅಂತ ಹೇಳ್ತೀವಿ, ಒಬ್ಬ ಸಚಿನ್ ಬಂದ್ರೆ ನೋಡ ಆ ತರ ಆಡ್ಬೇಕಪ್ಪ ಅಂತ ಹೇಳ್ತೀವಿ.
1: ಸೊ ಒಂದೆಲ್ಲೋ ಮಾಡಲ್ ಬೇಕು.
0: 125 ಕೋಟಿಗೆ ನನ್ನ ಪ್ರಕಾರ ಒಂದು 20-25 ಕೋಟಿನಾರು ಬೇಕಾಗಿತ್ತು. ಅಲ್ಲ, 1:5 ಬೇಡವೇ. ಈಗ ಒಂದು ಊರು ಅಂದ್ರೆ 1-5-10 ಆ ತರದಿಲ್ಲ. ಅದರಲ್ಲಿ ಹೇಳೋವನೇ ಅವನು, ಅವನಿದ್ದಾನೆ ಹೇಳುವ, ಪ್ರಯೋಗಿಸುವ, ಉಪಯೋಗಿಸುವ, ಜನಕ್ಕೆ ಮೋಟಿವೇಟ್ ಮಾಡ್ಕೊಂಡು ತಿಳಿ ಎಷ್ಟು ಜನ. ಅದರಿಂದ ವ್ಯಕ್ತಿತ್ವ ವಿಕಸನ ತರಬೇತುದಾರರು, ಸಲಹಾಕಾರರು, ಓಕೆ, ಆತ್ಮಬಲ ವೃದ್ಧಿಯ ಕಲೆಗಾರರು, ಮತ್ತೆ ಸ್ಟೇಜಿಗೆ ಬರಬೇಕು, ಇಡ್ರಬೇಕು. ಇನ್ ಮುಂದೆ ಇಂಜಿನಿಯರ್ಸ್ ಅಗತ್ಯ ಇಲ್ಲ, ಡಾಕ್ಟರ್ಸ್ ಅಗತ್ಯ ಇಲ್ಲ, ಟೀಚರ್ಸ್ ಅಗತ್ಯ ಇಲ್ಲ, ಯಾರು ಅಗತ್ಯ ಇಲ್ಲ. ಈ ಜಗತ್ತಿಗೆ ಇನ್ ಮುಂದೆ ಬೇಕಾಗಿರೋದು ನಾಯಕರು. ಯಾವ್ದಾರು ಮಾಡೋ, ಅಲ್ಲಿ ನಾಯಕ ಆಗಿರ್ಬೇಕು. ನಾಯಕ ಅಂದ್ರೆ ಹೂ ನೋಸ್ ದ ವೇ, ಹೂ ಶೋಸ್ ದ ವೇ, ಹೂ ಗೋಸ್ ದ ವೇ.
1: ಅದು ಆ ಪ್ರೊಫೆಷನ್ ಅಲ್ಲೂ ಇರಬಹುದು,
0: ಯಾವ್ದಲ್ಲಾರು ಆಗ್ಲಿ, ಅವ್ನು ಬಾ ಬರ ನಾ ಮಾಡಿಸ್ತೀನಿ ಬರ ಅಂತ ಕರ್ಕೊಂಡು ಹೋಗೋನ್ ಇರ್ಬೇಕಲ್ಲ. ಗಾಂಧೀಜಿ ಬಂದು ಎಲ್ಲ ಉಪವಾಸ ಕೂತ್ಬಿಡಿ, ಸತ್ಯಾಗ್ರಹ ಮಾಡಿ, ಅಹಿಂಸೆ ಎಲ್ಲ ಮಾಡ್ಕೋತಾ ಇರಿ, ನನ್ನ ಜೊತೆ ಮನೆಗೆ ಬಂದ್ಬಿಡ್ತೀನಿ ಅಂದಿದ್ರೆ ಯಾರು ಮಾಡೋರು? ಅವರು ಡ್ರೆಸ್ ಚೇಂಜ್ ಮಾಡಿ ಈ ದೇಶನ ತಿರುಗಿ ಎಲ್ಲ ಅರ್ಥ ಮಾಡ್ಕೊಂಡು ಬಂದು ಏ ಬರ ಉಪವಾಸ ಕೊಡೋಣ ಬರ ಬಿಡ್ತಾನೆ ಬಾರ ತೋರಿಸ್ತೀನಿ ಬಾರ ಅಂತ ಉಪವಾಸ ಕೂತಿದ್ದಕ್ಕೆ ತಾನೇ 4 ಜನ ಕೂತಿದ್ದು, ಆಮೇಲೆ 4 ಕೋಟಿ ಕೂತಿದ್ದು, 40 ಕೋಟಿ ಕೂತಿದ್ದು, ಸ್ವತಂತ್ರ ಬಂದಿದ್ದು. ಸೊ ಈ ರೀತಿ ನಮ್ಮನ್ನ ಹುರಿದುಂಬಿಸುವ, ಬೆಳೆಸುವ, ಕಲಿಸುವ, ಕಲಿಯುವ ಇಂಥದೊಂದು ಜಾಗೃತಾವಸ್ಥೆಯ ಸಮಾಜ ಬೇಕು. ಅದರ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ.
1: ಅಲ್ಲ, ಈ ಕ್ಷಣದ ಒಂದು ಪರಿಹಾರ ಏನು? ಯಾಕೆಂದ್ರೆ ನಮ್ಮಲ್ಲಿ ಮಾರ್ಗದರ್ಶನಕ್ಕಾಗಿ ನಾವೆಲ್ಲ ಕಡೆ

0: ಹಾಯಿಸ್ತೀವಿ. ಎಲ್ಲೋ ಒಂದ್ ಕಡೆ ನಾಯಕರು ನಾಲ್ಕು ಜನ ಇರ್ತಾರೆ, 100 ಪುಸ್ತಕಗಳು ಓದ್ಕೋತೀವಿ, ಆದ್ರೆ ಒಳಗಡೆಯಿಂದ ಬರಬೇಕು. ದ ಕಿಕ್ ಶುಡ್ ಕಮ್ ಫ್ರಮ್ ವಿದಿನ್ ಅಂತಾರೆ.
1: ಅದಕ್ಕೆ ಆ ಮಗು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ 20 ವರ್ಷದ ಒಳಗೆ ಹುಟ್ಟಿದ ಕ್ಷಣದಿಂದ 20 ವರ್ಷದ ಒಳಗೆ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಇದು ಇಂತ ಒಂದು ಹೊಡೆತ ಹೊಡಿತಾನೆ ಇರ್ಬೇಕು. ಸೋಮನ ಹೊಡಿತಾ ಇರ್ಬೇಕು,
0: ಒಂದು ಕಿಕ್ ಬೇಕು,
1: ಒಂದು ಹೊಡಿತಾನೆ ಇರ್ಬೇಕು. ಹೊಡೆದು ಹೊಡೆದು ಹೊಡೆದು, ಓ ಇದೇ ಬದುಕು, ಓ ಹಿಂಗೆ ಇರ್ಬೇಕು, ಓ ಇದೇ ಸರಿ ಅಂತ ಅನ್ನಿಸ್ಬೇಕಲ್ಲ. ಈಗ ಶಾಲೆಗೆ ಬರ್ತಾನೆ, ನೀವು ಬರೀ ಫಿಸಿಕ್ಸ್ ಮಾಡ್ಬಿಡ್ಬಾರ್ದು 40 ನಿಮಿಷ, ಬರೀ ಕೆಮಿಸ್ಟ್ರಿ ಮಾಡ್ಬಿಡ್ಬಾರ್ದು, ಬರೀ ಹಿಸ್ಟ್ರಿ ಆಡ್ಬಿಡ್ಬಾರ್ದು, ಬರೀ ಇಂಗ್ಲಿಷ್ ಸಾನೆಟ್ ಮಾಡ್ಬಿಡ್ಬಾರ್ದು. ಆಯ್ತಾ, ನೀವು ಪಾಠದಲ್ಲೇ ಇರುತ್ತೆ ಅದನ್ನ ತಗೊಂಡು ಇಲ್ಲ ಕಥಾ ರೂಪದಲ್ಲೋ ಕಾವ್ಯ ರೂಪದಲ್ಲೋ ಚಂಪು ರೂಪದಲ್ಲೋ ಏನ ಕೊನೆ 10 ನಿಮಿಷ ಪಾಠ ಮಾಡ್ಬೇಡಿ. ನಮ್ಮ ಎಷ್ಟುಗಳಿಗೆ
0: ಲಿಂಕ್ ಮಾಡಿ
1: ಒಂದ್ ಕತೆ ಹೇಳ್ರಿ. ಈಗ ನೆಟ್ಗೋದ್ರೂ 1000 ಕತೆ ಸಿಗುತ್ತೆ, ಪುಸ್ತಕಗಳೇ ಬಂದ್ಬಿಡಿದೆ ಕತೆ ಪುಸ್ತಕಗಳು. ದಿನಾ ಒಂದ್ ಪೀರಿಯಡ್ ನಲ್ಲಿ ಒಂದ್ ಕತೆ ಹೇಳಲ್ಲಪ್ಪ, ಅಲ್ಲಿಗೆ ಎಂತ ವ್ಯಾಲ್ಯೂ ಸಿಕ್ತು. ಅಲ್ಲಿಗೆ 8 ಪೀರಿಯಡ್ ಇದ್ರೆ 8 ಕತೆ, ಒಂದ್ ವರ್ಷದಲ್ಲಿ 8 × 3 = 24, 2500 ಕತೆ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಒಂದ್ ಮಗುಗ್ ಒಂದ್ ಕತೆ ಸಾಕು, ಅವ್ನ್ ಲೈಫ್ ಚೇಂಜ್ ಆಗಿ 2400 ಕತೆ ಕೊಟ್ಟಿದ್ದೀರಿ, ಏನ್ ಆಗ್ಬೇಕ ಮಗು?
0: ಹೀಗೆ ಮಾತಾಡ್ತಾ ಹೋದ್ರೆ ವ್ಯಕ್ತಿತ್ವಕ್ಕೆ ಬೇಕಾದಷ್ಟು ಡೈಮೆನ್ಷನ್ಸ್ ಕೊಡಬಹುದು. ಫೈನಲ್ ಆಗಿ ಒಂದ್ ವರ್ಡ್ ಅಲ್ಲಿ ಹೀಗ್ ಮಾಡ್ರಯ್ಯ ಅನ್ನೋ ಒಂದ್ ಮಾತು ಹೇಳ್ಬೇಕಲ್ಲ.
1: ವಿಶ್ವೇಶ್ವರಯ್ಯನವರು ಒಂದ್ ಮಾತು ಹೇಳಿದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ನಾನು ಚೇಂಜ್ ಮಾಡಿದ್ದೀನಿ, ಈಗ ಮಾಡು ಇಲ್ಲ ಬಿಡು ಅಷ್ಟೇ. ನೀವ್ ಮಾಡಿದ್ರೆ ಅವ್ನ್ ಮಾಡ್ತಾನೆ,
0: ಮಾಡು ಇಲ್ಲವೇ ಮಡಿಯಲ್ಲ, ಮಾಡು
1: ಇಲ್ಲ ಬಿಡ್ಬಿಡಪ್ಪ.
0: ಸುಮ್ಮನೆ ಆಗಲ್ಲ ಅಂದ್ರೆ ಬಿಡಿ, ಬೇರೆ
1: ಆಗುತ್ತೆ, ನಿನ್ ಕೈಲೂ ಆಗುತ್ತೆ. ಯಾಕಂದ್ರೆ ಮಾಡ್ತಿರೋನು ಮನುಷ್ಯನೇ, ನಿನ್ನಂಗೆ ಇರೋನು. ಎಲ್ಲ ಹುಡುಗರು ಶಾಲೆ ಬರಲ್ಲ ಸರ್, ಎಲ್ಲ ಹುಡುಗರಿಗೂ ಅದೇ ಬೆಸ್ಟ್ ಅಲ್ವ ಸರ್, ಎಲ್ಲ ಹುಡುಗರಿಗೂ 300 ದಿನ ಅಲ್ವ ಸರ್, ಎಲ್ಲ ಹುಡುಗರಿಗೂ 20 ಗಂಟೆ ಅಲ್ವ ಸರ್, ಯಾರಿಗಾರು ವ್ಯತ್ಯಾಸದ ಒಂದ್ ಅಂಶ ಹೇಳಿ ನೀವು? ಇಲ್ಲ,
0: ಇವರೇ ಬರೀ
1: ಎಲ್ಲ ತಲೆಯಲ್ಲಿ ಇರುತ್ತಲ್ವಾ, ತಲೆಯಿಂದ ತೆಗಿಬೇಕಷ್ಟೇ, ಹೊರಗೆ ತೆಗಿಬೇಕು ಅಂತ ಅನ್ನಿಸ್ಬೇಕಲ್ಲ ಅಲ್ವಾ. ಕೆಲವ್ರು ನೋಡಿ 50 ತಗೊಂಡ್ಬಿಡ್ತಾರೆ ಮಾರ್ಕ್ಸ್, ಸದ್ಯ ನಮ್ ಬರ್ದಿದ್ದಕ್ಕೆ ಅಷ್ಟು ಸಿಕ್ಬಿಡ್ತು, ದೇ ಸೋ ಹ್ಯಾಪಿ. ಈ ಕಾಂಪ್ಲೆಸೆನ್ಸಿ, ಉದಾಸೀನ, ಏನ್ ಅವ್ರನ್ನ ಹಾಳು ಮಾಡ್ತಿರೋದು? ನಾನು ನಂಬರ್ 1 ಆಗ್ಬೇಕು, ನೋಡು 100 ಐಸಲ್ಲಿ. ಈಗ ಕೆಲಸಲ್ಲಿ ಇಷ್ಟ ಇರಲ್ಲ, ಈಗ ಉದಾಹರಣೆಗೆ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಇಷ್ಟ ಇಲ್ಲ ನಿಮ್ಗೆ ಅಂತ ಇಟ್ಕೊಳ್ಳಿ, ಇರಲ್ಲ. ತುಂಬಾ ಸಲ ತುಂಬಾ ಸಬ್ಜೆಕ್ಟ್ ನಮ್ಗೆ ಇಷ್ಟ ಇರಲ್ಲ, ಆದ್ರೆ ಅದ್ರಲ್ಲಿ ಬಿಟ್ಬಿಡ್ತೀರಾ?
0: ಬರೀತೀರಾ?
1: ಬರೀಲೇಬೇಕು, ಬರೀಲೇಬೇಕು. ಅದಕ್ಕೊಂದು ದಾರಿ ಹೇಳ್ಕೊಡ್ತೀನಿ ನಾನು. ಏನು? ಈಗ ನೋಟ್ಬುಕ್ ತಗ, ಪೆನ್ ತಗ. ನಾನು ಈ ಬಾರಿ ನಿಮ್ಗೆ ಇಷ್ಟ ಇಲ್ಲ, ನಾನು ಈ ಬಾರಿ ಕೆಮಿಸ್ಟ್ರಿಯಲ್ಲಿ 95% ತೆಗೆದುಕೊಳ್ಳುತ್ತೇನೆ, ಫುಲ್ ಸ್ಟಾಪ್. ಬರ್ದಿಟ್ಬಿಡು. ಈಗ ಕೆಮಿಸ್ಟ್ರಿ ಓಪನ್ ಮಾಡ್ತೀಯ, ಆಕ್ಚುಲಿ ಇಷ್ಟ ಇಲ್ಲ, ಕೆಮಿಸ್ಟ್ರಿ ಓಪನ್ ಮಾಡ್ತೀಯ, ತಕ್ಷಣ ನೋಡಿ ಅಲ್ಲಿ 95 ತೆಗಿಬೇಕಪ್ಪ,
0: ಬರ್ದಿಟ್ಟಿದ್ದೀವಿ.
1: ಜಾಗ್ರತೆ ಅಂದ್ರೆ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ಸ್ ಬೇಕು. ಕೆಮಿಸ್ಟ್ರಿನಲ್ಲಿ 100 ನೋಡ್ತಾಗತ್ತಲ್ಲ, ಅವ್ನ್ ಫ್ರೆಂಡ್ಶಿಪ್ ಬೇಕು ಒಂದ್ ತಿಂಗಳು. ಅವ್ನ್ ಹೇಳ್ಬೇಕು, ಅಣ್ಣ ಯಾವಾಗ್ಲೂ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋ ನೀನು ಅಂತ. ಒಂದ್ ತಿಂಗಳ ಆಗೋತ್ಗೆ ಇವನ್ಗೆ ಅಯ್ಯೋ ರಸ್ಪುರಿ ಮಾವಿನಣ್ಣು ಕೆಮಿಸ್ಟ್ರಿ. ಇದ್ರ ಜಾಗ್ರತೆ ಗೊಳಿಸ್ಕೊಳಕ್ ನಾವು, ಆದ್ರೆ ಈ ತರದ್ದನ್ನೇ ಮಾಡ್ಕೊಂಡು ಹೋಗ್ಬೇಕು ಅನ್ನುವ ಮನೋಭಾವ ಕಮ್ಮಿ ಅಲ್ಲ. ಅದಕ್ಕೆ ನಾವು ಅಲ್ಲಲ್ಲ
0: ಬೀದಿಲ್ ದೀಪ ಹಾಕಿಟ್ಟಿರ್ತೀವಲ್ಲ, ಹಂಗೆ ಮೋಟಿವೇಶನ್ ಪಾಯಿಂಟ್.
1: ಸ್ಕೂಲಲ್ಲಿ ಲೈಬ್ರರಿ ಇದೆ, ಎಷ್ಟು ಸ್ಕೂಲಲ್ಲಿ ಲೈಬ್ರರಿಗೆ ಹೋಗ್ತಾರೆ, ಹೋದ್ಮೇಲೆ ಅಲ್ಲಿ ಅದನ್ನ ಓದ್ತಾರೆ. ಓದಿದ್ರು ನಮಗೇನ್ ಗೊತ್ತಾಗುತ್ತೆ, ಸುಮ್ ಕೂತಿದ್ದೆ ಬರ್ತಾನೆ. ನಾನು ಒಂದ್ ಕೆಲಸ ಮಾಡಿದೆ, ನಮ್ಮ ಶಾಲೆಯಲ್ಲಿ ಲೈಬ್ರರಿಗೆ ಹೋಗಕ್ ಮುಂಚೆ ಮೊದಲು ಸೈನ್ ಮಾಡಿ ಒಳಗೆ ಹೋಗು, ವಾಪಸ್ ಬರ್ಬೇಕಾದ್ರೆ 40 ನಿಮಿಷ ವೇಸ್ಟ್ ಆಗ್ಬಿಡ್ಬಾರ್ದಲ್ಲ. ಓಕೆ, ಏನ್ ಓದ್ದೆ ಅಂತ ಬರ್ದಿಟ್ಟು ಬಾ. ವಾರದಲ್ಲಿ 2 ದಿನ ಪಿರಿಯಡ್ ಹೋಗಿರ್ತಾನೆ 80 ನಿಮಿಷ. ಆ 80 ನಿಮಿಷಕ್ಕೆ ಅವ್ನು ಏನ್ ಓದಿನ ಅಂತ ಬರ್ದಿದ್ನೋ ಅದಕ್ಕೊಂದು ಸೆಂಟ್ ಟೆಸ್ಟ್ ಕೊಡ್ತೀನಿ ನಾನು ವಾರದ ಕೊನೆಗೆ. ಈಗ ಟೆಸ್ಟ್ಗೆಸ್ಕರ ಅವ್ನಿಗೆ 80 ನಿಮಿಷ ಏನ್ ಓದ್ನೋ ಚೂರ್ಚೂರ ನೆಟ್ಗೆ ಓದಿರ್ತಾನೆ. ಇದುವರೆಗೆ ಏನ್ ಮಾಡ್ದ ಅಂತ ಆಗಿಲ್ಲ, ಈಗ ಏನೋ ಗೊತ್ತಾಯ್ತಲ್ಲ, ಅದ್ರಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ. ಹೀಗೆ ಆಸಕ್ತಿ, ಅಗತ್ಯ, ಅಭ್ಯಾಸ, ಮೂರು ರೂಪ. ಮೂರು ಆಗದಿದ್ರೆ ಇನ್ನೊಂದಿದೆ, ಧ್ಯಾನ, ಮೆಡಿಟೇಷನ್. ಅದರ ಮೂಲಕನೂ ಇದು ಮುಂದೆ ಜಾಗೃತಿ ಗೊಳಿಸ್ಬೇಕು. ಈ 4 ಏಕಾಗ್ರತೆ ಜಾಸ್ತಿ ಆಗಿ ಮಲಗೋಕ್ ಮುಂಚೆ 2 ನಿಮಿಷ ವೆಬ್ಸ್ಟರ್ ಡಿಕ್ಷನರಿ ಇದು ಒಂದು ಇಂಗ್ಲಿಷ್ ಪದ ಐತೆ, ಅಥವಾ ಕನ್ನಡ ಡಿಕ್ಷನರಿ ಇದು ಒಂದು ಕನ್ನಡದ ಪದ ಅಂದ್ರೆ ಏನ್ ಹೇಳಿರ್ತ ಹೇಳಿ, ಸ್ಪೆಲ್ಲಿಂಗ್ ಇರುತ್ತೆ, ಅದ್ರ ಪ್ರೊನೌನ್ಸಿಯೇಷನ್ ಇರುತ್ತೆ, ಅದ್ರ ಜನ್ಯ ಇರುತ್ತೆ, ಒರಿಜಿನೇಷನ್, ಅದರ ಯೂಸೇಜ್ ಇರುತ್ತೆ, ಅದರ ಬೇರೆ ಬೇರೆ ಯೂಸೇಜ್ಗಳಿರುತ್ತೆ, ಅದ್ರ ಸಿನಾನಿಮ್ ಇರುತ್ತೆ, ಆಂಟಾನಿಮ್ ಇರುತ್ತೆ. 2 ನಿಮಿಷ ಸಾಕು ಒಂದು ವರ್ಡ್ ಅನ್ನು ಓದಕ್ಕೆ. ಇವತ್ ನೀವು 8 ಕ್ಲಾಸ್, 3 8th 9th 10th, 2 ಪಿ ಯು ಸಿ, 3 ಡಿಗ್ರಿ, 3 2 5 3 8, 8 × 3 = 24 × 8 = 40. ಓಕೆ, 3000 ದಿನ, 3000 ಇಂಗ್ಲಿಷ್ ಪದ, ಕನ್ನಡ ಪದ ಬೇಡ ಅಂದ್ರೂ ತಲೆ ಓಡಾಡುತ್ತೆ. 8 ನಿಮಿಷ ಕೊಟ್ಟಿದ್ದೀನಿ, 2 ನಿಮಿಷ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ, ಧರ್ಮವನ್ನು ನೀನು ರಕ್ಷಿಸಿದ್ರೆ ಧರ್ಮ ನಿನ್ನನ್ನು ರಕ್ಷಿಸ. ನಾ ಚೇಂಜ್ ಮಾಡಿದ್ದೀನಿ ಈಗ, ಸಮಯೋ ರಕ್ಷತಿ ರಕ್ಷಿತ. 2 ನಿಮಿಷ ಹಾಕು ಇಂಗ್ಲಿಷ್ ಬಂತು, 3 ನಿಮಿಷ ಹಾಕು ಕನ್ನಡ ಬಂತು. ದಿನಕ್ಕೆ 1/2 ಗಂಟೆ ಹಾಕೋ, ಮೊದಲನೇ ಅಟೆಂಪ್ಟ್ IAS ಪಾಸ್ ಆದ್ರೆ ಕೇಳ ನಾನು. ಈ ಸಮಯ ಹಾಕೋದಿದೆಯಲ್ಲ, ಇದನ್ನ ಬೆಳೆಸಿ.
0: ಸೊ ಇನ್ವೆಸ್ಟ್ಮೆಂಟ್ ಆಫ್ ಪಾಸಿಟಿವ್ ಎನರ್ಜಿ ಅಂಡ್ ಪಾಸಿಟಿವ್ ಟೈಮ್ ಇನ್ ಎ ಪಾಸಿಟಿವ್ ವೇ.
1: ವೆರಿ,
0: ಬಹುಶಃ ಈ ಮಾತುಗಳು ಅವ್ರು ನೆನ್ಪಿಟ್ಕೊಳ್ತಾರೆ ಅನ್ಕೊಳ್ಳೋಣ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಇನ್ನು ಬೇಕಾದಷ್ಟು ಮಾತಾಡೋದಿದೆ, ಆದ್ರೆ ಈ ಸಮಯದ ಪರಿಮಿತಿಯಲ್ಲಿ ನಾವು ಇಷ್ಟನ್ನ ಇವತ್ತು ಚರ್ಚೆ ಮಾಡ್ಲಿಕ್ಕಾಯ್ತು. ಚೇತನ್ ರಾಮವರೇ, ನಮ್ಮೆಲ್ಲ ಕೇಳುವುದರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನನಗೂ ಹೊಸಶಾಗಿದೆ, ನಮಸ್ಕಾರ.
2: ಇದುವರೆಗೆ ವೃತ್ತಿ ಮಾರ್ಗದರ್ಶನದಲ್ಲಿ ಆತ್ಮವಿಶ್ವಾಸ ಈ ಕುರಿತು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಶ್ರೀ ಚೇತನ್ ರಾಮ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ.

ಘಟನೆ ಹೃದಯ ಮಂಥನ. ಜೂಲು ದಂಗೆಯಲ್ಲಿ ತುಂಬ ಹೊಸ ಅನುಭವಗಳು ಉಂಟಾದುವಲ್ಲದೆ ನಾನು ಆಲೋಚನೆ ಮಾಡಲು ಸಾಮಗ್ರಿಯನ್ನು ಬಹಳ ಒದಗಿಸಿದವು. ಬೋಯರ್ ಯುದ್ಧ ಈ ದಂಗೆ ಮಾಡಿದಂತೆ ಯುದ್ಧದ ಕ್ರೌರ್ಯವನ್ನು ನನ್ನ ಮನಸ್ಸಿಗೆ ಹಿಡಿಸಿರಲಿಲ್ಲ. ಇದು ಯುದ್ಧ ಅಲ್ಲ, ನರಬೇಟೆಯಾಗಿದ್ದಿತು. ಇದು ನನ್ನ ಅಭಿಪ್ರಾಯ ಮಾತ್ರವಲ್ಲ, ನನ್ನೊಂದಿಗೆ ಮಾತನಾಡಲು ಅವಕಾಶ ದೊರೆತ ಅನೇಕ ಆಂಗ್ಲೇಯರ ಅಭಿಪ್ರಾಯವೂ ಇದೇ ಆಗಿದ್ದಿತು. ಬೆಳಗಾಯಿ ಎಂದರೆ ಏನೂ ಅರಿಯದ ಹಳ್ಳಿಯ ಬಡಜನರ ಗುಡಿಸಲುಗಳಲ್ಲಿ ಸಿಪಾಯಿಗಳ ಬಂದೂಕ ಪಟಾಕಿಗಳಂತೆ ಹಾರುವುದನ್ನು ಕೇಳಿ ಆ ಪರಿಸ್ಥಿತಿಯಲ್ಲೇ ವಾಸಿಸುವುದು ದುಸ್ಸಹವಾದಿತು. ನನ್ನ ದಳದ ಕಾರ್ಯ ಮುಖ್ಯವಾಗಿ ಗಾಯಗೊಂಡ ಜೂಲುಗಳನ್ನು ಉಪಚರಿಸುವುದಾದುದರಿಂದ ನಾನು ಈ ಸಂಕಟವನ್ನು ಹೇಗೂ ಸಹಿಸಿಕೊಂಡೆನು. ನಾವು ಇಲ್ಲದಿದ್ದರೆ ಜೂಲುಗಳನ್ನು ನೋಡಿಕೊಳ್ಳುವವರು ಯಾರೂ ಇರುತ್ತಿರಲಿಲ್ಲವೆಂಬುದು ನನಗೆ ಕಾಣುತ್ತಿದ್ದಿತು. ಆದುದರಿಂದ ಈ ಕಾರ್ಯದಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ದೊರೆಯಿತು. ಆದರೆ ಇದೆಲ್ಲ ಮನುಷ್ಯನನ್ನು ಆಲೋಚನಾಪರರನ್ನಾಗಿ ಮಾಡುವ ವಿಷಯ ಬಹಳವಾಗಿದ್ದಿತು. ಅದು ಜನಸಂಖ್ಯೆ ಬಹಳ ವಿರಳವಾಗಿದ್ದ ಭಾಗ, ಗುಡ್ಡ ಕಣಿವೆಗಳ ಮಧ್ಯದಲ್ಲಿ ದೂರ ದೂರವಾಗಿ ಅವಿರಳವಾದ ಅನಾಗರಿಕರೆನಿಸಿಕೊಂಡ ಜೂಲುಗಳ ಕ್ರಾಲ್ ಅಥವಾ ಗುಡಿಸಲುಗಳು ಇದ್ದವು. ಗಾಯಗೊಂಡವರ ಅಥವಾ ಇಲ್ಲದವರ ಜೊತೆಯಲ್ಲಿ ಆ ಗಂಭೀರ ನಿಶಬ್ದತೆಯಲ್ಲಿ ಹೋಗುತ್ತಿರುವಾಗ ನಾನು ಆಳವಾದ ಯೋಚನೆಯಲ್ಲಿ ಮಗ್ನನಾಗುತ್ತಿದ್ದೆನು. ಬ್ರಹ್ಮಚರ್ಯ ಮತ್ತು ಅದರ ಸಂಬಂಧವಾದ ವಿಷಯಗಳನ್ನು ಕುರಿತು ನಾನು ಆಲೋಚಿಸಿದನು. ಅದನ್ನು ಕುರಿತ ನನ್ನ ನಂಬಿಕೆಗಳು ಇನ್ನೂ ಹೆಚ್ಚು ದೃಢವಾದವು. ನಾನು ಆ ವಿಷಯಗಳನ್ನು ನನ್ನ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿದೆನು. ಆಗ ಈಶ್ವರ ಸಾಕ್ಷಾತ್ಕಾರಕ್ಕೆ ಬ್ರಹ್ಮಚರ್ಯ ಎಷ್ಟು ಅನಿವಾರ್ಯವೆಂಬುದನ್ನು ನಾನು ಮನಗಂಡಿರಲಿಲ್ಲ. ಆದರೆ ತನ್ನ ಸಮಸ್ತ ಆತ್ಮಶಕ್ತಿಯನ್ನೂ ವಿನಿಯೋಗಿಸಿ ಮಾನವರ ಸೇವೆ ಮಾಡಲು ಬಯಸುವವನಿಗೆ ಬ್ರಹ್ಮಚರ್ಯವಿಲ್ಲದಿದ್ದರೆ ಸಾಧ್ಯವಿಲ್ಲ ಎಂಬುದು ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದಿತು. ಇನ್ನೂ ಇಂತಹ ಸೇವೆಯ ಅನೇಕ ಅವಕಾಶಗಳು ನನಗೆ ಉಂಟಾಗುತ್ತವೆ. ನಾನು ಸಂಸಾರ ಸುಖದಲ್ಲಿ ಮಗ್ನನಾಗಿ ಶಿಶು ನಿರ್ಮಾಣ ಮತ್ತು ಸಂಗೋಪನ ರಕ್ಷಣೆಗಳಲ್ಲಿ ತೊಡಗಿದರೆ ಈ ಸೇವೆಗಳನ್ನು ಮಾಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ಮನವರಿಕೆಯಾಯಿತು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಾನು ಏಕಕಾಲದಲ್ಲಿ ಭಗಿಯೂ ಯೋಗಿಯೂ ಆಗಿರಲಾರೆನು. ಉದಾಹರಣೆಗೆ ಈಗ ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದರೆ ನಾನು ಈ ಸೇವೆಗೆ ಧುಮುಕಲು ಸಾಧ್ಯವಾಗುತ್ತಿರಲಿಲ್ಲ. ಬ್ರಹ್ಮಚರ್ಯವಿಲ್ಲದಿದ್ದರೆ ಸಂಸಾರದ ಸೇವೆಗೂ ಸಮಾಜದ ಸೇವೆಗೂ ಸಾಮರಸ್ಯ ಉಂಟಾಗುವುದಿಲ್ಲ. ಆದ್ದರಿಂದ ಬ್ರಹ್ಮಚರ್ಯವಿದ್ದಲ್ಲಿ ಅವುಗಳಿಗೆ ಸ್ವಲ್ಪವೂ ಪರಸ್ಪರ ವಿರೋಧ ಉಂಟಾಗುವುದಿಲ್ಲ. ಹೀಗೆ ಯೋಚಿಸುತ್ತಾ ಬ್ರಹ್ಮಚರ್ಯ ವ್ರತವನ್ನು ಖಂಡಿತವಾಗಿಯೂ ಹಿಡಿಯಬೇಕೆಂದು ನಾನು ಆತುರನಾದೆನು. ವ್ರತವನ್ನು ಹಿಡಿಯುವ ನಿರೀಕ್ಷೆಯಿಂದಲೇ ನನಗೆ ಸ್ವಲ್ಪ ಮಟ್ಟಿನ ಉತ್ಸಾಹವೂ ಆನಂದವೂ ಉಂಟಾಯಿತು. ಹೀಗೆ ನಾನು ಬೌದ್ಧಿಕ ಮತ್ತು ಶಾರೀರಿಕ ಪರಿಶ್ರಮದಲ್ಲಿ ತೊಡಗಿರುವಾಗ ದಂಗೆಯನ್ನು ಅಡಗಿಸುವ ಕಾರ್ಯ ಇನ್ನೇನು ಮುಗಿದಂತೆಯೇ, ನಿಮ್ಮನ್ನೆಲ್ಲ ಬಿಡುಗಡೆ ಮಾಡುತ್ತೇವೆ ಎಂಬ ಅರ್ಥ ಸುದ್ದಿ ಬಂದಿತು. ಸುದ್ದಿ ಬಂದ ಒಂದೆರಡು ದಿನಗಳ ನಂತರ ನಮ್ಮ ಬಿಡುಗಡೆಯ ಅಪ್ಪಣೆಯೂ ಬಂದಿತು. ಕೆಲವು ದಿನಗಳ ಒಳಗಾಗಿ ನಾವೆಲ್ಲ ನಮ್ಮ ನಮ್ಮ ಮನೆಗಳನ್ನು ತಲುಪಿದೆವು. ಕೆಲವು ದಿನಗಳ ತರುವಾಯ ಚಿಕಿತ್ಸೆ ಮಾಡಿದ ಸೇವೆಗಾಗಿ ಗವರ್ನರು ವಿಶೇಷವಾಗಿ ಕೃತಜ್ಞತೆಯನ್ನು ಸೂಚಿಸಿ ಬರೆದಿದ್ದ ಕಾಗದ ನನಗೆ ತಲುಪಿತು. ನಾನು ಫೀನಿಕ್ಸ್ ಅನ್ನು ತಲುಪಿದ ಮೇಲೆ ಜಗನ್ಲಾಲ್, ಮನ್ಲಾಲ್, ವೆಸ್ಟ್ ಮತ್ತು ಇತರರೊಂದಿಗೆ ಬ್ರಹ್ಮಚರ್ಯದ ವಿಷಯವನ್ನು ಉತ್ಸಾಹದಿಂದ ಚರ್ಚಿಸಿದನು. ವಿಷಯ ಅವರಿಗೆ ಒಪ್ಪಿಗೆಯಾಯಿತು. ವ್ರತವನ್ನು ಹಿಡಿಯುವ ಅವಶ್ಯಕತೆಯನ್ನು ಅವರು ಒಪ್ಪಿದರು. ಆದರೆ ಅದರಲ್ಲಿರುವ ಕಷ್ಟವನ್ನು ಅಪಾಯವನ್ನು ಅವರು ವಿವರಿಸಿದರು. ಅವರಲ್ಲಿ ಕೆಲವರು ಧೈರ್ಯವಾಗಿ ಬ್ರಹ್ಮಚರ್ಯವನ್ನು ಆಚರಿಸಲು ತೊಡಗಿದರು. ಕೆಲವರು ಅದರಲ್ಲಿ ಶೇಷಾಲಿಗಳಾದರೆಂಬುದು ನನಗೆ ಗೊತ್ತು. ನಾನೂ ಧುಮುಕಿದನು. ಜೀವಮಾನ ಪರ್ಯಂತ ಬ್ರಹ್ಮಚರ್ಯವನ್ನು ಅನುಸರಿಸುವ ಪ್ರತಿಜ್ಞೆಯನ್ನ ತೆಗೆದುಕೊಂಡೆನು. ನಾನು ಕೈಗೊಂಡ ಕಾರ್ಯದ ಮಹತ್ವ ಮತ್ತು ಅಗಾಧತೆ ನನಗೆ ಆಗ ಪೂರ್ಣವಾಗಿ ಅರ್ಥವಾಗಿರಲಿಲ್ಲವೆಂದು ಹೇಳಬೇಕು. ಅದರ ಕಷ್ಟಗಳು ಇಂದೂ ನನ್ನನ್ನು ಎದುರಿಸುತ್ತಿವೆ. ವ್ರತದ ಮಹತ್ವ ನನ್ನ ಮನಸ್ಸಿಗೆ ದಿನದಿನಕ್ಕೂ ಹೆಚ್ಚು ಹೆಚ್ಚಾಗಿ ಅರ್ಥವಾಗುತ್ತಿದೆ. ಬ್ರಹ್ಮಚರ್ಯವಿಲ್ಲದ ಬಾಳು ನನಗೆ ಶುಷ್ಕವಾಗಿಯೂ ಪಶು ಸಮಾನವಾಗಿಯೂ ಕಾಣುತ್ತಿದೆ. ಪಶುಗಳಿಗೆ ಸ್ವಾಭಾವಿಕವಾಗಿ ಸಂಯಮವಿಲ್ಲ. ಮನುಷ್ಯನಿಗೆ ಸಂಯಮದ ಶಕ್ತಿ ಇರುವುದರಿಂದ ಆ ಸಂಯಮವನ್ನು ಆತ ಎಷ್ಟರ ಮಟ್ಟಿಗೆ ಆಚರಿಸಬಲ್ಲನೋ ಅಷ್ಟರ ಮಟ್ಟಿಗೆ ಅವನು ಮನುಷ್ಯ. ಮೊದಲು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಬ್ರಹ್ಮ

ವಿಷಯವನ್ನ ಕುರಿತು ಹೇಳಿದ ಮಹಿಮೆ ಅತಿಶಯೋಕ್ತಿ ಎಂದು ನಾನು ಭಾವಿಸಿದ್ದೆನು. ಆದರೆ ಈಚೆಗೆ ಆ ಪ್ರಶಂಸೆ ಸರಿಯಾದುದು, ಅನುಭವ ಜನಿತವಾದುದು ಎಂಬುದು ದಿನ ದಿನಕ್ಕೂ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ನನಗೆ ತೋರುತ್ತಿದೆ. ಇಂತಹ ಮಹತ್ ಫಲಗಳನ್ನು ಉಳ್ಳ ಬ್ರಹ್ಮಚರ್ಯದ ಆಚರಣೆ ಸುಲಭವಲ್ಲ. ಇದು ಬರಿಯ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ವಿಷಯವಂತೂ ಅಲ್ಲವೇ ಅಲ್ಲ. ಇದು ಪ್ರಾರಂಭವಾಗುವುದೇನೋ ದೇಹದ ಮೇಲಿನ ಹತೋಟಿಯಿಂದಲೇ, ಆದರೆ ಅದು ಅಲ್ಲಿಯೇ ಕೊನೆಯಾಗುವುದಿಲ್ಲ. ಅದರ ಆಚರಣೆಯಲ್ಲಿ ಅಶುದ್ಧವಾದ ಆಲೋಚನೆಗೆ ಸಹ ಅವಕಾಶವಿಲ್ಲ. ನಿಜವಾದ ಬ್ರಹ್ಮಚಾರಿ ಸ್ವಪ್ನದಲ್ಲಿ ಸಹ ಇಂದ್ರಿಯ ತೃಪ್ತಿಯನ್ನ ಬಯಸಲಾರನು. ಆ ಸ್ಥಿತಿಗೆ ಅವನು ಬರುವವರೆಗೆ ಅವನು ಸಾಧಿಸಬೇಕಾದುದು ಇನ್ನೂ ಬಹುವಾಗಿದೆ. ದೇಹದಿಂದ ಬ್ರಹ್ಮಚರ್ಯವನ್ನ ಸಾಧಿಸುವುದು ಸಹ ನನಗೆ ಬಹಳ ಕಠಿಣವಾಗಿ ತೋರಿಬಂದಿದೆ. ಇಂದು ನಾನು ಈ ವಿಷಯದಲ್ಲಿ ನಿರ್ಭಯವಾಗಿದ್ದೇನೆಂದು ಹೇಳಬಹುದು. ಆದರೆ ಬ್ರಹ್ಮಚರ್ಯಕ್ಕೆ ಅನಿದಿತ ಅವಶ್ಯವಾದ ಆಲೋಚನೆಗಳ ಮೇಲಿನ ಹತೋಟಿಯಲ್ಲಿ ನನಗೆ ಪೂರ್ಣ ವಿಜಯ ಇನ್ನೂ ದೊರೆತಿಲ್ಲ. ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ನನ್ನ ಇಚ್ಛೆಯಾಗಲಿ ಪ್ರೇಮವಾಗಲಿ ಕಡಿಮೆಯಾಗಿದೆ ಎಂದು ಅಲ್ಲ. ಆದರೆ ಅನಿಷ್ಟಗಳಾದ ಗುಪ್ತಾಲೋಚನೆಗಳು ಎಲ್ಲಿಂದ ಬಂದು ಮನಸ್ಸನ್ನು ಹೀಗೆ ಮುತ್ತುತ್ತವೆ ಎಂಬುದು ನನಗೆ ಸಮಸ್ಯೆಯೇ ಆಗಿದೆ. ಅನಿಷ್ಟವಾದ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಗಿಡಲು ಮಾರ್ಗವಿದೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ. ಆದರೆ ಪ್ರತಿಯೊಬ್ಬನೂ ಆ ಮಾರ್ಗವನ್ನು ತನಗೆ ತಾನೇ ಕಂಡುಹಿಡಿದುಕೊಳ್ಳಬೇಕು. ಸಂತರು ಮಹಾತ್ಮರು ಈ ವಿಷಯದಲ್ಲಿ ತಮ್ಮ ಅನುಭವಗಳನ್ನು ನೀಡಿದ್ದಾರೆ. ಆದರೆ ಅವರು ಪೂರ್ಣವಾದ ಸರ್ವಮಾನ್ಯವಾದ ಮಾರ್ಗದರ್ಶನವನ್ನು ಬಿಟ್ಟು ಹೋಗಿಲ್ಲ. ಏಕೆಂದರೆ ಮನುಷ್ಯನಿಗೆ ಪೂರ್ಣತೆ ಎಂಬುದು ಪ್ರಭು ಕೃಪೆಯಿಂದ ಮಾತ್ರ. ಆದುದರಿಂದ ಈಶ್ವರ ಆರಾಧಕರು ತಮ್ಮ ತಪಶ್ಚರ್ಯದಿಂದ ಪುನೀತವಾದ ರಾಮನಾಮದಂತಹ ಮಂತ್ರಗಳನ್ನು ನಮಗೆ ಬಿಟ್ಟಿದ್ದಾರೆ. ಭಗವಂತನಲ್ಲಿ ಪೂರ್ಣರಾಗಿ ಶರಣಾಗತರಾದ ಹೊರತು ಸಂಪೂರ್ಣ ಮನೋನಿಗ್ರಹ ಸಾಧ್ಯವಿಲ್ಲ. ಧರ್ಮಶಾಸ್ತ್ರದ ಎಲ್ಲ ಮಹದ್ಗ್ರಂಥಗಳ ಬೋಧನೆಯೂ ಇದೇ ಆಗಿದೆ. ಪೂರ್ಣ ಬ್ರಹ್ಮಚರ್ಯ ಸಾಧನೆಯ ನನ್ನ ಪ್ರತಿಯೊಂದು ನಿಮಿಷದಲ್ಲಿಯೂ ನಾನು ಇದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ.

0: ಈಗ ಭಾರತೀಯ ತಾತ್ವಿಕ ಪರಂಪರೆ ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಎಚ್ ಎಲ್ ಚಂದ್ರಶೇಖರ್.
1: ಭಾರತೀಯ ತಾತ್ವಿಕ ಪರಂಪರೆಯನ್ನು ಸ್ಥೂಲವಾಗಿ ವೇದಯುಗ, ಭಗವದ್ಗೀತೆ ಮತ್ತು ದರ್ಶನಗಳ ಯುಗವೆಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಭಾರತೀಯ ತಾತ್ವಿಕ ಚಿಂತನೆಯ ಮೂಲವೇ ವೇದಗಳು. ವೇದಯುಗದಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ಘಟ್ಟಗಳನ್ನು ಗುರುತಿಸಬಹುದು. ಒಂದು, ವಿಶ್ವದ ನೈಸರ್ಗಿಕ ಶಕ್ತಿಗಳನ್ನು ನಿಯಂತ್ರಿಸುವ ವಿವಿಧ ದೇವತೆಗಳಲ್ಲಿನ ನಂಬಿಕೆ. ಎರಡು, ವಿಶ್ವದ ಆಚೆಯಿದ್ದು ವಿಶ್ವವನ್ನು ನಿಯಂತ್ರಿಸುವ ಒಬ್ಬನೇ ದೇವರಲ್ಲಿನ ನಂಬಿಕೆ. ಮೂರು, ವಿಶ್ವದೊಳಗೇ ಇದ್ದು ಅದನ್ನು ನಿಯಂತ್ರಿಸುವ ಒಬ್ಬ ದೇವರಲ್ಲಿನ ನಂಬಿಕೆ. ನಾಲ್ಕು, ವಿಶ್ವದೊಳಗೆ ಹೊರಗೆ ವ್ಯಾಪಿಸಿ ಇಡೀ ವಿಶ್ವವನ್ನು ನಿಯಂತ್ರಿಸುವ ದೇವರಲ್ಲಿನ ನಂಬಿಕೆ. ಈ ನಾಲ್ಕನೇ ಹಂತವೇ ಇಡೀ ವಿಶ್ವವಾಗಿ ವ್ಯಕ್ತಗೊಳ್ಳುವ ಉಪನಿಷತ್ತುಗಳ ಬ್ರಹ್ಮಕಲ್ಪನೆಗೆ ಎಡೆಮಾಡಿಕೊಟ್ಟಿತು. ಅಷ್ಟೇ ಅಲ್ಲ, ಅದು ಸಮಸ್ತ ಜಂತುಗಳಲ್ಲಿರುವ ಆತ್ಮವೆಂಬ ತತ್ವದೊಂದಿಗಿನ ಏಕತೆಯ ಸಂಶೋಧನೆಗೂ ಕಾರಣವಾಯಿತು. ಅಂತರ ಉಪನಿಷತ್ತುಗಳ ದಿವ್ಯ ಸಂದೇಶವನ್ನು ಜನಸಾಮಾನ್ಯನಿಗೆ ತಲುಪಿಸುವ ಹೊಣೆಗಾರಿಕೆ ಭಗವದ್ಗೀತೆಯದಾಯಿತು. ಅದರ ಪ್ರಕಾರ ಮನುಷ್ಯನ ಗುರಿ ದೈವ ಸಾಕ್ಷಾತ್ಕಾರ. ಈ ಗುರಿಯನ್ನು ಸಾಧಿಸಲು ಮನುಷ್ಯನು ತನ್ನ ಕರ್ತವ್ಯವನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಅಥವಾ ಫಲಾಫಲಗಳನ್ನು ದೇವರಿಗೆ ಸಮರ್ಪಿಸಿ ಮಾಡಬೇಕು. ಅನಂತರ ಬರುವುದು ದರ್ಶನ ಯುಗ. ಈ ಯುಗದಲ್ಲಿ ನಾವು ಅವೈದಿಕ ಮತ್ತು ವೈದಿಕವೆಂಬ ಎರಡು ರೀತಿಯ ಚಿಂತನಾ ಲಹರಿಗಳನ್ನು ಕಾಣಬಹುದು. ಅವೈದಿಕರು ವೇದ ಪ್ರಮಾಣವನ್ನು ನಿರಾಕರಿಸಿದರೆ ವೈದಿಕರು ವೇದವನ್ನು ಅಂಗೀಕರಿಸಿದರು. ಚಾರ್ವಾಕರು, ಬೌದ್ಧರು ಮತ್ತು ಜೈನರು ಅವೈದಿಕರಾದರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ ಮತ್ತು ವೇದಾಂತಿಗಳು ವೈದಿಕರು. ಚಾರ್ವಾಕರು ವೈದಿಕ ಚಿಂತನೆಯ ಪ್ರತಿಭಟನೆಯನ್ನು ಪ್ರತಿನಿಧಿಸುತ್ತಾರೆ. ಅವರ ಪ್ರಕಾರ ವೇದವು ಎರಡು ಕಾರಣಗಳಿಗಾಗಿ ಅಪ್ರಮಾಣ. ಒಂದು, ಅದು ಪ್ರತ್ಯಕ್ಷ ಪರಿಗೆ ಒಳಪಡದ ವಿಷಯಗಳ ಬಗ್ಗೆ ಪ್ರಸ್ತಾಪಿಸುತ್ತದೆ. ಎರಡು, ಅವುಗಳ ಹೇಳಿಕೆಗಳಲ್ಲಿ ಅಸ್ಪಷ್ಟತೆ, ಅಸಂಬದ್ಧತೆ ಹಾಗೂ ವಿರೋಧಾಭಾಸಗಳಿವೆ. ಚಾರ್ವಾಕರ ಪ್ರಕಾರ ಪ್ರತ್ಯಕ್ಷಗ್ರಾಹ್ಯವಾದ ಪೃಥ್ವಿ, ಅಪ್, ತೇಜ ಮತ್ತು ವಾಯು ಎಂಬ ಮೂರ್ತ ವಿಷಯಗಳು ಮಾತ್ರ ಸತ್ಯ. ಪ್ರತ್ಯಕ್ಷಗ್ರಾಹ್ಯವಲ್ಲದ ಆಕಾಶ, ದೇವರು ಮತ್ತು ಆತ್ಮಗಳು ಅಸತ್ಯ. ದೇಹದ ಗುಣವಾಗಿ ಚೈತನ್ಯಕ್ಕೆ ಅಸ್ತಿತ್ವವಿದೆಯೇ ಹೊರತು ದೇಹ ಭಿನ್ನವಾದ ಚೈತನ್ಯಕ್ಕಲ್ಲ. ಈ ಕಾರಣದಿಂದ ಚಾರ್ವಾಕರು ಮನುಷ್ಯನ ಗುರಿಯನ್ನು ಕೇವಲ ಐಹಿಕ ಸಕ್ಕೆ ಸೀಮಿತಗೊಳಿಸಿದರು. ಅವರ ಪ್ರಕಾರ ಮನುಷ್ಯನಿಗೆ ಮರಣಾನಂತರದ ಅಸ್ತಿತ್ವವಿಲ್ಲ. ಅನಂತರದ ಬೌದ್ಧ ಧರ್ಮದಲ್ಲಿ ನಾವು ಪ್ರಾಚೀನ ಮತ್ತು ಅರ್ವಾಚೀನವೆಂಬ ಎರಡು ರೀತಿಯ ಚಿಂತನೆಗಳನ್ನು ಕಾಣಬಹುದು. ಪ್ರಾಚೀನ ಬೌದ್ಧ ಧರ್ಮವು ಮೂಲತಃ ಬುದ್ಧನೇ ಪ್ರತಿಪಾದಿಸಿದ ನಾಲ್ಕು ಆರ್ಯ ಸತ್ಯಗಳನ್ನು ಒಳಗೊಂಡಿದೆ. ಇಲ್ಲಿ ದೇವರು, ಆತ್ಮ ಇವೇ ಮುಂತಾದ ತಾತ್ವಿಕ ಚರ್ಚೆಗಿಂತಲೂ ಹೆಚ್ಚಾಗಿ ಜೀವನದ ಮೌಲ್ಯಗಳನ್ನು ಮತ್ತು ಅವು ಎಡೆಮಾಡಿಕೊಡುವ ನಿರ್ವಾಣವೆಂಬ ತೃಷ್ಣೆಯಿಲ್ಲದ ಶಾಂತ ಸ್ಥಿತಿಯನ್ನು ಕುರಿತ ಚರ್ಚೆಯಿದೆ. ಬುದ್ಧನು ಜೀವನದ ಲಕ್ಷಣವಾದ ದುಃಖಕ್ಕೆ ಕಾರಣವಾದ ಅಜ್ಞಾನವನ್ನು ಹೇಗೆ ಆರ್ಯ ಅಷ್ಟಾಂಗಿಕ ಮಾರ್ಗದ ಮೂಲಕ ನಾಶಗೊಳಿಸಬಹುದೆಂದು ಬೋಧಿಸಿದ. ಅರ್ವಾಚೀನ ಬೌದ್ಧ ಧರ್ಮವು ಮೌಲ್ಯಗಳನ್ನು ಕುರಿತ ಚರ್ಚೆಯ ಜೊತೆಗೆ ತಾತ್ವಿಕ ಚರ್ಚೆಯನ್ನು ಒಳಗೊಂಡಿತು. ಬುದ್ಧನು ಪ್ರಾರಂಭದಲ್ಲಿ ಜಡ ಮತ್ತು ಚೇತನ ಎಂಬ ಎರಡು ರೀತಿಯ ತತ್ವಗಳ ಸ್ಥಿರತೆಯನ್ನು ನಿರಾಕರಿಸುವ ನೈರಾತ್ಮ್ಯವಾದವನ್ನು ಪ್ರತಿಪಾದಿಸಿದ. ಅರ್ವಾಚೀನ ಬೌದ್ಧ ಧರ್ಮವು ಈ ವಾದವನ್ನು ಪರಿಷ್ಕರಿಸಿ ಯಾವ ವಸ್ತುವೂ ಒಂದು ಕ್ಷಣಕ್ಕಿಂತಲೂ ಹೆಚ್ಚು ಕಾಲವಿರಲಾರದೆಂದು ಘೋಷಿಸಿತು. ಈ ವಾದವನ್ನು ಕ್ಷಣಭಂಗವಾದವೆಂದು ಕರೆಯುತ್ತಾರೆ. ಅರ್ವಾಚೀನ ಬೌದ್ಧ ಧರ್ಮದಲ್ಲಿ ಮುಖ್ಯವಾಗಿ ಸರ್ವಾಸ್ತಿವಾದ, ವಿಜ್ಞಾನವಾದ ಮತ್ತು ಶೂನ್ಯವಾದವೆಂಬ ಮೂರು ಶಾಖೆಗಳು. ಬದುಕು ಪೂರ್ಣವಾಗಿ ಅಸ್ಥಿರವೆಂದು ಸಾರಿದ ಬೌದ್ಧರಿಗೆ ಪ್ರತಿವಾದಿಗಳಾಗಿ ಜನರು ಬದುಕಿಗೆ ಸ್ಥಿರ ಮತ್ತು ಅಸ್ಥಿರ ಲಕ್ಷಣಗಳೆರಡೂ ಇವೆ ಎಂದು ಘೋಷಿಸಿದರು. ಅವರ ಪ್ರಕಾರ ಜೀವನದಲ್ಲಿ ಅಸ್ಥಿರತೆಯು ಎಷ್ಟು ನಿಜವೋ ಸ್ಥಿರತೆಯೂ ಅಷ್ಟೇ ನಿಜ. ಸ್ಥಿರತೆಯ ಹಿನ್ನೆಲೆಯಿಲ್ಲದೆ ಅಸ್ಥಿರತೆಯು ಅರ್ಥಪೂರ್ಣವಲ್ಲ.

ಎರಡನೆಯದಾಗಿ, ಭಾರತೀಯ ದಾರ್ಶನಿಕ ಇತಿಹಾಸದಲ್ಲಿ ಜೈನರೇ ಬಹುಶಃ ಪ್ರಪ್ರಥಮ ಪರಮಾಣುವಾದಿಗಳು. ಜನರು ಭೌತ ಜಗತ್ತನ್ನು ಪರಮಾಣುಗಳ ಮೂಲಕ ವಿವರಿಸುತ್ತಾರೆ. ಜಗತ್ತು ಅಸಂಖ್ಯಾತ ಪರಮಾಣುಗಳ ಸಂಯೋಜನೆಯ ಪರಿಣಾಮ. ಮೂರನೆಯದಾಗಿ, ಎಲ್ಲ ಜಗತ್ತುಗಳಲ್ಲೂ ನಿರ್ಜೀವ ವಸ್ತುಗಳಲ್ಲೂ ಜೀವವಿದೆ ಎಂಬ ಕಾರಣಕ್ಕಾಗಿ ಜೈನರು ಅಹಿಂಸಾ ತತ್ವಕ್ಕೆ ಬಹಳ ಪ್ರಾಧಾನ್ಯವನ್ನು ನೀಡುತ್ತಾರೆ. ನಾಲ್ಕನೆಯದಾಗಿ, ಅಸಂಖ್ಯಾತ ಗುಣಗಳನ್ನು ಹೊಂದಿರುವ ಜಗತ್ತಿನ ಪ್ರತಿಯೊಂದು ವಸ್ತುವು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಲ್ಲ. ಆದ್ದರಿಂದ ವಸ್ತುವನ್ನು ಕುರಿತ ಪ್ರತಿಯೊಂದು ಹೇಳಿಕೆಯು ಸತ್ಯವಾದರೂ ಅದು ಸಾಪೇಕ್ಷವಾಗಿ ಅಥವಾ ನಿರ್ದಿಷ್ಟ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಮಾತ್ರ ಸತ್ಯ, ಸಮಗ್ರವಾಗಿ ಅಲ್ಲ. ವಸ್ತುವಿನ ಸಮಗ್ರ ವಿವರಣೆ ಸಾಧ್ಯವಾಗಬೇಕಿದ್ದರೆ ಅದನ್ನು ಏಳು ಹಂತಗಳ ಮೂಲಕ ಮಾತ್ರವೇ ವಿವರಿಸಬೇಕು. ಜೈನರ ಈ ವಾದಕ್ಕೆ ಸ್ಯಾದ್ವಾದವೆಂದು ಹೆಸರು. ವೈದಿಕ ದರ್ಶನಗಳಲ್ಲಿ ಮೊದಲನೆಯದಾದ ನ್ಯಾಯವು ತರ್ಕ ಮತ್ತು ಜ್ಞಾನಮೀಮಾಂಸೆಗೆ ಹೆಚ್ಚು ಮಹತ್ವವನ್ನು ನೀಡಿತು. ನ್ಯಾಯವು ಪ್ರತ್ಯಕ್ಷ, ಅನುಮಾನ, ಶಬ್ದ ಮತ್ತು ಉಪಮಾನ ಎಂಬ ನಾಲ್ಕು ಪ್ರಮಾಣಗಳನ್ನು ಅಥವಾ ಜ್ಞಾನ ಸಾಧನಗಳನ್ನು ಅಂಗೀಕರಿಸುತ್ತದೆ. ಪ್ರತ್ಯಕ್ಷ ಮತ್ತು ಪ್ರಮಾಣಗಳನ್ನು ಕುರಿತ ಅದರ ಆಳವಾದ ಚರ್ಚೆಯು ಇತರ ದರ್ಶನಗಳಿಗೆ ಒಂದು ಮಾದರಿಯಾಯಿತು. ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಉಂಟಾದ ಜ್ಞಾನವೇ ಪ್ರತ್ಯಕ್ಷ. ಅನುಮಾನವೆಂದರೆ ಸಂಶಯವಲ್ಲ. ಹೊಗೆ ಮತ್ತು ಬೆಂಕಿಗಳು ಒಟ್ಟಿಗಿರುವ ಅನೇಕ ಸಂದರ್ಭಗಳನ್ನು ಹಿಂದೆಕ್ಕು ಮತ್ತೊಂದು ಸಂದರ್ಭದಲ್ಲಿ ಬೆಟ್ಟದ ಮೇಲೆ ಹೊಗೆಯನ್ನು ಮಾತ್ರವೇ ಕಂಡು ಅಲ್ಲಿ ಬೆಂಕಿಯ ಅಸ್ತಿತ್ವವನ್ನು ತರ್ಕಿಸುವ ಪ್ರಕ್ರಿಯೆಯೇ ಅನುಮಾನ. ವೇದವು ಶಬ್ದ ಪ್ರಮಾಣವಾದರೆ ಅದೃಶ್ಯ ಜ್ಞಾನದ ಆಧಾರದ ಮೇಲೆ ನಾವು ಪಡೆಯುವ ವಸ್ತುವಿನ ಜ್ಞಾನಕ್ಕೆ ಉಪಮಾನವೆಂದು ಹೆಸರು. ನ್ಯಾಯವು ಜ್ಞಾನದ ಸ್ವರೂಪವನ್ನು ಕುರಿತು ಚರ್ಚಿಸಿದರೆ ವೈಶೇಷಿಕ ದರ್ಶನವು ಜ್ಞಾನದ ವಸ್ತುವಿನ ಸ್ವರೂಪವನ್ನು ಕುರಿತು ಚರ್ಚಿಸುತ್ತದೆ. ನ್ಯಾಯವು ಪ್ರಮಾಣಶಾಸ್ತ್ರವಾದರೆ ವೈಶೇಷಿಕವು ಪ್ರಮೇಯಶಾಸ್ತ್ರವಾಗುತ್ತದೆ. ಅದರ ಪ್ರಕಾರ ಜಗತ್ತು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವವೆಂಬ ಏಳು ಪದಾರ್ಥಗಳಿಂದ ಕೂಡಿದೆ. ಭೌತ ಜಗತ್ತು ಪೃಥ್ವಿ, ಅಪ್, ತೇಜ ಮತ್ತು ವಾಯು ಎಂಬ ನಾಲ್ಕು ವಿಧವಾದ ಪರಮಾಣುಗಳ ಒಂದು ಸಂಘಾತ. ಈ ಪರಮಾಣುಗಳು ಒಂದಾಗಿ ವಸ್ತುಗಳುಂಟಾದಾಗ ಮೂಲತಃ ಪರಮಾಣುಗಳಲ್ಲಿರದ ಹೊಸತನವು ವಸ್ತುಗಳಲ್ಲಿ ಕಾಣಬರುತ್ತದೆ. ಈ ವಾದಕ್ಕೆ ಅಸತ್ಕಾರ್ಯವಾದವೆಂದು ಹೆಸರು. ಅಸತ್ಕಾರ್ಯವಾದವೆಂದರೆ ಕಾರ್ಯವು ಸೃಷ್ಟಿಗೆ ಮೊದಲು ಕಾರಣದಲ್ಲಿ ಇರಲಿಲ್ಲ ಮತ್ತು ಅದು ಕಾರಣದಿಂದ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿತೆಂದರ್ಥ. ವಿಶೇಷಕರ ಪ್ರಕಾರ ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಒಂದು ವೈಶಿಷ್ಟ್ಯವಿದ್ದು ಇದಕ್ಕೆ ಕಾರಣ ವಿಶೇಷವೆಂಬ ಪದಾರ್ಥ. ಈ ವಿಶೇಷವೇ ಒಂದು ವಸ್ತುವನ್ನು ಜಗತ್ತಿನ ಇತರ ಎಲ್ಲ ವಸ್ತುಗಳಿಂದಲೂ ಪ್ರತ್ಯೇಕಿಸುವುದು. ವಿಶೇಷವೆಂಬ ಪದಾರ್ಥಕ್ಕೆ ಮಹತ್ವವನ್ನು ನೀಡುವುದರಿಂದಲೇ ದರ್ಶನಕ್ಕೆ ವೈಶೇಷಿಕವೆಂಬ ಹೆಸರಿರುವುದು. ಅನಂತರ ಬಂದ ಸಾಂಖ್ಯರು ಜಗತ್ತಿನ ಮೂಲವನ್ನು ವೈಶೇಷಿಕರಂತೆ ಅನೇಕ ಪದಾರ್ಥಗಳಿಗೆ ಗುರುತಿಸದೆ ಪ್ರಕೃತಿ ಮತ್ತು ಪುರುಷರೆಂಬ ಎರಡು ತತ್ವಗಳಿಗೆ ಮಾತ್ರ ಗುರುತಿಸಿದರು. ಪ್ರಕೃತಿ ಮತ್ತು ಪುರುಷರೆಂಬ ಎರಡು ಅಂತಿಮ ಸತ್ಯಗಳನ್ನು ಎತ್ತಿ ಹಿಡಿಯುವ ಸಾಂಖ್ಯರು ದ್ವೈತಿಗಳು. ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿಯೊಂದೇ ದೇವರು ಎಂಬ ತತ್ವವಿಲ್ಲದೆ ಇಡೀ ಜಗತ್ತಾಗಿ ಹೊರಹೊಮ್ಮಬಲ್ಲದು. ಪುರುಷನ ಸಾಧ್ಯದಲ್ಲಿ ಪ್ರಕೃತಿಯು ಬುದ್ಧಿ, ಅಹಂಕಾರ, ಮನಸ್ಸು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರಗಳು ಮತ್ತು ಪಂಚಮಹಾಭೂತಗಳಾಗಿ ಆವಿರ್ಭವಿಸುತ್ತದೆ. ಮೂಲ ಪ್ರಕೃತಿಯೂ ಸೇರಿದಂತೆ ಈ ಭೌತ ತತ್ವಗಳು 24 ತತ್ವಗಳೆಂದು ಪ್ರಸಿದ್ಧ. ಪಂಚಮಹಾಭೂತಗಳು ವಿವಿಧ ಪ್ರಮಾಣಗಳಲ್ಲಿ ಸಂಯೋಜಿಸಿ ಜಗತ್ತಿನ ವಿವಿಧ ವಸ್ತುಗಳುಂಟಾಗುತ್ತವೆ. ಸೃಷ್ಟಿ ಎಂದರೆ ಪಂಚಮಹಾಭೂತಗಳ ಸಂಯೋಜನೆ ಎಂದರ್ಥ. ನಾಶವೆಂದರೆ ಈ ಭೂತಗಳ ವಿಂಗಡಣೆ ಎಂದರ್ಥ. ಸಾಂಖ್ಯರು ಸತ್ಕಾರ್ಯವಾದವೆಂಬ ವೈಜ್ಞಾನಿಕ ಸಿದ್ಧಾಂತವನ್ನು ನಮ್ಮ ಮುಂದಿಡುತ್ತಾರೆ. ಈ ವಾದದ ಪ್ರಕಾರ ಶೂನ್ಯದಿಂದ ಯಾವ ವಸ್ತುವು ಹುಟ್ಟಲಾರದು. ಅಭಾವವು ಭಾವರೂಪವನ್ನು ತಳೆಯಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಂದು ವಸ್ತುವು ಅದು ನಿರ್ಮಿತವಾಗಿರುವ ಸಾಗ್ರಿಯೊಂದಿಗೆ ಅವಿನಾ ಸಂಬಂಧವನ್ನು ಹೊಂದಿದೆ. ಉದಾಹರಣೆಗೆ ಮಡಿಕೆಗೂ ಮಣ್ಣಿಗೂ ಅವಿನಾ ಸಂಬಂಧವಿದೆ. ಈ ಸಂಬಂಧವಿಲ್ಲದಿದ್ದರೆ ಎಲ್ಲ ವಸ್ತುಗಳು ಅಸ್ತಿತ್ವಕ್ಕೆ ಬರಬಹುದಾಗಿತ್ತು. ಎಳ್ಳೆಣ್ಣೆಯು ಎಳ್ಳಿನ ಬೀಜದಿಂದಷ್ಟೇ ಅಲ್ಲ, ಮರಳಿನಿಂದಲೂ ಬರಬಹುದಿತ್ತು. ಘಟವು ವಸ್ತ್ರವಾಗಬಹುದಿತ್ತು ಮತ್ತು ವಸ್ತ್ರವು ಘಟವಾಗಬಹುದಿತ್ತು. ಆದರೆ ಅನುಭವದ ನಿರ್ದಿಷ್ಟ ವಸ್ತುವು ನಿರ್ದಿಷ್ಟ ಕಾರ್ಯಕ್ಕೆ ಮಾತ್ರ ಕಾರಣವಾಗಿರುವುದನ್ನು ನಾವು ಕಾಣುತ್ತೇವೆ. ಕಾರಣ ಕಾರ್ಯ ಸಂಬಂಧದಲ್ಲಿ ಏಕರೂಪತೆ ಇದೆ. ಆದ್ದರಿಂದ ಕಾರ್ಯವು ಸೃಷ್ಟಿಗೆ ಮೊದಲು ಕಾರಣದಲ್ಲಿ ಸೂಕ್ಷ್ಮವಾಗಿ ಇದ್ದಿರಲೇಬೇಕು. ಸೂಕ್ಷ್ಮವು ಸ್ಥೂಲವಾಗುವುದೇ ಮತ್ತು ಅವ್ಯಕ್ತವು ವ್ಯಕ್ತವಾಗುವುದೇ ಸೃಷ್ಟಿ. ಅದರಲ್ಲಿ ಹೊಸತನವೆಂಬುದಿಲ್ಲ. ವಸ್ತುವಿಗೆ ಆತ್ಯಂತಿಕ ನಾಶವೂ ಇಲ್ಲ. ಸಾಂಖ್ಯವು ತತ್ವಪ್ರಧಾನವಾದರೆ ಯೋಗವು ಸಾಧನ ಪ್ರಧಾನವಾದ ದರ್ಶನ. ಈ ದರ್ಶನದ ಆಧ್ಯಾತ್ಮಿಕ ಮೌಲ್ಯದ ಬಗ್ಗೆ ಎರಡು ಮಾತಿಲ್ಲ. ಯೋಗದ ಪ್ರಕಾರ ಮನುಷ್ಯನ ಶರೀರ ಮತ್ತು ಪುರುಷ ಬೇರೆಂಬ ಜ್ಞಾನ. ಆದರೆ ಮನಸ್ಸು ಚಂಚಲವಾಗಿರುವವರೆಗೆ ಈ ಜ್ಞಾನವು ಅಸಾಧ್ಯ. ಆದ್ದರಿಂದ ಮನಸ್ಸನ್ನು ನಾವು ನಿಶ್ಚಲಗೊಳಿಸಬೇಕು, ಅದರಲ್ಲಿರುವ ವೃತ್ತಿಗಳನ್ನು ತೊಡೆದು ಹಾಕಬೇಕು.

0: ಇದು ಒಮ್ಮೆಲೆ ಸಾಧ್ಯವಿಲ್ಲ. ದರ್ಶನದ ಪ್ರಕಾರ ಇದನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ ಹಂತಗಳ ಮೂಲಕ ಸಾಧಿಸಬೇಕಾಗುತ್ತದೆ. ಯಮ ನಿಯಮಗಳು ಸಾಧಕನಿಗೆ ನೈತಿಕ ಅರ್ಹತೆಯನ್ನು ನೀಡುತ್ತವೆ. ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾರಗಳು ಕ್ರಮವಾಗಿ ಅವನಿಗೆ ಸ್ಥೂಲ ದೇಹ, ಸೂಕ್ಷ್ಮವಾದ ಉಸಿರು ಮತ್ತು ಇನ್ನೂ ಸೂಕ್ಷ್ಮವಾದ ಇಂದ್ರಿಯಗಳ ನಿಗ್ರಹಕ್ಕೆ ನೆರವಾಗುತ್ತವೆ. ಧಾರಣ ಮತ್ತು ಧ್ಯಾನಗಳು ಏಕಾಗ್ರತೆಯ ವಿವಿಧ ಹಂತ. ಸಮಾಧಿಯು ಸಾಧನೆಯ ಪರಾಕಾಷ್ಠೆ. ಇಲ್ಲಿ ಮನಸ್ಸಿನ ಚಲನೆಗಳೆಲ್ಲವೂ ಇಲ್ಲವಾಗಿ ಸಾಧಕನಿಗೆ ತನ್ನ ನೈಜ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತದೆ. ಅನಂತರ ಬಂದ ಮೀಮಾಂಸಕರು ವೇದ ಪ್ರಮಾಣಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಿದರು. ಮೊದಲ 5 ವೈದಿಕ ದಾರ್ಶನಿಕರು ವೇದ ಪ್ರಾಮಾಣ್ಯಕ್ಕೆ ಯಾವ ತಾರ್ಕಿಕ ಬುನಾದಿಯನ್ನು ನೀಡದೆ ಅದಕ್ಕೆ ಕೇವಲ ಬಾಯಿಮಾತಿನ ನಿಷ್ಠೆ ತೋರಿದರು. ಆದರೆ ವೇದವು ಏಕೆ ಪ್ರಮಾಣವೆಂದು ತರ್ಕಬದ್ಧವಾಗಿ ಪ್ರತಿಪಾದಿಸಿದವರು ಮೀಮಾಂಸಕರು. ಅವರ ಪ್ರಕಾರ ವೇದವು ಇತರ ಪ್ರಮಾಣಗಳಿಗೆ ದತ್ತವಲ್ಲದ ವಿಷಯಗಳನ್ನು ಒಳಗೊಂಡಿರುವುದರಿಂದ ಅದು ಪ್ರಮಾಣ. 2 ಪ್ರಮಾಣಗಳ ವಿಷಯವು ಒಂದೇ ಆದಾಗ ಮಾತ್ರ ಅವುಗಳಲ್ಲಿ ಪುನರುಕ್ತಿ ಅಥವಾ ವೈರುಧ್ಯದ ಸಾಧ್ಯತೆ ಇರುವುದು. ವೇದದ ವಿಷಯವೇ ಪ್ರತ್ಯಕ್ಷ ಮತ್ತು ಅನುಮಾನಗಳಿಗಿಂತಲೂ ಭಿನ್ನವಾಗಿರುವಾಗ ಅದರಲ್ಲಿ ಈ ದೋಷಗಳು ಹೇಗೆ ಸಾಧ್ಯ? ಮೀಮಾಂಸಕರ ಪ್ರಕಾರ ಯಜ್ಞಯಾಗಾದಿ ಕರ್ಮವೇ ವೇದದ ತಿರುಳು. ಭಾರತೀಯ ತತ್ವಚಿಂತನೆಯು ವೇದಾಂತದಲ್ಲಿ ಪರ್ಯವಸಾನವಾಗುತ್ತದೆ. ವೇದಾಂತದಲ್ಲಿ ಮುಖ್ಯವಾಗಿ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಎಂಬ 3 ಶಾಖೆಗಳು. ಅದ್ವೈತದ ಪ್ರಕಾರ ಸತ್ಯವು ನಿರ್ಗುಣವೇ ಹೊರತು ಗುಣವಲ್ಲ, ಈ ದೃಶ್ಯ ಪ್ರಪಂಚವು ಮಿಥ್ಯೆಯೇ ಹೊರತು ಸತ್ಯವಲ್ಲ, ಜೀವ ಮತ್ತು ಬ್ರಹ್ಮರು ಏಕವೇ ಹೊರತು ಬೇರೆಯಲ್ಲ, ಜೀವಬ್ರಹ್ಮರ ಏಕತೆಯ ಸಾಕ್ಷಾತ್ಕಾರವೇ ಮುಕ್ತಿ. ಈ ಮುಕ್ತಿಯನ್ನು ಮನುಷ್ಯನು ಇಲ್ಲೇ ಸಾಧಿಸಬಹುದು. ಮುಕ್ತಿಗೆ ಸಾಧನ ಜ್ಞಾನವೇ ಹೊರತು ಕರ್ಮವಲ್ಲ. ನಿಷ್ಕಾಮ ಕರ್ಮವು ಚಿತ್ತಶುದ್ಧಿಯ ಮೂಲಕ ಮುಕ್ತಿಗೆ ಪರೋಕ್ಷ ಕಾರಣವೇ ಹೊರತು ನೇರ ಸಾಧನ. ವಿಶಿಷ್ಟಾದ್ವೈತ ಮತ್ತು ದ್ವೈತದ ಪ್ರಕಾರ ಸತ್ಯವು ಸಗುಣವೇ ಹೊರತು ನಿರ್ಗುಣವಲ್ಲ, ಜೀವವು ಬ್ರಹ್ಮದ ಅಂಶವೆಂಬ ಸಾಕ್ಷಾತ್ಕಾರವೇ ಮುಕ್ತಿ. ಮುಕ್ತಿಯು ಮನುಷ್ಯನಿಗೆ ಶರೀರವಿರುವವರೆಗೆ ಸಾಧ್ಯವಿಲ್ಲ. ಅವುಗಳ ಪ್ರಕಾರ ಶರೀರವಿರುವವರೆಗೆ ಆಧ್ಯಾತ್ಮಿಕ ಸಾಧನೆ, ಆದರೆ ಮನುಷ್ಯನಿಗೆ ಮುಕ್ತಿ ಬರುವುದು ಅವನು ಶರೀರ ಬಿಟ್ಟ ನಂತರ. ಒಟ್ಟಾರೆ ಭಾರತೀಯ ತಾತ್ವಿಕ ಚಿಂತನೆಯು ವೇದಾಂತದಲ್ಲಿ ಕೊನೆಗೊಳ್ಳುತ್ತದೆ. 3 ವೇದಾಂತಗಳಲ್ಲಿ ಭಿನ್ನಾಭಿಪ್ರಾಯವೇನೇ ಇರಲಿ, 3 ಪ್ರಪಂಚಕ್ಕೆ ಆಶ್ರಯಭೂತವಾದ ಬ್ರಹ್ಮವೆಂಬ ಸತ್ಯವನ್ನು ಅಂಗೀಕರಿಸುತ್ತಾರೆ. ಸಮಕಾಲೀನ ಭಾರತದಲ್ಲಿ ಶ್ರೀರಾಮಕೃಷ್ಣರು ಮತ್ತು ಶ್ರೀ ವಿವೇಕಾನಂದರು ಈ 3 ಶಾಖೆಗಳನ್ನು ಸಮನ್ವಯಿಸುತ್ತಾರೆ. ಅವರ ಪ್ರಕಾರ ಅದ್ವೈತವು ಮನುಷ್ಯನು ಕಂಡುಕೊಳ್ಳಬೇಕಾದ ಅಂತಿಮ ಗುರಿ. ವಿಶಿಷ್ಟಾದ್ವೈತ ಮತ್ತು ದ್ವೈತಗಳು ಈ ಗುರಿಗೆ ಸೋಪಾನಗಳಷ್ಟೇ.
1: ಇದುವರೆಗೆ ಭಾರತೀಯ ತಾತ್ವಿಕ ಪರಂಪರೆ ಈ ಕುರಿತು ಮಾತನಾಡಿದವರು ಪ್ರೊಫೆಸರ್ ಎಚ್ ಚಂದ್ರಶೇಖರ್.
2: ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಹೊರನಾಡ ಅನ್ನಪೂರ್ಣೆ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಎಚ್ ಎಲ್ ಶೇಷಚಂದ್ರ ಅವರ ಗೀತೆ

ಆಕಾಶವಾಣಿಯ ಎಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಇವತ್ತು ಕಬೆ ಯವಕಪಾಡಿ ಗ್ರಾಮದ ಸ್ಪಂದನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಮೊದಲಿಗೆ ಪ್ರಾರ್ಥನೆ ಸರೋಜಿನಿ, ಪೂವಮ್ಮ, ಭೋಜಕಿ ಮತ್ತು ಸಬಿತರವರಿಂದ.

0: ಸಂಘದ ಸಾಧನೆ ಬಗ್ಗೆ, ಸಂಘದಿಂದ ನಮ್ಮ ಸದಸ್ಯರು ಏನೆಲ್ಲ ಸಾಧನೆ ಮಾಡಿದ್ದಾರೆ. ಶ್ರೀಮತಿ ಪೂವಮ್ಮರ್ ಅವರು,
1: ನನ್ನ ಸಂಘದಿಂದ ತುಂಬಾ ಉಪಕಾರ ಆಗಿದೆ ಅಂದ್ರೆ, ಧರ್ಮಸ್ಥಳ ಗ್ರಾಮಾವಧಿ ಯೋಜನೆ ಅಂತ ಬಂದ್ರಿಂದ ನಾವು ಮನೆಯಲ್ಲಿ ಮುಂದೆ ಅಲ್ಲ ಪುರುಷರು ಕುಡ್ಕೊಂಡು ಬಂದು ಮನೆಯಲ್ಲಿ ನೆಮ್ಮದಿ ಎಲ್ಲ ಇತ್ತಿಲ್ಲ. ಇವಾಗ ಆ ತರ ಯಾರ ಮನೆಯಲ್ಲೂ ಇಲ್ಲ. ಸರು, ಮಹಿಳೆಯರು ಕೂಡ ಸಮಾನ ಮನೆಯಲ್ಲಿ ದುಡಿತಾರೆ. ತೋಟ ಮಾಡೋದು, ಮನೆ ಮಾಡೋದು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವಿಷಯದಲ್ಲಿ ನಮಗೆ ಇದೊಂದು ಸಂಘದಿಂದ ತುಂಬಾ ಒಳ್ಳೇದಾಗ್ತದೆ. ಸಾಲ ತಗೊಂಡು ನಾವು ಒಬ್ಬರೊಬ್ಬರದು ಕೆಲಸ ಮಾಡ್ತೀವಿ. ನಾವು ಮನೆಯಲ್ಲಿ ತೋಟನೂ ಇಂಪ್ರೂವ್ ಮಾಡಿದೀವಿ ನಾವೆಲ್ಲ ಸೇರ್ಕೊಂಡು. ಮೊದಲು ಮನೆ ಇತ್ತಿಲ್ಲ ಅಂತಲ್ಲ, ಮನೆ ಇತ್ತು, ಆದ್ರೂ ಮುಂದೆಲ್ಲ ಕಷ್ಟ ಇತ್ತು ನಮಗೆ. ಏನು ಹೇಳಿದ್ರೆ ಸರ್ಕಾರದಿಂದ ಮನೆ ಸಿಕ್ಕದೆ ನಮ್ಮ ಜಾಗಕ್ಕೆ ಸರಿಯಾನ ಆದರೆ ಏನು ಇಲ್ಲ. ಒಂದು ಮನೆ ರಿಜಿಸ್ಟ್ ಆಗಬೇಕಾದ್ರೆ RTC ಅದು ಇದೆಲ್ಲ ಕೇಳಿದ್ರೆ ನಮ್ಮಲ್ಲಿ ಯಾರ್ದು ಕೈಯಲ್ಲಿ ಇಲ್ಲ. ಇದಕ್ಕೆ ಆದ್ರೆ ನಾವು ನಮ್ಮ ಸ್ಪಂದ ಸಂಘ ಎ ಗ್ರೇಡ್ ಅಲ್ಲಿ ಇದೆ. ನಮ್ಮ ಸಂಘಕ್ಕೆ ನಾವು 10 ಮಹಿಳೆಯರ ಸಂಘದಲ್ಲಿ ಒಂದು ಚರ್ಚೆ ಮಾಡಿ ನಮಗೆ ಮನೆ ಕಟ್ಟಲಿಕ್ಕೆ ಇಲ್ಲ ತೋಟ ಮಳೆ ಕಾಣಬೇಕಂದ್ರೆ 15-20 ದಿವಸದಲ್ಲಿ ನಮ್ಗೆ ಕೇಳಿದಷ್ಟು ಹಣ ಸಿಗ್ತದೆ. ಹಣದಲ್ಲಿ ನಾವು ಸುಲಭವಾಗಿ ನಾವೆಲ್ಲ ಪರಸ್ಪರ ಸೇರ್ಕೊಂಡು ಮನೆ ಕೆಲಸ ಮಾಡೋದು ಮತ್ತೆ ತೋಟ ಕೆಲಸ ಮಾಡೋದು ಈಗೆಲ್ಲ ನಮಗೆ ತುಂಬಾ ಉಪಕಾರ ಆಗಿದೆ. ಮತ್ತೆ 1992 ಜ್ಞಾನ ವಿಕಾಸ ಅಂತ ಒಂದು ಸಂಘ ಬಂದಿದೆ. ಮೇಡಮ್ ಅವರು ಬಂದು ಮಹಿಳೆಯರ ಆರೋಗ್ಯದ ಬಗ್ಗೆ ಎಲ್ಲ ಟೋಟಲ್ ಗೆ ಅವರು ಚೆನ್ನಾಗಿ ಹೇಳಿಕೊಡ್ತಾರೆ ನಮಗೆ. ಅದರಿಂದ ಕೂಡ ನಾವು ತುಂಬಾ ಇಂಪ್ರೂವ್ ಆಗಿದ್ದೇವೆ. ನಾವು ಹೊರಗಡೆ ಪುತ್ತೂರು ಆ ಸೈಡ್ ಎಲ್ಲ ಹೋಗಿ ನಾವು ಬೀಚ್ಗೆ ಹೋಗಿದ್ದೇವೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇವೆ. ವರ್ಷ ಪ್ರತಿ ನಾವು ಜಗದಪ್ಪ ದೇವಸ್ಥಾನದಲ್ಲಿ ಕಲ್ಲಾಡ್ಚ ಮಾರ್ಚಿ ಹಬ್ಬದಲ್ಲಿ ಹೋಗಿ ಶ್ರಮದಾನಕ್ಕೂ ಸೇರ್ಕೊಳ್ತೀವಿ. ಶಾಲೆಯಲ್ಲಿ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೀವಿ, ಅಲ್ಲಿಯೂ ಶ್ರಮದಾನಕ್ಕೆ ನಾವು ಸೇರಿಸ್ತೀವಿ. ನಾಪೋಕ್ ಹೋಬಳ್ಳಿಯಲ್ಲಿ ಒಂದು ಮಧ್ಯವರ್ಧನ ಶಿಬಿರ ಇತ್ತು, ಅದರಲ್ಲೂ ಕೂಡ ನಾವು ಸಂಘದವರೆಲ್ಲ ಹೋಗಿ ತನುಮನದಾನ ಸಹದೊಂದಿಗೆ ಅಲ್ಲಿಗೂ ಕೂಡ ಕೈ ಜೋಡಿಸ್ತೀವಿ. ಎಲ್ಲಲ್ಲಿ ಒಂದು ಮುಂದೆ ಬಂದಿದ್ದೇವೆ, ಹುಷಾರಾಗಿದ್ದೇವೆ. ಬ್ಯಾಂಕ್ ವ್ಯವಹಾರ ಮಾಡೋದು ಮತ್ತೆ ಪಂಚಾಯತಿಗೆ ಅಲ್ಲಿ ಹೋಗಿ ಮಾತಾಡೋದು ಏನೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವ್ಯವಹಾರ ಇರ್ತದಲ್ಲ ಅದಕ್ಕೆಲ್ಲ ಸೇರಿದ ಮೇಲೆ ಸ್ವಲ್ಪ ಗೊತ್ತಾಯ್ತು ನಮಗೆ ಹೇಗೆ ಹೋಗಿ ಮಾತಾಡಬೇಕು, ಯಾವ ಹೇಗೆ ಮಾಡಬೇಕು ಅಂತ ಖುಷಿ ಆಗ್ತದೆ. ಮೇಡಮ್ ನಮಗೆ ಈ ಥರ ಎಲ್ಲ ಸಂಘ ಸೇರಿದ ಮೇಲೆ ಎಲ್ಲಾದರೂ ಕೊಂಡಿದ್ದೇವೆ, ಖುಷಿ ಆಗ್ತದೆ ನಮಗೆ.
0: ಸಂಘದಲ್ಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಕೂಡ ಈ ಸಂಘ ಸ್ಥಾಪನೆ ಮಾಡಿದ್ಮೇಲೆ ತುಂಬಾನೇ ಒಂದು ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದೀವಿ. ನಾವು ಅದೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಕೂಡ ನಮಗೆ ಈ ಸಂಘದಿಂದ ಸಿಕ್ಕಿದೆ. ಸಂಘದಲ್ಲಿ ಸಾಲ ತೆಗೆದ್ಬಿಟ್ಟು ನಾವೆಲ್ಲ ಕೂಲಿ ಕಾರ್ಮಿಕರು. ನನ್ನ ಯಜಮಾನರು ಒಂದು ತೋಟದಲ್ಲಿ ರೈತರಿಕೆ ಮಾಡ್ತಾ ಇದ್ದಾರೆ. ನಮ್ಗೆ ಅಲ್ಪ ಸ್ವಲ್ಪ ತೋಟ ಇದೆ. ಆ ತೋಟನ ಒಂದು ಅಭಿವೃದ್ಧಿ ಪಡಿಸಬೇಕಂದ್ರೆ ನಮಗೆ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ಲೇಬೇಕು. ನಮ್ಮ ತೋಟದ ಕೆಲಸ ಮಾಡಿದ್ರೆ ನಮಗೆ ಜೀವಮಾನಕ್ಕೆ ಕಷ್ಟ ಆಗುತ್ತೆ. ನಮ್ಮ ತೋಟವನ್ನು ನಾವು ಅದರಲ್ಲಿ ಕಪ್ಪತ್ತಿರ್ಬಹುದು, ಕಾಫಿ ಕಪ್ಪತ್ತಿರ್ಬೋದು.

0: ಇದೆಲ್ಲ ಮಾಡಿ ನಮ್ಮ ತೋಟವನ್ನು ಇವಾಗ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ. ಇವಾಗ ನಮ್ಮ ಯವಕಪಡಿ ಗ್ರಾಮಕ್ಕೆ ಕರೆಂಟ್ ಇಲ್ಲದೆ ಒಂದು ಬೆಳಕನ್ನೇ ಕಾಣದಂತ ಒಂದು ಊರದ್ದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೂಡ ಎಲ್ಲ ಮನೆಗಳಿಗೂ ಜಲವಿದ್ಯುತ್ ನಮ್ಮ ಯೋಜನೆಯಿಂದ ಸಿಕ್ಕಿದೆ. ಅದರಿಂದ ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಇವಾಗ ಒಂದು ಆ ಮಂಜುನಾಥನ ಕೃಪೆಯಿಂದ ಒಂದು ಬೆಳಕನ್ನು ಕಾಣುವಂತಾಗಿದೆ ನಮ್ಮಲ್ಲಿ. ಇಲ್ಲಾಂದ್ರೆ ಮಕ್ಕಳಿಗೆ ಓಕೆ ಕೂಡ ಸೀಮೆಣ್ಣೆ ದೀಪ, ಅದು ಕೂಡ ನಮಗೆ ಸೀಮೆಣ್ಣೆ ಸಿಗ್ಲಿಕ್ಕೂ ಕೂಡ ಅಷ್ಟು ಕಷ್ಟ ಆಗಿದೆ. ಈಗ ಒಂದು ಹಾಸ್ಯ ಪ್ರಧಾನವಾದ ಒಂದು ಚಿಕ್ಕ ನಾಟಕ, ಸಿನಿಮಾ ಡೈರೆಕ್ಟರ್ ಅವರು ಒಂದು ಇಂಟರ್ವ್ಯೂ ಕರೆದಿರ್ತಾರೆ, ಹಾಗೆ ಹೀರೋಯಿನ್ ಅವರು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಡೈರೆಕ್ಟರ್ ಒಬ್ಬರೇ ಕುಳಿತಿರ್ತಾರೆ, ಹೀರೋಯಿನ್ ಅವರು ಒಳಗೆ ಬರ್ತಾ ಇದ್ದಾರೆ.
1: ಮೇ ಐ ಕಮಿಂಗ್ ಸರ್?
0: ಎಸ್ ಕಮಿಂಗ್, ಕುಳಿತುಕೊಳ್ಳಿ, ಹೇಳಿ ಏನಾಗ್ಬೇಕಿತ್ತು?
1: ಶೂಟಿಂಗ್ ಶೂಟಿಂಗ್ ಓ ಮೈ ಶೂಟಿಂಗ್.
0: ಆ ವಿಷಯನ ಅಂದಾಗೆ ನಿಮ್ಮ ಹೆಸರು?
1: ವಿಶ್ವನಾನು ತಂದೆಯಾದರೆ.
0: ಅಮ್ಮ ನಾನು ಕೇಳಿದ ನಿಮ್ ತಂದೆ ತಾಯಿ ಹೆಸರಲ್ಲ, ನಿಮ್ಮ ಹೆಸರು?
1: ಮೈ ನೇಮ್ ವಸಂತಿ. ಮೈ ನೇಮ್ ವಸಂತಿ.
0: ನಿಮ್ಮ ಊರು?
1: ನಮ್ಮೂರು ಮೈಸೂರು.